ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಇಂದು 2026 ಇಸವಿ ಆಗಸ್ಟ್ ತಿಂಗಳ 15 ತಾರೀಕು ಶನಿವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಸಮಯ 5:59:05. ಆತ್ಮೀಯ ಕೇಳುಗರಿಗೆಲ್ಲ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೂ ನಿಲಯದ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಸಂಧ್ಯಾ ಮಂಗೇಶ್ಕರ್.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ ಕೇಳುಗರೆ ಗಮನಿಸಿ. ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಸಂಜೆ 6:51 ಪ್ರಸಾರವಾಗಲಿರುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ. ಇಂದು ಬೆಳಗ್ಗೆ 7 ಗಂಟೆಗೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ನವದೆಹಲಿಯ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ನೇರ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಧಾನಮಂತ್ರಿಗಳ ಭಾಷಣದ ಕನ್ನಡ ಅನುವಾದ ಇಂದು ರಾತ್ರಿ 9:30 ರಾಜ್ಯವ್ಯಾಪಿಯಲ್ಲಿ ಪ್ರಸಾರವಾಗಲಿದೆ. ಅನುವಾದ ಪ್ರಭು ಉಪಾಸೆ, ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್, ನಿರ್ವಹಣೆ ಜ್ಯೋತಿದಾಸ್, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಪ್ರಧಾನಮಂತ್ರಿಗಳ ಭಾಷಣದ ನೇರ ಪ್ರಸಾರದ ಬಳಿಕ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ನಂತರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ವಾರ್ತೆಗಳನ್ನು ಕೇಳುವಿರಿ. ಕನ್ನಡ ವಾರ್ತಾ ಪ್ರಸಾರದ ಬಳಿಕ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಸಂದೇಶ, ರಾಜ್ಯಪಾಲರ ಸಂದೇಶದ ನಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರಿಂದ ರಾಜ್ಯದ ಜನತೆಗೆ ಸಂದೇಶ ಪ್ರಸಾರವಾಗಲಿದೆ. ನಂತರ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ಇನ್ನುಳಿದಂತೆ ಬೆಳಗ್ಗೆ 6:10 ಕರುಣಾಳುಬ ಬೆಳಗ್ಗೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ರಾಜ್ಯವ್ಯಾಪಿಯಲ್ಲಿ ಶುಭೋದಯ ಕರ್ನಾಟಕ. 6:30

ವಿಷಯಕ್ಕೆ ಚಿಂತನ ಮಾತನಾಡಲಿದ್ದಾರೆ ದಿವಾಕರ ಹೆಗಡೆ. ಇಂದಿನ ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆಗಳು. ಬೆಳಗ್ಗೆ 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪರಮೇಶ್ವರ ಹೆಗಡೆ ಅವರಿಂದ ಶಾಸ್ತ್ರೀಯ ಗಾಯನ. 10:00 ಚಿತ್ರಗೀತೆಗಳು. 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ. ಫ್ರೀಡಮ್ ರಿದಮ್ಸ್ ಭಾರತದ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸಂಗೀತ ಕಾರ್ಯಕ್ರಮ. ಬಿಆರ್ ಸೋಮಶೇಖರ್, ಜೋಯಿಸ್ ಕೊನ್ನಕೋಲ್, ಅಮಿತ್ ನಾಡಿಗವರ ಕೊಳಲು, ವೀಣೆ ರಕ್ಷಿತಾ ರಮೇಶ್, ಮೃದಂಗ ನಾಗೇಂದ್ರ ಪ್ರಸಾದ್, ಎಸ್ಪಿ ಖಂಜಿರ, ಸುನಾದ ಮೋರ್ಚಿಂಗ್, ಚಿದಾನಂದ. ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ, ಬೆಂಗಳೂರು. 12:05 ವನಿತಾ ವಿಹಾರ. ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ಕುರಿತು ಮಾತನಾಡುತ್ತಾರೆ ಶಕುಂತಲಾ ಗೋಪ್ಶೆಟ್ಟಿ. ನಂತರ ದೇಶಭಕ್ತಿ ಗೀತೆ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. 3:00 ಮುಂಬೈ ವಿವಿಧ ಭಾರತಿ ವಾಣಿಜ್ಯ ಕೇಂದ್ರದ ಸಹ ಪ್ರಸಾರದಲ್ಲಿ ಮಂಜ ಹೇಗೆ. 4:00 ನಾಟ್ಯರಂಗ್. 5:00 ಇಂದು ಬೆಳಗ್ಗೆ ಕಾರವಾರದ ಸಶಸ್ತ್ರ ಮೀಸಲು ಪೊಲೀಸ್ ಪರೇಡ್ ಮೈದಾನದಲ್ಲಿ ಜರುಗಲಿರುವ 80ನೆಯ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಬಾನುಲಿ ವರದಿ ಪ್ರಸ್ತುತಪಡಿಸಲಿದ್ದಾರೆ ಶಿವಾನಂದ ನಾಯ್ಕ್. ತಾಂತ್ರಿಕ ನೆರವು ಅಭಿಜನ್ ಪಿಆರ್. 5:30 ಕಿಸಾನವಾಣಿ. ರಾತ್ರಿ 8:00 ವಿಶೇಷ ಸಮಾಚಾರ ದರ್ಶನದಲ್ಲಿ ರಾಜ್ಯದ ವಿವಿಧೆಡೆ ಜರುಗಲಿರುವ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಕುರಿತ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಸಿದ್ಧಪಡಿಸಲಾದ ಧ್ವನಿ ಸುರುಳಿ. ಕೇಳುಗರೆ, ಈವರೆಗೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್‌ನಲ್ಲಿ ವಾರ್ತೆಗಳು. 6:15

ನೋಡಪ್ಪ, ನನ್ನ ಮಗನಿಗೆಲ್ಲಾದರೂ ಒಂದು ಮಾಸ್ತರ್ ಕೆಲಸ ಕೊಡಿಸ್ತೀಯಾ ಅಂತ ಕೇಳಿದರು. ನಾನು, ಸ್ವಾಮಿ ನೀವು ದೊಡ್ಡ ವಿದ್ವಾಂಸರು, ನಿಮ್ಮ ಮಗನಿಗೂ ಕಲಿಸಿರ್ಬೋದು. ನಮ್ಮ ಆಧ್ಯಾತ್ಮಿಕ ಪರಂಪರೆ ಬದುಕಿದ್ದ ನಿಮ್ಮಂಥ ವಿಜ್ಞಾನಿಗಳಿಂದ, ಅವನು ಅದನ್ನು ಮುಂದುವರಿಸಿದ್ರೆ ಒಳ್ಳೆಯದಲ್ವೇ ಅಂದೆ. ತಕ್ಷಣವಾದ ಆಳವಾದ ಕಣ್ಣುಗಳು ಗುಳಿಬಿದ್ದಂಗಾಗಿದೆ, ನೀರು ಕಂಡಿತು. ಸಾಕಪ್ಪ, ಈ ಶಾಸ್ತ್ರ, ಆಧ್ಯಾತ್ಮಿಕ ಧ್ಯಾನ, ತರ್ಕ, ಮೀಮಾಂಸ ನನ್ನ ತಲೆಮಾರಿಗೆ ಮುಗಿದು ಹೋಗಲಿ, ಇದು ಬೇಡ ಇನ್ನು. ಇದನ್ನೇ ಜೀವನ ಅಂತ ನಂಬಿ ಎರಡೊತ್ತು ಊಟಕ್ಕೂ ದಿಕ್ಕಿಲ್ದಂಗೆ ಆಗಿದ್ದೀನಲ್ಲಪ್ಪ ನಾನು. ನನ್ನ ಮಗನಿಗೆ ಬವಣೆ ಬರೋದು ಬೇಡ, ಅವನಿಗಾದರೂ ಮರುದಿನದ ಊಟದ ಚಿಂತೆಯಲ್ಲದೆ ಬದುಕುವಂಥ ಸೌಭಾಗ್ಯ ಬರಲಿ, ಒಂದು ಮಾಸ್ತರ್ ಕೆಲಸ ಕೊಡಿಸ್ಬಿಡು ಹೇಗಾದರೂ ಅಂತ ಕಣ್ವರ್ಸ್ಕೊಂಡ್ರು. ಇದು ನನಗೆ ಬಹಳ ಆತಂಕ ತಂದಂಥ ವಿಷಯ. ಇದನ್ನು ನೋಡಿದಾಗ ನನಗೆ ಡಿ ವಿ ಜಿ ಜೀವನದಲ್ಲಿ ನಡೆದಂಥ ಘಟನೆ ಸ್ಮರಣೆಗೆ ಬಂತು. ಡಿ ವಿ ಜಿ ಭಾಳ ಚೆಂದ ಬರೆದಿದ್ದಾರೆ ಇದ್ರ ಬಗ್ಗೆ. ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳು ಅಂತ ತರ್ಕಶಾಸ್ತ್ರ ಪಂಡಿತರು, ಅವ್ರ ಮನೆಯಲ್ಲಿ ತುಂಬ ಕಷ್ಟ ಅಂತ ತಿಳಿದು ಅರಮನೆಗೊಂದು ಪತ್ರ ಬರೆದಾಗ, ತಿಂಗಳಿಗೆ

0: ರೂಪಾಯಿ ಗೌರವಧನ ಮಂಜೂರಾಯ್ತಂತೆ. ನೆನೆಸ್ಕೊಳ್ಳಿ ಸ್ನೇಹಿತರೆ, ಡಿ ವಿ ಜಿ ಪತ್ರ ಬರೆದರು ಮಹಾರಾಜರಿಗೆ, ಶಾಸ್ತ್ರಿಗಳು ಏನಾದರೂ ಮಾಡಿ ಅಂತ. ತಿಂಗಳಿಗೆ 5 ರೂಪಾಯಿ ಗೌರವಧನ ಮಂಜೂರಾಯ್ತಂತೆ. ಒಂದು ದಿವಸ ಶಾಸ್ತ್ರಿಗಳು ಗುಂಡಪ್ಪನವ್ರ ಮನೆಗೆ ಬಂದರು. ಬಂದು, ಸ್ವಾಮಿ, ನೀವು ನನಗಿಂತ ವಯಸ್ಸಲ್ಲಿ ಬಹಳ ಚಿಕ್ಕವರು, ಆದರೂ ನಿಮ್ಮ ನಮಸ್ಕಾರ ಮಾಡಬೇಕು ಅಂತ ಬಂದಿದ್ದೇನೆ ಅಂದ್ರಂತೆ. ಯಾಕೆ ಸ್ವಾಮಿ, ಸಣ್ಣವ ನಮಸ್ಕಾರ ಮಾಡಿದ ನನ್ನ ಆಯುಷ್ಯ ಕಮ್ಮಿ ಮಾಡ್ತೀರಿ, ಯಾಕೆ ಅಷ್ಟು ಕೃತಜ್ಞತೆ ಅಂತ. ಸ್ವಾಮಿ, ನಿಮ್ಮ ಪತ್ರಕ್ಕೆ ನಮಗೆ 5 ರೂಪಾಯಿ ಗೌರವಧನ ಬಂತು ಅಂತ. ಯಾಕೆ ಸ್ವಾಮಿ, ಅರಮನೆ ಅಂದರು 5 ರೂಪಾಯಿಗೆ ಇಷ್ಟೊಂದು ಕೃತಜ್ಞತೆ ತೋರಿಸ್ತೀರಿ ಅಂತ ಡಿ ವಿ ಜಿ ಕೇಳಿದ್ರಂತೆ. ಆಗ ಪಂಡಿತರು ಹೇಳಿದ ಮಾತು ಹೃದಯ ಕಲಕ್ ಬಿಡುತ್ತೆ ಸ್ವಾಮಿ. ಅವ್ರು ಹೇಳಿದಂತೆ, ಸ್ವಾಮಿ, ನಿಮಗಿನ್ನೂ ಚಿಕ್ಕ ವಯಸ್ಸು, ನಮ್ಮಂಥ ವಿದ್ವಾಂಸರುಗಳ ಪರಿಸ್ಥಿತಿ ಎಷ್ಟು ಏನಾಗಿದೆ ಅಂತ ತಮ್ಮಂಥವ್ರಿಗೆ ಗೊತ್ತಾಗಬೇಕು. ಒಂದು ಬಾರಿ ನಾನು ನನ್ನ ವಿದ್ಯಾಗುರುಗಳು ಅಖಂಡ ವಿದ್ವಾಂಸರಾದ ಸಾಗ್ಯರೇ ನಾರಾಯಣ ಶಾಸ್ತ್ರಿಗಳ ಮನೆಗೆ ಹೋಗಿದ್ದೆ. ಅವ್ರ ತಲೆಯಲ್ಲಿ ಕೈ ಇಟ್ಕೊಂಡು ಕೂತಿದ್ರು. ಯಾಕೆ ಗುರುಗಳು ತಲೆನೋವೇ ಅಂತ ಕೇಳಿದೆ. ಅವ್ರ ತಲೆ ಎತ್ತಿ ನಾನು ನೋಡಿ, ಬಾಪ, ನನ್ನ ತಲೆನೋವು ಇವತ್ತು ನನಗೆ ಬಂದಿದೆ, ನಾಳೆ ನಿನಗೆ ಬರ್ತದೆ. ನಾನು ವಿದ್ಯಾನಿಧಿ ವಾಸುದೇವ ಶಾಸ್ತ್ರಿಗಳಲ್ಲಿ 12 ವರ್ಷ ತರ್ಕಶಾಸ್ತ್ರ ಅಭ್ಯಾಸ ಮಾಡಿದೆ. ಅದರ ಫಲನಪ್ಪ ಈ ತಲೆನೋವು. ನಾಳೆ ನನ್ನ ತಂದೆಯವರ ಶ್ರಾದ್ದ, ಮನೆಯಲ್ಲಿ ಯಾವ ಸಾಮಗ್ರಿನೂ ಇಲ್ಲ. ಈ ತರ್ಕದ ಬದಲು ನಾನು ಎಲ್ಲಾದರೂ ಗುಮಾಸ್ತನೋ ಸ್ಕೂಲ್ ಮೇಸ್ಟ್ರು ಆಗಿದ್ದರೆ ಈ ಗತಿ ಬರ್ತಿರಲಿಲ್ಲ. ಈ ತರ್ಕಶಾಸ್ತ್ರದ ಪ್ರಯೋಜನ ಇಷ್ಟೇ, ಮಗು ಸತ್ತೋಯಿತು, ಆದ ತೊಟ್ಟಲು ಬಟ್ಟೆ ವಾಸನೆ ಉಳಿತು, ಶಾಸ್ತ್ರಾಧ್ಯಯನ ಮುಗಿತು, ತಲೆನೋವು ಬಿಡಲಿಲ್ಲ ಅಂದರು. ಆಗ ಈ ಶಾಸ್ತ್ರ ಹೇಳಿದ್ರಂತೆ, ನೀವು ಅರಮನೆಯಿಂದ ಕೊಡಿಸಿರೋ 5 ರೂಪಾಯಿ ಇದೆಯಲ್ಲ, ಅದರಿಂದ ದಿನ ಬಿಟ್ಟು ದಿನವಾದರೂ ಒಪ್ಪತ್ತು ಗಂಜಿ ಖಚಿತ ಆಯಿತು ನನಗೆ ಅಂತ. ಇದು ನನಗೆ ಬಹಳ ಸಂಕಟವಾಗುವಂಥ ವಿಷಯ ಸ್ನೇಹಿತರೆ. ನಮ್ಮ ಭಾರತೀಯ ಜ್ಞಾನದ ಸ್ತೋತ್ರಗಳು, ಮೂಲಗಳು, ಆ ಶಾಸ್ತ್ರಗಳನ್ನು ಉಳಿಸಿ ಬೆಳೆಸುವಂಥವರು ಕೆಲವೇ ಮಂದಿ ಉಳಿದಿದ್ದಾರೆ. ನಮಗೆ ಇಂಥ ಒಂದು ಪರಂಪರೆ ಇತ್ತು ಅನ್ನೋದು ಕೂಡ ಮುಂದಿನ ತಲೆಮಾರಿಗೆ ತಿಳಿಲಾರದೆ ಹೋಗುವಂಥ ಆತಂಕ ಇದೆ. ನಮ್ಮಲ್ಲಿದ್ದ ಜ್ಞಾನವನ್ನು ಕಳ್ಕೊಂಡು ನಮ್ಮ ಸಂಸ್ಕೃತಿಗೆ ನಾವೇ ಪರಕೀಯರಾಗುವಂಥ ವಿಷಮಯವಾದ ಗಳಿಗೆ ನಮ್ಮ ಎದುರು ನಿಂತಿದೆ ಈಗ. ಅಂಥ ಜ್ಞಾನ ನಿಧಿಗಳನ್ನು ಕಾಪಾಡುವಂಥ, ಬೆಳೆಸುವಂಥ ಜವಾಬ್ದಾರಿ ಸಮಾಜದ್ದಲ್ಲವೇ. ಹೇಳೋಕೆ ಭಾಳ ಚೆಂದ, ಶಾಸ್ತ್ರ ಓದ್ರಿ, ತರ್ಕ ಓದ್ರಿ, ಮೀಮಾಂಸಾ ಓದ್ರಿ ಅಂತ. ಅದು ಬದುಕಿಗೆ ದಾರಿ ಮಾಡಿಕೊಡ್ತದೆಯಾ? ಬದುಕಿಗೆ ದಾರಿ ಮಾಡಿಕೊಟ್ಟಾಗ ನಮ್ಮ ಸಂಸ್ಕೃತಿಯ ಚಿಗುರುಗಳು ಫಲವತ್ತಾಗಿ ಬೆಳೀತವೆ. ಇವತ್ತಿಲ್ಲ, ಇನ್ನು 50 ವರ್ಷದ ಮೇಲೆ ಯಾವುದೋ ಮಗು ನಿಂತು ನಮ್ಮ ಶಾಸ್ತ್ರ ಅಂದರೆ ಏನು, ತರ್ಕ ಅಂದರೆ ಏನು, ಮೀಮಾಂಸ ಅಂದರೆ ಏನು ಅಂತ ಹೇಳಿದಾಗ ಹೇಳೋಕ್ಕಾದರೂ ಒಬ್ಬರು ಬೇಕಲ್ಲ ಸ್ವಾಮಿ. ಹೀಗಾಗಿ ಆ ಜ್ಞಾನದ ಸ್ರೋತಗಳನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮದಾಗತ್ತೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

0: ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಿಗಿ. ಪ್ರಸ್ತುತಿ ಅರುಣ್ ನಾಯಕ್.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:15. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಶುಭದಯ ಕರ್ನಾಟಕ 6:30 ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ದಿವಾಕರ ಹೆಗಡೆ. ಇಂದಿನ ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ದಿವಾಕರ್ ಹೆಗಡೆ ಅವರಿಂದ.
1: ಎಲ್ಲ ಕೇಳುಗರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಭಾರತ ಸ್ವತಂತ್ರವಾಯಿತು ಎಂದು ನಾವು ಓದುವುದು ಕೇಳುವುದು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೊರಟ ಸಂದರ್ಭವನ್ನು. ಸ್ವಾತಂತ್ರ್ಯ ಎಂದಾಗ ನಮಗೆ ನೆನಪಿಗೆ ಬರುವುದು ಪಾರತಂತ್ರ್ಯದ ಇತಿಹಾಸ. ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ವಿಕಸಿತ ರಾಷ್ಟ್ರವಾಗಿದ್ದ ಭಾರತ ಹೊರಗಿನವರ ಬರ್ಬರ ಆಕ್ರಮಣಕ್ಕೆ ತುತ್ತಾದದ್ದು ತನ್ನ ದೌರ್ಬಲ್ಯದಿಂದಲೇ ಎನ್ನುವುದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಬೇಕು. ಇತಿಹಾಸದಿಂದ ಪಾಠ ಕಲಿಯುವುದೆಂದರೆ ಅದೇ ಆಗಿದೆ. ಏಕಕಾಲದಲ್ಲಿ ಭಾರತದ ಬದುಕಿನ ಮುಖದಲ್ಲಿದ್ದ ಶಿವಾಜಿ ಮಹಾರಾಜರು ಮತ್ತು ಔರಂಗಜೇಬ, ಇವರಿಬ್ಬರಲ್ಲಿ ಅಭಿಜಾತ ಭಾರತದ ನಾಯಕ ಯಾರು ಎನ್ನುವುದನ್ನು ನಮ್ಮ ರಾಷ್ಟ್ರೀಯ ವಿವೇಕ ನಿರ್ಧರಿಸಬೇಕು. 1930 ಮಹಾತ್ಮ ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದರು. ಆ ಮೂಲಕ ಉಪ್ಪು ತಿನ್ನುವ ಎಲ್ಲರನ್ನೂ ತಲುಪಿದರು. ನಮ್ಮ ರುಚಿ ಸ್ವತಂತ್ರವಾಗಿರಬೇಕು ಎನ್ನುವುದೇ ಸ್ವಾತಂತ್ರ್ಯದ ನಿಜವಾದ ಬಯಕೆ. ಅದಕ್ಕೆ ಬೇಕಾದ ಪರಿಶ್ರಮ ಎಂಥದ್ದೆಂದರೆ, ಸ್ವಾತಂತ್ರ್ಯವೀರ ಸಾವರ್ಕರ್ 1910 ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಅಂಡಮಾನಿನ ಜೈಲಿನಲ್ಲಿ ಕಠಿಣ ಶಿಕ್ಷೆಗೆ ಗುರಿಯಾಗಿದ್ದರು. ಚಿಕ್ಕದಾದ ಕತ್ತಲೆಯ ಕೋಣೆಯಲ್ಲಿ ವಾಸ, ಹಗಲಿಡೀ ಗಾಣಕ್ಕೆ ಹೆಗಲು ಕೊಡುವ ಶ್ರಮ, ಕೈದಿಗಳ ಆಹಾರ, ಕೆಟ್ಟ ಆರೋಗ್ಯ, ವರ್ಷಕ್ಕೊಮ್ಮೆ ಮನೆಗೆ ಪತ್ರ ಬರೆಯುವ ಅವಕಾಶ, ಅಂತಹ ಆತಂಕದ ಮಧ್ಯೆಯೂ ಮಹಾಕಾವ್ಯವನ್ನು ಬರೆಯುವ ಹಂಬಲ, ಜೈಲಿನ ಗೋಡೆಯ ಮೇಲೆ ಮೊಳೆಯಿಂದ ಬರೆದು ಬಾಯಿಪಾಠ ಮಾಡಿದ ಸಾಹಸ, ಅಂದರೆ ಪರಿಸರ ಪರಿಸ್ಥಿತಿಯ ಕಷ್ಟಗಳನ್ನು ಮೀರಿ ಅಂತರಂಗದ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳುವ ದೃಢತೆ ಭಾರತೀಯ ಸ್ವಾತಂತ್ರ್ಯದ ಪರಿಕಲ್ಪನೆಯ ಮುಖ್ಯ ಸೂತ್ರ. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದರೆ ಸಾಕು, ನಮಗೆ ಸ್ವಾತಂತ್ರ್ಯ ಬಂದಂತೆ ಎನ್ನುವುದು ಸಾಮಾನ್ಯ ಅಭಿಪ್ರಾಯವಾಗಿತ್ತು. ಆದರೆ ಗಾಂಧೀಜಿಯವರು ಸ್ವದೇಶಿ ಜೀವನ ಪದ್ಧತಿಯ ಬಗ್ಗೆ ಹೇಳಿದರು. ಸಾಮಾಜಿಕ ಸಾಮರಸ್ಯಕ್ಕಾಗಿ, ಅಸ್ಪೃಶ್ಯತೆಯ ನಿವಾರಣೆಗಾಗಿ, ಎಲ್ಲರ ಶಿಕ್ಷಣಕ್ಕಾಗಿ ಅಭಿಯಾನವನ್ನೇ ಆರಂಭಿಸಿದರು. ಸ್ವಾತಂತ್ರ್ಯವೆಂದರೆ ಸಂವೇದನಶೀಲತೆ, ಆತ್ಮವಿಕಾಸಕ್ಕೆ ಸೇವೆ ದೊಡ್ಡ ಅವಕಾಶ

0: ಎನ್ನುವುದನ್ನು ತೋರಿಸಿದರು. ಭಾರತದ ಬದುಕು ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಚಾರದಿಂದ, ನಡತೆಯಿಂದ ಮಾನವೀಯವಾದಾಗ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತದೆ ಎಂದವರು ಗಾಂಧೀಜಿ. ಸ್ವಾತಂತ್ರ್ಯ ಜನ್ಮಸಿದ್ಧ ಹಕ್ಕು ಎಂದವರು ಲೋಕಮಾನ್ಯ ತಿಲಕರು. ಈ ಸ್ವಾತಂತ್ರ್ಯವನ್ನು ಬೇಡಿ ಪಡೆಯುವುದಲ್ಲ, ಹೋರಾಡಿ ಪಡೆಯುವುದು ಎಂದವರು ನೇತಾಜಿ ಸುಭಾಷ್ ಚಂದ್ರ ಬೋಸರು. ಇಡೀ ದೇಶಕ್ಕೆ ಜೈ ಹಿಂದ್ ಎನ್ನುವ ಮಂತ್ರವನ್ನು ಕೊಟ್ಟರು. ಪರಿಸ್ಥಿತಿ ಪರಿಸರವಾದಗಳನ್ನು ಮೀರಿ ನಿಂತ ಅಂತರಂಗದ ಬದುಕು, ಸಂವೇದನಶೀಲವಾದ ಸಾಮಾಜಿಕ ಬದುಕು, ಪೌರುಷದ ಅಸ್ಮಿತೆ, ಇವೆಲ್ಲ ಸೇರಿ ಸ್ವಾತಂತ್ರ್ಯದ ಅನುಭವ. ಈ ಮೌಲ್ಯಗಳ ಅಭಿವ್ಯಕ್ತಿಯೇ ಭಾರತದ ವರ್ತಮಾನವಾದಾಗ ನಮಗೆ ನಿಜವಾದ ಸ್ವಾತಂತ್ರ್ಯ. ವೇಷ, ಭಾಷೆ, ಆರಾಧನೆ, ಆಚರಣೆ, ಅಧ್ಯಾತ್ಮ, ಕಲಾಕೌಶಲ ಎಲ್ಲವೂ ಈ ಭೂಮಿಯಲ್ಲಿ ಶ್ರದ್ಧೆಯನ್ನು ಆಧರಿಸಿ ಬೆಳೆದು ಬಂದಿದೆ. ಇದನ್ನೇ ಬಹುತ್ವ ಎಂದು ನಾವು ಕರೆದೆವು. ಈ ಎಲ್ಲ ಬಹುತ್ವವನ್ನು ಉಳಿಸಿಕೊಳ್ಳಲು ಈಗಲೂ ನಾವು ಪ್ರಯತ್ನಿಸಬೇಕಾಗಿದೆ. ಯಾವ ದೇವಾಲಯ ಪೂಜೆಯಿಲ್ಲದೆ ಸ್ಮಾರಕವಾಗಿದೆಯೋ ಅದನ್ನು ಕಲಾಕೌಶಲದ ತಾಣವೆಂದು ಕರೆಯುವುದಕ್ಕೆ ಯಾರಿಗೂ ಸಮಸ್ಯೆ ಇಲ್ಲ. ಆದರೆ ಪೂಜೆ ನಡೆಯುವ ದೇವಾಲಯದ ಕಲೆಯನ್ನು ಮೆಚ್ಚಿಕೊಳ್ಳಲು ಸಿದ್ಧಾಂತ ಅಡ್ಡಿಯಾಗುತ್ತದೆ ಎನ್ನುವ ಎಡಬಿಡಂಗಿತನ ನಮ್ಮನ್ನು ಕಾಡುತ್ತಿದೆ. ಶ್ರದ್ಧೆಯ ನೆಲೆಯಲ್ಲದ ಸ್ಮಾರಕ ಕಲಾತ್ಮಕ ಸ್ಮಾರಕವಾಗಿಯೂ, ಶ್ರದ್ಧೆ ಜೀವಂತವಾಗಿರುವ ತಾಣ ಕೇವಲ ನಂಬಿಕೆಯ ನೆಲೆಯಾಗಿಯೂ ಭಾಸವಾಗುವ ಆಭಾಸ ಇದೆ. ಇದು ತರ್ಕವೂ ಅಲ್ಲ, ದರ್ಶನವೂ ಅಲ್ಲ, ಭಾವದ ಆರ್ದ್ರತೆಯ ಕೊರತೆ ಮಾತ್ರ. 140 ಕೋಟಿ ಜನಸಂಖ್ಯೆಯ ದೇಶ ನಮ್ಮದು. ಇದರ ಅರ್ಧಸಂಖ್ಯೆ ಇದ್ದಾಗಲೇ ಭಾರತೀಯ ಅರ್ಥಶಾಸ್ತ್ರ ಜನಸಂಖ್ಯಾ ಸಮಸ್ಯೆಯತ್ತ ಸುತ್ತುತ್ತಿತ್ತು. ಇಂದು ಅದೇ ಜನ ಸಂಪತ್ತು ಎಂದು ಕರೆಯಲ್ಪಡುತ್ತದೆ. ರಾಷ್ಟ್ರದ ಜೀವಂತಿಕೆ ಎಂದರೆ ಜನ ಜಾಗೃತರಾಗಿರಬೇಕು, ನಾಯಕತ್ವ ಸಂಯಮಿಯಾಗಬೇಕು, ಸೈನ್ಯ ಶೌರ್ಯಯುತವಾಗಬೇಕು. ಅದೆಲ್ಲವೂ ವರ್ತಮಾನದಲ್ಲಿ ಒದಗಿದೆ. ಇದರ ಸುಸ್ಥಿರ ಬದುಕಿನ ಭರವಸೆಗೆ ದೇಶ ಆತ್ಮನಿರ್ಭರವಾಗಿರಬೇಕು. ಆರ್ಥಿಕವಾಗಿ ದೇಶ ಆತ್ಮನಿರ್ಭರವಾದಾಗ ಸಾಂಸ್ಕೃತಿಕವಾಗಿಯೂ ಅದರ ಅಸ್ಮಿತೆ ಬಲಗೊಳ್ಳುತ್ತದೆ. ಆ ಸ್ವಾತಂತ್ರ್ಯ ನಮ್ಮದಾಗಲಿ.
1: ಇದುವರೆಗೆ ದಿವಾಕರ್ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:35. ಕೇಳಿ ರೈತರಿಗೆ ಸಲಹೆ.
3: ಎಲ್ಲೇ ಕೇಳಿದರೂ ಕೃತಕ ಬುದ್ಧಿಮತ್ತೆಯ ಮಾತು. ಹಾಗೆ ಕೃಷಿಯಲ್ಲಿ ಇದರ ಅಳವಡಿಕೆ ಹೇಗೆ ಸಾಧ್ಯ ಎಂದು ಆಲೋಚಿಸಿದರೆ ಕೃತಕ ಬುದ್ಧಿಮತ್ತೆಯು ಕೃಷಿಯಲ್ಲೂ ತನ್ನ ಕೈಚಳಕ ತೋರಿಸಬಲ್ಲದು. ಇಂದು ಭಾರತದ ಕೃಷಿಯ ದೃಷ್ಟಿಕೋನದಿಂದ ನೋಡಿದಾಗ ಕೃತಕ ಬುದ್ಧಿಮತ್ತೆಯು ನಿಧಾನವಾಗಿ ಕೃಷಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ನಿಖರ ಕೃಷಿ, ಸಂಪನ್ಮೂಲಗಳ ಮಿತವ್ಯಯ, ಬೆಳೆ ಸಂರಕ್ಷಣೆ, ನಿರ್ವಹಣೆ ಇತ್ಯಾದಿಗಳಲ್ಲಿ ತನ್ನ ಕೊಡುಗೆಯನ್ನು ನೀಡ್ತಾ ಇದೆ. ಕಾರಣ, ಕೃತಕ ಬುದ್ಧಿಮತ್ತೆಯಾಧಾರಿತ ಅನೇಕ ವ್ಯವಸ್ಥೆಗಳು ಇಂದು ಬಳಕೆಯಲ್ಲಿದೆ. ಜೊತೆಗೆ ಕೃತಕ ಬುದ್ಧಿಮತ್ತೆಯನ್ನ ಕೃಷಿಯಲ್ಲಿ ಅಳವಡಿಸಿಕೊಂಡು ಇಳುವರಿ ಮತ್ತು ಉತ್ಪಾದಕತೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಅನೇಕ ಯೋಜನೆಗಳು ಕೂಡ ಜಾರಿಯಲ್ಲಿವೆ. ಈ ಕೃತಕ ಬುದ್ಧಿಮತ್ತೆಯು ದೂರ ಸಂವೇದಿ ಚಿತ್ರಗಳು, ಡ್ರೋಣ್ ಯಂತ್ರಗಳು ಮತ್ತು ಮಣ್ಣಿನ ಫಲವತ್ತತೆ ಮತ್ತು ತೇವಾಂಶ ಅಳೆಯುವ ಸೆನ್ಸಾರ್ ಇತ್ಯಾದಿಗಳನ್ನ ಬಳಸಿಕೊಂಡು ಮಣ್ಣಿನ ಆರೋಗ್ಯ, ತೇವಾಂಶದ ಮಟ್ಟ, ಬೆಳೆಯ ಅವಶ್ಯಕತೆಗಳನ್ನ ತಿಳಿಸಬಲ್ಲದು. ಇದರಿಂದ ಬೆಳೆಯ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನ ಮತ್ತು ಗೊಬ್ಬರಗಳನ್ನ ಮಾತ್ರ ಕೊಡೋದಿಕ್ಕೆ ಅನುಕೂಲವಾಗುತ್ತೆ. ಅಲ್ಲದೆ ನಿಖರವಾದ ಕೀಟ ನಿರ್ವಹಣೆಯಿಂದ ಸಂಪನ್ಮೂಲಗಳ ಮಿತವಾದ ಬಳಕೆಯಿಂದ ಹೆಚ್ಚು ಇಳುವರಿ ಪಡೆಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಈ ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ವಿವಿಧ ಬೆಳೆಗಳಲ್ಲಿ ಕಳೆಯನ್ನ ಮುಂಚಿತವಾಗಿಯೇ ನಿರ್ಧರಿಸಬಹುದು.
2: ರೈತರಿಗೆ ಸಲಹೆ ಪ್ರಸಾರವಾಯಿತು ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: FTTH.
1: BSNL. Connecting India.
0: Terms and conditions apply.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ ಫ್ರೀಡಂ ರಿದಮ್ಸ್ ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಯಲಹಂಕ ಬೆಂಗಳೂರು. ಬನ್ನಿ, ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ. ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.
4: ನಮ್ಮ ನೆಲದ ಶೌರ್ಯ ತ್ಯಾಗದ ಗುರುತಿದು,
5: ನಮ್ಮ ನಾಡಿನ ಶಾಂತಿ ಸತ್ಯದ ಕುರುಹಿದು,
6: ನಮ್ಮ ಮಣ್ಣಿನ ಸಮೃದ್ಧತೆಯ ಪ್ರತೀಕವಿದು,
7: ನಮ್ಮ ದೇಶದ ಗತಿಶೀಲತೆಯ ಹೆಸರಿದು,
8: ಇದುವೇ ನಮ್ಮ ರಾಷ್ಟ್ರಧ್ವಜ.
7: ಈ ಸ್ವಾತಂತ್ರ್ಯ ದಿನದಂದು ನಮ್ಮ ತ್ರಿವರ್ಣ ಧ್ವಜವನ್ನು ನಮ್ಮ ನಮ್ಮ ಮನೆಗಳ ಮೇಲೆ ಹಾರಿಸೋಣ.
4: ನಮ್ಮ ದೇಶದ ಬಾವುಟವನ್ನು ಬಾ ನಗಲದ ಕೀರ್ತಿ ಶಿಖರದಿ ಮೆರೆಸೋಣ.
5: ನಮ್ಮ ರಾಷ್ಟ್ರಧ್ವಜ
6: ನಮ್ಮ ಹೆಮ್ಮೆ.
7: ಮನೆ ಮನೆಗಳಲ್ಲೂ ತ್ರಿವರ್ಣ,
4: ಪ್ರತಿ ಮನೆಯಲ್ಲೂ ತ್ರಿವರ್ಣ.
9: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆಕಾಶವಾಣಿಯ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯ ದಿನಾಚರಣೆ, ನಾಡಿನಾದ್ಯಂತ ಹಬ್ಬದ ಕಳೆ, ಸಂಭ್ರಮ ಸಡಗರ. ಧಾರವಾಡ ಜಿಲ್ಲೆ ಗರಗ್ ಖಾದಿ ಗ್ರಾಮೋದ್ಯೋಗ ಸಂಘದಿಂದ ಗುಣಮಟ್ಟದ ಖಾದಿ ರಾಷ್ಟ್ರಧ್ವಜಗಳ ನಿರ್ಮಾಣ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶ ಮುನ್ನಡೆಯುತ್ತಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ಲಾಘನೆ. ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವ. ಈಗ ವಾರ್ತೆಗಳ ವಿವರ. ಇಂದು ಭಾರತ ಸ್ವಾತಂತ್ರ್ಯ ದಿನ. 1947 ಆಗಸ್ಟ್ 14 ಮಧ್ಯರಾತ್ರಿ ಬ್ರಿಟಿಷ್ ಆಳ್ವಿಕೆ ಕೊನೆಗೊಂಡು ಭಾರತ ಸ್ವತಂತ್ರವಾಯಿತು. ಅಸಂಖ್ಯ ಸ್ವಾತಂತ್ರ್ಯ ಸೇನಾನಿಗಳ ಪರಿಶ್ರಮ, ತ್ಯಾಗ, ಬಲಿದಾನದ ಫಲವಾಗಿ ಇಂದು ಭಾರತೀಯರು 80ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆಯನ್ನು ನಾಡಿನಾದ್ಯಂತ ಅಭಿಮಾನಪೂರ್ವಕ ಆಯೋಜಿಸಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನ ಪ್ರತಿ ಮನೆ ಮನೆಗಳಲ್ಲೂ ನಾಡಿದ್ದು 17ನೇ ತಾರೀಖಿನವರೆಗೆ ರಾಷ್ಟೀಯ ಚಳವಳಿಯ ರೂಪದಲ್ಲಿ ಜನಸಹಭಾಗಿತ್ವದಲ್ಲಿ ನಡೆಯಲಿದೆ. ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶದ ಜನತೆಗೆ ತಮ್ಮ ಸಂದೇಶ ನೀಡಲಿದ್ದಾರೆ. ಇಂದು ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ಆಕಾಶವಾಣಿ, ದೂರದರ್ಶನ ಸೇರಿದಂತೆ ಎಲ್ಲ ವಾಹಿನಿಗಳಲ್ಲಿ ಕಾರ್ಯಕ್ರಮ ನೇರವಾಗಿ ಪ್ರಸಾರಗೊಳ್ಳಲಿದೆ. ಇಂದು ಬೆಳಗ್ಗೆ 8:58 ಬೆಂಗಳೂರಿನ ಮಾಣೆಕ್ ಷಾ ಕವಾಯತು ಮೈದಾನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನದ

0: ಸಂದೇಶ ನೀಡಲಿದ್ದಾರೆ. ಹಿರಿಯ ಸ್ವಾತಂತ್ರ್ಯ ಸೇನಾನಿಗಳು ಸೇರಿದಂತೆ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕ ಗಣ್ಯರಿಗೆ ಜಿಲ್ಲಾಡಳಿತಗಳು ಗೌರವ ಅರ್ಪಿಸಲಿವೆ. ನಾಡಿನ ಐತಿಹಾಸಿಕ ಕಟ್ಟಡಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ. ವಿದ್ಯುತ್ ದೀಪಾಲಂಕಾರ ಮನಮೋಹಕವಾಗಿದೆ. ಧಾರವಾಡ ಜಿಲ್ಲೆ ಗರಗ್ ಗ್ರಾಮದ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸಂಘ ಸಂವಿಧಾನದ ಮಾನದಂಡಗಳಿಗೆ ಅನುಗುಣವಾಗಿ ಖಾದಿ ರಾಷ್ಟ್ರಧ್ವಜಗಳನ್ನು ವಿವಿಧ ಗಾತ್ರಗಳಲ್ಲಿ ತಯಾರಿಸುತ್ತಿದೆ. ಭಾರತೀಯ ಮಾನಕ ಬ್ಯೂರೋ ಬಿಐಎಸ್ ಮಾನ್ಯತೆ ಪಡೆದಿರುವ ಗರಗ್ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಇಡೀ ದೇಶಕ್ಕೆ ಖಾದಿ ರಾಷ್ಟ್ರಧ್ವಜಗಳನ್ನು ಒದಗಿಸುತ್ತಾ ಬಂದಿದೆ. ಖಾದಿ ರಾಷ್ಟ್ರಧ್ವಜವನ್ನು ಮಾತ್ರ ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸಂಘದ ಅಧ್ಯಕ್ಷ ಈಶ್ವರಪ್ಪ ಇಟಗಿ ಮನವಿ ಮಾಡಿದ್ದಾರೆ.
1: ನಮ್ಮ ಸಂಸ್ಥೆ 1956 ಸ್ಥಾಪನೆಗೊಂಡು ಉತ್ಕೃಷ್ಟವಾದ ಖಾದಿ ಬಟ್ಟೆಯನ್ನು ತಯಾರು ಮಾಡುತ್ತಾ ಬಂದಿತ್ತು. ತದನಂತರ 1974 ಖಾದಿ ಆಯೋಗದ ನಿರ್ದೇಶನದಂತೆ ಬಿಐಎಸ್ ಮಾರ್ಕ್ನ ರಾಷ್ಟ್ರಧ್ವಜದ ಬಟ್ಟೆಯನ್ನು ನಾವು ತಯಾರು ಮಾಡುತ್ತಾ ಬಂದಿರುತ್ತೇವೆ. 2023 ನಮಗೆ ಮತ್ತೆ ಸಂಪೂರ್ಣವಾಗಿ ಧ್ವಜವನ್ನು ಮಾಡುವಂತಹ ಹಕ್ಕು ಬಿಐಎಸ್ ಮಾರ್ಕ್ ಅನ್ನು ಪಡೆದುಕೊಂಡವು. ಈಗ ನಾವು ಸತತವಾಗಿ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಈ ವರ್ಷ ನಾವು ಅಂದಾಜು 2000 ರಾಷ್ಟ್ರಧ್ವಜಗಳನ್ನು ತಯಾರು ಮಾಡಿದ್ದೇವೆ. ಅದರಲ್ಲಿ ಮಾರಾಟ ಮಾತ್ರ ಬಹಳ ಕಡಿಮೆಯಾಗಿದೆ. ಒಂದು 700-300 ಧ್ವಜಗಳು ಹಾಗೂ ಹೋಲ್ಸೇಲ್ದಲ್ಲಿ ಒಂದು 500-600 ಧ್ವಜಗಳು ಸೇಲ್ ಆಗಿವೆ. ಪ್ರತಿ ವರ್ಷದಂತೆ ನೋಡಿದ್ರೆ ಈ ವರ್ಷ ನಮ್ಮ ಧ್ವಜದ ಮಾರಾಟ ಬಹಳ ಕಡಿಮೆಯಾಗಿದೆ. ಇಲ್ಲಿ 225 ಮಂದಿ ಕಾರ್ಮಿಕರು ಕೆಲಸ ಮಾಡ್ತೇವೆ. ನೂಲುವವರು, ನೇಕಾರರು, ಇತರ ಸಿಬ್ಬಂದಿ ಎಲ್ಲರೂ ಕೂಡಿ ಈ ಸಂಸ್ಥೆ ಹೊಂದಿದೆ. ಬಿಐಎಸ್ ಮಾರ್ಕಿನ ರಾಷ್ಟ್ರ ಧ್ವಜದ ಬಟ್ಟೆ ಹಾಗೂ ರಾಷ್ಟ್ರ ಧ್ವಜವನ್ನು ನಿರ್ಮಾಣ ಮಾಡುವಂತ ಏಕೈಕ ಸಂಸ್ಥೆ ಗರಗ ಗ್ರಾಮ ಹೊಂದಿದೆ.
0: ಹೊಸದಿಲ್ಲಿಯ ಕೆಂಪುಕೋಟೆಯ 80ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ಳಲು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ 100 ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರ ಆಮಂತ್ರಿಸಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ವಿಶ್ವಕರ್ಮ ಯೋಜನೆ ಅಡಿ ಗುರುತಿಸಲಾದ 18 ಸಾಂಪ್ರದಾಯಿಕ ಉದ್ಯಮ ವಲಯಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದೆ. ಸಾಂಸ್ಕೃತಿಕ ಹೆಮ್ಮೆಯ ಭಾವನೆ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಆಧ್ಯಾತ್ಮಿಕ ಬಲವನ್ನು ನೀಡುತ್ತದೆ ಎಂಬ ಅರಿವು ಇಂದು ದೇಶದಲ್ಲಿ ಬಲಗೊಳ್ಳುತ್ತಿದೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶವು ಮುನ್ನಡೆಯುತ್ತಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ಲಾಘಿಸಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ದೇಶದ ಜನತೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಜಗತ್ತಿನ ಪ್ರಮುಖ ಉದ್ಯಮ ಸಂಸ್ಥೆಗಳು ಭಾರತದ ಯುವಜನತೆಯ ಪ್ರತಿಭೆ ಮತ್ತು ಬದ್ಧತೆಯಿಂದ ಪ್ರಭಾವಿತವಾಗಿ ಅವರನ್ನು ನಾಯಕತ್ವದ ಹುದ್ದೆಗಳಿಗೆ ನೇಮಿಸುತ್ತಿವೆ. ಸ್ವಸಹಾಯ ಸಂಘಗಳಲ್ಲಿ 10 ಕೋಟಿಗೂ ಹೆಚ್ಚು ಮಹಿಳಾ ಸದಸ್ಯರಿದ್ದಾರೆ ಎಂದು ರಾಷ್ಟ್ರಪತಿ ನುಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕಿತ್ತೂರಿನ ವೀರರಾಣಿ ಚೆನ್ನಮ್ಮನವರ ಬಲಗೈ ಬಂಟರಾಗಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವವನ್ನು ಇಂದು ನಾಡಿನಾದ್ಯಂತ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ನೇಗಿನಹಾಳ ಗ್ರಾಮದಲ್ಲಿ ತಮ್ಮ ತಾಯಿ ಕೆಂಚವ್ವನವರ ತವರು ಮನೆಯಲ್ಲಿ 15 ಆಗಸ್ಟ್ ರಾಯಣ್ಣ ಜನಿಸಿದರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ವೀರಭೂಮಿ ಸ್ಮಾರಕ ನಿರ್ಮಿಸಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಸೇನಾನಿ, ಕ್ರಾಂತಿಕಾರಿ, ಆಧ್ಯಾತ್ಮಿಕ ಚಿಂತನೆಯ ಮಹಾಯೋಗಿ ಶ್ರೀ ಅರವಿಂದೋ ಘೋಷ್ ಅವರ ಜಯಂತ್ಯುತ್ಸವವೆಂದು ಧಾರವಾಡ ಸೇರಿದಂತೆ ನಾಡಿನ ಹಲವೆಡೆ ಶ್ರೀ ಅರವಿಂದರ ಮಹಾಕಾವ್ಯ ಸಾವಿತ್ರಿ ಪಠಣದೊಂದಿಗೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಇಂದಿನಿಂದ ಸೆಪ್ಟೆಂಬರ್ 15 ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ

0: ಶ್ರೀರಾಮ್ಜಿ ಯೋಜನೆ ಅಡಿ ಮಾಸಿಕ ಜಾಬ್ ಕಾರ್ಡ್ ಮೇಳ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ.
1: ವಿಬಿಜಿ ರಾಮ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. 450 ಕಾಮಗಾರಿ ಇವಾಗ ಆನ್ಗೋಯಿಂಗ್ ಇದೆ. ಪ್ಲಸ್ ಇನ್ನು ಈ ವರ್ಷದ ನಾವು ಎಕ್ಷನ್ ಪ್ಲಾನ್ ಕ್ರಿಯೇಟ್ ಮಾಡಿಕೊಂಡು ಅರೌಂಡ್ 35,000 ಕಾಮಗಾರಿಗಳು ಅನುಮೋದನೆ ನೀಡಿದೀವಿ. ಇನ್ನು ಹೆಚ್ಚಿನ ಅಡಿಷನಲ್ ವರ್ಕ್ ತಗೊಂಡಕ್ಕೆ ಕೂಡ ಅವಕಾಶ ಇದೆ. ಅದು ಕೂಡ ನಾವು ಇವಾಗ ಎಂಟ್ರಿ ಮಾಡ್ಕೊಂಡು ಮಾಡ್ತಾ ಇದೀವಿ. ಪರ್ಸೆಂಟೇಜ್ ಹೆಚ್ಚಿಸಲು ಪ್ಲಸ್ ಇನ್ನು ಜಾಸ್ತಿ ಜನಕ್ಕೆ ಕೆಲಸ ಕೊಡಕ್ಕೆ ಉದ್ದೇಶದಿಂದ ಇವಾಗ ಜಾಬ್ ಕಾರ್ಡ್ ಮೇಲ ಅಂತ ನಮ್ಮ ಸರ್ಕಾರದಿಂದ ಡೈರೆಕ್ಷನ್ ಬಂದಿದೆ. ಆಗಸ್ಟ್ 15 ಇಂದ ಸೆಪ್ಟೆಂಬರ್ 15 ವರೆಗೆ ಜಾಬ್ ಕಾರ್ಡ್ ಮೇಲ ಅಭಿಯಾನ ತರ ನಮ್ಮ ಪೂರ್ತಿ ಡಿಸ್ಟಿಕ್ಟ್ ಅಲ್ಲಿ ತಗೊಂತಾ ಇದೀವಿ. ಅದಕ್ಕೆ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಾವು ಡೈರೆಕ್ಷನ್ ಕೊಟ್ಟಿದೀವಿ. ಏನೇನ್ ಜಾಬ್ ಕಾರ್ಡ್ ಇದೆ ಇವಾಗ ಅದು ಎಲ್ಲ ಆಕ್ಟಿವ್ ಮಾಡ್ಕೋಬೇಕು. ಪ್ಲಸ್ ಇವಾಗ ಹೊಸ ಕುಟುಂಬಗಳಿಗೆ ಕೂಡ ಸೇರಿಸಬೇಕು. ಸೊ ಅವರಿಗೆ ಕೂಡ ಹೊಸ ಜಾಬ್ ಕಾರ್ಡ್ ಕೊಡಬೇಕು. ಎಲ್ಲ ಜಾಬ್ ಕಾರ್ಡ್ದು ಇ-KYC ಮುಗಿಸಬೇಕು. ಇನ್ನು ಜಾಸ್ತಿ ಮಾನವ್ ಡೇಸ್ ಪರ್ಸೆಂಟೇಜ್ ಕ್ರಿಯೇಟ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.
0: ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ದೊಡ್ಡಬೊಮ್ಮನಹಳ್ಳಿಯ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ ಕುಸಿದು 4 ಮಕ್ಕಳು ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ಸಂಭವಿಸಿದೆ. ಆ ಪೈಕಿ ಓರ್ವ ಮಗುವಿನ ಸ್ಥಿತಿ ಗಂಭೀರವಾಗಿದೆ. ಜಿಲ್ಲಾಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ್ದಾರೆ. ರಾಷ್ಟೀಯ ಗುಣಮಟ್ಟ ಭರವಸೆ ಮಾನದಂಡಗಳ ಅಡಿ ರಾಯಚೂರು ಜಿಲ್ಲೆಯ 2 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ 3 ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳಿಗೆ ಪ್ರಮಾಣೀಕರಣ ಲಭಿಸಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ಮಾಹಿತಿ ನೀಡಿ, ಕರಿಗುಡ್ಡ, ಖರಾಬ್ ದಿನ್ನಿ ಹಾಗೂ ಗಾರಲದಿನ್ನಿ ಸೇರಿದಂತೆ ಒಟ್ಟು 5 ಆರೋಗ್ಯ ಕೇಂದ್ರಗಳು ಯಶಸ್ವಿಯಾಗಿ ಪ್ರಮಾಣೀಕರಣ ಗಳಿಸಿವೆ ಎಂದರು. ಭಾರತ ಪಾಕಿಸ್ತಾನ ವಿಭಜನೆಯ ಭೀಕರತೆಯ ಸ್ಮರಣ ದಿನ ಹಾಗೂ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಸಂಸ್ಕಾರ ಭಾರತಿ ದಕ್ಷಿಣ ಪ್ರಾಂತದ ವತಿಯಿಂದ ವಿವಿಧೆಡೆ ಜರುಗಿತು. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಿವಂಗತ ನಿರ್ಮಲಾ ಬಾಳಿಗಾ ಸಂಸ್ಮರಣೆ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಹೊಸದಿಲ್ಲಿಯ ರಾಷ್ಟೀಯ ನಾಟಕ ಶಾಲೆ ಬೀದರಿನಲ್ಲಿ ಆಯೋಜಿಸಿರುವ 30 ದಿನಗಳ ರಂಗಭೂಮಿ ತರಬೇತಿ ಶಿಬಿರಕ್ಕೆ ಚಾಲನೆ ದೊರೆತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 80th ಸ್ವಾತಂತ್ರ್ಯ ದಿನಾಚರಣೆ, ನಾಡಿನಾದ್ಯಂತ ಹಬ್ಬದ ಕಳೆ, ಸಂಭ್ರಮ ಸಡಗರ. ಧಾರವಾಡ ಜಿಲ್ಲೆ ಗರಗ್ ಖಾದಿ ಗ್ರಾಮೋದ್ಯೋಗ ಸಂಘದಿಂದ ಗುಣಮಟ್ಟದ ಖಾದಿ ರಾಷ್ಟ್ರಧ್ವಜಗಳ ನಿರ್ಮಾಣ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶ ಮುನ್ನಡೆಯುತ್ತಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಶ್ಲಾಘನೆ. ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. BSNL FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈ ಸ್ಪೀಡ್ ಇಂಟರ್ನೆಟ್, 5,000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ BSNL FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ. ಷರತ್ತುಗಳು ಅನ್ವಯ.
3: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:51. ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ. ರಮ್ಯ ಪ್ರಕೃತಿ ಘನ ಸಂಸ್ಕೃತಿ, ರಚನೆ DS ಕರ್ಕಿ.

0: ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನ ಕೇಳ್ತಾ ಇದ್ದೀರಾ. ಆಕಾಶವಾಣಿ ಕಾರವಾರ, ಸಮಯ 6:55. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 7:00 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀಯುತ ನರೇಂದ್ರ ಮೋದಿಯವರು ನವದೆಹಲಿಯ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ, ಬಳಿಕ ಹಿಂದಿ ಹಾಗೂ ಇಂಗ್ಲಿಷಿನಲ್ಲಿ ವಾರ್ತಾ ಪ್ರಸಾರ, ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತೆಗಳು, ಕನ್ನಡ ವಾರ್ತಾ ಪ್ರಸಾರದ ಬಳಿಕ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಸಂದೇಶ, ನಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರಿಂದ ರಾಜ್ಯದ ಜನತೆಗೆ ಸಂದೇಶ, ನಂತರ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ.
1: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಅಶೀತಿತಮ ಸ್ವತಂತ್ರತಾ ಪರ್ವಣಃ ಪೂರ್ವ ಸಂಧ್ಯಾಯಾಂ ಅಮೃತೇನ ಸಂಭಾಷಣೇನ ರಾಷ್ಟ್ರಂ ಅಭಿಸಂಬೋಧಯಂತಿ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಪ್ರಾಹ ಯತ್ ಜಾಗತಿಕ ಅಶಾಂತೇಃ ಯುದ್ಧ ವಿಭೀಷಿಕಾಯಾಶ್ಚ ತಮಸಿ ಅಪಿ ಭಾರತೀಯ ಅರ್ಥವ್ಯವಸ್ಥಾ ಉಜ್ವಲ ನಕ್ಷತ್ರವತ್ ತೀವ್ರತಮಗತ್ಯ ಸಮೇಧತೆ. ರಾಷ್ಟ್ರಪತಿನಾ ಪ್ರೋದೀರಿತಂ ಯತ್ ಭಾರತಸ್ಯ ಆರ್ಥಿಕ ಸಂವೃದ್ಧಿಃ ವೈಶ್ವಿಕ ಸಂವೃದ್ಧಿಮತಿಕ್ರಮ್ಯ ದ್ವಿಗುಣಾಧಿಕಂ ಯಾವದ್ ವರ್ತತೆ.
2: Even in such trying circumstances, our economy is moving ahead as the fastest growing major economy in the world. According to economic projections, the growth rate of the Indian economy is expected to be more than twice the average of global growth rate. Atmanirbhar Bharat Abhiyan has further strengthened the foundation of our economic progress and national security.
1: ರಾಷ್ಟ್ರಪತಿನಾ ಪ್ರತಿಪಾದಿತಂ ಯತ್ ರಾಷ್ಟ್ರಸ್ಯ ನಕ್ಸಲ್ ಉನ್ಮೂಲನಂ ಏಕಾ ಐತಿಹಾಸಿಕೀ ಸಫಲತಾ ಅಸ್ತಿ. ಸಾ ಪ್ರಾವೋಚತ್ ಯತ್ ಯಾನಿ ಕ್ಷೇತ್ರಾಣಿ ಪೂರ್ವಂ ನಕ್ಸಲ್ ಆತಂಕೇನ ಪ್ರಭಾವಿತಾನಿ ಆಸನ್ ತೇಷು ಕ್ಷೇತ್ರೇಷು ಇದಾನೀಂ ಉತ್ಸಾಹ ಸಂತತಿಃ ವಿಕಾಸ ಪ್ರವಾಹಶ್ಚ ದರೀದೃಶ್ಯತೆ.
2: भारत को नक्सल मुक्त बनाना एक बड़ी उपलब्धि है. आप नक्सल प्रभावित क्षेत्र में उत्साह का वातावरण है तथा विकास के सर्वस्पर्शी धारा प्रवाहित हो रही है. बस्तर ओलंपिक्स में खिलाड़ियों ने, बस्तर पंडुम में कलाकारों ने तथा इन आयोजनों में दर्शकों ने भारी संख्या में हिस्सा लिया.
1: ರಾಷ್ಟ್ರಪತಿನಾ ಪ್ರೋಕ್ತಂ ಯತ್ ಛಾತ್ರವೃಂದಃ ರಾಷ್ಟ್ರ ಭವಿಷ್ಯಸ್ಯ ಮುಖ್ಯ ಶಿಲ್ಪಿ ವರ್ಗಃ ಅಸ್ತಿ. ಪರೀಕ್ಷಾ ವ್ಯವಸ್ಥಾಯಾಃ ಪರಿಷ್ಕಾರಾಯ ಚ ಶಾಸನಂ ಪ್ರತಿಶ್ರುತಮಸ್ತಿ.

माननीय प्रधानमंत्री महोदय, राष्ट्रीय ध्वज फहराते हैं।

ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತಾ ಸಂಚಿಕೆಯನ್ನ ಕೇಳುವಿರಿ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ.

0: And with that, we end the morning news. Have a nice day.
1: ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು. ಮೊದಲಿಗೆ ಒಂದು ಪ್ರಕಟಣೆ.
2: This Independence Day, want freedom? Pay just 1 rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
3: Wait, all this for just 1 rupee?
2: Yes, 1 rupee. Connect to freedom with BSNL. Offer till 12 September 2026. Terms and conditions apply.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ರಾಷ್ಟ್ರಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ, ಎಲ್ಲೆಡೆ ಮುಳುಗಿದ ದೇಶಭಕ್ತಿ. ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಹಾಗೂ ಇಂದಿನಿಂದ ಭಾರತ ಶ್ರೀಲಂಕಾ ಟೆಸ್ಟ್ ಪಂದ್ಯ, ಐತಿಹಾಸಿಕ 600ನೇ ಟೆಸ್ಟ್ ಸಂಭ್ರಮದಲ್ಲಿ ಭಾರತ.

0: ವಾರ್ತೆಗಳ ವಿವರ. ರಾಷ್ಟಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಭಾರತೀಯ ವಾಯುಪಡೆಯ 2 MiG-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ಮಾಡಿದವು. 21 ಕುಶಲ ತೋಪುಗಳ ಗೌರವ ವಂದನೆ ಸಲ್ಲಿಸಲಾಯಿತು. ಬಳಿಕ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಕೆಂಪುಕೋಟೆಯಿಂದ ವಂದೇ ಮಾತರಂ ಪ್ರತಿಧ್ವನಿಸುತ್ತಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ದೇಶದ ಕೆಲವು ಭಾಗಗಳು ತೀವ್ರ ಪ್ರವಾಹ ಮತ್ತು ಭೂಕುಸಿತಗಳನ್ನು ಕಂಡಿದ್ದು ಅನೇಕ ಕುಟುಂಬಗಳ ಮೇಲೆ ಪರಿಣಾಮ ಬೀರಿದೆ. ಇಡೀ ರಾಷ್ಟವು ಅವರ ಜೊತೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದರು. ಒಂದು ರಾಷ್ಟವು ತನ್ನ ದೃಢ ನಿಶ್ಚಯ ಮತ್ತು ಸಾಮರ್ಥ್ಯಗಳ ಬಲದ ಮೇಲೆ ಮುಂದುವರಿಯುವಾಗ ಅದು ಶ್ರೇಷ್ಠವಾಗುತ್ತದೆ. ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಾಂತರ ನಾಗರಿಕರು ತಮ್ಮ ದೃಢ ನಿಶ್ಚಯ ಮತ್ತು ಸಮರ್ಪಣಾ ಮನೋಭಾವದಿಂದ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈ ಪ್ರಯತ್ನಗಳಿಂದಾಗಿ 25 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತ ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ದೊಡ್ಡ ಗುರಿಯಾಗಿದೆ ಎಂದು ಅವರು ಹೇಳಿದರು.
1: आज भारत ने भी एक बहुत बड़ा सपना देखा और वो सपना है जब आजादी के 100 साल होंगे 2047 में हम विकसित भारत बना के रहेंगे. 140 करोड़ देशवासियों के पुरुषार्थ से इस लक्ष्य को हमें हासिल करना है.
0: ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು, ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪಾದನೆಯು ಸುಮಾರು 5 ಪಟ್ಟು, ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸುಮಾರು 7 ಪಟ್ಟು, ಆಧುನಿಕ ರೈಲ್ವೆ ಕೋಚ್ ಉತ್ಪಾದನೆಯು 21 ಪಟ್ಟು ಮತ್ತು ಮೊಬೈಲ್ ಫೋನ್ ಉತ್ಪಾದನೆಯು 33 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದರು. ಇಂಟರ್ನೆಟ್ ಬಳಕೆದಾರರು ಸುಮಾರು 4 ಪಟ್ಟು ಮತ್ತು ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ಕಲ್ಯಾಣದ ಕಡೆಗೆ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047ರ ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ಮಾಡಲಾಯಿತು. ಎನ್ಸಿಸಿ ಮತ್ತು ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಿದರು. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಕೆಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ಮಂದಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಿಂದ ಇಂದು ಬೆಳಗ್ಗೆ 10:30 11:30 ಫ್ರೀಡಂ ರಿದನ್ ರಿದಮ್ ಎ ಸಿಂಪನಿ ಆಫ್ ಫ್ರೀಡಂ ಕುರಿತ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿ

0: ಬಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವದ ಹಲವಾರು ಭಾಗಗಳಲ್ಲಿ ಯುದ್ದ ಮತ್ತು ಅಸ್ಥಿರತೆ ಇದ್ದರೂ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ರಾಷ್ಟವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನ ದೇಶದ ಆರ್ಥಿಕ ಪ್ರಗತಿ ಮತ್ತು ರಾಷ್ಟೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಭಾರತವು 2030ರ ಸುಸ್ಥಿರ ಅಭಿವೃದ್ದಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ ಎಂದು ಅವರು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯವಾಗಿದ್ದು, ಶಾಂತಿ, ಸಹಕಾರ, ಸಂವಾದ ಮತ್ತು ವಸುಧೈವ ಕುಟುಂಬಕಂನ ಆದರ್ಶವು ವಿದೇಶಾಂಗ ನೀತಿಯ ಆಧಾರ ಸ್ತಂಭಗಳಾಗಿವೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಆರ್ಥಿಕ ಸಹಕಾರವನ್ನು ಹೆಚ್ಚಿಸಲು ಮತ್ತು ಪರಸ್ಪರ ಸಂಬಂಧಗಳನ್ನು ಬಲಪಡಿಸಲು ಭಾರತ ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಭಾರತೀಯ ಸೇನೆಗೆ ಲಾಯ್ಟರ್ ಮ್ಯುನಿಷನ್ ಸಿಸ್ಟಂಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಮತ್ತು ಎನ್ಐಬಿಐ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ 1,577 ಕೋಟಿ ರೂಪಾಯಿಗಳ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಲಾಯ್ಟರ್ ಮ್ಯುನಿಷನ್ ಸಿಸ್ಟಮ್ ಆರ್ಟಿಲರಿ ರೆಜಿಮೆಂಟ್ಗಳ ಸಾಮರ್ಥ್ಯ ಹೆಚ್ಚಿಸಲು ಅಭಿವೃದ್ದಿಪಡಿಸಲಾದ ನಿರ್ಣಾಯಕ ಸಾಧನವಾಗಿದ್ದು, ಇದರಿಂದಾಗಿ ಭಾರತೀಯ ಸೇನೆಯ ಒಟ್ಟಾರೆ ಕಾರ್ಯಾಚರಣೆಯ ಪರಿಣಾಮಕಾರಿತ್ವವನ್ನು ಬಲಪಡಿಸುತ್ತದೆ. ಈ ಖರೀದಿಯ ಭಾರತೀಯ ರಕ್ಷಣಾ ಕೈಗಾರಿಕೆಗಳನ್ನು ಆಧುನೀಕರಿಸುವ ಮತ್ತು ಸಬಲೀಕರಣಗೊಳಿಸುವತ್ತ ಒಂದು ಪ್ರಮುಖ ಮೈಲುಗಲ್ಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೂರದರ್ಶನ ಚಾನೆಲ್ಗಳಿಗೆ 12 ನಿಮಿಷಗಳ ಜಾಹೀರಾತು ಅವಧಿಯ ಮಿತಿಯನ್ನು ತೆಗೆದುಹಾಕಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಟಿವಿ ಪ್ರಸಾರ ವಲಯದಲ್ಲಿ ಆದ ಬದಲಾವಣೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಜಾಹೀರಾತು ಅವಧಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಮರುಪರಿಶೀಲಿಸಲು ನಿರ್ಧರಿಸಲಾಗಿದೆ. ಭಾರತದಲ್ಲಿ ಟಿವಿ ಚಾನೆಲ್ಗಳು ಪಾವತಿ ಮತ್ತು ಅಥವಾ ಪ್ರಸಾರ ಮುಕ್ತ ಎಂಬುದನ್ನು ಲೆಕ್ಕಿಸದೆ ಈ ವಲಯವು ಜಾಹೀರಾತಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿದೆ. 2006ರಲ್ಲಿ ದೂರದರ್ಶನಕ್ಕಾಗಿ ಜಾಹೀರಾತು ಅವಧಿಯ ಮಿತಿಯನ್ನು ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ನಿಯಮಗಳು 1994ರ ಅಡಿಯಲ್ಲಿ ಪರಿಚಯಿಸಲಾಯಿತು. ಯುಜಿಸಿ, ಎನ್ಇಟಿ, ಸಿಎಸ್ಐಆರ್ ಎನ್ಇಟಿ, ಐಸಿಎಆರ್, ಎಐಇಇಎ ಪಿಜಿ, ಎಐಸಿಇ ಪಿಎಚ್ಡಿ 2026ರ ತಾತ್ಕಾಲಿಕ ಉತ್ತರ ಕೀಗಳನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಘೋಷಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯ ಇಂದು ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಭಾರತದ 80ನೇ ಸ್ವಾತಂತ್ರ್ಯ ದಿನದಂದು ಭಾರತೀಯ ಪುರುಷರ ತಂಡವು ಇಂದು ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಆಡಲಿದೆ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಂತರ ಆ ಮೈಲಿಗಲ್ಲನ್ನು ತಲುಪಿದ 3ನೇ ತಂಡ ಭಾರತವಾಗಿದೆ. ನವದೆಹಲಿಯ ರಾಷ್ಟಪತಿ ಭವನದ ಆವರಣದಲ್ಲಿರುವ ಅಮೃತ ಉದ್ಯಾನವು ನಾಳೆಯಿಂದ ಮುಂದಿನ ತಿಂಗಳ 15ರವರೆಗೆ ಸಾರ್ವಜನಿಕರಿಗೆ ತೆರೆದಿರುತ್ತದೆ. ಉದ್ಯಾನವು ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆಯವರೆಗೆ ತೆರೆದಿರುತ್ತದೆ. ನಿರ್ವಹಣೆಗಾಗಿ ಉದ್ಯಾನವನವು ಎಲ್ಲಾ ಸೋಮವಾರಗಳಂದು ಮುಚ್ಚಲ್ಪಡುತ್ತದೆ. ಉದ್ಯಾನಕ್ಕೆ ಎಲ್ಲರಿಗೂ ಪ್ರವೇಶ ಉಚಿತವಾಗಿದೆ. ಸಂದರ್ಶಕರು ತಮ್ಮ ಸ್ಲಾಟ್ಗಳನ್ನು visit.rashtrapatibhavan.gov.in ಮೂಲಕ ಆನ್ಲೈನ್ನಲ್ಲಿ ನೋಂದಾಯಿಸಬಹುದು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ, ಎಲ್ಲೆಡೆ ಮುಳುಗಿದ ದೇಶಭಕ್ತಿ. ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಹಾಗೂ ಇಂದಿನಿಂದ ಭಾರತ ಶ್ರೀಲಂಕಾ ಟೆಸ್ಟ್ ಪಂದ್ಯ, ಐತಿಹಾಸಿಕ 600ನೇ ಟೆಸ್ಟ್.

0: ಭ್ರಮದಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಿ ಕೊಡಿ, ಫ್ರೀಡಂ ಪಡೀರಿ. BSNL 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
2: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
1: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ ಸೆಪ್ಟೆಂಬರ್ 12, 2026

0: ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಸಂದೇಶ.
1: ಮೇರೆ ಪ್ಯಾರೆ ಕರ್ನಾಟಕ ವಾಸಿಯೋ, ಎಲ್ಲರಿಗೂ ನಮಸ್ಕಾರ. ಸ್ವತಂತ್ರತಾ ದಿವಸ ಇಸ್ ಪಾವನ್ ಅವಸರ ಪರ್ ಮೇ ಕರ್ನಾಟಕ ಕಿ ಸಮಸ್ತ ಜನತಾ ಕೋ ಹಾರ್ದಿಕ ಬಧಾಯಿ ಏವಂ ಶುಭಕಾಮನಾ ದೇತಾ ಹೂ. ಆಜ್ ಕಾ ಯೇ ದಿನ ಮೇ ಹಮಾರೇ ಸ್ವತಂತ್ರತಾ ಸಂಗ್ರಾಮ ಕೆ ಮಹಾನಾಯಕೋ ಕೆ ಅದಮ್ಯ ಸಾಹಸ, ತ್ಯಾಗ ಔರ್ ಬಲಿದಾನ ಕಿ ಯಾದ ದಿಲಾತಾ ಹೇ, ಜಿನ್ಹೋನೆ ಮಾತೃಭೂಮಿ ಕಿ ಆಜಾದಿ ಕೆ ಲಿಯೇ ಅಪ್ನಾ ಸರ್ವಸ್ವ ನೌಛಾವರ್ ಕಿಯಾ. ಕರ್ನಾಟಕ ಅಪ್ನಿ ಸಮೃದ್ಧ ಸಂಸ್ಕೃತಿ, ಜ್ಞಾನ ಪರಂಪರಾ, ನವಾಚಾರ ಔರ್ ವಿವಿಧತಾ ಮೇ ಏಕತಾ ಕಿ ಭಾವನಾ ಕೆ ಲಿಯೇ ವಿಖ್ಯಾತ ಹೇ. ಕರ್ನಾಟಕ ಕಿ ಧರ್ತಿ ವೀರತಾ ಔರ್ ರಾಷ್ಟ್ರ ಭಕ್ತಿ ಕಿ ಮಹಾನ್ ಪರಂಪರಾ ಕಿ ಸಾಕ್ಷಿ ರಹಿ ಹೇ. ಕರ್ನಾಟಕ ಕಿ ವೀರ ಭೂಮಿ ನೇ ಭೀ ಸ್ವತಂತ್ರತಾ ಸಂಗ್ರಾಮ ಮೇ ಅದ್ವಿತೀಯ ಯೋಗದಾನ ದಿಯಾ ಹೇ. ಭಾರತ ವಿಶ್ವ ಕಿ ಸಬ್ಸೆ ಬಡಿ ಲೋಕತಾಂತ್ರಿಕ ಶಕ್ತಿ ಕೆ ರೂಪ ಮೇ ಆಗೇ ಬಡ ರಹಾ ಹೇ. ಅರ್ಥವ್ಯವಸ್ಥಾ, ವಿಜ್ಞಾನ, ಪ್ರೌದ್ಯೋಗಿಕಿ, ಅಂತರಿಕ್ಷ, ಡಿಜಿಟಲ್ ಭಾರತ, ಸ್ಟಾರ್ಟ್ಅಪ್ ಔರ್ ನವಾಚಾರ ಕೆ ಕ್ಷೇತ್ರ ಮೇ ದೇಶ ನೈ ಊಂಚಾಯಿಯಾಂ ಪ್ರಾಪ್ತ ಕಿ ಹೇ. ಕರ್ನಾಟಕ ಇಸ್ ಪರಿವರ್ತನಕಾರಿ ಯಾತ್ರಾ ಮೇ ಅಗ್ರಣಿ ಭೂಮಿಕಾ ನಿಭಾ ರಹಾ ಹೇ. ಬೆಂಗಳೂರು ಭಾರತ ಕಿ ತಕ್ನಿಕಿ ಔರ್ ನವಾಚಾರ ಕಿ ಶಕ್ತಿ ಕಾ ಪ್ರತೀಕ ಬನ್ ಚುಕಾ ಹೇ. ಕರ್ನಾಟಕ ಕಿ ಯುವ ಪ್ರತಿಭಾ ಹಮಾರೇ ವೈಜ್ಞಾನಿಕ, ಉದ್ಯಮಿ, ಕಿಸಾನ್, ಶ್ರಮಿಕ, ಶಿಕ್ಷಕ ಔರ್ ಮಹಿಳಾ ಕರ್ನಾಟಕ ಕೆ ವಿಕಾಸ ಕೆ ಸಾಥ್ ಸಾಥ್ ರಾಷ್ಟ್ರ ನಿರ್ಮಾಣ ಮೇ ಭೀ ಮಹತ್ವಪೂರ್ಣ ಯೋಗದಾನ ದೇ ರಹೇ ಹೇ. ಕರ್ನಾಟಕ ಸರ್ಕಾರ ಕೈ ಕಲ್ಯಾಣಕಾರಿ ಯೋಜನಾ ಕೆ ಮಾಧ್ಯಮ ಸೇ ಗರೀಬಿ ಉನ್ಮೂಲನ, ಮಹಿಳಾ ಕೋ ಸಶಕ್ತ ಬನಾನೆ, ಸ್ವಾಸ್ಥ್ಯ ಔರ್ ಶಿಕ್ಷಾ ಮೇ ಸುಧಾರ ಕರ್ನೆ, ಸಾಮಾಜಿಕ ನ್ಯಾಯ ಕೋ ಬಡಾವಾ ದೇನೆ ತಥಾ ಆರ್ಥಿಕ ವಿಕಾಸ ಕೋ ಬಡಾವಾ ದೇನೆ ಕಾ ಕಾರ್ಯ ಕರ್ ರಹಿ ಹೇ. ಇನ್ ಯೋಜನಾವ ಮೇ ಗೃಹ ಜ್ಯೋತಿ ಯೋಜನಾ, ಅನ್ನ ಭಾಗ್ಯ ಯೋಜನಾ, ಶಕ್ತಿ ಯೋಜನಾ, ಗೃಹಲಕ್ಷ್ಮಿ ಯೋಜನಾ, ಯುವ ನಿಧಿ ಯೋಜನಾ ಜೈಸಿ ಮಹತ್ವಪೂರ್ಣ ಯೋಜನಾ ಶಾಮಿಲ್ ಹೇ. ಇಸ್ಕೆ ಸಾಥ್ ಹಿ ಜರೂರತ್ಮಂದೋ ಕೋ ವಿತ್ತೀಯ ಸಹಾಯತಾ ದೇನೆ ಕಾ ಕಾರ್ಯ ಭೀ ಕಿಯಾ ಜಾ ರಹಾ ಹೇ. ಹಮಾರಾ ಲಕ್ಷ್ಯ ಆರ್ಥಿಕ ವಿಕಾಸ ಕೋ ಮಜಬೂತ್ ಕರ್ನೆ ಕೆ ಸಾಥ್ ಸಾಥ್ ಏಸಾ ಭಾರತ ಔರ್ ಏಸಾ ಕರ್ನಾಟಕ ಬನಾನಾ ಹೇ ಜಹಾಂ ವಿಕಾಸ ಕೆ ಸಾಥ್ ಸಾಥ್ ಸಾಮಾಜಿಕ ನ್ಯಾಯ, ಸಮಾನ ಅವಸರ, ಗುಣವತ್ತಾಪೂರ್ಣ ಶಿಕ್ಷಾ, ಸ್ವಾಸ್ಥ್ಯ, ಪರ್ಯಾವರಣ ಸಂರಕ್ಷಣ ಔರ್ ಮಾನವೀಯ ಗರಿಮಾ ಭೀ ಸುನಿಶ್ಚಿತ ಹೋ. ಹಮಾರೆ ಯುವಾಂ ಕೆ ಸಾಮ್ನೆ ಅಪಾರ ಸಂಭಾವನಾ ಹೇ. ಮೇ ಉನ್ಸೆ ಕಹನಾ ಚಾಹೂಂಗಾ ಕಿ ಅಪ್ನಿ ಪ್ರತಿಭಾ ಪರ್ ವಿಶ್ವಾಸ ಕರೆ, ಜ್ಞಾನ ಕೋ ಅಪ್ನಿ ಶಕ್ತಿ ಬನಾಯೆ ಔರ್ ರಾಷ್ಟ್ರ ಸೇವಾ ಕೋ ಅಪ್ನೆ ಜೀವನ ಕಾ ಉದ್ದೇಶ ಬನಾಯೆ. ಆಪ್ ಅಸಫಲತಾ ಸೇ ಕಭಿ ನಿರಾಶ ನಾ ಹೋ. ಅಸಫಲತಾ ಸಫಲತಾ ಕಿ ಯಾತ್ರಾ ಕಾ ಏಕ ಮಹತ್ವಪೂರ್ಣ ಪಡಾವ ಹೇ. ಹಮಾರಿ ಬೇಟಿಯಾಂ ಔರ್ ಮಹಿಳಾಯೆ ಆಜ್ ಹರ್ ಕ್ಷೇತ್ರ ಮೇ ನೇತೃತ್ವ ಕರ್ ರಹಿ ಹೇ. ಹಮೇ ಏಸಾ ವಾತಾವರಣ ಬನಾನಾ ಹೋಗಾ ಜಹಾಂ ಹರ್ ಬೇಟಿ ಸುರಕ್ಷಿತ, ಶಿಕ್ಷಿತ, ಆತ್ಮನಿರ್ಭರ್ ಔರ್ ಅಪ್ನೆ ಸಪ್ನೋ ಕೋ ಪೂರಾ ಕರ್ನೆ ಕೆ ಲಿಯೇ ಸ್ವತಂತ್ರ ಹೋ. ಕಿಸಾನ್ ಹಮಾರೆ ಅನ್ನದಾತಾ ಹೇ. ಹಮಾರೆ ಸೈನಿಕ ದೇಶ ಕಿ ಸೀಮಾ ಕಿ ರಕ್ಷಾ ಕರ್ತೇ ಹೇ. ಹಮಾರೆ ವೈಜ್ಞಾನಿಕ ಔರ್ ಚಿಕಿತ್ಸಕ ಮಾನವತಾ ಕಿ ಸೇವಾ ಕರ್ತೇ ಹೇ. ಹಮಾರೆ ಶಿಕ್ಷಕ ರಾಷ್ಟ್ರ ಕಿ ನೈ ಪೀಳಿ ಕಾ ನಿರ್ಮಾಣ ಕರ್ತೇ ಹೇ. ಹಮಾರೆ ಶ್ರಮಿಕ ಔರ್ ಕರ್ಮಚಾರಿ ವಿಕಾಸ ಕಿ ಆಧಾರಶಿಲಾ ಹೇ. ಇನ್ ಸಭಿ ಕೆ ಯೋಗದಾನ ಸೇ ರಾಜ್ಯ ಏವಂ ರಾಷ್ಟ್ರ ಸಶಕ್ತ ಬನ್ ರಹಾ ಹೇ. ಹಮಾರೆ ಸಂವಿಧಾನ ಮೇ ನ್ಯಾಯ, ಸ್ವತಂತ್ರತಾ, ಸಮಾನತಾ ಔರ್ ಬಂಧುತ್ವ ಕೆ ಮಹಾನ್ ಆದರ್ಶ ದಿಯೆ ಹೇ. ಹಮೇ ಇನ್ ಮೂಲ್ಯೋ ಕೋ ಅಪ್ನೆ ಆಚರಣ ಮೇ ಉತಾರನಾ ಹೋಗಾ ಔರ್ ಹಮೇ ಏಕಜುಟ್ ಹೋಕರ್ ಕರ್ನಾಟಕ ಔರ್ ಸಶಕ್ತ ಭಾರತ ಕೆ ನಿರ್ಮಾಣ ಮೇ ಯೋಗದಾನ ದೇನಾ ಹೋಗಾ. ಮೇ ಕರ್ನಾಟಕ ಕಿ ಮಾತೃಶಕ್ತಿ ಯುವಾಂ, ಕಿಸಾನೋ, ಶ್ರಮಿಕೋ, ವಿದ್ಯಾರ್ಥಿಯೋ, ಉದ್ಯಮಿಯೋ, ವೈಜ್ಞಾನಿಕೋ, ಶಿಕ್ಷಕೋ ಔರ್ ಪ್ರತ್ಯೇಕ ನಾಗರಿಕ ಸೇ ಆಹ್ವಾನ ಕರ್ತಾ ಹೂ ಕಿ ಅಪ್ನೆ ಕಾರ್ಯ ಕೋ ರಾಷ್ಟ್ರ ಸೇವಾ ಸಮಜೆ, ಅಪ್ನೆ ಅಧಿಕಾರೋ ಕೆ ಸಾಥ್ ಕರ್ತವ್ಯ ಕೋ ಯಾದ ರಖೇ ಔರ್ ಅಪ್ನೆ ಪ್ರತ್ಯೇಕ ಪ್ರಯಾಸ ಕೋ ವಿಕಸಿತ ಭಾರತ ಕೆ ಸಂಕಲ್ಪ ಸೇ ಜೋಡೆ. ಆಯೇ ಇಸ್ ಸ್ವತಂತ್ರತಾ ದಿವಸ ಪರ್ ಹಮ್ ಸಂಕಲ್ಪ ಲೇ ಕಿ ಹಮ್ ಸಂವಿಧಾನ ಕೆ ಆದರ್ಶೋ ಕಿ ರಕ್ಷಾ ಕರೆಂಗೆ, ಹಮ್ ಸಾಮಾಜಿಕ ಸಮರಸತಾ ಔರ್ ಸಮಾನತಾ ಕೋ ಮಜಬೂತ್ ಕರೆಂಗೆ. ಹಮ್ ಕರ್ನಾಟಕ ಕೋ ಸ್ವಚ್ಛ, ಸ್ವಸ್ಥ, ಶಿಕ್ಷಿತ ಔರ್ ನಶಾ ಮುಕ್ತ ಬನಾನೆ ಮೇ ಯೋಗದಾನ ದೇಂಗೆ. ಹಮ್ ಮಹಿಳಾಂ ಕಾ ಸಮ್ಮಾನ ಔರ್ ಯುವಾಂ ಕೆ ಸಪ್ನೋ ಕೋ ಅವಸರ ದೇಂಗೆ. ಹಮ್ ಪರ್ಯಾವರಣ ಕಿ ರಕ್ಷಾ ಕರೆಂಗೆ ಔರ್ ವಿಕಸಿತ ಭಾರತ ಕೆ ನಿರ್ಮಾಣ ಮೇ ವಿಕಸಿತ ಕರ್ನಾಟಕ ಕಿ ಭೂಮಿಕಾ ಕೋ ಔರ್ ಮಜಬೂತ್ ಕರೆಂಗೆ. ಮೇ ಪ್ಯಾರ

0: कर्नाटक वासियों, हमारे स्वतंत्रता सेनानियों ने हमें स्वतंत्र भारत दिया। डॉक्टर बाबा साहेब अम्बेडकर और संविधान निर्माताओं ने हमें लोकतंत्र और समानता का मार्ग दिखाया। अब हमारी जिम्मेदारी है कि हम आने वाली पीढ़ियों को ऐसा भारत सौंपे जो समृद्ध हो, सशक्त हो और सामाजिक न्याय एवं मानवीय गरिमा के मूल्यों पर मजबूती से खड़ा हो। आइए हम सब मिलकर एक भारत, श्रेष्ठ भारत, विकसित भारत, विकसित कर्नाटक के निर्माण में अपना योगदान देंगे। इसी विश्वास और संकल्प के साथ कर्नाटक समस्त जनता को स्वतंत्रता दिवस की हार्दिक बधाई एवं शुभकामनाएं देता हूं। जय हिंद, जय कर्नाटक।
1: ಇದುವರೆಗೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ಸಂದೇಶ ಕೇಳಿದಿರಿ. ಆಕಾಶವಾಣಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀಯುತ ಡಿಕೆ ಶಿವಕುಮಾರ್ ಅವರಿಂದ ರಾಜ್ಯದ ಜನತೆಗೆ ಸಂದೇಶ.
2: ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಜನತೆಗೆ, ಜಗತ್ತಿನ ಎಲ್ಲೆಡೆ ನೆಲೆಸುತ್ತಿರುವ ಕನ್ನಡಿಗರಿಗೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವು ಇಂದು ಉಸಿರಾಡುತ್ತಿರುವ ಮುಕ್ತ ಗಾಳಿ, ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯದ ಬೆಳಕು ನಮಗೆ ಸುಲಭವಾಗಿ ಸಿಕ್ಕಿದ್ದಲ್ಲ. ಇದರ ಹಿಂದೆ ಅಸಂಖ್ಯಾತ ಹೋರಾಟಗಾರರು, ತ್ಯಾಗ, ಬಲಿದಾನ, ಮಹಾನ್ ಇತಿಹಾಸವಿದೆ. ಭಾರತದ ಸ್ವಾತಂತ್ರ್ಯದ ಹೋರಾಟದ ಮಾದರಿಯಲ್ಲಿ ಇಡೀ ಪ್ರಪಂಚ ಅನೇಕ ರಾಷ್ಟ್ರಗಳಿಗೆ ಸ್ಫೂರ್ತಿಯಾಗಿದೆ. ಇಂಥ ಸ್ವಾತಂತ್ರ್ಯ ನಮಗೆ ದೊರಕಿಸಲು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರೂರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಬಾಲಗಂಗಾಧರ್ ತಿಲಕ್ ಸೇರಿದಂತೆ ಅನೇಕ ಮಹಾನ್ ನಾಯಕರು ಹೋರಾಡಿದ್ದನ್ನು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾಗಿದೆ. ಇವೆಲ್ಲರ ಕೊಡುಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಹೊಸ ದಿಕ್ಕನ್ನೇ ತೋರಿಸಿತು. ಇಡೀ ದೇಶವನ್ನು ಒಂದೇ ವೇದಿಕೆಯಲ್ಲಿ ತಂದಿತ್ತು. ಜಾತಿ, ಧರ್ಮ, ಭಾಷೆ, ಪ್ರಾದೇಶಗಳ ಎಲ್ಲ ಗಡಿಗಳನ್ನು ಮೀರಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆ ಬೆಳೆಸಿತ್ತು. ಮಹಾತ್ಮ ಗಾಂಧೀಜಿಯವರ ಅಹಿಂಸೆ, ಸತ್ಯ ಮತ್ತು ಸತ್ಯಾಗ್ರಹದ ಹೋರಾಟ ಬ್ರಿಟಿಷರ ಸಾಮ್ರಾಜ್ಯದ ಅಡಿಪಾಯ ನಡುಗಿಸಿತು. ಲಕ್ಷಾಂತರ ಸಾಮಾನ್ಯ ಜನರ ಸ್ವತಂತ್ರ ಹೋರಾಟದ ಭಾಗವಾದರು. ಅನೇಕರು ತಮ್ಮ ಬದುಕನ್ನು ದೇಶಕ್ಕಾಗಿ ಸಮರ್ಪಿಸಿದರು. ಅಂತಿಮವಾಗಿ 1947 ಆಗಸ್ಟ್ 15ರಂದು ಭಾರತದ ಸ್ವಾತಂತ್ರ್ಯದ ಸೂರ್ಯ ಉದಯ ಕಂಡಿತ್ತು. ಆ ಸ್ವಾತಂತ್ರ್ಯ ನಮಗೆ ಕೇವಲ ಬ್ರಿಟಿಷರ ಆಳತದಿಂದ ಮುಕ್ತಿ ನೀಡಲಿಲ್ಲ, ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳುವ ಅವಕಾಶ ನೀಡಿತು. ಕರ್ನಾಟಕವು ಸ್ವಾತಂತ್ರ್ಯದ ಹೋರಾಟದಲ್ಲಿ ತಂದೇ ಆದಂಥ ಅಚ್ಚಳಿಯದ ಹೆಜ್ಜೆ ಮೂಡಿಸಿದ್ದನ್ನು ನಾವೆಲ್ಲ ಸ್ಮರಿಸ್ಬೋದು. ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ, ಮೈಲಾರ್ ಮಹಾದೇವಪ್ಪ ಸೇರಿದಂತೆ ಅನೇಕರು ಕರ್ನಾಟಕದ ವೀರರು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸಿದರು. ಕರ್ನಾಟಕದ ನೆಲ ದೇಶದ ಸ್ವಾತಂತ್ರ್ಯದ ಹೋರಾಟದ ಬೀಜ ಬಿತ್ತಿ ಕ್ರಾಂತಿಯ ಕಿಡಿ ಹೊತ್ತಿಸಿದ ನೆಲ. ಈ ಮಣ್ಣಿನ ವೀರರ ತ್ಯಾಗ, ಧೈರ್ಯ ಮತ್ತು ಆತ್ಮಗೌರವ ನಮ್ಮೆಲ್ಲರಿಗೂ ಸದಾ ಪ್ರೇರಣೆಯಾಗಿರಬೇಕು. ಸ್ವಾತಂತ್ರ್ಯ ಗಳಿಸಿದ ಭಾರತವನ್ನು ಆಧುನಿಕ, ಪ್ರಜಾಸತ್ತಾತ್ಮಕ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಕಟ್ಟುವ ಮಹಾತರ ಕಾರ್ಯ ಆರಂಭಿಸಿತು. ಅನೇಕ ರಾಜರ ಸಂಸ್ಥಾನಗಳಾಗಿ ಛಿದ್ರವಾಗಿದ್ದ ಭಾರತ ದೇಶ ನೆಹರು ಹಾಗೂ ವಲ್ಲಭಾಯಿ ಪಟೇಲ್ರವರ ದೃಢ ಸಂಕಲ್ಪದಿಂದ ಅಖಂಡ ಭಾರತವನ್ನಾಗಿ ರೂಪಿಸಿತು. ಆಧುನಿಕ ಭಾರತದ ಶಿಲ್ಪಿ, ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಕೈಗಾರಿಕಾ, ವಿಜ್ಞಾನ, ಶಿಕ್ಷಣ ಮತ್ತು ಸಾರ್ವಜನಿಕ ಸಂಸ್ಥೆಗಳ ಕೈಗಾರಿಕೆ ಭದ್ರ ಬುನಾದಿಯನ್ನು ಹಾಕಿದರು. ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು ಎಂದು ನೆಹರೂರವರು ಕರೆದಿರುವುದರ ಜೊತೆಗೆ ಹಲವಾರು ವಿಜ್ಞಾನ, ಶೈಕ್ಷಣಿಕ, ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸಿದರು.

ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ನಮ್ಮ ಸಮಾಜದ ನಿರ್ಮಾಣಕ್ಕೆ ಹೆಜ್ಜೆಯನ್ನು ಇಟ್ಟರು. ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಏಕತೆ ಮತ್ತು ಸಾರ್ವಭೌಮವನ್ನು ಕಾಪಾಡಲು ಮಹತ್ವವಾದಂಥ ಪಾತ್ರವನ್ನು ವಹಿಸಿದರು. ಇವತ್ತು ಇಡೀ ಭಾರತ ದೂರದೃಷ್ಟಿಗೆ ದಾರಿಯಾಗಿದೆ. ಡಿಜಿಟಲ್ ದಾರಿಯನ್ನು ತೋರಿಸಿದಂಥ ರಾಜೀವ್ ಗಾಂಧಿಯವರು ತಂತ್ರಜ್ಞಾನ ಮತ್ತು ಯುವ ಶಕ್ತಿಯ ಮಹತ್ವವನ್ನು ದೇಶಕ್ಕೆ ಪರಿಚಯಿಸಿದರು. ಇದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸುವಾದಂಥ ನಮ್ಮ ಸಂವಿಧಾನವು ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ನೀಡಿತು. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ನಮ್ಮ ರಾಷ್ಟ್ರದ ಆತ್ಮವನ್ನಾಗಿ ಮಾಡಿತ್ತು. ಬಾಬು ಜಗಜೀವನ್ ರಾಮ್ರವರು ಸೇರಿದಂತೆ ಅನೇಕ ಮಹನೀಯರು ಶೋಷಿತರು, ದುರ್ಬಲದವರು ಮತ್ತು ಹಿಂದೂ ವರ್ಗಗಳ ಹಕ್ಕುಗಳಿಗಾಗಿ ಶ್ರಮಿಸಿದರು. ಎಲ್ಲರಿಗೂ ಸಮಾನ ಅವಕಾಶ, ಯಾರೂ ಹಿಂದೆ ಉಳಿಯದೆ ಭಾರತ ನಿರ್ಮಾಣವೇ ಅವರ ಕನಸಾಗಿತ್ತು. ಕರ್ನಾಟಕದ ನವ ನಿರ್ಮಾಣದಲ್ಲಿಯೂ ಕೆಂಗಲ್ ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ದೇವರಾಜ ಅರಸು ಅವರು ಸೇರಿದಂತೆ ಅನೇಕ ಮಹನೀಯರು ಕೊಡುಗೆ ಅಪಾರ. ಸಾಮಾಜಿಕ ನ್ಯಾಯ, ಶಿಕ್ಷಣ, ಕೈಗಾರಿಕಾ, ನೀರಾವರಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅವರು ನೀಡಿದ್ದಂಥ ಕೊಡುಗೆಯನ್ನು ನಾವು ಸದಾ ಸ್ಮರಿಸಲೇಬೇಕು. ಈ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡು ನಮ್ಮ ಸರ್ಕಾರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ವೇಗ ನೀಡುತ್ತಿದೆ. ನಮ್ಮ ವರಕವಿ ದಾರಾ ಬೇಂದ್ರರವರು ಕನಸು ಕಂಡಂತೆ ಜಗದ ಹೇಳಿಗೆ ಆಗುವುದೇ ಕರ್ನಾಟಕದಿಂದ. ಈ ಕನಸನ್ನು ಹೊತ್ತ ನಾವು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದೇವೆ. ಈ ಕನಸು ಹೊತ್ತ ನಾವು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದೇವೆ. ಕರ್ನಾಟಕವನ್ನು ಅಭಿವೃದ್ಧಿ ಮುಂಚೂಣಿಯಲ್ಲಿ ರಾಜ್ಯವನ್ನಾಗಿ ಮಾಡುವುದೇ ನಮ್ಮ ನಿಮ್ಮೆಲ್ಲರ ಸಂಕಲ್ಪ. ಕರ್ನಾಟಕದ ಅಭಿವೃದ್ಧಿಯ ಮೂಲಕ ಭಾರತವನ್ನು ಅಭಿವೃದ್ಧಿ ಉತ್ತಂಗಣಕ್ಕೆ ಕೊಂಡು ಹೋಗುವುದೇ ನಮ್ಮ ಗುರಿ. ನಮ್ಮ ಅಭಿವೃದ್ಧಿ ಎಂದರೆ ಕೇವಲ ದೊಡ್ಡ ದೊಡ್ಡ ಕಟ್ಟೆಗಳು ಅಥವಾ ಹೊಸ ರಸ್ತೆಗಳ ನಿರ್ಮಾಣವಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಅವಕಾಶ ದೊರಕಿಸುವುದೇ ಅಭಿವೃದ್ಧಿ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುವುದೇ ಅಭಿವೃದ್ಧಿ. ಪ್ರತಿಯೊಂದು ಕುಟುಂಬವು ಗೌರವದಿಂದ ಬದುಕುವುದೇ ಅಭಿವೃದ್ಧಿ. ಯುವಕರಿಗೆ ಉದ್ಯೋಗ, ರೈತರಿಗೆ ಭದ್ರತೆ, ಮಹಿಳೆಯರಿಗಾಗಿ ಆರ್ಥಿಕ ಸೌಲಭ್ಯನೆ ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು. ಇದೇ ನಿಜವಾದ ಸ್ವಾತಂತ್ರ್ಯದ ಅರ್ಥ. ಅದಕ್ಕಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲನೇ ದಿನದಿಂದನೇ ಜನಪರ ಕಾರ್ಯಕ್ರಮಗಳಿಗೆ ಆದ್ಯತೆಯನ್ನು ನೀಡುತ್ತಾ ಬಂದಿದ್ದೇವೆ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಬಸ್ ಪಾಸ್ಗಳನ್ನು ನೀಡುವ ಮೂಲಕ ಶಿಕ್ಷಣಕ್ಕೆ ಅವಕಾಶವನ್ನು ಮತ್ತಷ್ಟು ಭದ್ರವನ್ನು ಮಾಡ್ತಾ ಇದ್ದೇವೆ. ನಮ್ಮ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಮೂಲಕ ಜನರಿಗೆ ಆಸ್ತಿ ಹಕ್ಕನ್ನು ಭದ್ರ ನೀಡುವ ನಿಟ್ಟಿನಿಂದ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಗ್ಯಾರಂಟಿ ಯೋಜನೆಗಳಲ್ಲಿ ಸೋರಿಕೆ ತಡೆಗಳು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವ ವ್ಯವಸ್ಥೆಯನ್ನು ಈಗಾಗಲೇ ಬಲಪಡಿಸ್ತಾ ಇದ್ದೇವೆ. ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಅವರಿಗೆ ಸರಿಯಾದಂಥ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂಥೇಳಿ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಜಾಸೇವೆ ಇಲಾಖೆಯನ್ನೇ ಸ್ಥಾಪಿಸಲಾಗಿದೆ. ಯುವಜನರ ನಾಯಕತ್ವ, ಸ್ವಜನಶೀಲತೆಯನ್ನು ಬಳಸುವುದು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ. ಯುವಕರಿಗೆ ಅವಕಾಶವನ್ನು ನೀಡಬೇಕು, ಹಳ್ಳಿಯಿಂದ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಕರ್ನಾಟಕದ ಭವಿಷ್ಯ ಇನ್ನಷ್ಟು ಬಲಿಷ್ಠವಾಗಬೇಕು. ಈ ಉದ್ದೇಶದಿಂದ ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಹಾಗೂ ತಲಾ ಒಂದೊಂದು ಪಂಚಾಯತಿಗೆ ವಾರ್ಡ್ಗಳಿಗೆ 10 ಲಕ್ಷ ರೂಪಾಯಿಯನ್ನು ನೀಡುವಂಥ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸರ್ಕಾರಿ ಉದ್ದೇಶಕ್ಕಾಗಿ ಕಾಯುತ್ತಿರುವ ಯುವಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲು ನಿಟ್ಟಿನಿಂದ ಈಗಾಗಲೇ 72,000 ಸರ್ಕಾರಿ ಹುದ್ದೆಗಳನ್ನು ನೇಮಕಾತಿ ಪೂರ್ಣಗೊಳಿಸಲು ಈಗಾಗಲೇ ಗಡುವು ನೀಡಲಾಗಿದೆ. ಖಾಸಗಿ ವಲಯದಲ್ಲೂ

ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಉದ್ಯೋಗ ವಿನಿಮಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ. ಉದ್ಯೋಗದ ಕ್ರಾಂತಿಯಿಂದ ಮುಂದಿನ 50 ವರ್ಷದ ಕರ್ನಾಟಕದ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ಮುಂದಕ್ಕಿಟ್ಟಿದ್ದೇವೆ. ನನ್ನ ಈ ಖಾತೆ ನನ್ನ ಹಕ್ಕು ಅಭಿಯಾನದ ಮೂಲಕ ಆಸ್ತಿ ಸಂಬಂಧಿಸಿದಂತೆ ಸೇವೆಗಳನ್ನು ಇನ್ನಷ್ಟು ಸರಳ ಮತ್ತು ಪಾರದರ್ಶಕತೆಗೊಳಿಸಲು ಈಗಾಗಲೇ ಪ್ರಯತ್ನವನ್ನು ಮಾಡಲಾಗಿದೆ. ನಮ್ಮ 5 ಗ್ಯಾರಂಟಿಗಳ ಯೋಜನೆಗಳಾದಂಥ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಮತ್ತು ಯುವ ನಿಧಿಗೆ ಮತ್ತಷ್ಟು ಬಲ ತುಂಬುವ ಮೂಲಕ ಜನರ ಬದುಕಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಪ್ರಯತ್ನ ಮುಂದುವರಿಸ್ತಾ ಇದ್ದೇವೆ. ವಿದ್ಯೆ ಇಲ್ಲದ ಸಮಾಜಕ್ಕೆ ದಿಕ್ಕಿಲ್ಲ. ಆದ್ದರಿಂದ ಗ್ರಾಮೀಣ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಬಲಪಡಿಸಲು CSR ನಿಧಿಯನ್ನು ಬಳಸುವ ನೀತಿಯನ್ನು ಈಗಾಗಲೇ ರೂಪಿಸಿದ್ದೇವೆ. ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ದೊರಕಿಸಬೇಕಾದ್ದು ನಮ್ಮ ಕರ್ತವ್ಯ. ಸಮಾನತೆಯ ಸಮಾಜ ನಿರ್ಮಾಣ ಸಾಧ್ಯ. ರೈತರು ನಮ್ಮ ಅನ್ನದಾತ, ಅವರ ಹಿತ ರಕ್ಷಿಸುವುದು ಸರ್ಕಾರದ ಮೊದಲ ಕರ್ತವ್ಯ. ತುಂಗಭದ್ರಾ ಜಲಾನಯ ಪ್ರದೇಶದಲ್ಲಿ ರೈತರ ಹಿತಕ್ಕಾಗಿ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ನಡುವೆ ಒಮ್ಮತದ ಮೂಡಿಸುವ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಎತ್ತಿನೊಳೆ, ಮೇಕೆದಾಟು, ಮಾದಾಯಿ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳಿಗೆ ಕರ್ನಾಟಕದ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಎಂಬ ಆಶಯದೊಂದಿಗೆ ರಾಜ್ಯದ ಜಲಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ಮತ್ತು ರೈತರ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಕಾವೇರಿ ಸೇರಿದಂತೆ ಎಲ್ಲ ನೀರಾವರಿ ವಿಚಾರಗಳನ್ನು ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲು ಕರ್ನಾಟಕ ಸರ್ಕಾರ ಹಿತವನ್ನು ಕಾಪಾಡುವುದು ನಮ್ಮ ಆದ್ಯತೆ. ಇಂದು ಕರ್ನಾಟಕ ಕೇವಲ ದೇಶದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಅಲ್ಲ. ಕೃತಕ ಬುದ್ಧಿಮತ್ತೆ, ಡೀಪ್ ಟೆಕ್ ಮತ್ತು ಸ್ಟಾರ್ಟ್ಅಪ್ ಕ್ಷೇತ್ರಗಳಲ್ಲಿ ಜಗತ್ತು ಕರ್ನಾಟಕವನ್ನೇ ನೋಡುತ್ತಿದೆ. ಡೀಪ್ ಟೆಕ್ ಕ್ರಾಂತಿಗೆ ಬೆಂಗಳೂರು ನಾಂದಿ ಹಾಡುತ್ತಿದೆ. ಬೆಂಗಳೂರಿನ ಜಗತ್ತಿನ ನಕ್ಷೆಯಲ್ಲಿ ಇನ್ನಷ್ಟು ಎತ್ತರಗೊಂಡಿರುವುದು ನಮ್ಮ ಗುರಿ. ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯ ಜೊತೆಗೆ ಪ್ರಕೃತಿಯ ಅನೇಕ ಸಮಸ್ಯೆಗಳ ಸಂದರ್ಭದಲ್ಲಿ ಜನರ ಸಂಕಟಕ್ಕೆ ತಕ್ಷಣ ಸ್ಪಂದಿಸುವುದು ನಮ್ಮ ಸರ್ಕಾರದ ಕರ್ತವ್ಯ. ಅತಿವೃಷ್ಟಿ, ಅನಾವೃಷ್ಟಿ ಸೇರಿದಂತೆ ಯಾವುದೇ ಸಂಕಟದ ಸಂದರ್ಭದಲ್ಲೂ ಕೂಡ ನಮ್ಮ ಜಿಲ್ಲಾ ಆಡಳಿತಗಳಿಗೆ ಜನರು ನೆರವಿಗೆ ತಕ್ಷಣ ಧಾವಿಸಬೇಕು ಎಂದು ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ನೀಡಿದ್ದೇವೆ. ರೈತರ ಕಣ್ಣೀರನ್ನು ಒರೆಸುವುದು ಸರ್ಕಾರದ ಹೊಣೆ. ಅವರ ಶ್ರಮಕ್ಕೆ ಗೌರವ, ಅವರ ಬದುಕಿಗೆ ಬದ್ಧತೆ ನೀಡುವುದು ನಮ್ಮ ಅಚಲವಾದಂಥ ಬದ್ಧತೆ. ನಮ್ಮ ಕರ್ನಾಟಕ ತಂತ್ರಜ್ಞಾನ, ಶಿಕ್ಷಣ, ಮೂಲ ಸೌಕರ್ಯ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಮಾತ್ರವಲ್ಲದೆ ಶಾಂತಿ, ಸಹಬಾಳ್ವೆ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯಲ್ಲಿ ಮಾದರಿ ರಾಜ್ಯವನ್ನಾಗಿ ರೂಪಿಸಿಕೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇದೇ ನಮ್ಮ ಕನಸು, ಇದೇ ನಮ್ಮ ಸಂಕಲ್ಪ. ನಾವು ಎಲ್ಲರೂ ಟೀಮ್ ಕರ್ನಾಟಕ ಎಂದು ಸಾಗಬೇಕಾಗಿದೆ. ಪ್ರತಿ ಯುವಕ ಯುವತಿಯರಿಗೆ ಅವರ ಕನಸುಗಳಿಗೆ ಗೌರವವನ್ನು ಕೊಡುವುದು, ಪ್ರತಿ ರೈತನ ಶ್ರಮಕ್ಕೆ ಬೆಲೆ ಕೊಡುವುದು, ಪ್ರತಿ ಮಹಿಳೆಯ ಸಾಧನೆಗೆ ಬೆಂಬಲ ಕೊಡುವುದು, ಪ್ರತಿ ಮಗುವಿನ ಭವಿಷ್ಯಕ್ಕೆ ಬದ್ಧತೆ ಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಪ್ರತಿ ಕುಟುಂಬದ ಸಮೃದ್ಧಿಗೆ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲುವುದು ಇದೇ ನಿಜವಾದ ಸ್ವಾತಂತ್ರ್ಯದ ಅರ್ಥ. ಪ್ರತಿಯೊಬ್ಬ ಬದುಕಿನಲ್ಲಿ ಸ್ವಾತಂತ್ರ್ಯದ ಬೆಳಕು ಮೂಡುವಂತೆ ಮಾಡುವುದು ನಮ್ಮ ಜವಾಬ್ದಾರಿ. ಬಡತನದಿಂದ ಮುಕ್ತಿ, ಅನ್ಯಾಯದಿಂದ ಮುಕ್ತಿ, ಅಸಮಾನತೆಯಿಂದ ಮುಕ್ತಿ, ಅವಕಾಶಗಳ ಕೊರತೆಯಿಂದ ಮುಕ್ತಿ, ಇವೆಲ್ಲವೂ ಕೂಡ ನಮ್ಮ ಸ್ವಾತಂತ್ರ್ಯದ ನಿಜವಾದ ಗುರಿಗಳಾಗಬೇಕು. ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ, ಪ್ರಜಾಪ್ರಭುತ್ವವನ್ನು ಬಲಪಡಿಸೋಣ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಪಾಡೋಣ, ಭೇದ ಭಾವಗಳನ್ನು ಬದಿಗೊಟ್ಟು ಒಗ್ಗಟ್ಟಿನಿಂದ ಮುಂದೆ ಸಾಗೋಣ. ಕರ್ನಾಟಕದ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿಗೆ ಕೊಡುಗೆ. ಕರ್ನಾಟಕ ಬೆಳೆದರೆ ಭಾರತ ಬೆಳೆಯುತ್ತದೆ. ಕರ್ನಾಟಕ ಬಲಿಷ್ಠ

0: ವಾದರೆ ಭಾರತ ಬಲಿಷ್ಠವಾಗುತ್ತದೆ. ಈ 80ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭ ನಮ್ಮ ಸ್ವಾತಂತ್ರ್ಯದ ಹೋರಾಟಗಾರ ಗೌರವಪೂರ್ವಕವಾಗಿ ನಮನವನ್ನು ಸಲ್ಲಿಸೋಣ. ಅವರ ತ್ಯಾಗ ಫಲವಾಗಿ ದೊರೆತ ಸ್ವಾತಂತ್ರ್ಯವನ್ನಾಗಿ ಮತ್ತಷ್ಟು ಅರ್ಥಪೂರ್ಣಗೊಳಿಸುವ ಸಂಕಲ್ಪವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಸಮೃದ್ಧ ಕರ್ನಾಟಕ, ಸಮಾನ ಕರ್ನಾಟಕ, ಶಕ್ತಿಶಾಲಿ ಕರ್ನಾಟಕವನ್ನಾಗಿ ನಿರ್ಮಿಸಿ ಅದರ ಮೂಲಕ ಶಕ್ತಿಶಾಲಿಯಾಗಿ ಭಾರತವನ್ನು ಕಟ್ಟೋಣ. ಬನ್ನಿ, ಸ್ವಾತಂತ್ರ್ಯದ ಈ ಪವಿತ್ರವಾದಂಥ ದಿನ ಒಗ್ಗಟ್ಟಿನಿಂದ, ವಿಶ್ವಾಸದಿಂದ ಮತ್ತು ಹೊಸ ಕನಸುಗೊಂದಿಗೆ ನವ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಕೈ ಜೋಡಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.
1: ಇದುವರೆಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಂದ ಸಂದೇಶ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಯುನಾನಿ ವೈದ್ಯ ಪದ್ಧತಿಯ ಪರಿಚಯ ಮಾಡಿಕೊಡುತ್ತಾರೆ ಡಾಕ್ಟರ್ ಜಮೀಲಾ ಬೇಗಂ, ಉಪನಿರ್ದೇಶಕರು ಆಯುಷ್ ಇಲಾಖೆ ಬೆಂಗಳೂರು. ಕೇಳಿ ಆಯುಷ್ವಾಣಿ.
2: ಆರೋಗ್ಯದ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ರೋಗ ಮತ್ತು ಅದರ ಚಿಕಿತ್ಸೆಯ ಬಗ್ಗೆ ಯೋಚಿಸುತ್ತೇವೆ. ಆದರೆ ರೋಗ ಬಂದಾಗ ಚಿಕಿತ್ಸೆ ನೀಡುವುದಕ್ಕಿಂತ ರೋಗ ಬರದಂತೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಮಹತ್ವವಾದುದು. ಸಮಗ್ರ ಆರೋಗ್ಯ ಪರಿಕಲ್ಪನೆಯನ್ನು ನೈಸರ್ಗಿಕ ಆಧಾರಿತ ಹಾಗೂ ಸಮಗ್ರ ಆರೋಗ್ಯದ ದೃಷ್ಟಿಕೋನವನ್ನು ಹೊಂದಿರುವ ಪದ್ಧತಿ ಯುನಾನಿ ವೈದ್ಯಕೀಯ ಪದ್ಧತಿ. ಯುನಾನಿ ವೈದ್ಯಕೀಯ ಪದ್ಧತಿಯು ಕೇವಲ ರೋಗಕ್ಕೆ ಔಷಧಿ ನೀಡುವುದಕ್ಕೆ ಸೀಮಿತವಾಗಿಲ್ಲ. ವ್ಯಕ್ತಿಯ ದೇಹ, ಪ್ರಕೃತಿ, ಮಿಜಾಜ್, ಆಹಾರ ಪದ್ಧತಿ, ಜೀವನ ಶೈಲಿ, ವಯಸ್ಸು, ಪರಿಸರ ಹಾಗೂ ದೇಹ ಸ್ವಾಭಾವಿಕ ಸಮತೋಲನೆ ಇವುಗಳನ್ನು ಪರಿಗಣಿಸಿ ಆರೋಗ್ಯವನ್ನು ಕಾಪಾಡುವ ಸಮಗ್ರ ದೃಷ್ಟಿಕೋನವನ್ನು ಹೊಂದಿದೆ. ಭಾರತಕ್ಕೆ 11ನೇ ಶತಮಾನದಲ್ಲಿ ಅರಬ್ ಪರ್ಷಿಯನ್ಸ್ ಪಂಡಿತರು ಯುನಾನಿ ವೈದ್ಯಕೀಯ ಪದ್ಧತಿಯನ್ನು ಪರಿಚಯಿಸಿದರು. ಇಂದು ಈ ಪದ್ಧತಿ ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಆರೋಗ್ಯ ಕೇಂದ್ರಗಳ ಸಹಾಯದಿಂದ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ದೇಹದಲ್ಲಿನ 4 ದೋಷಗಳು ಅವುಗಳೆಂದರೆ ಬಲ್ಗಮ್, ದಮ್, ಸಫ್ರಾ ಅಂಡ್ ಸೌದಾ. ಈ 4 ದೋಷಗಳನ್ನು ಸಮತೋಲನೆ ಇದ್ದಾಗ ಮನುಷ್ಯನ ದೇಹ ಆರೋಗ್ಯವಾಗಿರುತ್ತದೆ. ಈ ದೋಷಗಳಲ್ಲಿ ಪ್ರಮಾಣ ಅಥವಾ ಗುಣಮಟ್ಟದಲ್ಲಿ ಅಸಮತೋಲನೆ ಉಂಟಾದಾಗಲೇ ರೋಗ ಪ್ರಾರಂಭವಾಗುತ್ತದೆ ಎಂದು ಯುನಾನಿ ಪದ್ಧತಿಯ ಮೂಲಭೂತ ಸಿದ್ಧಾಂತ. ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ರೋಗ ಇದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತ ಯಾವ ಮಿಜಾಜ್ ವ್ಯಕ್ತಿಗೆ ಈ ರೋಗ ಬಂದಿದೆ ಎಂಬುದನ್ನು ತಿಳಿದುಕೊಳ್ಳುವುದೇ ಹೆಚ್ಚು ಮಹತ್ವವಾದುದು. ಪ್ರತಿಯೊಬ್ಬ ವ್ಯಕ್ತಿಯ ದೇಹ, ಪ್ರಕೃತಿ ಮತ್ತು ಮಿಜಾಜ್ ಒಂದೇ ರೀತಿಯಾಗಿರುವುದಿಲ್ಲ. ಅದರಿಂದ ಒಂದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಆಹಾರ, ಜೀವನ ಶೈಲಿ ಅಥವಾ ಚಿಕಿತ್ಸೆಯು ಅಗತ್ಯವಿರಬೇಕೆಂದಿಲ್ಲ. ಈ ವೈಯಕ್ತಿಕ ವ್ಯತ್ಯಾಸಗಳನ್ನು ಪರಿಗಣಿಸುವುದು ಯುನಾನಿ ವೈದ್ಯಕೀಯ ವಿಶೇಷತೆಯಾಗಿದೆ. ಯುನಾನಿ ಪದ್ಧತಿಯಲ್ಲಿ ಆಹಾರಕ್ಕೆ ವಿಶೇಷ ಸ್ಥಾನವಿದೆ. ಆಹಾರವೇ ಔಷಧಿಯ ಮೊದಲ ಹೆಜ್ಜೆ ಎಂಬ ದೃಷ್ಟಿಕೋನದೊಂದಿಗೆ ವ್ಯಕ್ತಿಯ ದೇಹ, ಪ್ರಕೃತಿ ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾದ ಆಹಾರ ಪದ್ಧತಿಯನ್ನು ಅನುಸರಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಇಂದಿನ ಜೀವನ ಶೈಲಿಯಲ್ಲಿ ಅನಿಯಮಿತ ಆಹಾರ ಸೇವನೆ, ದೈಹಿಕ ಚಟುವಟಿಕೆಯ ಕೊರತೆ, ನಿದ್ರೆಯ ಅಸಮರ್ಪಕತೆ ಮತ್ತು ಒತ್ತಡ ಇವುಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಸಮತೋಲನಯುತ ಆಹಾರ, ನಿಯಮಿತ ದೈಹಿಕ ಚಟುವಟಿಕೆ, 8-10 ಗಂಟೆಗಳ ಸಾಕಷ್ಟು ನಿದ್ರೆ, ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಅತ್ಯಂತ ಅಗತ್ಯ. ಯುನಾನಿ ಮಹಾನ್ ವೈದ್ಯರಾದ ಇಬ್ನೆ ಅಲಿ ಸಿನಾರವರು ಕೆಲವು ಸಂದೇಶಗಳನ್ನು ಹೇಳಿರುತ್ತಾರೆ. ಅಪ್ರಯೋಜಕ ಔಷಧ ಸಸ್ಯಗಳು ಎಂಬುದಿಲ್ಲ, ಜ್ಞಾನದ ಕೊರತೆ ಅಷ್ಟೇ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ದ್ರವ್ಯವು ಸರಿಯಾದ ಜ್ಞಾನ ಮತ್ತು ಬಳಕೆಯಿಂದ ಔಷಧವಾಗಬಲ್ಲದು. ಹೊಟ್ಟೆಯೇ ಎಲ್ಲ ರೋಗಗಳ ನೆಲ. ಸರಿಯಾದ ಆಹಾರವೇ ಪ್ರತಿಯೊಂದು ಚಿಕಿತ್ಸೆಯ ಅಡಿಪಾಯ. ರೋಗವನ್ನು ಗುಣಪಡಿಸುವುದಕ್ಕಿಂತ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಸುಲಭ. ಯುನಾನಿ ಪದ್ಧತಿಯಲ್ಲಿ 6 ಅಸ್ಬಾಬೆ ಸಿತ್ತೆ ಜರುರಿಯ ಅಂದರೆ ಗಾಳಿ, ಆಹಾರ, ಪಾನೀಯ, ನಿದ್ರೆ, ವ್ಯಾಯಾಮ, ಮಾನಸಿಕ ಶಾಂತಿ, ದೈಹಿಕ ಶಾಂತಿ ಅಂಡ್ ರಿಟೆನ್ಷನ್ ಇನ್ ಇವ್ಯಾಕ್ಯುಯೇಷನ್, ತಕ್ಕ ಜೀವನ ಶೈಲಿ ಇವೆಲ್ಲವೂ ಯುನಾನಿ ಚಿಕಿತ್ಸೆಯ ಅವಿಭಾಜ್ಯ ಅಂಗಗಳಾಗಿವೆ. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಳಸುವ ಔಷಧಿಗಳು ಪ್ರಮುಖವಾಗಿ ಸಸ್ಯಜ, ಖನಿಜ ಮತ್ತು

0: ಪ್ರಾಣಿಜ್ಯ ಮೂಲಗಳಿಂದ ತಯಾರಾಗುತ್ತವೆ. ಅರ್ಹ ಯುನಾನಿ ವೈದ್ಯರ ಸಲಹೆಯೊಂದಿಗೆ ಬಳಸಿದರೆ ಇವು ಸುರಕ್ಷಿತವಾಗಿದ್ದು ದೇಹಕ್ಕೆ ಸುಲಭವಾಗಿ ಹೊಂದಿಕೊಳ್ಳುತ್ತವೆ. ಇಂದಿನ ಕಾಲದಲ್ಲಿ ಜೀವನಶೈಲಿ ಸಂಬಂಧಿತ ಕಾಯಿಲೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಯುನಾನಿ ಪದ್ಧತಿಯು ಬಹಳ ಉಪಯುಕ್ತವಾಗಿದೆ. ಜೀರ್ಣಕ್ರಿಯೆ ತೊಂದರೆಗಳು, ಮಧುಮೇಹ, ರಕ್ತದೊತ್ತಡ, ಉಸಿರಾಟ ಕಾಯಿಲೆಗಳು, ಚರ್ಮ ರೋಗ ಕಾಯಿಲೆಗಳು, ನರರೋಗ ಕಾಯಿಲೆಗಳು, ಮಹಿಳಾ ಆರೋಗ್ಯ ಸಮಸ್ಯೆಗಳಿಗೆ ಯುನಾನಿ ಪದ್ಧತಿಯ ಪರಿಣಾಮಕಾರಿಯಾಗಿದೆ. ಯುನಾನಿಯ ಮತ್ತೊಂದು ವಿಶೇಷ ವೈದ್ಯಕೀಯ ಕ್ರಮಗಳು ಇಲಾಜ್ ಬಿತ್ ತದ್ಬೀರ್, ಇದರಲ್ಲಿ ದಲಕ್ ಅಂದರೆ ಮಸಾಜ್, ರಿಯಾಜತ್ ಅಂದರೆ ಎಕ್ಸಸೈಸ್, ಹಿಜಾಮಾ, ಕಪ್ಪಿಂಗ್, ಫಸದ್ ಅಂದರೆ ವೆನಿಸೆಕ್ಷನ್, ಡಯೋರಿಸಿಸ್, ವಾಮಿಟಿಂಗ್, ತಕ್ನೀದ್, ಇನ್ಕಬಾಬ್, ತರ್ಕಿಶ್ ಬಾತ್, ವಾಟರ್ ಥೆರಪಿಸ್. ಈ ಕ್ರಮಗಳು ದೇಹ ಶುದ್ಧೀಕರಣ ವಿಧಾನಗಳು ದೇಹ ಸ್ವಾಭಾವಿಕ ಗುಣಮುಖತೆಗೆ ಸಹಕಾರಿ ನೀಡುತ್ತವೆ. ಇದೇ ಸಂದೇಶದೊಂದಿಗೆ ನಿಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ ಮತ್ತು ಸುಖಕರ ಜೀವನವನ್ನು ಹಾರೈಸುತ್ತೇನೆ. ಧನ್ಯವಾದಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯುನಾನಿ ವೈದ್ಯ ಪದ್ಧತಿಯ ಪರಿಚಯ ಮಾಡಿಕೊಟ್ಟವರು ಡಾಕ್ಟರ್ ಜಮೀಲಾ ಬೇಗಂ, ಉಪನಿರ್ದೇಶಕರು ಆಯುಷ್ ಇಲಾಖೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ದೇಶದ ನವಯುವಕರೇ ನವಯುವತಿಯರೇ, ಯಾವುದು ತಪ್ಪು ಯಾವುದು ಬಿಳುಪು ಯಾವುದು ಸತ್ಯ ಯಾವುದು ನಿಜ

ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆ ಕಪ್ಪು ಬಿಳುಪು ಚಿತ್ರದ್ದಾಗಿತ್ತು. ಆರ್ ಎನ್ ಜೈಗೋಪಾಲ್ ಅವರ ರಚನೆಗೆ ಆರ್ ರತ್ನ ಅವರ ಸ್ವರ ಸಂಯೋಜನೆ ಇತ್ತು. ನಮ್ಮ ಸ್ವತಂತ್ರ ಭಾರತಕ್ಕೊಂದು ರಾಷ್ಟ್ರಗೀತೆ ಬೇಕಾಗಿತ್ತು. ಆದರೆ ಆ ರಾಷ್ಟ್ರಗೀತೆ ಯಾವುದಾಗಬೇಕು ಅನ್ನುವಂತಹ ವಿಷಯದ ಕುರಿತಾಗಿ ವಾದ ಸಮಸ್ಯೆ ಎರಡೂ ಕೂಡ ಎದ್ದಿತ್ತು. ಈ ವಿಷಯ ಅಂದರೆ ಭಾರತಕ್ಕೆ ಒಂದು ರಾಷ್ಟ್ರಗೀತೆ ಬೇಕು ಅನ್ನುವಂಥದ್ದು 1930 ಶುರುವಾಗಿತ್ತು. ಆಗಲೇ ಆಯ್ಕೆಗಳು ಶುರುವಾಗಿತ್ತಂತೆ. ಆಗ ಮುನ್ನೆಲೆಗೆ ಬಂದದ್ದು ಜನಗಣಮನ. ಇದಕ್ಕೂ ಒಂದು ಕಾರಣ ಇದೆ. ಜನಗಣಮನವನ್ನು ಬರೆದಂಥವರು

ಗುರುದೇವ ರವೀಂದ್ರನಾಥ ಟ್ಯಾಗೂರ್ ಅವರು. ಅವರು ಬರೆದ ಈ ಗೀತೆಯನ್ನು ಕೆಲವು ಬ್ರಿಟಿಷ್ ಪಕ್ಷಪಾತಿಗಳು ವಿರೋಧಿಸಿದ್ರಂತೆ. ಯಾಕಂತ ಹೇಳಿದ್ರೆ, ಈ ಒಂದು ಗೀತೆಯಲ್ಲಿ ನೀವು ಬ್ರಿಟಿಷ್ ದೊರೆ ಐದನೆಯ ಜಾರ್ಜ್ ಅವರನ್ನು ಹೊಗಳಿದ್ದೀರಿ, ಅವರಿಗಾಗಿ ಬರೆದಂತಹ ಗೀತೆ ಇದು ಅಂತ ಹೇಳಿ. ಆಗ ಟ್ಯಾಗೂರರ್ ಹೇಳಿದ್ರಂತೆ, ಬ್ರಿಟಿಷ್ ಅರಸೊತ್ತಿಗೆಗೆ ನನ್ನ ವಿರೋಧ ಇದೆ, ಈ ಹಾಡಿನಲ್ಲಿ ಬರುವಂತಹ ಅಧಿನಾಯಕ ಯಾರು ಅಂತ ಹೇಳಿದ್ರೆ ಸಂಭವಾಮಿ ಯುಗೇ ಯುಗೆಯ ಪರಮಾತ್ಮ ಅಂತ ಹೇಳಿ ಸ್ಪಷ್ಟನೆಯನ್ನು ನೀಡಿ.

0: ರಾಷ್ಟ್ರಗೀತೆಯ ಆಯ್ಕೆ ಹೇಗಾಯಿತು ಅನ್ನೋದರ ಕುರಿತಾಗಿ ಮತ್ತಷ್ಟು ಮಾಹಿತಿ ಗೀತೆಗಳ ಜೊತೆ ಜೊತೆಗೆ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ನಮ್ಮ ರಾಷ್ಟ್ರಗೀತೆ ಜನಗಣಮನ ರಾಷ್ಟ್ರಗೀತೆಯಾಗಿ ಆಯ್ಕೆ ಹೇಗಾಯಿತು ಅನ್ನೋದರ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ಇನ್ನು ಈ ಒಂದು ಹಾಡಿನ ಪ್ಲಸ್ ಪಾಯಿಂಟ್ ಆಯ್ಕೆಯಾಗೋದಕ್ಕೆ ಇದ್ದಂತಹ ಪ್ಲಸ್ ಪಾಯಿಂಟ್ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಜನಗಣಮನ ರಾಷ್ಟ್ರಗೀತೆಯನ್ನು ಪಾಶ್ಚಾತ್ಯ ಸಂಗೀತಕ್ಕೂ ಕೂಡ ಅಳವಡಿಸಬಹುದಾಗಿತ್ತು, ಚೆನ್ನಾಗಿ ಒಗ್ತಾ ಇತ್ತು ಆ ಒಂದು ಗೀತೆಗೆ. ಠಾಕೂರರ ಈ ಒಂದು ಹಾಡನ್ನು ಇಂಗ್ಲಿಷ್ಗೆ ತರ್ಜುಮೆಯನ್ನು ಮಾಡ್ತಾರೆ ಆಂಧ್ರಪ್ರದೇಶದ ಮದಲಪಲ್ಲಿಯಲ್ಲಿ ಮೊದಲ ಬಾರಿಗೆ. ಬ್ರಿಟಿಷ್ ವಿರೋಧಿ ಧೋರಣೆಯ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಅನ್ನುವಂಥವರ ಆತಿಥ್ಯದಲ್ಲಿ ಇಂಗ್ಲಿಷ್ಗೆ ತರ್ಜುಮೆಯನ್ನು ಮಾಡ್ತಾರೆ. ಹಾಗೆಯೇ ಬೆಸೆಂಟ್ ಥಿಯೋಸಾಫಿಕಲ್ ಕಾಲೇಜಿನ ಆವರಣದಲ್ಲಿ ಇದ್ದಾಗ ಈ ಇಂಗ್ಲಿಷ್ ಅವತರಣಿಕೆ ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಹೇಳಿ ಇದರ ಹೆಸರಾಗಿರುತ್ತೆ. ಜನಗಣಮನವನ್ನು ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಹೇಳಿ ಇಂಗ್ಲಿಷ್ಗೆ ತರ್ಜುಮೆಯನ್ನು ಮಾಡ್ತಾರೆ. ನಂತರ ಕಜಿನ್ಸ್ ಅವರ ಮಡದಿ ಏನಿರ್ತಾರೆ ಅಂದರೆ ಜೇಮ್ಸ್ ಕಜಿನ್ಸ್ ಅನ್ನುವಂತಹ ಕವಿ ಇರ್ತಾರಲ್ಲ, ತರ್ಜುಮೆ ಮಾಡಿದಂತಹ ಕವಿ, ಅವರ ಮಡದಿಯ ಸಹಾಯದಿಂದ ಪಾಶ್ಚಾತ್ಯ ಸಂಗೀತಕ್ಕೆ ಅಳವಡಿಸ್ತಾರೆ. ಈ ಬಳಿಕ ಜನಗಣಮನ ಭಾರತದಲ್ಲಿ ಎಲ್ಲರಿಗೂ ಸಹ ಸುಪರಿಚಿತ ಆಗತ್ತೆ. ಹಾಗೆಯೇ ಅಂತಾರಾಷ್ಟ್ರೀಯ ಮನ್ನಣೆ ಕೂಡ ಸಿಗುತ್ತೆ ಜನಗಣಮನ ಹಾಡಿಗೆ. 1947 ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಸಭೆಯಲ್ಲಿ ಮೊದಲ ಬಾರಿಗೆ ವಾದ್ಯ ಸಂಗೀತದಲ್ಲಿ ಜನಗಣಮನವನ್ನು ನುಡಿಸ್ತಾರೆ. ಅದ್ಭುತವಾದಂತಹ ಪ್ರಶಂಸೆ ಸಿಗುತ್ತೆ ಈ ಒಂದು ಹಾಡಿಗೆ. ಜೊತೆಗೆ ವಿಶ್ವದ ಹೆಚ್ಚಿನ ರಾಷ್ಟ್ರಗೀತೆಗಳಿಗಿಂತ ಇದು ಸುಂದರವಾಗಿದೆ ಅಂತ ಹೇಳಿ ಹಲವರು ಉದ್ಗರಿಸುತ್ತಾರೆ.

ಇದೆಲ್ಲ ಕಾರಣಗಳಿಂದ ಭಾರತದ ಸಂವಿಧಾನ ಸಭೆ ಜನಗಣಮನವನ್ನ ರಾಷ್ಟ್ರಗೀತೆಯಾಗಿ ಸ್ವೀಕಾರ ಮಾಡುತ್ತೆ. ಜನವರಿ 24, 1950 ನಮ್ಮ ಅಧಿಕೃತ ರಾಷ್ಟ್ರಗೀತೆಯಾಗತ್ತೆ ಜನಗಣ.

ಜಯದೇವ ಅವರ ಸ್ವರ ಸಂಯೋಜನೆಯಲ್ಲಿ ಕುರ ಸೀತಾರಾಮ ಶಾಸ್ತ್ರಿಗಳು ಬರೆದಂತಹ ಗೀತೆಯನ್ನ ಮನ್ನಾಡೆಯವರ ಧ್ವನಿಯಲ್ಲಿ ಕೇಳಿದ್ರಿ. ಕಲ್ಪವೃಕ್ಷ ಚಿತ್ರದ ಹಾಡು ಇದು. ರಾಷ್ಟ್ರಗೀತೆಗೆ ಗೌರವ, ರಾಷ್ಟ್ರಕ್ಕೆ ಗೌರವ. ನಮ್ಮ ರಾಷ್ಟ್ರಗೀತೆ ಜನಗಣಮನ ರಾಷ್ಟ್ರಗೀತೆಯಾದದ್ದು ಹೇಗೆ ಅನ್ನೋದ್ರ ಕುರಿತಾಗಿ ತಿಳ್ಕೊಳ್ತಾ ಇದ್ದೀವಿ ಓಲ್ಡ್ ಈಸ್ ಗೋಲ್ಡ್ನ ಈ ಒಂದು ಸಮಯದಲ್ಲಿ. 10:39:39 ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಇದು. ಇನ್ನು 1947 ಜನಗಣಮನಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿರುತ್ತೆ. ಹಾಗೆಯೇ ನಮ್ಮ ದೇಶಕ್ಕೆ ಒಂದು ರಾಷ್ಟ್ರಗೀತೆ ಬೇಕು ಅಂತ ಹೇಳಿ 1930 ಆಯ್ಕೆಗಳು ನಡೆದಿರುತ್ತೆ. ಸಾರೇ ಜಹಾಸೆ ಅಚ್ಚ, ವಂದೇ ಮಾತರಂ ಹಾಗೂ ಜನಗಣಮನ ಮೂರು ಗೀತೆಗಳಲ್ಲಿ ಯಾವ ಗೀತೆ ಅನ್ನುವಂತಹ ಗೊಂದಲ, ವಾದ ವಿವಾದಗಳು, ಸಮಸ್ಯೆಗಳು ಕೂಡ ಇರುತ್ತೆ. ರಾಷ್ಟ್ರಗೀತೆಯಾದದ್ದು ಜನಗಣಮನ ಹೀಗೆ ಅನ್ನೋದರ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. 1941 ಒಂದು ಸಮೀಕ್ಷೆ ಕೂಡ ನಡೆದಿರುತ್ತೆ ಯಾವ ಗೀತೆ ರಾಷ್ಟ್ರಗೀತೆ ಆಗಬೇಕು ಅಂತ ಹೇಳಿ. ಮುಂಬೈ

ಅಲ್ಲಿ ನಡೆದಂತಹ ಒಂದು ಸಮೀಕ್ಷೆ ಇರುತ್ತೆ. ಅದರಲ್ಲಿ ಜನರು ಜನಗಣಮನದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸುತ್ತಾರಂತೆ. ಹೀಗೀತೆ ನಮ್ಮ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ದ್ಯೋತಕವಾಗಿ ಇರೋದರ ಕಾರಣ ಹೆಚ್ಚಿನ ಜನರು ಈ ಒಂದು ಜನಗಣಮನದ ಬಗ್ಗೆ ಒಲವನ್ನು ಸೂಚಿಸುತ್ತಾರೆ. ಜನಗಣಮನ ಭಾರತದ ಸಾಂಸ್ಕೃತಿಕ ವೈವಿಧ್ಯದ ದ್ಯೋತಕವಾದ್ದರಿಂದ ಹೆಚ್ಚಿನ ರಾಜ್ಯಗಳಲ್ಲಿ ಜನಪ್ರಿಯ ಆಗಿರುತ್ತೆ. ಆ ಸಮಯದಲ್ಲಿ ವಿಭಿನ್ನ ಪ್ರಾಂತ್ಯಗಳು ದೇಶ ಭಾಷೆಗಳು ಸೇರಿ ವಿಶ್ವಾತ್ಮನನ್ನು ಸ್ತುತಿಸುತ್ತಿರುವ ಗೀತೆ ಜನಗಣಮನ.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಸಮಯ 10:44:40 ಈಗಷ್ಟೇ ನೀವು ಕೇಳಿದಂತಹ ಗೀತೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿತ್ತು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ, ಮಣ್ಣಿನ ಮಗ ಚಿತ್ರದ ಗೀತೆಗಿತ್ತು. ಜನಗಣಮನ ನಮ್ಮ ದೇಶದ ರಾಷ್ಟ್ರಗೀತೆಯಾಗಿ ಆಯ್ಕೆಯಾದರ ಒಂದು ಹಿನ್ನೆಲೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮೂರು ಗೀತೆಗಳ ನಡುವೆ ಒಂದು ಯಾವ ಗೀತೆಯ ಆಯ್ಕೆ ಆಗಬೇಕು ಅನ್ನೋದರ ಕುರಿತಾಗಿ ಸಾಕಷ್ಟು ಚರ್ಚೆಗಳು, ವಾದ ವಿವಾದಗಳು, ಸಮಸ್ಯೆಗಳು ಇತ್ತು. ಜನಗಣಮನ ಅಂತಿಮವಾಗಿ ನಮ್ಮ ರಾಷ್ಟ್ರಗೀತೆಯಾಗಿ ಆಯ್ಕೆ ಆಯಿತು. ಅದಕ್ಕೆ ಇದ್ದಂತಹ ಮತ್ತೊಂದು ಕಾರಣ ಅಂತ ಹೇಳಿದ್ರೆ,

ಬ್ಯಾಂಡುಗಳಲ್ಲಿ ಹಾಗೆ ಸಂಗೀತ ವಾದ್ಯಗಳಲ್ಲಿ ನುಡಿಸಲು ಜನಗಣಮನ ಹೆಚ್ಚು ಸಮರ್ಪಕವಾಗಿದೆ ಎನ್ನುವಂತಹ ಕಾರಣ ಕೂಡ ಒಂದು ಇತ್ತು. ಯಾಕಂತ ಹೇಳಿದ್ರೆ ಕೆಲವು ಮಿಲಿಟರಿ ಸಮಾರಂಭಗಳಲ್ಲಿ ಅಂತಾರಾಷ್ಟ್ರೀಯ ಆಟೋಟ ಸ್ಪರ್ಧೆಗಳ ವಿಜೇತರಿಗೆ ಪದಕವನ್ನು ಪ್ರದಾನಿಸುವಂತಹ ಸಂದರ್ಭದಲ್ಲಿ ರಾಷ್ಟ್ರಗೀತೆಯ ಒಂದು ವಾದ್ಯ ಸಂಗೀತವನ್ನು ಕೇಳಿಸಲಾಗುತ್ತೆ. ಅಂದರೆ ಹಾಗಾಗಿ ಬ್ಯಾಂಡುಗಳಲ್ಲಿ ಸಂಗೀತ ವಾದ್ಯಗಳಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟಲ್ ಆಗಿ ನಮ್ಮ ರಾಷ್ಟ್ರಗೀತೆಯನ್ನು ನುಡಿಸುವಂಥದ್ದು ಇದೆ. ಹಾಗಾಗಿ ಹೆಚ್ಚು ಸೂಕ್ತವಾಗಿದೆ ಈ ಒಂದು ಜನಗಣಮನವನ್ನು ಬ್ಯಾಂಡುಗಳಲ್ಲಿ ನುಡಿಸೋದಕ್ಕೆ ಅನ್ನುವಂತಹ ಒಂದು ಕಾರಣ ಕೂಡ ರಾಷ್ಟ್ರಗೀತೆಯಾಗಿ ಜನಗಣಮನ ಆಯ್ಕೆಯಾಗುವಾಗ ಇತ್ತು.

0: Now the time is
1: love time.
2: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
6: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ನಮ್ಮ ರಾಷ್ಟ್ರಗೀತೆ ಜನಗಣಮನ ರಾಷ್ಟ್ರಗೀತೆಯಾಗಿ ಆಯ್ಕೆಯಾದದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗೆಯೇ ಜನಗಣಮನ 5 ಚರಣಗಳ ಗೀತೆ, ಇದರ ಮೊದಲ ಚರಣವನ್ನು ಮಾತ್ರ ನಾವೀಗ ಹಾಡ್ತಾ ಇರೋದು. ಹಾಗೆಯೇ ರಾಷ್ಟ್ರಗೀತೆಯಾಗಿ ಸ್ವೀಕರಿಸೋದು ಕೂಡ. ಇದರ ಭಾಷೆ ಸರಳ ಆಗಿದೆ, ಹಾಗೆ ಎಲ್ಲ ಭಾರತೀಯರು ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಹಾಗಿದೆ ಈ ಒಂದು ಭಾಷೆ. ಆದರೆ ಮುಂದಿನ ಚರಣಗಳು ಇದೆಯಲ್ಲ, ಅಂದರೆ ಉಳಿದ 3 ಚರಣಗಳಲ್ಲಿ ಭಾಷೆ ಕೂಡ ಜಟಿಲ, ಹಾಗೆ ಉಚ್ಚರಿಸಲು ಕೂಡ ಕಷ್ಟವಾದದ್ದು ಸ್ವಲ್ಪ ಅನ್ನುವಂತಹ ಅಭಿಪ್ರಾಯ ಇದೆ.
1: ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ, ನಮ್ಮ ರೀತಿ ನಮ್ಮ

ನಾಂದಿ ಚಿತ್ರದ ಹಾಡಾಗಿತ್ತು ಇದು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸ್ವರ ಸಂಯೋಜನೆ, ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಹಾಡಿದಂತಹ ಗೀತೆ ಇದಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಬೆಳಗಿನಿಂದಲೂ ಕಾರ್ಯಕ್ರಮಗಳನ್ನು ಕೇಳ್ತಾ ನಮ್ಮ ಜೊತೆಯಾಗಿರುವ ನಮ್ಮ ಸ್ನೇಹಿತರು ಗೋಕಾಕ್ ತಾಲೂಕು ಬೈರನಹಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ಹಾಗೂ ಅವರ ಮನೆಯವರು, ಹಾಗೆ ಯಲಹಂಕದ ಪ್ರಸನ್ನ ಅವರು, ಶಿವಲಿಂಗ ಹೆಬ್ಬಾ ಅವರು, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪ ಹಾಗೂ ಅವರ ಮನೆಯವರು, ಶಿಶೈಲ ತೇಲಿ ಹಾಗೂ ಅವರ ಮನೆಯವರು, ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ನಮ್ಮ ಕೇಳುಗರು, ಹಾಗೆ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯ ನಮ್ಮ ಕೇಳುಗರು, ಕಡಗಂಚಿಯ ಧರ್ಮಣ್ಣ ಧನ್ನಿಯವರು, ಅರುಣಾ ಮೈತ್ರಿ ಜಿ ಸಿ ನಗರ್ ಪೋಸ್ಟ್ ಆಫೀಸ್ ರಸ್ತೆಯ ನಮ್ಮ ಕೇಳುಗರು, ಹಾಗೆ ವೀಣಾ ಇವರು ನ್ಯಾಮತಿಯಿಂದ ನಮಗೆ ಸಂದೇಶವನ್ನು ಕಳಿಸಿ ಜೊತೆಯಾಗಿದ್ದಾರೆ. ಪುಡಿಮಾ ಮೇಸ್ತ್ರಿಯವರು, ಹಾಗೆ ಎಕ್ಸಂಬ ಈ ಊರಿನಿಂದ ಪ್ರಸಾದ್ ಬಾಕಳೆಯವರು, ಮತ್ತು ಎಲ್ಲ ಶ್ರೋತೃಬಂಧುಗಳು, ಹಾಗೆ ಆಕಾಶವಾಣಿಯ ಸಿಬ್ಬಂದಿಗೆ 80th ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಿ ಮತ್ತೊಂದು ಸಂದೇಶ ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್ ಅವರು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಡಿಕಲ್ನ ಕೃಪಾ ಅವರು, ಶಾಂತಾಚಾರ್ ಬಡಿಗೇರ ಅವರು, ಮತ್ತು ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ಮತ್ತು ಸುಜಾತಾ ಆರ್ ಗಣೇಶ್ ಹಾಗೂ ಅವರ ಮನೆಯವರು, ಭವ್ಯ ಕೃತಿಕಾ ಪೃಥ್ವಿ ಹೆಸರಘಟ್ಟದಿಂದ, ಮತ್ತು 83207 ಇಲ್ಲಿಂದ ಬಂದಿರುವಂತಹ ಸಂದೇಶ, ಮತ್ತೊಂದು 29870 ಇಲ್ಲಿಂದ ಬಂದಿರುವಂತಹ ಶುಭಾಶಯದ ಸಂದೇಶ, ಹನುಮಂತಪ್ಪ ಹುಲಿಗೆಮ್ಮನವರವರು, ಮತ್ತು ಹಲಸು

0: ರಾಜೇಶ್ರೀತಿ ಚನ್ನಪಟ್ಟಣದ ನಮ್ಮ ಕೇಳುಗರು, ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಭದ್ರೆ ಅವರು, ಹಾಗೆ ನಿರ್ಮಲಾ ಅವರು ಗುರುಗುಂಟೆ ಪಾಳ್ಯದ ನಮ್ಮ ಕೇಳುಗರು. ನಿರ್ಮಲಾ ಅವರಾದ್ಮೇಲೆ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಮಾ ಅವರು ಸುಂಕದ ಕಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಿನಿಂದಲೂ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಒಂದು ರೀತಿಯ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದರೆ ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಆದಂತೆ ಅನುಭವ ಆಗುವಂಥದ್ದು. ಯಾಕಂತ ಹೇಳಿದ್ರೆ ವಿಶೇಷ ಕಾರ್ಯಕ್ರಮಗಳು ಆ ದಿನ ಮೂಡಿ ಬರುತ್ತೆ. ಪ್ರಧಾನಿಗಳ ಮಾನ್ಯ ಪ್ರಧಾನಿಗಳ ಭಾಷಣ, ಹಾಗೆ ಜನತೆಯನ್ನು ಉದ್ದೇಶಿಸಿ ಮಾಡುವಂತಹ ರಾಜ್ಯಪಾಲರ, ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಂದೇಶ, ರಾಷ್ಟ್ರಪತಿಗಳ ಸಂದೇಶ, ಎಲ್ಲವೂ ಕೂಡ ನಮಗೆ ಒಂದು ರೀತಿ ಹಬ್ಬದ ಸಂಭ್ರಮವನ್ನು ತರುವಂಥದ್ದು. ಆಕಾಶವಾಣಿ ಜೊತೆಯಾಗಿದ್ದರೆ ಎಲ್ಲ ಹಬ್ಬಗಳ ಸಂಭ್ರಮ ನಮ್ಮ ಜೊತೆಯಾಗುತ್ತೆ ಅಂತ ಹೇಳಿ ಕೇಳುಗರು ಅಭಿಪ್ರಾಯಗಳನ್ನು ತಿಳಿಸಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆತ್ಮೀಯತೆಯ ಸಂದೇಶಗಳಿಗೆ ಧನ್ಯವಾದಗಳು.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನು ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
0: ಜನಗಣಮನ ನಮ್ಮ ರಾಷ್ಟ್ರಗೀತೆಯಾಗಿ ಆಯ್ಕೆಯಾದದ್ದು ಹೇಗೆ ಅನ್ನೋದ್ರ ಕುರಿತಾಗಿ ನಾವು ಇಷ್ಟು ಹೊತ್ತು ಮಾತನಾಡಿದ್ವಿ. ನಮ್ಮ ರಾಷ್ಟ್ರಗೀತೆ ನಮ್ಮ ಏಕತೆಯ ಸಂಕೇತ. ರಾಷ್ಟ್ರಗೀತೆಯನ್ನು ಹಾಡೋಣ, ದೇಶಭಕ್ತಿಯ ಜ್ಯೋತಿಯನ್ನು ಬೆಳಗಿಸೋಣ ಅಂತ ಹೇಳ್ತಾ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಈ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಹಾಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ, ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ ಜೆ ವಾಲ್ಮೀಕಿಯವರು. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಈಗ ಮೇಯರ್ ಮುತ್ತಣ್ಣ ಚಿತ್ರದ ಹಾಡು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು, ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪಾದನೆಯು ಸುಮಾರು 5 ಪಟ್ಟು, ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸುಮಾರು 7 ಪಟ್ಟು, ಆಧುನಿಕ ರೈಲ್ವೆ ಕೋಚ್ ಉತ್ಪಾದನೆಯು 21 ಪಟ್ಟು ಮತ್ತು ಮೊಬೈಲ್ ಫೋನ್ ಉತ್ಪಾದನೆಯು 33 ಪಟ್ಟು ಹೆಚ್ಚಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರಾಷ್ಟ್ರ ಧ್ವಜಾರೋಹಣ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ವತಿಯಿಂದ ಇಂದು ಜಿಲ್ಲಾ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 80ನೇ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಧ್ವಜಾರೋಹಣ ನೆರವೇರಿಸಿದರು. ಬೆಂಗಳೂರಿನ ಆಕಾಶವಾಣಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಚೇರಿ ಮತ್ತು ಕ್ಲಸ್ಟರ್ ಮುಖ್ಯಸ್ಥರಾದ ಉಪ ಮಹಾನಿರ್ದೇಶಕ ಸಂಜೀವ್ ಕೆಪಿ, ಸಹಾಯಕ ನಿರ್ದೇಶಕರು ಮತ್ತು ಕಾರ್ಯಕ್ರಮ ಮುಖ್ಯಸ್ಥರಾದ ನೂತನ್ ಕದಂ, ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಮತ್ತು ಹಿರಿಯ ಆಡಳಿತ ಅಧಿಕಾರಿ ಎಂಎನ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಇಂದಿನಿಂದ ಸೆಪ್ಟೆಂಬರ್ 15ರವರೆಗೆ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ಮೇಳ ಅಭಿಯಾನ ಜರುಗಲಿದೆ ಎಂದು ಗದಗ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಶ್ರಮಿಕರ ಉದ್ಯೋಗ ಭದ್ರತೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹೊಸ ಶಕ್ತಿ ತುಂಬಲಿರುವ ನೂತನ ವಿಬಿಜಿರಾಮ್ಜಿ ಯೋಜನೆಯಡಿ ಜಿಲ್ಲೆಯ 2000ಕ್ಕೂ ಅಧಿಕ ಕುಟುಂಬಗಳಿಗೆ ಯಶಸ್ವಿಯಾಗಿ ಉದ್ಯೋಗ ಕಲ್ಪಿಸಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:05.

ವರ್ಗಕ್ಕಿಂತಲೂ ಮಿಗಿಲಾದದ್ದು. ಇಂದು ಭಾರತಕ್ಕೆ 80ರ ಸ್ವಾತಂತ್ರ್ಯ ದಿನದ ಸಂಭ್ರಮ. ನಮ್ಮೆಲ್ಲ ಕೇಳುಗರಿಗೆ ಈ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಹೊಸ ಹಾಡು. ಈ ದಿನದ ಹೊಸ ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ತಾಯಿ ಹಾಗೂ ತಾಯ್ನಾಡು, ಇದರ ಬಗ್ಗೆ ಸಂಸ್ಕೃತದಲ್ಲಿ ಒಂದು ಶ್ಲೋಕವಿದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಹಾಗೂ ಹುಟ್ಟಿದ ತಾಯ್ನಾಡು ಎಂದೆಂದಿಗೂ

ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದ್ರೆ ಭಾರತ ಎಂದೆಂದಿಗೂ ಯಾರಿಗೂ ಜಗ್ಗಲಿಲ್ಲ ಅಲ್ವೇ ಕೇಳಿದ್ರೆ. ಇನ್ನು ಕಾರ್ಯಕ್ರಮದ ಮೊದಲಿಗೆ ಹಗಲು ವೇಷ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಹಗಲು ವೇಷ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಬರಗೂರು ರಾಮಚಂದ್ರಪ್ಪ ಅವರ ಗೀತ ರಚನೆ, ಹಂಸಲೇಖ ಅವರ ಸಂಗೀತವಿತ್ತು. ಈ ದಿನದ ಹೊಸ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗುತ್ತಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ.

ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದ್ದ AK-47 ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೀತೆಯನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ. ಕಾರ್ಯಕ್ರಮದ ಮುಂದಿನ ಗೀತೆ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ, ಚಿತ್ರ ಚಿಗುರಿದ ಕನಸು.

0: ಗಾಯಕಿ ನಂದಿತ ಅವರು ಸಹ ಈ ಗೀತೆಗೆ ಧ್ವನಿಗೊಳಿಸಿದರು. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು.
1: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ

0: 해도 맵니다.
1: ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಫ್ರೀಡಂ ರಿದಮ್ಸ್ ಸ್ವಾತಂತ್ರ್ಯ ಸ್ವರಮೇಳ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ, ಯೂಟ್ಯೂಬ್ ಚಾನೆಲ್, ಎಫ್ಎಂ ರೈನ್ಬೋ, ರಾಗಂ ಡಿಟಿಎಚ್ ವಾಹಿನಿಗಳಲ್ಲಿ ನೇರ ಪ್ರಸಾರದಲ್ಲಿ ಇದುವರೆಗೆ ಮೂಡಿಬಂತು. ಭಾಗವಹಿಸಿದ ಕಲಾವಿದರು ಕೊನ್ನಕೋಲ್ ವಿದ್ವಾನ್ ಬಿಆರ್ ಸೋಮಶೇಖರ್ ಜೋಯಿಸ್, ವೇಣುವಾದನ ಅಮಿತ್ ಎ ನಾಡಿಗ್, ವೀಡಾ

ವಾದನ ರಕ್ಷಿತಾ ರಮೇಶ್, ಮೃದಂಗ ಎಸ್ಪಿ ನಾಗೇಂದ್ರ ಪ್ರಸಾದ್, ಖಂಜಿರ ಸುನಾದ್ ಆನೂರ್ ಹಾಗೂ ಮೋರ್ಸಿಂಗ್ನಲ್ಲಿ ಚಿದಾನಂದ. ತಾಂತ್ರಿಕ ನಿರ್ವಹಣೆ ರಾಮಾಂಜನಪ್ಪ ಹಾಗೂ ಸಿದ್ದಲಿಂಗಯ್ಯ. ಸಹಕಾರ ಜಿ ಮೋಹನ್ ರಾಜ್, ಎಸ್ ಶ್ರೀನಿವಾಸುಲು, ಶೈನ್ ಫಿಲಿಪ್ ಹಾಗೂ ಆರ್ ಗ್ರೀಷ್ಮ. ನಿರ್ಮಾಣ ಆಶಾ ಹಾಗೂ ಕೆಎಲ್ ರಾಜೇಶ್ವರಿ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ನೇರ ಪ್ರಸಾರದಲ್ಲಿ ಮೂಡಿಬಂತು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದುವರೆಗೆ ಸ್ಟಂಪ್ಡ್ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ವಿಕಸಿತ ಭಾರತ 2047 ಸಾಕಾರಗೊಳಿಸಲು ಸಾಮೂಹಿಕ ಬದ್ದತೆ ಹಾಗೂ ಸಾಂಘಿಕ ಹೊಣೆಗಾರಿಕೆಯೊಂದಿಗೆ ಸಮನ್ವಯದಿಂದ ಕೆಲಸ ಮಾಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ದೇಶದ ಜನತೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಸ್ವತಂತ್ರ, ಸ್ವಾವಲಂಬಿ ಹಾಗೂ ಆತ್ಮನಿರ್ಭರ್ ಭಾರತದ ನಿರ್ಮಾಣಕ್ಕೆ ಸ್ವದೇಶಿ ವಸ್ತುಗಳ ಉತ್ಪಾದನೆ, ಕೃತಕ ಬುದ್ದಿಮತ್ತೆ ಆಧಾರಿತ ಡಿಜಿಟಲ್ ಇಂಡಿಯಾ ಸಾಕಾರಗೊಳಿಸಲು 1 ಕೋಟಿ ಯುವಜನರಿಗೆ ಎಐ ತಂತ್ರಜ್ಞಾನ ತರಬೇತಿ ಹಾಗೂ ಸಪ್ತಧಾರೆಗಳ ಮೂಲಕ ದೇಶವನ್ನು ಸರ್ವಾಂಗ ಸುಂದರವಾಗಿಸಲು ಯೋಜಿಸಲಾಗಿದೆ ಎಂದರು. ಬೆಂಗಳೂರಿನ ಮಾಣಿಕ್ ಷಾ ಕವಾಯತು ಮೈದಾನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಾಡಿನ ಯುವಜನತೆ ನಮ್ಮ ದೇಶದ ಭವಿಷ್ಯ.

0: ಭಾರತದ ಅಭಿವೃದ್ಧಿಯ ರಥಕ್ಕೆ ಕರ್ನಾಟಕದ ಯುವಶಕ್ತಿ ಕೂಡ ಚಕ್ರಗಳು, ದೇಶವನ್ನು ಬೆಳಗುವ ಹಣತೆಗಳು. ಇಂದು ಇಡೀ ಜಗತ್ತು ಕರ್ನಾಟಕವನ್ನು ಎದುರು ನೋಡುತ್ತಿದೆ. ಯುವಜನತೆಯಲ್ಲಿ ಸಾಂಸ್ಕೃತಿಕ ವೈಜ್ಞಾನಿಕ ಮನೋಭಾವ ಹಾಗೂ ದೇಶಾಭಿಮಾನವನ್ನು ತುಂಬಲು ಸರ್ಕಾರವು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸುತ್ತಿದೆ. ತೇಗದ ಸಿರಿ ಯೋಜನೆಯ ಮೂಲಕ 10 ಕೋಟಿ ತೇಗದ ಗಿಡಗಳನ್ನು ಬೆಳೆಸುವ ಕಾರ್ಯಕ್ಕೆ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಮುಂದಾಗುತ್ತಿದ್ದೇವೆ ಎಂದರು. ರಾಜ್ಯದ ಜನತೆಯನ್ನುದ್ದೇಶಿಸಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ವಿಕಸಿತ ಭಾರತ ಅಭಿಯಾನಕ್ಕೆ ಪೂರಕವಾಗಿ ವಿಕಸಿತ ಯುವ ಜನರ ಮೂಲಕ ವಿಕಸಿತ ಕರ್ನಾಟಕಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಿದರು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ತುಮಕೂರು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು, ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಅಡಿಯಲ್ಲಿ ವಸಂತ ನರಸಾಪುರದಲ್ಲಿ 6ನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ 4731 ಎಕರೆ ಭೂಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ತಿಳಿಸಿದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ,
1: ಇಂದು ಭಾರತವು ವಿಶ್ವ ಪ್ರಮುಖ ದೇಶಗಳ ಸಾಲಿನಲ್ಲಿ ಸೇರುತ್ತದೆ. ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ,

0: ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆರೆಂಜ್ ರೆಡ್ಡಿ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ,
1: ಇಂದು ಭಾರತವು ವಿಶ್ವ ಪ್ರಮುಖ ದೇಶಗಳ ಸಾಲಿನಲ್ಲಿ ಸೇರುತ್ತದೆ. ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ದೇಶ ಹೆಚ್ಚಿನ ಸಾಧನೆ ಮಾಡಿದೆ. ಈ ಅಭಿವೃದ್ಧಿಯ ಪಯಣದಲ್ಲಿ ಕರ್ನಾಟಕ ಮತ್ತು ಧಾರವಾಡ ಜಿಲ್ಲೆಯ ಕೊಡುಗೆ ಉತ್ತಮವಾಗಿದೆ. ಈ ದೇಶ 140 ಕೋಟಿ ಜನಸಂಖ್ಯೆಯ ದೇಶ. ಈ ದೇಶ ಬೆಳಿಬೇಕಾಗಿದ್ರೆ ಈ ದೇಶದ ಏಕತೆ, ಸಂಸ್ಕೃತಿ, ವಿಶೇಷವಾಗಿ ಹಿಂದು, ಮುಸ್ಲಿಂ, ಸಿಖ್, ಇಸಾಯಿ, ಈ ದೇಶದ ವಿದ್ಯಾರ್ಥಿ ಮಕ್ಕಳಾಗಿ ಬದುಕಿಸ್ತಕ್ಕಂಥ ಈ ದೇಶದ ಏಕತೆಯ ಸಂಸ್ಕೃತಿಯನ್ನ ತಮ್ಮ ಕಾಪಾಡಿಕೋಬೇಕಂತ ಈ ಸಂದರ್ಭದಲ್ಲಿ ಜೈ ಜೈ ಕರ್ನಾಟಕ.
0: ಧಾರವಾಡದ ಆಕಾಶವಾಣಿ ಕೇಂದ್ರದಲ್ಲಿ ಉಪ ಮಹಾನಿರ್ದೇಶಕ ಕೆ ಅರುಣ್ ಪ್ರಭಾಕರ್ ಧ್ವಜಾರೋಹಣ ನೆರವೇರಿಸಿ ಸಮಸ್ತ ಜನತೆಗೆ 80ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರಿದರು. ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥ ಕುಮಾರ್ ಅಗಡಿ ಸ್ವಾತಂತ್ರ್ಯ ಸಮರಕ್ಕೆ ಹೋರಾಡಿದ ಸ್ವಾತಂತ್ರ್ಯ ಯೋಧರ ಶೌರ್ಯ, ತ್ಯಾಗ, ಬಲಿದಾನ ಸ್ಮರಿಸುವ ಮೂಲಕ ಅವರ ಆದರ್ಶಗಳನ್ನು ಪರಿಪಾಲಿಸುವಂತೆ ಕರೆ ನೀಡಿದರು. ಗದಗ್ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಚಿವ ಬಸವರಾಜ ರಾಯರೆಡ್ಡಿ, ಅಸಂಖ್ಯಾತ ದೇಶಭಕ್ತರ ನಿಸ್ವಾರ್ಥ ಮತ್ತು ಅವಿರತ ಹೋರಾಟ ಹಾಗೂ ತ್ಯಾಗದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದೆ. ಈ ಶುಭ ಸಂದರ್ಭದಲ್ಲಿ ನಾವು ಅವರನ್ನು ಸ್ಮರಿಸಿ ಅವರು ತೋರಿದ ಪಥದಲ್ಲಿ ಸಾಗುವ ದೃಢ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ವಿಜಯನಗರ ಜಿಲ್ಲಾಡಳಿತ ಆಯೋಜಿಸಿದ್ದ 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಚಿವ ಕೆಎಸ್ ಬಸವಂತಪ್ಪ, ಜಗತ್ತಿನಲ್ಲಿಯೇ ಶ್ರೇಷ್ಠವಾದ ಸಂವಿಧಾನದ ಮೂಲಕ ಕಳೆದ 79 ವರ್ಷಗಳಲ್ಲಿ ಆರೋಗ್ಯ, ಶಿಕ್ಷಣ, ಕೃಷಿ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ದೇಶ ಸಾಧನೆಗೈದು ನವ ಭಾರತ ನಿರ್ಮಾಣವಾಗಿದ್ದರೂ ಸಹ ಬಡತನ, ನಿರುದ್ಯೋಗ ಮತ್ತು ಆರ್ಥಿಕ ಅಸಮಾನತೆಗಳಂತಹ ಸವಾಲುಗಳು ನಮ್ಮ ಮುಂದಿವೆ. ಇವುಗಳನ್ನು ಮೆಟ್ಟಿ ನಿಲ್ಲುವ ಮನೋಬಲದೊಂದಿಗೆ ನಾವೆಲ್ಲರೂ ದೇಶದ ಪ್ರಗತಿಗೆ ಕೈಜೋಡಿಸಬೇಕಿದೆ ಎಂದರು. ವಿಜಯಪುರದಲ್ಲಿ ಜರುಗಿದ 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಗೃಹರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ತಂಡಗಳಿಂದ ಧ್ವಜ ವಂದನೆ ಸ್ವೀಕರಿಸಿದರು. ಗ್ರಾಮೀಣ ಭಾಗದ ಶ್ರಮಿಕರ ಉದ್ಯೋಗ ಭದ್ರತೆ ಹಾಗೂ ಗ್ರಾಮೀಣಾಭಿವೃದ್ದಿಗೆ ಹೊಸ ಶಕ್ತಿ ತುಂಬಿರುವ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ 2000ಕ್ಕೂ ಅಧಿಕ ಕುಟುಂಬಗಳಿಗೆ ಯಶಸ್ವಿಯಾಗಿ ಉದ್ಯೋಗ ಕಲ್ಪಿಸಲಾಗಿದೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್, ದೇಶಭಕ್ತರ ಹೋರಾಟ, ತ್ಯಾಗ, ಬಲಿದಾನಗಳಿಂದ ದೊರಕಿರುವ ಸ್ವಾತಂತ್ರ್ಯದ ಮೌಲ್ಯ ಮತ್ತು ಮಹತ್ವವನ್ನು ಅರಿತು ಸದೃಢ ದೇಶ ನಿರ್ಮಾಣಕ್ಕೆ ಯುವಜನರು ಮುಂದಾಗಬೇಕು. ಆ ಮೂಲಕ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳನ್ನು ಈಡೇರಿಸಬೇಕು ಎಂದು ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ವನಿತಾ ವಿಹಾರ.
3: ಆಕಾಶವಾಣಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ಈ ಕುರಿತು ಭಾಷಣ ಹಾಗೂ ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೇಳಿ, ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ.
4: ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಹಿಳೆಯರು ಪುರುಷರ ಸರಿಸಮಾನವಾಗಿ ಹೋರಾಡಿ ಅಪಾರ ತ್ಯಾಗ ಬಲಿದಾನಗಳನ್ನು ಇತಿಹಾಸ ಮರೆಯುವಂತಿಲ್ಲ. ಸಕ್ರಿಯ ರಾಜಕೀಯ ನಾಯಕತ್ವದಿಂದ ಹಿಡಿದು ಸಶಸ್ತ್ರ ಕ್ರಾಂತಿಯವರಿಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ 100 ನಾಯಕಿಯರಿದ್ದಾರೆ. ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಗಳು ಪ್ರಮುಖವಾಗಿವೆ. ಸ್ವಾತಂತ್ರ್ಯಕ್ಕಾಗಿ, ನ್ಯಾಯ ಮತ್ತು ಸಮಾನತೆಗಾಗಿ ಹೋರಾಡಿದ ಧೈರ್ಯಶಾಲಿ ಮಹಿಳೆಯರ ದೀರ್ಘ ಇತಿಹಾಸವನ್ನು ಹೊಂದಿದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಸರೋಜಿನಿ ನಾಯ್ಡು

ಇಂದ ಇಂದಿರಾಗಾಂಧಿಯವರಿಗೆ ನೂರಾರು ಅಗ್ರ ಹೋರಾಟಗಾರರು, ಪ್ರತಿಮಾ ರೂಪದ ವ್ಯಕ್ತಿತ್ವ ಮತ್ತು ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧದ ಅವರ ಹೋರಾಟಗಳನ್ನು ಮತ್ತು ಅವರು ಈ ರಾಷ್ಟ್ರವನ್ನು ರೂಪಿಸಲು ಹೇಗೆ ಸಹಾಯವಾಗಿದ್ದಾರೆ ಎಂಬುದನ್ನು ನಾವು ನೆನಪಿಸಲೇಬೇಕಾಗಿದೆ. ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಕರ್ನಾಟಕದಲ್ಲಿ ರಾಷ್ಟ್ರೀಯ ನಾಯಕಿ ಎಂದು ಪೂಜಿಸುವ ವೀರರಾಣಿ ಚೆನ್ನಮ್ಮ 1778 ರಾಜಮನೆತನದಲ್ಲಿ ಹುಟ್ಟಿದ ಈಕೆ ದೊರೆ ಮಲ್ಲಸರ್ಜನನ್ನು ವಿವಾಹವಾಗಿದ್ದರು. ಆದರೆ ಪತಿಯ ನಿಧನದ ನಂತರ ಕಿತ್ತೂರಿನ ಆಡಳಿತಗಾರರಾಗಿ ಅಧಿಕಾರ ವಹಿಸಿಕೊಂಡಿರುವ ಚೆನ್ನಮ್ಮ ಅತ್ಯಂತ ಬುದ್ಧಿವಂತಿಕೆಯಿಂದ ಮತ್ತು ಪ್ರೀತಿ ದಯೆಯಿಂದ ಆಳ್ವಿಕೆ ನಡೆಸಿದರು. ಆದರೆ ಬ್ರಿಟಿಷರು 1824 ಕಿತ್ತೂರನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ ವೀರಾವೇಶದಿಂದ ತನ್ನ ಸೈನ್ಯದೊಡನೆ ಯುದ್ಧ ಮಾಡಿ ಬ್ರಿಟಿಷ್ ಅಧಿಕಾರಿಯಾಗಿರುವ ಥ್ಯಾಕರೆಯನ್ನು ಹೀನಾಯವಾಗಿ ಸೋಲಿಸುತ್ತಾಳೆ. ಆದರೆ ಎರಡನೆಯ ಬಾರಿ ಕಿತ್ತೂರಿನ ಒಳಸಂಚುಕೋರರ ಕುತಂತ್ರದಿಂದ ಸೋಲಾಯಿತು. ಆದರೆ ಆಕೆಯ ಧೈರ್ಯ ಮತ್ತು ದೃಢ ಸಂಕಲ್ಪವು ಸೋಲಲಿಲ್ಲ. ಮುಂದಿನ ಹೋರಾಟಗಾರರಿಗೆ ಸ್ವಾತಂತ್ರ್ಯದ ಕಹಳೆಯ ಧ್ವನಿ ಪ್ರೇರಣೆ ನೀಡಿತು. ಎಷ್ಟೇ ಪ್ರತಿಕೂಲತೆಗಳು ಎದುರಾದರೂ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಬಿಡಬಾರದು ಎಂಬ ಮಂತ್ರದ ಸಂದೇಶವನ್ನು ನೀಡಿದ ಧೀಮಂತೆ ಝಾನ್ಸಿ ರಾಣಿಯ ಲಕ್ಷ್ಮೀಬಾಯಿಯು ಝಾನ್ಸಿಯ ಆಡಳಿತಗಾರನಾದ ರಾಜ ಗಂಗಾಧರ್ ರಾವ್ ಅವರನ್ನು ವಿವಾಹವಾಗಿ ಕೇವಲ 25 ವಿಧವೆಯಾದರೂ ರಾಜ್ಯವನ್ನು ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡಿದಳು. ಭಾರತದ ಸ್ವಾತಂತ್ರ್ಯದ ಮೊದಲ ಸಂಗ್ರಾಮದ 1857 ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿಯಾಗಿ ಕಾಣುತ್ತಾಳೆ. ಈಕೆ ಬ್ರಿಟಿಷ್ ಪಡೆಗಳ ವಿರುದ್ಧ ಧೈರ್ಯದಿಂದ ಹೋರಾಡಿದಳು. ಆದಾಗ್ಯೂ ಅವಳು ಸೋಲನ್ನು ಅನುಭವಿಸಿದಳು ಮತ್ತು ಝಾನ್ಸಿ ಬ್ರಿಟಿಷರ ಕೈವಶವಾಯಿತು. ಆದರೂ ನಿರಂತರ ಯುದ್ಧ ಮಾಡುತ್ತಲೇ 1858 ವೀರ ಮರಣವನ್ನು ಹೊಂದಿ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟು ಇದು ಭಾರತೀಯರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ವೀರತನದ ಸಾಕ್ಷಿಯಾಗಿದೆ. 1857 ಸ್ವಾತಂತ್ರ್ಯ ಸಂಗ್ರಾಮದ ಮತ್ತೊಬ್ಬ ಪ್ರಮುಖ ಹೋರಾಟಗಾರ್ತಿ ಬೇಗಂ ಹಜರತ್ ಮಹಲ್. ಅವಧ್ ರಾಜ್ಯದ ರಾಣಿಯಾಗಿದ್ದು ರಾಜ್ಯಭಾರವನ್ನು ವಹಿಸಿದ್ದಳು. ಆಕೆಯ ಪತಿ ವಜೀದ್ ಅಲಿ ಶಾ ಅವರನ್ನು ಬ್ರಿಟಿಷರು ಕಲ್ಕತ್ತಾಗೆ ಗಡಿಪಾರು ಮಾಡಿದರು. ಆಗ ರಾಣಿ ಹಜರತ್ ಮಹಲ್ ಬಂಡುಕೋರರನ್ನು ಕಟ್ಟಿಕೊಂಡು ಪಡೆಗಳನ್ನು ಸಂಘಟಿಸಿದಳು. ಬ್ರಿಟಿಷರ ವಿರುದ್ಧ ಹಲವಾರು ಪ್ರಮುಖ ಯುದ್ಧಗಳಲ್ಲಿ ಮುನ್ನಡೆದು ರಾಷ್ಟ್ರವ್ಯಾಪ್ತಿ ದಂಗಿಯನ್ನು ಹುಟ್ಟುಹಾಕಿದಳು. ಆದರೆ ಸೋಲನ್ನು ಅನುಭವಿಸಿದರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಂದೆಂದಿಗೂ ಸ್ಮರಣೀಯಳು. ಇನ್ನು ಮಹಾತ್ಮ ಗಾಂಧಿಯವರ ಶ್ರೀಮತಿಯರಾದ ಕಸ್ತೂರಿಬಾ ಗಾಂಧಿಯವರು ಭಾರತೀಯ ಹಕ್ಕುಗಳ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅನೇಕ ಬಾರಿ ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ಅವರ ಪರಂಪರೆ, ಶಕ್ತಿ ಮತ್ತು ದೃಢ ಸಂಕಲ್ಪವನ್ನು ಹೊಂದಿ ಮಹಾತ್ಮ ಗಾಂಧೀಜಿಯವರ ಜೊತೆ ಜೊತೆಯಾಗಿಯೇ ಶ್ರಮಿಸಿದರು. ಇನ್ನು ಭಾರತದ ಕೋಗಿಲೆ ಎಂದು ಪ್ರಸಿದ್ಧಿಯಾಗಿರುವ ಸರೋಜಿನಿ ನಾಯ್ಡು ಇವರು ಚಿಕ್ಕವರಿದ್ದಾಗಲೇ ದೇಶಪ್ರೇಮ ಹೊಂದಿರುವ ಅಪ್ರತಿಮ ಮಹಿಳೆ. ಲಂಡನ್ನಲ್ಲಿ ಕಿಂಗ್ಸ್ ಕಾಲೇಜ್ನಲ್ಲಿ ಅಧ್ಯಯನ ಮಾಡಿ ಪುನಃ ಭಾರತಕ್ಕೆ ಬಂದು ಡಾಕ್ಟರ್ ಗೋವಿಂದರಾಜ ನಾಯ್ಡು ಅವರನ್ನು ವಿವಾಹವಾದರು. ನಂತರ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಸೇರಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದರು. ಬಡತನ, ಅನಕ್ಷರತೆಯನ್ನು ನಿವಾರಿಸುವ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡರು. 1947 ನಂತರ, ಅಂದರೆ ಸ್ವಾತಂತ್ರ್ಯದ ನಂತರ, ಉತ್ತರ ಪ್ರದೇಶದ ರಾಜ್ಯಪಾಲರಾದರು. ಇನ್ನು ವಿಜಯಲಕ್ಷ್ಮಿ ಪಂಡಿತ್ ಅವರು ಉತ್ತರ ಪ್ರದೇಶದ ಶ್ರೀಮಂತ ಹಾಗೂ ಪ್ರಭಾವಿ ಕುಟುಂಬದಲ್ಲಿ ಜನಿಸಿದ ಪಂಡಿತ್ ಅವರು ಇಂಗ್ಲೆಂಡ್ ಹಾಗೂ ಸ್ವಿಟ್ಜರ್ಲೆಂಡ್ನಲ್ಲಿ ಶಿಕ್ಷಣ ಪಡೆದರು. ತಮ್ಮ ಅಧ್ಯಯನದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಚಳುವಳಿಯ ಸಮಯದಲ್ಲಿ ಹಲವಾರು ಬಾರಿ ಜೈಲಿನಲ್ಲಿದ್ದರು. 1920 ಮಹಾತ್ಮ ಗಾಂಧೀಜಿಯವರ ಆಶ್ರಮದಲ್ಲಿ ನೂಲುವ ಕೆಲಸ ಸೇರಿದಂತೆ ದೈನಂದಿನ ಕೆಲಸಗಳಲ್ಲೂ ಭಾಗವಹಿಸಿದರು. ಸ್ವತಂತ್ರ ಪೂರ್ವ ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವುದಕ್ಕಾಗಿ ಅವರು ಗಮನಾರ್ಹವಾದ ಸಮಯವನ್ನು ಜೈಲಿನಲ್ಲಿಯೇ ಕಳೆದರು. 1932, 1940 ಮತ್ತು 1942 ಹೀಗೆ ಮೂರು ಬಾರಿ ಬಂಧಿಸಲ್ಪಟ್ಟಿದ್ದರು. ಆದರೆ ಎದೆಗುಂದದೆ ಅವರು ಹೋರಾಟವನ್ನು ನಡೆಸುತ್ತಲೇ ಇದ್ದರು. ಮುಂದೆ ಭಾರತ 1947 ಸ್ವಾತಂತ್ರ್ಯ ನಂತರ ಅವರು ಸೋವಿಯತ್ ಒಕ್ಕೂಟದ ಮೊದಲ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದರು ಹಾಗೂ ವಿಶ್ವಸಂಸ್ಥೆಯ ಒಂದು ಸಾಮಾನ್ಯ ಸಭೆಯ ಅಧ್ಯಕ್ಷರಾದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಿರ್ಭೀತ ನಾಯಕಿಯಾಗಿ ಪ್ರತಿಯೊಬ್ಬ ಮಹಿಳೆಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಇನ್ನು ಅರುಣಾ ಅಸಫ್ ಅಲಿ ಇವರು ಕೂಡ 1942 ಕ್ವಿಟ್ ಇಂಡಿಯಾ ಚಳುವಳಿಯ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಅವರನ್ನು

ಅತ್ಯಂತ ಚಳುವಳಿಯ ಗ್ರ್ಯಾಂಡ್ ಓಲ್ಡ್ ಲೇಡಿ ಎಂದು ಕರೆಯಲಾಗುತ್ತದೆ. ಈ ನಾಯಕಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಶಿಕ್ಷಣ ಪಡೆದು ಭಾರತಕ್ಕೆ ಬಂದ ನಂತರ ಸ್ವಾತಂತ್ರ್ಯ ಹೋರಾಟಗಾರರಾದ ಅಸಫ್ ಅಲಿ ಅವರನ್ನು ವಿವಾಹವಾದರು. ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. 1932 ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಬ್ರಿಟಿಷರು ಅವರನ್ನು 9 ತಿಂಗಳ ಕಾಲ ಜೈಲಿನಲ್ಲಿ ಬಂಧಿಸಿಟ್ಟರು. ಅವರು ಜೈಲಿಂದ ಹೊರಬಂದ ನಂತರ ಅವರ ಹೋರಾಟ ಇನ್ನೂ ಹೆಚ್ಚಾಗಿ ತೀವ್ರತೆಯನ್ನು ಪಡೆಯಿತು. 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಪುನಃ 2 ವರ್ಷಗಳ ಕಾಲ ಅರುಣ್ ಅಸಫ್ ಅಲಿ ಅವರು ಕೂಡ ಬಂಧನಕ್ಕೊಳಗಾದರು. ಬಿಡುಗಡೆಯಾದ ನಂತರ ಅರುಣ್ ಅಸಫ್ ಅಲಿ ಅವರು ಸೋಲಲಿಲ್ಲ. ದೇಶದ ಸ್ವಾತಂತ್ರ್ಯ ಅವರ ಮೊದಲ ಆದ್ಯತೆಯಾಗಿತ್ತು. ಅವಿಶ್ರಾಂತವಾಗಿ ಹೋರಾಟವನ್ನು ಮಾಡುತ್ತಲೇ ಇದ್ದರು. ಸ್ವಾತಂತ್ರ್ಯದ ನಂತರ ಅಂದರೆ 1958 1967 ದೆಹಲಿಯ ಮೆಹರ್ ಆಗಿ ಸೇವೆ ಸಲ್ಲಿಸಿದರು. ಇನ್ನು ಬಿಖೈಜಿ ರುಸ್ತುಂ ಖ್ಯಾಮ್ ಅವರನ್ನು ನಾವು ಮೇಡಮ್ ಖ್ಯಾಮೇ ಎಂದು ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂಥ ಮೇಡಮ್ ಖ್ಯಾಮ್ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ಕ್ರಾಂತಿಕಾರಿ ನಾಯಕಿಯಾಗಿದ್ದರು. 1861 ಮುಂಬೈನ ಶ್ರೀಮಂತ ಕುಟುಂಬ ಪಾರ್ಸಿ ಕುಟುಂಬದಲ್ಲಿ ಹುಟ್ಟಿದ ಇವರು ಕ್ರಾಂತಿಕಾರಿ ಚಳುವಳಿಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತುಂಬ ಪ್ರಸಿದ್ಧಿಯಾಗಿದ್ದರು. ಇವರು 22 August 1907 ಸ್ವತಂತ್ರ ಭಾರತದ ಧ್ವಜವನ್ನು ಜರ್ಮನಿಯಲ್ಲಿ ಸಮಾಜವಾದಿ ಅಧಿವೇಶನದಲ್ಲಿ ಪ್ರಥಮ ಬಾರಿಗೆ ಭಾರತ ಧ್ವಜ ರೋಹಣ ಮಾಡಿದಂಥವರು. ಹಾಗೂ ಅವರು ಜನತೆಯನ್ನು ಉದ್ದೇಶಿಸಿ ಹೇಳುತ್ತಾರೆ, ಇದು ಸ್ವತಂತ್ರ ಭಾರತದ ಧ್ವಜ, ಇದರ ಜನನ ಇಂದಾಗಿದೆ. ಇದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಜೀವ ತ್ಯಜಿಸಿದ ಯುವ ಜನತೆಯ ನೆತ್ತರಿನಿಂದ ಪವಿತ್ರಗೊಳಿಸಲ್ಪಟ್ಟಿದೆ. ಓಹ್ ಮಹನೀಯರೇ, ಹೇಳಿ, ಈ ಧ್ವಜಕ್ಕೊಂದಿಸಿ ಈ ಧ್ವಜದ ಪ್ರತಿನಿಧಿಯಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಓಹ್ ವಿಶ್ವದಲ್ಲೆಲ್ಲ ಸ್ವತಂತ್ರರ ಆರಾಧಕರೇ, ಈ ಧ್ವಜದೊಡನೆ ಸಹಕರಿಸಿ ಎಂದು ನಿವೇದಿಸುತ್ತಲೇ ಅತಿಥಿಗಳೆಲ್ಲ ಎದ್ದು ನಿಂತು ಧ್ವಜಕ್ಕೆ ವಂದಿಸಿದರು. ಮೇಡಮ್ ಖ್ಯಾಮ್ ಅವರು ದಾದಾಬಾಯಿ ನವರೋಜಿಯವರ ಪ್ರಭಾವ ಪ್ರೇರಣೆಯಾಗಿದ್ದರಿಂದ ಅವರು ಚಳುವಳಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ವಿದೇಶದಿಂದಲೇ ಬಲವಾದ ಬೆಂಬಲ ಒದಗಿಸಿದ ಮಹಿಳೆ. ಅಲ್ಲದೆ ಬ್ರಿಟಿಷರ ದಬ್ಬಾಳಿಕೆಯನ್ನು ಜಗತ್ತಿಗೆ ಸಾರಿದ ಮೇಡಮ್ ಬಿಖಾಜಿಯವರು ವಂದೇ ಮಾತರಂ ಮತ್ತು ಮದನ್ಸ್ ತಲ್ವಾರ್ ಎನ್ನುವಂಥ ಕ್ರಾಂತಿಕಾರಿ ಪತ್ರಿಕೆಗಳನ್ನು ಪ್ರಕಟಿಸಿ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಇವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಅಪ್ರತಿಮ ನಾಯಕಿ. ಇನ್ನು ಕಮಲಾದೇವಿ ಚಟ್ಟೋಪಾಧ್ಯಾಯವರು ಭಾರತ ಕಂಡಂತಹ ಒಂದು ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರತಿ, ಸಮಾಜ ಸುಧಾರಕಿ ಮತ್ತು ಕಲಾಪೋಷಕಿ. ಗಾಂಧೀಜಿಯವರ ಅಹಿಂಸಾ ತತ್ವಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರಿಂದ ಜೈಲು ಶಿಕ್ಷೆ ಅನುಭವಿಸಬೇಕಾಯಿತು. ಸ್ವಾತಂತ್ರ್ಯ ನಂತರ ಒಬ್ಬ ಭಾರತೀಯ ಸಮಾಜ ಸುಧಾರಕಿ ಮತ್ತು ಕಲಾಪೋಷಕಿಯಾಗಿ ಭಾರತೀಯರ ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸಿದ ಇವರು ಭಾರತದ ಕರಕುಶಲ ವಸ್ತುಗಳಿಗೆ ಕೈಮಗ್ಗ ಹಾಗೂ ರಂಗಭೂಮಿ ಪುನರ್ಜೀವನಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಹಾಗೂ ಮಹಿಳೆಯ ಸಮಾನತೆ, ಶಿಕ್ಷಣ ಮತ್ತು ಮತದಾನದ ಹಕ್ಕಿಗಾಗಿ ಹೋರಾಡಿದವರು. ಇನ್ನು 1955 ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ, 1982 ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ನೀಡಿರುವುದರ ಜೊತೆಗೆ 1966 ಪ್ರತಿಷ್ಠಿತ ರಾಮನ್ ಮೆಗ್ಗಾಸಿ ಎಂಬ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿದೆ. ಇನ್ನು ಎಫ್ ಮೃದುಲಾ ಸಾರಾಬಾಯಿ, ಅಂಬಾಲಾಲ್ ಸಾರಾಬಾಯಿ ಎಂಬ ಪ್ರಸಿದ್ಧ ಕೈಗಾರಿಕೋದ್ಯಮಿಯ ಮಗಳಾದ ಇವರು ಸ್ವಾತಂತ್ರ್ಯ ಹೋರಾಟದ ಕುಟುಂಬದಿಂದ ಬಂದ ಇವರು 1934 ಅಖಿಲ ಕಾಂಗ್ರೆಸ್ ಸಮಿತಿಯ ಪ್ರತಿನಿಧಿಯಾಗಿದ್ದರು. ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರಿಂದ ಬ್ರಿಟಿಷರು ಇವರನ್ನು ಬಂಧಿಸಿದರು. ಆದರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ದೀನ ದಲಿತರ ಸೇವೆಗಾಗಿ ಮುಡಿಪಿಟ್ಟ ಇವರು ಅಂಜದೆ ಅಳುಕದೆ ತಮ್ಮನ್ನು ತಾವು ಅರ್ಪಿಸಿಕೊಂಡರು. ದೇಶದ ವಿಭಜನೆಯ ಸಂದರ್ಭದಲ್ಲಂತೂ ಅಪಹರಿಸಲ್ಪಟ್ಟ ಹುಡುಗಿಯರನ್ನು ಹಾಗೂ ಹಿಂದೂ ಮುಸ್ಲಿಂ ನಿರಾಶ್ರಿತರಿಗೆ ಹಿಂಸಿಸುವುದನ್ನು ಕೊಲ್ಲುವುದನ್ನು ಇವರು ಬಹಳ ಧೈರ್ಯದಿಂದ ತಡೆಗಟ್ಟಿದರು. ಸಮಾಜ ರಾಷ್ಟ್ರವನ್ನು ರಕ್ಷಿಸುವ ಗುರಿ ಅವರ ಜೀವನದ ಪರಮ ಗುರಿಯಾಗಿತ್ತು. ಇನ್ನು ಸುಚೇತಾ ಕೃಪಾಲಾನಿ, ಇವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ 1939 ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಸೇರಿದರು. 1940 ಅವರು ತಮ್ಮ ಫೈಜಾಬಾದ್ ಎನ್ನುವ ಊರಿನಲ್ಲಿ ವೈಯಕ್ತಿಕವಾಗಿ ಸತ್ಯಾಗ್ರಹವನ್ನು ನಡೆಸಿದರು. ಅವರನ್ನು ಬ್ರಿಟಿಷರು 2 ವರ್ಷಗಳ ಕಾಲ ಬಂಧಿಸಿದರು. ಅವರು ಹೊರಗೆ ಬಂದ ನಂತರ

0: ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಸಮಯದಲ್ಲಿ ಭೂಗತರಾಗಿ ಬ್ರಿಟಿಷ್ ವಿರೋಧಿ ಪ್ರತಿರೋಧವನ್ನು ರಹಸ್ಯವಾಗಿ ಸಂಘಟಿಸುವಲ್ಲಿ ಗಮನಾರ್ಹವಾದ ಸೇವೆಯನ್ನು ಸಲ್ಲಿಸಿದರು. 1952 ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾದರು. ಮತ್ತೊಮ್ಮೆ 1967 ಮತ್ತೊಮ್ಮೆ ಆಯ್ಕೆಯಾದರು. ಇನ್ನು ಎಂ ರಾಜಕುಮಾರಿ ಅಮೃತ್ ಕೌರ್, ರಾಜಕುಮಾರಿ ಅಮೃತ್ ಕೌರ್ ಅವರು ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಭಾರತಕ್ಕೆ ಬಂದರು. 1919 ವೇಳೆಗೆ ಗಾಂಧೀಜಿಯವರ ಆಶ್ರಮ ಹಾಗೂ ಸ್ವಾತಂತ್ರ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಆರಂಭದಲ್ಲಿ ಸಾಮಾಜಿಕ ಅನಿಷ್ಟಗಳಾದ ಪರದಾ ಪದ್ಧತಿ, ಬಾಲ್ಯ ವಿವಾಹ, ದೇವದಾಸಿಯಂಥ ಸಂಪ್ರದಾಯಗಳನ್ನು ರದ್ದುಗೊಳಿಸಿದರು. 1927 ಹೊತ್ತಿಗೆ ಅಖಿಲ ಭಾರತದ ಮಹಿಳಾ ಸಮ್ಮೇಳನವನ್ನು ಕೂಡ ಅವರು ಸ್ಥಾಪಿಸಿದರು. 1937 ಮಹಿಳಾ ಸಮ್ಮೇಳನದ ಅಧ್ಯಕ್ಷರಾಗಿ ಮತ್ತು 16 ವರ್ಷಗಳ ಕಾಲ ಅಲ್ಲಿಯೇ ಸೇವೆ ಮಾಡಿದರು. ನಂತರ ಗೋಪಾಲಕೃಷ್ಣ ಗೋಖಲೆ ಅವರಂಥ ಅನೇಕ ಕಾಂಗ್ರೆಸ್ ಪಕ್ಷದ ಹಿರಿಯರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದ ಅಮೃತ್ ಕೌರ್ ಅವರು ರಾಜಕೀಯಕ್ಕೆ ಸಂಪೂರ್ಣವಾಗಿ ತಮ್ಮನ್ನು ಅರ್ಪಿಸಿಕೊಂಡರು. ಭಾರತದ ವಿವಿಧ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಲವಾರು ಬಾರಿ ಬ್ರಿಟಿಷರು ಬಂಧಿಸಿದರು. 1937 1942 ಜೈಲುವಾಸಿಯಾಗಿರುವುದರ ಜೊತೆಗೆ ಅವರ ಮೇಲೆ ಲಾಠಿ ಚಾರ್ಜ್ ಅನ್ನು ಕೂಡ ಪ್ರಯೋಗಿಸಿದರು. ಆಗ ಅವರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿತು. ಕೊನೆಗೆ ಸಿಮ್ಲಾದಲ್ಲಿ ಗೃಹ ಬಂಧನದಲ್ಲಿ ಅವರನ್ನು ಇರಿಸಲಾಯಿತು. ತಮ್ಮ ಬಹುಪಾಲು ಕಾಲ ಗಾಂಧಿವಾದಿಯಾಗಿ ಗಾಂಧಿ ಮೌಲ್ಯಗಳನ್ನು ಪ್ರತಿಪಾದಿಸುತ್ತಲೇ ಇದ್ದರು. ಹೀಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ ಮಹಿಳೆಯರನ್ನು ನಾವು ಕಾಣುತ್ತೇವೆ. ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ದೇಶದೊಳಗೆ ಮಹಿಳೆಯರ ಸ್ಥಾನಮಾನವು ವಂಚಿತ ಸ್ಥಿತಿಯಲ್ಲಿತ್ತು. ಆದರೆ ಇಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಿಳೆಯರ ಅಧ್ಯಯನವಾಗಬೇಕಾಗಿದೆ. ಮಹಿಳೆಯರ ಕೊಡುಗೆಯನ್ನು ಉಲ್ಲೇಖಿಸದೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವು ಅಪೂರ್ಣವಾಗುತ್ತದೆ. ಮಹಿಳೆಯರು ಮಾಡಿರುವ ಕೆಲಸ ಅಮೂಲ್ಯವಾದದ್ದು. ಸ್ವಾತಂತ್ರ್ಯದ ಹೋರಾಟದ ಇತಿಹಾಸವು ಅವರ ತ್ಯಾಗ ಮತ್ತು ಪರಹಿತ ಚಿಂತನೆ ಹಾಗೂ ಶೌರ್ಯದ ಕಥೆಗಳಿಂದ ತುಂಬಿದೆ. ಅಖಂಡ ಭಾರತದಲ್ಲಿ 100 ಮಹಿಳೆಯರು ತಮ್ಮ ಪುರುಷ ಸಹವರ್ತಿಗಳಿಂದ ಅಕ್ಕಪಕ್ಕದಲ್ಲಿಯೇ ಹೋರಾಡಿದ್ದಾರೆ ಎಂಬುದು ನಮ್ಮಲ್ಲಿ ಬಹಳ ಜನಕ್ಕೆ ತಿಳಿದಿರುವುದಿಲ್ಲ. ಭಾರತೀಯ ಮಹಿಳೆಯರು ವಿವಿಧ ನಿರ್ಬಂಧಗಳಿಂದ ಹೊರಬಂದು ತಮ್ಮ ಸಾಂಪ್ರದಾಯಿಕತೆಯನ್ನು ತೊರೆದು, ಅಲ್ಲದೆ ತಮ್ಮ ಜವಾಬ್ದಾರಿಯನ್ನು ಬಿಟ್ಟು ದೇಶದ ಸ್ವಾತಂತ್ರ್ಯ ಹಾಗೂ ರಾಷ್ಟ್ರೀಯ ಜಾಗೃತಿಗಾಗಿ ಭಾಗವಹಿಸಿದ್ದು ಅದ್ಭುತ ಹಾಗೂ ಶ್ಲಾಘನೀಯ. ಪುರುಷ ಪ್ರಾಬಲ್ಯದ ಸಮಾಜದಲ್ಲಿ ಮಹಿಳೆಯರು ಯೋಧರಾಗಿ ಹೋರಾಡುವುದು ಸುಲಭವಲ್ಲ. ಕೇವಲ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಎನ್ನುವ ಗ್ರಹಿಕೆಯನ್ನು ಬದಲಾಯಿಸುವುದು ತುಂಬ ಕಷ್ಟಕರವಾದದ್ದು. ಅಜ್ಞಾನ, ಬಡತನ, ಬಾಲ್ಯ ವಿವಾಹ, ಸ್ತ್ರೀ ಭ್ರೂಣ ಹತ್ಯೆ, ಪರದಾ ಪದ್ಧತಿ ಮುಂತಾದ ಅನಿಷ್ಟಗಳು ತಾಂಡವಾಡುತ್ತಿದ್ದಾಗಲೂ ಲೆಕ್ಕಿಸದೆ ಈ ದೇಶದ ಮಹಿಳೆಯರು ಪ್ರಾಣತ್ಯಾಗ ಮಾಡಿ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಈಗ ಪ್ರತಿಯೊಬ್ಬ ಮಹಿಳೆಯರ ಜೀವನ ಚರಿತ್ರೆ ಮತ್ತು ಪ್ರತಿಯೊಂದು ಭಾಷೆಯಲ್ಲಿ ಗ್ರಂಥ ರೂಪದಲ್ಲಿ ಹೊರಬಂದು ಪಠ್ಯಪುಸ್ತಕಗಳಲ್ಲಿ ಬರಬೇಕಾಗಿದೆ. ಆಗ ದೇಶ ಸಂಪನ್ನವಾಗುತ್ತದೆ.
1: ಇದುವರೆಗೆ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ. ಈಗ ಕೇಳಿ ವೃಂದಗಾನದಲ್ಲಿ ಮಹೇಶ್ವರಿ ಯು ಅವರು ರಚಿಸಿದ ದೇಶಭಕ್ತಿ ಗೀತೆ.

ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಂಕಲನ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಉನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ಬೆಂಗಳೂರು ಈಗ ಸಮಯ 12:30. ಈಗ ಕೆಲವು ಜಾಹೀರಾತುಗಳು.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ. ಎಸ್ ಜಾನಕಿ ನುಡಿ ನಮನವೂ ಇದೆ. ಯಾವಾಗ? August 16 16:00. ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ, ಬನ್ನಿ ಸಂಭ್ರಮಿಸೋಣ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 FM ರೈನ್ಬೋ 101.3 MHz, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಒತ್ತಡ ಹಾಗೂ ನಿವಾರಣೆ ಈ ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಡಾಕ್ಟರ್ ಲಕ್ಷ್ಮೀದೇವಿ ಎಂ ಪಾಟೀಲ್, ಮಕ್ಕಳ ಮನೋವೈದ್ಯರು.
2: ಕೆಳಗರೆ ನಮಸ್ಕಾರ. ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀದೇವಿ ಪಾಟೀಲ್ ಅವರಿದ್ದಾರೆ, ಮಕ್ಕಳ ಮನೋವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಲಕ್ಷ್ಮೀದೇವಿ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಸರ್.
2: ಪ್ರಮುಖವಾಗಿ ಕೇಳಿದರೆ ನಾವು ಇಂದು ಅವ್ರ ಜೊತೆ ಮಾತನಾಡ್ತಾ ಇರ್ತಕ್ಕಂಥ ವಿಚಾರ ಅಂದರೆ ಮಕ್ಕಳಲ್ಲಿ ಇರ್ತಕ್ಕಂತಹ ಮನೋ ಒತ್ತಡ. ಸಾಮಾನ್ಯವಾಗಿ ನಾವು ದೊಡ್ಡವರಾದವ್ರು ಹೇಳ್ತೀವಿ, ಎಲ್ಲ ಒತ್ತಡದಿಂದ ಮುಕ್ತರಾಗಬೇಕಾದ್ರೆ ಮನಸ್ಸನ್ನು ಮಕ್ಕಳ ಥರ ಇಟ್ಕೋಬೇಕು ಅಂತ. ಆದರೆ ಅಂತಹ ಮಕ್ಕಳಿಗೆ ಈ ಒತ್ತಡಗಳು ಪ್ರಾರಂಭ ಆಗಿದ್ದಾವೆ. ಮಕ್ಕಳಲ್ಲಿ ಮಾನಸಿಕ ಒತ್ತಡ ಅಂದರೆ ಏನು ಡಾಕ್ಟ್ರೆ?
3: ಮಾನಸಿಕ ಒತ್ತಡದಲ್ಲಿ ಅಂತಂದರೆ ನಾವು ದೊಡ್ಡವರಲ್ಲಿ ನೋಡ್ತೀವಲ್ಲ, ಬೇಜಾರಾಗೋದು, ಖಿನ್ನತೆ ಆಗೋದು, ಅಳು ಮಾಡೋದು ಇದೆಲ್ಲ. ಬಟ್ ಇದು ಚಿಕ್ಕ ಮಕ್ಕಳಲ್ಲಿ ನಾವು ಅಳುತ್ತಿದ್ದಾರೆ ಮಾಡ್ತಿದ್ದಾರೆ ಅಂದರೆ ಅದೊಂದೇನೋ ಹಠ ಇರಬಹುದು ಅಂತ ನೋಡ್ತೀವಿ. ಬಟ್ ಅದೇ ಥರ ಇದು ಯಾವಾಗ ಪದೇ ಪದೇ ಆಗ್ತಾ ಇದೆ ಅಥವಾ ಕಾರಣ ಇಲ್ಲದೆ ಆಗ್ತಾ ಇದೆ ಅಂದಾಗ ಮಗುವಿಗೆ ಗೊತ್ತಿಲ್ಲದೇನೆ ಏನೋ ಒಂದು ಒತ್ತಡದಲ್ಲಿ ಮಗು ಸಿಲುಕಿದೆ ಅಂತ ಹೇಳ್ಬೋದು. ಒತ್ತಡ ಇರಲೇಬಾರ್ದ ಅನ್ನೋದು ಜೀವನದಲ್ಲಿ ತಪ್ಪಾಗತ್ತೆ. ಯಾಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಒತ್ತಡ ಇದ್ದಾಗಲೇ ನಾವು ಜೀವನದಲ್ಲಿ ಸ್ವಲ್ಪ ಮುಂದೋಡ್ತೀವಿ. ಬಟ್ ಅದೇ ಥರ ನಾವು ಒತ್ತಡ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯ್ತಾ ಅಂತಂದರೆ ಅದು ಯಾವಾಗ ತಡ್ಕೊಳಿಕ್ಕಾಗಲ್ಲ, ಅವಾಗ ಮಗುವಿಗೆ ಅದು ತುಂಬ ಕಷ್ಟ ಆಗಕ್ಕೆ ಶುರುವಾಗುತ್ತೆ. ಒಂದು ಉದಾಹರಣೆ ತಗೋಬೇಕು ಅಂತಂದರೆ ಮಗುವಿಗೆ ಓದು ಅಂತ ಹೇಳ್ಬೋದು. ಬಟ್ ಅದೇ ಮಗುವಿಗೆ ನೀನು ಇಷ್ಟೊತ್ತೇ ಕುತ್ಕೊಂಡು ಓದು, ಅದು ಯಾಕೆ ಕಷ್ಟ ಆಗ್ತಿದೆ ಅಂತ ಕೇಳ್ದೇನೆ ಓದಲೇಬೇಕು ನೀವು. ಈ ಥರ ಯಾವಾಗ ನಾವು ಸಮಸ್ಯೆ ಹೇಳ್ಕೊಂಡಾಗೂ ಮಗುವಿಗೆ ಪರಿಹಾರ ಕೊಡ್ದೇನೆ ಮಾಡು ಮಾಡು ಅಂತ ಯಾವಾಗ ಹೇಳ್ತೀವಲ್ಲ ಅದು ಮಗುವಿಗೆ ಒತ್ತಡ ಆಗಕ್ಕೆ ಶುರುವಾಗುತ್ತೆ. ಆ ಥರ ಒತ್ತಡ ಬಂದಾಗ ನಾವು ಮಗುವಿನಲ್ಲಿ ತೊಂದರೆಗಳನ್ನು ನೋಡಕ್ಕೆ ಶುರು ಮಾಡ್ತೀವಿ.
2: ಅದೇ ಪ್ರಾರಂಭ ಯಾವ ಹಂತದಿಂದ ಮಗುವಿನಲ್ಲಿ ಈ ರೀತಿಯಾದ ಒತ್ತಡಗಳು ಪ್ರಾರಂಭ ಆಗ್ಬೋದು?
3: ಈಗ ಹೇಳಬೇಕು ಅಂತಂದರೆ ಒತ್ತಡ ನಾವು ನೋಡೋದು ಮಗುವಿಗೆ ಆಲ್ಮೋಸ್ಟ್ ಒಂದು ವರ್ಷ ಬೆಳವಣಿಗೆ ನಾರ್ಮಲ್ ಆಗ್ತಿಲ್ಲ ಅಂತಂದ್ರೆ ಅದು ಒತ್ತಡನೆ. ಏನೇ ಮಗುಗೆ ಬರ್ತಾ ಇಲ್ಲ ಅಂದ್ರೆ ಎಲ್ಲರೂ ನಮ್ಮ ಸಮಾಜದಲ್ಲಿ ಹೆಂಗೆ ಅಂದ್ರೆ ತಾಯಂದ್ರು ನೀವು ಕಲಿಸಿಲ್ಲ ನೀವು ಮಾಡಿಲ್ಲ ಈ ತರ. ಸೊ ಏನ್ ಮಾಡಕ್ ಶುರು ಮಾಡ್ತಾರೆ ಮಗುಗೆ ಪದೇ ಪದೇ ಮಾಡ್ಸಕ್ಕೆ

0: ಶುರು ಮಾಡ್ತಾರೆ. ಇದನ್ನ ಏನ್ ಮಾಡ್ಬೇಕು ಫಸ್ಟ್, ಮಗು ಯಾಕೆ ಮಾಡ್ತಿಲ್ಲ ಅಂತ ಹೇಳಿ ವೈದ್ಯರಲ್ಲಿ ಹೋಗ್ಬಿಟ್ಟು ಸಲಹೆ ತಗೊಂಬರೋದು ತುಂಬಾ ಉತ್ತಮ.
1: ಏನು ಯಾವುದೋ ಮಗು 2 ವರ್ಷಕ್ಕೆ ತುಂಬಾ ಪಟಪಟ ಅಂತ ಮಾತಾಡುತ್ತೆ ಅಂದ್ರೆ ನಮ್ಮ ಮಗುನು ಹಾಗೆ ಮಾತಾಡಬೇಕು ಅಂತ ಅಲ್ಲಿಂದನೇ ಶುರುವಾಗ್ಬೋದು ಅಂತ ಹೇಳ್ತಾ ಇದ್ದಾರೆ.
0: ಹೌದು, ನೀವು ಹೇಳಿದ್ ಕರೆಕ್ಟ್ ಆಗಿದೆ. ಬಟ್ ಅದೇ ರೀತಿ ಮಗು ಮಾತಾಡದೇ ಇದ್ರೆ ತೊಂದರೆ. ಸೊ ಅದು ಪ್ರಮಾಣ ನೋಡ್ಬೇಕಾಗತ್ತೆ ನಾವು. ಮಗು ಮಾತಾಡದೇ ಇದ್ರು ತೊಂದರೆ, ತುಂಬಾ ಮಾತಾಡಿದ್ರು ತೊಂದರೆ. ಸೊ ಎರಡರಲ್ಲಿ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ?
1: ಮಗುವಿಗೆ ಒತ್ತಡವನ್ನ ನಾವು ಆ ಹಂತದಿಂದಲೇ ಪ್ರಾರಂಭ ಮಾಡ್ತೇವೆ. ಅವನ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಅವನ ಅಷ್ಟು ಚೆನ್ನಾಗಿ ಅಣ್ಣ ಅಕ್ಕ ಅಂಕಲ್ ಅಂತ ಎಲ್ಲ ಹೇಳ್ತಾ ಇದ್ದಾನೆ, ಗುರುತಿಸ್ತಾ ಇದ್ದಾನೆ, ಈ ಮಗು ಗುರುತಿಸ್ತಾ ಇಲ್ಲ ಅಂತ ಹೇಳಿ ಸರಿ ಹೋಗ್ಬಂದು ಮುಂದೊಂದು ದಿನ ಅಂತ ನಿರೀಕ್ಷೆ ಇಟ್ಕೋಬೇಕು ಪೇರೆಂಟ್ಸ್.
0: ಆದರೆ ನಾನೇನು ಹೇಳ್ತೀನಿ ಅಂತಂದ್ರೆ, ಯಾಕೆ ಈ ಮಗುಗೆ ಬರ್ತಿಲ್ಲ ಅನ್ನೋದು ಒಂದು ಕಾರಣ ನಾವು ಹುಡುಕಕ್ಕೆ ಹೋದ್ರೆ ಅದಕ್ಕೆಲ್ಲೋ ಒಂದು ವೈದ್ಯಕೀಯ ಕಾರಣಗಳು ಇತ್ತಂದ್ರೆ ಆ ಕಾರಣಗಳಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಮಗು ತಾನಾಗೇನೆ ಒಂದು ಹಂತಕ್ಕೆ ರೆಡಿ ಆಗಬಹುದು.
1: ಇದು ಒಂದು ಬೆಳವಣಿಗೆ ಹಂತದ ಕೆಲವು ನ್ಯೂನತೆಗಳಾಗಬಹುದು. ಆದ್ರೆ ಮಾನಸಿಕವಾಗಿ ಆ ಮಗುವಿನಲ್ಲಿ ಯಾವ ರೀತಿ ಒತ್ತಡ ಕಾಣಿಸ್ಕೊಳ್ಳುತ್ತೆ
0: ಅದು ಬರೋದು ನಾವು ಹೆಚ್ಚಾಗಿ ಹೇಳ್ತೀವಲ್ಲ. ಈಗ ಅಂಗನವಾಡಿಗೆ ಹೋಗ್ತಾರಲ್ಲ, ಪ್ರೀ ಸ್ಕೂಲ್ ಅಂತ ಹೋಗ್ತಾರೆ, ಆ ಮಗು ಫಸ್ಟ್ ಟೈಮ್ ಮನೆಯಿಂದ ಹೊರಗಡೆ ಹೋಗಿರುತ್ತೆ. ಇಲ್ಲಿವರೆಗೂ ಆ ಮಗುಗೆ ಏನಾಗಿರುತ್ತೆ, ಮಗುಗೆ ಎಂಥದ್ದು ಇಷ್ಟ ಕಷ್ಟ ಅಥವಾ ಏನ್ ಮಾಡಿದ್ರೆ ಒಳ್ಳೇದು, ಯಾವ್ದು ಮಾಡ, ಇದೆಲ್ಲ ತಂದೆ ತಾಯಿ ಮನೆಯಲ್ಲಿ ಅಜ್ಜ ಅಜ್ಜಿ ಅವರೆಲ್ಲರೂ ಅನುಗುಣವಾಗಿ ಸೆಟ್ ಆಗ್ತಾ ಇರ್ತಾರೆ. ಇಲ್ಲೇನಾಗುತ್ತೆ, ಬೇರೆ ಮಕ್ಕಳು ಇರ್ತಾರೆ, ಆ ಮಕ್ಕಳನ್ನ ನೋಡ್ಬಿಟ್ಟು ಈ ಮಗುಗೆ ನಾನು ಯಾಕೆ ಇದು ಮಾಡಿಲ್ಲ, ನಮ್ಮನೇಲಿ ಯಾಕೆ ಇದು ಕೊಟ್ಟಿಲ್ಲ, ಈ ತರ ಬರೋಕೆ ಶುರುವಾಗುತ್ತೆ. ಅವಾಗಿಂತ್ರನೇ ಬರ್ಬೋದು. ಆ ರೀತಿ ಬಂದಾಗ ಮಗು ಎಷ್ಟೋ ಒಂದು ಪ್ರಶ್ನೆ ಇಟ್ಕೊಂಡು ಮನೇಲಿ ಬರುತ್ತೆ. ಆ ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ರೆ ಮಗುವಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ. ಎಷ್ಟೊಂದು ಜನ ಮನೇಲಿ ಮಗುವಿಗೆ ಏನ್ ಪ್ರಶ್ನೆ ಕೇಳದ್ ಬಿಡು, ಈ ವಯಸ್ಸಿನಾಗ ತಿಳಿಸಿದ್ರು ತಿಳಿಯಲ್ಲ ಅಂತ. ಸೊ ಈ ತರ ಉತ್ತರ ಕೊಡೋ ಬದಲು ಅದಕ್ಕೊಂದು ಏನೋ ಆ ಮಗುವಿಗೆ ಅನುಗುಣವಾಗಿ ಆ ವಯಸ್ಸಿಗೆ ಅನುಗುಣವಾಗಿ ಏನೋ ಒಂದು ಸಮಾಧಾನದ ಎರಡು ಮಾತು ಹೇಳಿದ್ರೆ ಆ ಮಗುವಿಗೂ ಗೊತ್ತಾಗ್ಬಿಟ್ಟು ಬೆಳವಣಿಗೆಯಲ್ಲಿ ಅದು ಹೊಕ್ಕೆ ನಾನು ಈ ತರ ಮುಂದೆ ಮಾಡಬಹುದು ಅಂತ ಅನ್ಕೋಬಹುದು. ಅದು ಬಿಟ್ಟು ಈಗ ಬೇಡ ತಗೊಂಡ್ ಮುಂದೆ ನೋಡ್ಕೊಳ್ಳೋಣ. ಅದು ಯಾಕೆ ಈ ಮಗು ಮಾಡ್ತಿಲ್ಲ ಅನ್ನೋದು ಕಾರಣ ಅವ್ರಿಗೂ ಹೇಳ್ತಿಲ್ಲ, ಅಥವಾ ಇವರು ಹುಡುಕ್ತಾ ಇಲ್ಲ ಅಂದಾಗ ತೊಂದರೆ ಆಗಕ್ಕೆ ಶುರುವಾಗುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ, ಯಾವಾಗ ನಾವು ಸಮಾಜದಲ್ಲಿ ಮಗುವಿನ ಮಿಕ್ಸ್ ಮಾಡಕ್ ಬಿಡ್ತೀವಲ್ಲ, ಅವಾಗಿಂತ್ರನೇ ಒತ್ತಡಗಳು. ಒಂದು ಮಗು ತಾನಾಗೆ ತಗೋಬಹುದು, ಎಷ್ಟೋ ಸತಿ ನಾವು ಸೆನ್ಸಿಟಿವ್ ಚಿಲ್ಡ್ಸ್ ಅಂತ ಹೇಳ್ತೀವಿ, ಅದು ಇಲ್ಲ ಅಂದ್ರೆ ತಂದೆ ತಾಯಿ ಶುರು ಮಾಡಬಹುದು.
1: ಈಗ ಪ್ರಾರಂಭಿಕ ಹಂತದಲ್ಲಿ ಅಂದ್ರೆ ನಾವು 2 ವರ್ಷ 3 ವರ್ಷದಿಂದ ಅಂತ ಹೇಳಿದ್ರೆ, ತದನಂತರ ಹೋಗ್ತಾ ಹೋಗ್ತಾ ಸಮಾಜಕ್ಕೆ ತೆರೆದುಕೊಳ್ತಾ ಏನಾಗ್ತದೆ ಅಂದ್ರೆ ಹೆಚ್ಚು ಸ್ಪರ್ಧಾತ್ಮಕವಾಗಿರುತ್ತೆ ಜಗತ್ತು. ಎಲ್ಲಾ ಪೋಷಕರಿಗೂ ಕೂಡ ನಿರೀಕ್ಷೆ ಇಟ್ಕೋಬೇಕಾದ್ದೆ, ನಮಗೂ ಕೂಡ ಜೀವನದಲ್ಲಿ ಅವನು ಸರಿಯಾದ ರೀತಿಯಲ್ಲಿ ಸಬಲೀಕರಣವಾಗಿ ನಿಂತ್ಕೋಬೇಕಂತ ಹೇಳಿದ್ರೆ ಇವಾಗಿಂದನೇ ತಯಾರು ಮಾಡಬೇಕು ಅಂತಕ್ಕಂಥದ್ದು ಹೆಚ್ಚಿನ ನಿರೀಕ್ಷೆ ಎಲ್ಲಾ ಪೋಷಕರಲ್ಲೂ ಇರುತ್ತೆ. ಅಂತ ನಿರೀಕ್ಷೆ ತಪ್ಪು ಅಂತ
0: ನಾನು ನಿಮ್ಗೆ ಸ್ಟಾರ್ಟಿಂಗ್ ಅದನ್ನೇ ಹೇಳಿದ್ ನಾನು, ಪ್ರಮಾಣ ಅನ್ನೋದು ಇರುತ್ತೆ. ಸೊ ಆ ಪ್ರಮಾಣದಲ್ಲಿ ಮಾಡೋದು. ಈಗ ನಿಮ್ ಮಗು ಮಾಡ್ತಾ ಇದೆ, ಓಕೆ, ಮಾಡ್ತಾ ಇಲ್ಲ ಅಂದಾಗ ಯಾಕೆ ಮಾಡ್ತಾ ಇಲ್ಲ, ಅಥವಾ ಈ ಮಗುವಿಗೆ ಇದು ಮಾಡಕ್ ಯಾಕೆ ತೊಂದರೆ ಆಗ್ತಾ ಇದೆ, ಕಾರಣ ಹುಡ್ಕಕ್ ಶುರು ಮಾಡಿದಾಗ ಎಷ್ಟೋ ಸತಿ ನಾನು ಒಂದ್ ಸಣ್ಣ ಉದಾಹರಣೆ ಕೊಡ್ಬೋದು ಅಂದ್ರೆ, ಈಗ ನಾವು ಆಗ್ಲೇ ಮಾತಾಡ್ದಂಗೆ 2.5-3 ವರ್ಷ ಮಗು ಮಾತಾಡ್ತಾ ಇಲ್ಲ, ತಂದೆ ತಾಯಿ ಮಾತಾಡು ಮಾತಾಡು ಅಂತ ಪ್ರೆಷರ್ ಮಾಡ್ತಾ ಇರ್ತಾರೆ. ಬಟ್ ಆ ಮಗುವಿಗೆ ಮಾತೇ ಬರ್ತಿಲ್ಲ, ಅಥವಾ ಯಾವ್ದಾದ್ರು ಒಂದು ENT ಮೂಲಕ ತೊಂದರೆ ಇರ್ಬೋದು, ಅಥವಾ ಈಗ ಹೊಸದಾಗಿ ನಾವೇನ್ ನೋಡ್ತಾ ಇದೀವಿ ತುಂಬಾ ಕೇಸಸ್ ಆಟಿಸಮ್ ಅಂತ ಇರ್ಬೋದು. ಈ ತರ ತೊಂದರೆ ಇದ್ರೆ ಮಗುವಿಗೆ ನೀವ್ ಎಷ್ಟು ನೀವಾಗೆ ಕಲ್ಸಿದ್ರು ಆ ಮಗುವಿಗೆ ಮಾತಾಡೋಕ್ ತೊಂದರೆ ಆಗುತ್ತೆ. ಬೆಳವಣಿಗೆಯಲ್ಲಿ ನಾವ್ ಇದಕ್ಕೆ ಏನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಅಥವಾ ನಮ್ದು ಮೆಡಿಕಲ್ ಟರ್ಮ್ ಅಲ್ಲಿ ಅಂದ್ರೆ ಡೆವಲಪ್ಮೆಂಟಲ್ ಡಿಸೇಬಿಲಿಟಿ ಆರ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ಆರ್ ಎಷ್ಟೋ ಸತಿ ಡಿಲೇ ಅಂತ ಹೇಳ್ತೀವಿ. ಡಿಲೇ ಅಂದ್ರೆ ತಾತ್ಕಾಲಿಕವಾಗಿ ಆ ಮಗು ಹಿಂದಿದೆ, ಸ್ವಲ್ಪ ಏನಾದ್ರೂ ನಾವು ಎಕ್ಸಸೈಸ್ ಇರ್ಬೋದು, ಥೆರಪಿ ಇರ್ಬೋದು, ಈ ತರ ಕೊಡಿಸಿದಾಗ ಕಲಿಯೋ ಚಾನ್ಸಸ್ ಇರುತ್ತೆ.
1: ಅಂದ್ರೆ ಥೆರಪಿ ಅಂತ ಹೇಳಿದಕ್ಕೆ ನನಗೆ ಕೇಳ್ಬೇಕನ್ಸ್ತದೆ, ಒಂದು ಮಗುವನ್ನ ಈ ಮಗುವಿನಲ್ಲಿ ಸಮಸ್ಯೆ ಇದೆ ಅಂತ ಗುರುತಿಸೋದು ಯಾವಾಗ, ಮತ್ತೆ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಯಾವ ಹಂತದಲ್ಲಿ ತಪಾಸಣೆಗೆ ಒಳಪಡಿಸಬೇಕು?
0: ಓಕೆ, ನೀವು ಹೇಳ್ದಂಗೆ ತೊಂದರೆಗಳು ಯಾವಾಗ ಆಗುತ್ತೆ ಅಂದ್ರೆ, ನಾವು ಬೇರೆ ಮಗುವಿಗೆ ಆ ವಯಸ್ಸಿಗೆ ಅನುಗುಣವಾಗಿ ಕೆಲವೊಂದು ಆಕ್ಟಿವಿಟೀಸ್ ಅಂತ ಪ್ರಿಸ್ಕ್ರೈಬ್ ಇರುತ್ತೆ. ಅದು ನಾವು ಪಿಡಿಯಾಟ್ರಿಷನ್ ಹತ್ರ ಕರ್ಕೊಂಡು ಹೋದಾಗ ಗೊತ್ತಾಗ್ಬೋದು, ಅಥವಾ ಮನೆಯಲ್ಲೇ ಅಜ್ಜ ಅಜ್ಜಿ ಅಥವಾ ತುಂಬಾ ಮಕ್ಕಳಿದ್ದಾಗ ಮನೆಯಲ್ಲೇ ಗೊತ್ತಾಗಕ್ ಶುರುವಾಗುತ್ತೆ. ಆತರ ಗೊತ್ತಾದಾಗ ಫಸ್ಟ್ ಟೈಮ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇದು ನಿಜವಾಗ್ಲೂ ಡೆವಲಪ್ಮೆಂಟ್, ಯಾಕಂದ್ರೆ ಎಷ್ಟೋ ಸತಿ ನಾವು ಮಗುವಿಗೆ ಇವನ್ ನೀವು ಡಾಕ್ಟರ್ ಹತ್ರ ಬಂದ್ರೆ ನಾವು ಎಲ್ಲರಿಗೂ ಒಮ್ಮೆಗೆ ಇದು ಡಿಲೇ ಆಗಿದೆ ಅಂತ ಹೇಳಲ್ಲ, 2-3 ತಿಂಗಳು ಟೈಮ್ ಎಲ್ಲಾ ಮಕ್ಕಳಿಗೂ ಕೊಟ್ಟಿರ್ತೀವಿ. ಪ್ಲಸ್ ಆ ಟೈಮಲ್ಲಿ ತಂದೆ ತಾಯಿಗೆ ನಾವು ಬೇರೆ ಆಕ್ಟಿವಿಟಿ ಕೊಡ್ತೀವಿ, ಈ ತರ ಕಲ್ಸ್ ನೋಡಿ ಮಗು ಕಲಿಯತ್ತ. ಇದೆಲ್ಲ ಕೊಟ್ಟಾದ್ಮೇಲೂ ಆ ಏನು ತೊಂದರೆ ಡಿಲೇನ ಫಿಕ್ಸ್ ಆಗಿ ಉಳಿಯುತ್ತೆ, ನಾವೇನ್ ಹೇಳ್ತೀವಿ ಡೆಫಿಸಿಟ್ ಆಗಿ ಉಳಿಯುತ್ತೆ. ಆವಾಗ ನಾವು ಇದನ್ನ ನೆಕ್ಸ್ಟ್ ಎಕ್ಸಾಮಿನೇಷನ್ ಹಾಕ್ತೀವಿ. ಏನ್ ಮಾಡ್ಬೋದು ಎಕ್ಸಾಮಿನೇಷನ್ ಅಂದ್ರೆ, ಒಂದು ನಾವು ಪಿಡಿಯಾಟ್ರಿಷನ್ ಹತ್ರ ಮೆಡಿಕಲ್ ರೀಸನ್ಸ್ ಗೆ ಇವ್ಯಾಲ್ಯುವೇಟ್ ಮಾಡಬಹುದು, ಇನ್ನೊಂದು ಪೇರೆಂಟ್ಸ್ ಗೆ ನಾವು ಕುತ್ಕೊಂಡು ಪ್ರಶ್ನೋತ್ತರ ಮಾಡಿಕೊಂಡು ಎಷ್ಟು ಲೇಟ್ ಆಗಿದೆ ಮಗು. ಸಪೋಸ್ ಸಿವಿಯರಿಟಿ ಜಾಸ್ತಿ ಇದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ರೀಸನ್ ಎಲ್ಲ ಫೈಂಡ್ ಔಟ್ ಮಾಡಿ ಥೆರಪಿಗೆ ಹಾಕ್ಬೇಕಾಗತ್ತೆ.
1: ಅಂದ್ರೆ ಈ ನ್ಯೂನತೆ ಮಾನಸಿಕವಾಗಿ ಆ ಬೆಳವಣಿಗೆ ಹಂತದ ನ್ಯೂನತೆ ಇದ್ದಾಗ ಆಗ್ಬೋದು, ಆದ್ರೆ ಎಲ್ಲಾ ರೀತಿಯಲ್ಲೂ ಸಮರ್ಥನಾಗಿರುತ್ತೆ ಒಂದು ಮಗು. ಆ ಮಗು ಸಮಸ್ಥಿತಿಲಿ ಇದ್ದು ನಾರ್ಮಲ್ ಆಗಿದ್ದು ಆ ಮಗುವಿನಲ್ಲಿ ಇರ್ತಕ್ಕಂಥ ಮಾನಸಿಕ ಒತ್ತಡವನ್ನು ಗುರುತಿಸೋದು ಹೇಗೆ?
0: ಆ ತರ ಗುರುತಿಸೋದು ಅಂದ್ರೆ ಎಷ್ಟೋ ಸತಿ ನೀವು ಹೇಳೋದು ಏನ್ ಬರುತ್ತೆ, ಇದು ಹೆಚ್ಚಾಗಿ ಶಾಲೆಗೆ ಹೋಗೋ ಮಕ್ಕಳಲ್ಲಿ ನಾವು ನೋಡ್ತೀವಿ. ಅವರೆಲ್ಲ 5ನೇ ಕ್ಲಾಸ್ ವರ್ಗೂ ಚೆನ್ನಾಗಿ ಓದ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಬೇರೆಯವ್ರ ಜೊತೆ ಆಟ ಆಡ್ತಿರ್ತಾರೆ ಎಲ್ಲ.

0: ಸೊ ಅವಾಗ ಏನ್ ಮಾಡ್ತೀವಿ ನಾವು, ಮಗುವಿಗೆ ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕಿಂತ ಈ ಮಗು ಸ್ವಲ್ಪ ದಿನದ ಹಿಂದೆ, ಅಂದ್ರೆ ನಿಮ್ಗೆ ಅನ್ಸೋ ಪ್ರಕಾರ ಯಾವಾಗ ನಾರ್ಮಲ್ ಪೀರಿಯಡ್, ನಾವೇನ್ ಹೇಳ್ತೀವಿ ಪ್ರೀ ಮಾರ್ಬಿಡ್ ಪೀರಿಯಡ್ ಅಂದ್ರೆ ಕಾಯಿಲೆ ನೀವು ಅನ್ಕೊಂಡಿರೋ ಟೈಮ್ಕಿಂತ ಮುಂಚೆ ಮಗು ಹೇಗಿತ್ತು, ಆ ತರ ಏನಾದ್ರೂ ನಾವು ಅವರ ಬಿಹೇವಿಯರ್ ಅಲ್ಲಿ ಅಥವಾ ಅವ್ರದ್ದು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ನಾವೇನಾದ್ರೂ ಹೆಚ್ಚು ಕಡಿಮೆ ನೋಡಿದ್ರೆ ಅದರಲ್ಲಿ ನಾವು ಅವಾಗ ಅವರಿಗೆ ಮಾನಸಿಕ ತೊಂದರೆ ಇರಬಹುದು ಅಂತ ಹೇಳ್ತೀವಿ. ಒಂದೆರಡು ಉದಾಹರಣೆ ಕೊಡ್ಬೇಕು. ಮಗು ಮುಂಚೆ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಾ ಇತ್ತು, ಸ್ಕೂಲಿಂದ ಬಂದ್ಮೇಲೆ ಅಮ್ಮ ಅಪ್ಪಂಗೆ ಸ್ವಲ್ಪ ಸಹಾಯ ಮಾಡಿ ಓದಕ್ ಕೊಡ್ತಾ ಇತ್ತು, ಈಗ ಹೆಚ್ಚಾಗಿ ಒಬ್ಬರೇ ಕೊಡುತ್ತೆ ಅಥವಾ ಅಮ್ಮ ಏನಾದ್ರು ಸಹಾಯ ಮಾಡಕ್ ಕರೆದ್ರು ಅಮ್ಮನ ಮೇಲೆ ಸಿಟ್ ಸಿಟ್ ಮಾಡ್ತಾ ಇರುತ್ತೆ. ಕರೆಕ್ಟಾ? ಈ ತರ ನಾವು ಅವರದೇ ಸ್ವಭಾವದಲ್ಲಿ ನಾವು ಏನಾದ್ರೂ ವ್ಯತ್ಯಾಸ ನೋಡಿದ್ವಿ ಅಂದ್ರೆ ನಾವು ಅವರು ಈ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ
1: ಒತ್ತಡದಲ್ಲಿ
0: ಇರಬಹುದು ಅಂತ ಹೇಳ್ಬೋದು.
1: ಮಗುವನ್ನ ಒತ್ತಡ ರಹಿತವಾಗಿ ಬೆಳೆಸಬೇಕು ಅಂದ್ರೆ ಪೋಷಕರು ಏನ್ ಮಾಡ್ಬೇಕು?
0: ಒತ್ತಡ ಇರ್ಲಿಲ್ಲ ಅಂದ್ರೆ ನೀವು ಕೆಲಸ ಮಾಡಲ್ಲ, ನಾವು ಮಾಡಲ್ಲ. ಅದೇ ರೀತಿ ನೀವು ಮಗುವಿಗೆ ಒತ್ತಡ ಹಾಕ್ಲಿಲ್ಲ ಅಂದ್ರೆ ಎಷ್ಟೋ ಜನ ಓದ್ಲೇ ಇರ್ಬೋದು.
1: ಹೌದು,
0: ನಾನು ಹೇಳ್ತಾ ಇರೋದು ಒತ್ತಡ ಹಾಕ್ಬೇಡ್ರಿ ಅಂತಲ್ಲ, ಒತ್ತಡ ಹಾಕಿ ಬಟ್ ಅದನ್ನ ನೀವು ಮಗುವಿಗೆ ಕಷ್ಟಕರ ಮಾಡಿ ಒತ್ತಡ ಹಾಕ್ಬೇಡ್ರಿ ಅಂತ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈಗ ನಿಮ್ಮ ಮಗುಗ್, ನಿಮಗೆ ಗೊತ್ತಿರೋ ಹತ್ರ ಎಲ್ರಿಗೂ ಒಂದೊಂದು ಮಗುವಿಗೆ ಎಷ್ಟು ಲೆವೆಲ್ ಇರ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ ಅಂದಾಜಾಗಿ. ಈ ಮಗು ಫಾರ್ ಎಕ್ಸಾಂಪಲ್ ಓದೋರಲ್ಲೇ ಇರ್ಬೋದು, ಎಕ್ಸಾಂಪಲ್ ಸ್ಕೂಲಲ್ಲಿ ತಗೊಂಡ್ತೀವಿ, ಯಾಕಂದ್ರೆ ಇದು ಎಲ್ರಿಗೂ ಸಿಂಪಲ್ ಆಗಿ ಕಾಮನ್ ಮ್ಯಾನಿಗೂ ಅರ್ಥ ಆಗೋತರ. ಫಾರ್ ಎಕ್ಸಾಂಪಲ್ ನಿಮ್ಮ ಮಗು ಮುಂಚೆ ಅಂತಾನು 60% ಮಾಡ್ಕೊಂಡು ಬರ್ತಾ ಇದೆ, ನಿಮ್ಮ ಮಗುವಿನ ಶಕ್ತಿ ನಿಮ್ಗೆ ಗೊತ್ತು 60-70, ಒಂದು ಎಕ್ಸ್ಟ್ರಾ 10 ಇಡ್ಬೋದು ನಮ್ಮ ಮಗುವಿಗೆ. ಈ ಮಗುವಿಗೆ ನೀವು 60 ಮಾಡೋರಿಗೆ ಸಡನ್ ಆಗಿ 80 ಮಾಡು ಅಥವಾ 100-100 ಮಾಡು ಅಂತಂದ್ರೆ ಕಷ್ಟ. ಸೊ ನೀವು ಆ ಮಗುವಿಗೆ ಟಾರ್ಗೆಟ್ ಕೊಡ್ಬೇಕಾದ್ರೆ ಅವ್ರು ಮುಂಚೆ ಏನ್ ಮಾಡ್ತಾ ಇದ್ರು ಅದಕ್ಕಿಂತ 10% ಕೊಟ್ರೆ ಪರವಾಗಿಲ್ಲ, ಬಟ್ ನೀವು ಏಕದಮ್ ಅದನ್ನ 50% ಜಾಸ್ತಿ ಮಾಡಿದ್ರೆ, 40% ಜಾಸ್ತಿ ಮಾಡಿದ್ರೆ, ಅದೇ ರೀತಿ ಕಲಿಕೆಯಲ್ಲಿ ಇರ್ಬೋದು, ಅದೇ ರೀತಿ ನೀವು ಬೇರೆ ಆಕ್ಟಿವಿಟಿ. ಆ ಮಗುವಿಗೆ ಇಂಟ್ರೆಸ್ಟ್ ಇದ್ರೆ ಆ ಮಗುವಿನ ಮಾಡುತ್ತದೆ. ಆ ಮಗುವಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾಕಿಲ್ಲ ಅಂತ ಕಾರಣ ತಿಳ್ಕೊಂಡು ಅದರ ಅನುಗುಣವಾಗಿ ನಾವು ಬದಲಾವಣೆ ಆಗ್ಬೇಕಾಗತ್ತೆ. ಎಷ್ಟೋ ಜನ ಪೇರೆಂಟ್ಸ್ ನನ್ನ ಹತ್ರ ಕೌನ್ಸಿಲಿಂಗ್ ಬಂದಾಗ ಕೇಳ್ತಾರೆ, ಅಲ್ಲ ಮೇಡಮ್ ನಿಮ್ಮ ಮಾತು ಕೇಳ್ಕೊಂಡು ನಾವು ಕಲಿಯೋದೆ ಬಿಡಿಸ್ಬಿಡ್ಬೇಕಾ? ಇಲ್ಲ, ಆ ಮಗುವಿಗೆ ನೀವು ಮಿನಿಮಮ್ ಎಜುಕೇಶನ್ ಕೊಡ್ಲೇಬೇಕು, ಯಾಕಂದ್ರೆ ನಮ್ಮ ಸೊಸೈಟಿಲಿ ಎಜುಕೇಶನ್ ಇಲ್ಲದೆ ಮಗುವಿಗೆ ಎಕ್ಸೆಪ್ಟ್ ಮಾಡೋದು ಕಷ್ಟ. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ, ಈ ಮಗುವಿಗೆ ನೀವು ಶಾಲೆ ಕಳಿಸಿ, ಇವ್ರಿಗೆ ಪರ್ಸೆಂಟೇಜ್ ಅನ್ನೋದು ನೀವು 90 ಮಾಡ್ರಿ, 100 ಮಾಡ್ರಿ ಅನ್ನೋಕ್ಕಿಂತ ಆಯ್ತಪ್ಪ ಪಾಸ್ ಆಗು, ನಿಂದ ಅದೇ ನಿನ್ ಟ್ಯಾಲೆಂಟ್ ಏನಿದೆ ಅದನ್ನು ಬೆಳೆಸ್ಕೋ, ಎರಡು ಮಾಡ್ಕೋ ನೀನು ಅಂತ ಈ ರೀತಿ ಹೇಳಕ್ ಶುರು ಮಾಡಿದ್ರೆ ಮಗುವಿಗೂ ಪ್ರೋತ್ಸಾಹ ಬಂದು ಎರಡೂ ಬೆಟ್ರೆ ಮಾಡಬಹುದು.
1: ಅಲ್ಲ, ಈಗ ಪಾಸ್ ಆಗು ಅಂತ ಹೇಳ್ತೀರಿ, ಅದು ಪಾಸ್ 35 ಮಾರ್ಕ್ಸ್ ಮಾತ್ರ ನಾವು ಟಾರ್ಗೆಟ್ ಸೆಟ್ ಮಾಡಿದ್ರೆ ಆ ಮಗು ಅಷ್ಟು ತೆಗೆದೇ ಹಿಂದುಳಿದ್ ಬಿಟ್ರೆ ಏನ್ ಮಾಡೋದು?
0: ಆ ತರ ಯೂಶಲಿ ಆಗೋದು ಕಷ್ಟ ಸರ್. ಯಾವಾಗ ನೀವು ಮಗುವಿಗೆ ಅವ್ರಿಗೆ ಏನ್ ಬೇಕೋ ಅದು ಮಾಡ್ತಾ ಇದ್ದಾಗ ಎಷ್ಟೋ ಜನ ಮಕ್ಕಳು ಆಯ್ತು ಇದೊಂದ್ ಕೇಳ್ಕೊಂಡಿದ್ದಾರೆ, ಇದೊಂದು ಮಾಡ್ಬೋದು ನಾವು. ಪ್ಲಸ್ ಈ ತರ ಮಕ್ಕಳಿಗೆ ನಾವು ಯಾಕಪ್ಪ ಇದು ಒಂದು ಪೇರೆಂಟ್ ಜೊತೆ ಕೌನ್ಸಿಲಿಂಗ್ ಯಾಕೆ ಬೇಕು ಅಂತಂದ್ರೆ, ಎಷ್ಟೋ ಜನ ಮಕ್ಕಳು ತಂದೆ ತಾಯಿ, ನಾವೊಂದು ಹೇಳ್ತೀವಿ ಯೂಶಲಿ ಪೇರೆಂಟ್ಸ್ ಕೌನ್ಸಿಲಿಂಗ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಟರ್ಮ್ ಇದೆ, ಡೋಂಟ್ ಫೈಟ್ ಆಲ್ ಬ್ಯಾಟಲ್ಸ್, ಪ್ಲೀಸ್ ಸೆಲೆಕ್ಟ್ ಯುವರ್ ಬ್ಯಾಟಲ್ಸ್ ಅಂತ. ಯಾಕಂದ್ರೆ ನಿಮ್ ಮಗು ನೀವೇ ವೈರಿ ಅನ್ಸ್ಬಾರ್ದು. ಈಗ ಎಷ್ಟೋ ಸತಿ ಎಕ್ಸಾಂಪಲ್, ಮಗು ಓದ್ಸೋದು ಇಂಪಾರ್ಟೆಂಟ್ ಇರುತ್ತೆ ನಿಮ್ಗೆ, ಅದು ನಾರ್ಮಲ್ ಮಗು ಇದ್ರೆ, ಇನ್ ಕೆಲವೊಂದು ಬೆಳವಣಿಗೆ ಸ್ವಲ್ಪ ಹಿಂದ್ಗಡೆ ಇರೋ ಮಗುಗೆ ನೀವು ಅವ್ರಿಗೆ ಥೆರಪಿ ಅಥವಾ ಎಕ್ಸಸೈಸ್ ಮಾಡಿಸೋದು ಇಂಪಾರ್ಟೆಂಟ್ ಇರುತ್ತೆ. ಅವಾಗ ಈ ಮಗು ಮಾಡಲ್ಲ ಅಂದಾಗ ನೀವು ಎಕ್ಸಸೈಸ್ ಮಾಡಿಸೋದು ಇಂಪಾರ್ಟೆಂಟ್ ಓದ್ಸೋದು, ಎರಡರಲ್ಲಿ ನಾವು ಬ್ಯಾಟಲ್ ಚೂಸ್ ಮಾಡ್ಬೇಕು. ಈಗ 3 ಊಟ ಮಾಡಿದೆ, ಇನ್ನೊಂದು ಊಟ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ತಿನ್ನಿಸ್ಲೇಬೇಕಾ? 4 ಬ್ಯಾಟಲ್ ಬಿಡ್ಬೋದು ನೀವು ತಿನ್ಸೋದು, ಅದ್ರ ಬದಲು ಓಕೆ ಬಾ ಆಟ ಆಡೋಣ, ಈ ಟೈಮ್ ನಿಂಗೆ ಊಟ ಮಾಡಕ್ ಮನ್ಸಿಲ್ಲ ಆಟ ಆಡೋಣ. ಸೊ ಆ ಮಗುವಿಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅದ್ರಲ್ಲಿ ನಾವು ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟು ಹಂಗಂತ ಹೇಳಿ ಎಲ್ಲ ಬಿಡೋದಲ್ಲ, ಸ್ಟ್ರಕ್ಚರ್ ಮಾಡಿ. ನೀವು ಎಷ್ಟು ಸ್ಟ್ರಕ್ಚರ್ ಆಗಿ ನೀವು ಇರ್ತೀರಾ ನಿಮ್ಮ ನೋಡ್ಕೊಂಬಿಟ್ಟು ಅವರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಇಡೀ ದಿನ ಟಿವಿ ಮುಂದೆ ನೀವೇ ಕುತ್ಕೊಂಡು ಟಿವಿ ನೋಡಬೇಡ ಅಂದ್ರೆ ಕಷ್ಟ. ನೀವು ಕರೆಕ್ಟ್, ಓ ನನ್ನ ಟೈಮ್ ಆಯ್ತು ಟಿವಿ ನೋಡೋದು, ಮುಗಿಸ್ಬಿಡ್ಬೇಕು, ಆಫ್ ಮಾಡ್ತಾ ಇದ್ದೀನಿ. ನೀವು ಅದನ್ನ ಹೇಳಕ್ ಶುರು ಮಾಡಿದ್ರೆ ಮಗು ಗೊತ್ತಾಗುತ್ತೆ, ಓಕೆ ನಮ್ಮ ಮನೆಯಲ್ಲೂ ಎಲ್ರಿಗೂ ಒಂದೊಂದು ಟೈಮ್ ಇದೆ ಟಿವಿ ನೋಡೋದು, ಅವ್ರು ಆರಿಸ್ತಾರೆ, ನಾನು ಆರಿಸ್ಬೇಕು.
1: ಟಿವಿ ಕಾಲ ಮುಗಿತಾ ಬಂತು, ಈಗೆಲ್ಲ ಸೆಲ್ ಫೋನ್, ಮೊಬೈಲ್ ಫೋನ್ಗಳಿಗೆ ತುಂಬಾ ವ್ಯಸನಕ್ಕೊಳಗಾಗ್ಬಿಟ್ಟಿದ್ದಾರೆ ಮಕ್ಕಳು. ಆ ವಿಚಾರವನ್ನು ಮಾತಾಡೋಣ. ಈಗ ಮಕ್ಕಳಲ್ಲಿ ಮೊಬೈಲ್ ಫೋನಿನ ವ್ಯಸನವ ಅಥವಾ ಪೋಷಕರಲ್ಲಿ ಮೊಬೈಲ್ ಫೋನಿನ ವ್ಯಸನವ, ಇದರಲ್ಲಿ ಯಾವುದು ನಮಗೆ ಹೆಚ್ಚು ಸವಾಲಾಗಿ ಕಾಣ್ತಾ ಇದೆ, ಯಾವುದನ್ನು ಬಿಟ್ಟರೆ ಮಗುವಿನಲ್ಲಿ ನಾವು ಅದನ್ನ ಹತೋಟಿಗೆ ತರಬಹುದು?
0: ನಾನು ಎಷ್ಟೋ ಸತಿ ನಾನು ಓಪಿಡಿಯಲ್ಲಿ ವೇಟಿಂಗ್ ಟೈಮಲ್ಲಿ ನಾನೇ ಪೋಷಕರ ಕೈಯಲ್ಲಿ ನೋಡಿದ್ದೀನಿ, ಮಗುವಿನ ಪಕ್ಕದಲ್ಲಿ ಕೂಡಿಸ್ಕೊಂಡಿರ್ತಾರೆ, ಅವರೇ ಫೋನ್ ನೋಡ್ತಾ ಇರ್ತಾರೆ, ಬಂದ್ಬಿಟ್ಟು ಒಳಗಡೆ ಏನ್ ಹೇಳ್ತಾರೆ ನಂಗೆ, ಮೇಡಮ್ ಫೋನ್ ಹೆಚ್ಚಿಗೆ ಯೂಸ್ ಮಾಡ್ತಾನ್ರಿ, ಏನು ಮಾಡಲ್ಲ. ಕರೆಕ್ಟಾ? ಯಾಕಪ್ಪ ಮಾತಾಡ್ಸಿದ್ರು ಮಾತಾಡಲ್ಲ ರೀ, ಇದೊಂದು ನೆಕ್ಸ್ಟ್ ಕ್ವಶನ್. ಸೊ ನಾನೇನ್ ಹೇಳ್ತೀನಿ ಪೇರೆಂಟ್ಸ್ಗೆ ಎಷ್ಟೋ ಸತಿ ಅಂದ್ರೆ, ನೀವೇನ್ ಇರ್ತೀರಾ ನಿಮ್ ಮಗೋದಂಗ್ ಕಲಿಯತ್ತೆ. ನೀವ್ ಎಷ್ಟೋ ಸತಿ ಆ ಮಗು ಪ್ರಶ್ನೆ ಕೇಳಿದಾಗ ನೀವು ಫೋನ್ ಹಿಡಿದಾಗ ಅದನ್ನ ಮುಚ್ಚಿಬಿಟ್ಟು ಪಕ್ಕದಲ್ಲಿಟ್ಟು ಅಥವಾ ಅದನ್ನ ಆಫ್ ಮಾಡಿ ಆ ಮೊಮೆಂಟಿಗೆ ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ರೆ ಮಗು ಅದು ಕಲಿಯತ್ತೆ. ಗೈಡ್ಲೈನ್ಸ್ ಪ್ರಕಾರ ಹೋಗ್ಬೇಕು ಅಂತಂದ್ರೆ, 2 ಕೆಳಗಡೆ ಮಗುಗೆ ನೋ ಸ್ಕ್ರೀನ್ ಟೈಮ್ ಅಂದ್ರೆ ಬಿಲ್ಕುಲ್ 0 ಇರ್ಲೇಬಾರದು ಅಂತ ಹೇಳ್ತಾರೆ. ಯಾಕೆ ಇರಬಾರ್ದು ಅಂದ್ರೆ, ಈ ಮಗುವಿಗೆ 2 ಒಳಗಡೆ ಮಗುಗೆ ನಾವೇನಾದ್ರೂ ಫೋನ್ ಕೊಟ್ರೆ ಅವರಿಗೆ ಹೆಚ್ಚಾಗಿ ಸ್ಪೀಚ್ ಡಿಲೇ ಅಂದ್ರೆ ಮಾತಾಡಕ್ಕೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕಲಿಯೋದೇ ಇಲ್ಲ ಮಗು ಮಾತಾಡೋದು. ಅದರ ಜೊತೆ ಜೊತೆನೆ ಅದರದ್ದು ವಿಷನ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ತೊಂದರೆ ಆಗುತ್ತೆ 2 ಕೆಳಗಡೆ ಇರೋ. 5 ಕೆಳಗಡೆ ಇರೋ ಮಕ್ಕಳಿಗೆ ಅರ್ಧ ತಾಸು ಕೊಡ್ಬೋದು ಇಡೀ ದಿನದಲ್ಲಿ, ಇಡೀ 20

0: ನಾಲ್ಕು ಗಂಟೆಯಲ್ಲಿ ಅರ್ಧ ತಾಸು.
1: ಅಲ್ಲ ಊಟ ತಿನ್ಸ್ಬೇಕಾದ್ರು ಅದೇನೇ,
0: ನೀವು ಇನ್ನೊಂದು ಒಳ್ಳೆ ತೆಗೆದ್ರಿ, ಊಟ ತಿನ್ಸ್ಬೇಕಾದ್ರೆ ಪ್ಲೀಸ್ ದಯವಿಟ್ಟು, ನಾನು ಎಲ್ಲ ಪೋಷಕರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಫೋನ್ ಹಿಡ್ಸ್ಬಿಟ್ಟು ಯಾರಿಗೂ ಊಟ ತಿನ್ಸ್ಬೇಡ್ರಿ. ಅದ್ ತಿನ್ಸಿದ್ದು ಆ ಮಗುವಿಗೆ ಕರೆಕ್ಟ್ ಆಗಿ ಹೋಗಲ್ಲ. ನಾವೇನು ಹೇಳ್ತೀವಲ್ಲ ಗಟ್ ಬ್ರೇನ್ ಆಕ್ಸಿಸ್ ಅಂತ ಒಂದಿದೆ, ಅದಕ್ಕೆ ಇದು ಮಿನಿಮಲ್ ಆಕ್ಷನ್ ಇರ್ಬೋದು. ನಾನು ನಿಮಗೆ ಮೆಕ್ಯಾನಿಸಮ್ ಎಲ್ಲ ಹೇಳಲ್ಲ, ಬಟ್ ಎಲ್ಲೋ ಒಂದು ಎಫೆಕ್ಟ್ ಆಗ್ತಾ ಇರುತ್ತೆ. ನಾವು ತಿಂತಾ ಇರ್ಬೇಕಾದ್ರೆ ನಾವ್ ಏನ್ ತಿಂತಾ ಇದೀವಿ ಅನ್ನೋ ಅವೇರ್ನೆಸ್ ಬೇಕು. ಆ ವಯಸ್ಸಲ್ಲಿ ಆ ಮಗುವಿಗೆ ಅದು ಹಾಕ್ಲಿಲ್ಲ ಅಂದ್ರೆ, ದೊಡ್ಡವರಾದ್ಮೇಲೆ, ಹೆಚ್ಚಾಗಿ ದೊಡ್ಡವರಾದ್ಮೇಲೆ, ಒಂದು ವರ್ಷ ಎರಡು ವರ್ಷ ಕಂಟಿನ್ಯೂ ಆಗಿ ಫೋನಲ್ಲೇ ನೋಡ್ಕೊಂಡು ಟಿ ವಿ ನೋಡ್ಕೊಂಡೇ ತಿನ್ನೋರು ಮಾಡೋರ್ಗೆ, ಒಂದು ಅವ್ರಿಗೆ ಏನು ತಿಂತಾ ಇದೀವಿ ಅವರಿಲ್ಲ, ಎಷ್ಟೋ ಸತಿ ಇಂಡೈಜೆಷನ್ ಇಶ್ಯೂಸ್ ಆಗುತ್ತೆ ಅಥವಾ ಪ್ರಾಪರ್ ಡೈಜೆಷನ್ ಆಗಲ್ಲ, ಆಮೇಲೆ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಅಬ್ಸರ್ವ್ ಆಗಲ್ಲ.
1: ಅದೇ ನಮ್ಮ ಹಿರಿಯವರು ಹೇಳ್ತಾ ಇದ್ರು, ನಾವೇನ್ ತಿಂದು ಅನ್ನೋ ರುಚಿಯನ್ನು ಅನುಭವಿಸ್ತಿದ್ದಾಗ್ಲೆ ಅದು ಶರೀರಕ್ಕೆ ಇಳಿಯುತ್ತೆ ಅಂತ. ಬಹುಶಃ ನೀವು ಹೇಳ್ತಾ ಇರತಕ್ಕಂತ ಮಾತು ಅದಾಗಿದೆ.
0: ಅಲ್ಲಿಗೆ
1: ಈಗ ಮಕ್ಕಳಲ್ಲಿ ಮಾನಸಿಕ ಒತ್ತಡವನ್ನ ಒಂದಷ್ಟು ಮೊಬೈಲ್ ಕೊಟ್ಟು ಒಂದಷ್ಟು ಅವ್ರನ್ನ ಸಮಾಧಾನಗೊಳಿಸಿದ್ರೆ ಒಂದಷ್ಟು ಒತ್ತಡ ನಿವಾರಣೆ ಆಗುತ್ತಲ್ಲ, ಅದಕ್ಕೆ ಯೋಚನೆ ಮಾಡಬಹುದಲ್ಲ ಪೇರೆಂಟ್ಸ್, ಅದು ಒಂದು ಇರ್ಬೋದು.
0: ಅಲ್ಲ ನಾನು ನಿಮ್ಗೆ ಫೋನ್ ಕೊಡ್ಬೇಡ್ರಿ ಅಂತ ಹೇಳ್ತಿಲ್ಲ, ಕೊಟ್ರೆ ಅದನ್ನ ಕರೆಕ್ಟ್ ಆಗಿ ಟೈಮ್ ಸೆಟ್ ಮಾಡಿ ಕೊಡಿ. ಇಷ್ಟೊಂದು ಫೋನ್ ಅಲ್ಲಿ ಈಗ ಪೇರೆಂಟಲ್ ಕಂಟ್ರೋಲ್ ಗೈಡೆನ್ಸ್ ಅಂತ ಇದೆ, ನೀವು ಹೋಗ್ಬಿಟ್ಟು ಗೂಗಲ್ ಎಲ್ಲ ನೋಡ್ಕೊಂಡ್ರು ಅಲ್ಲೆಲ್ಲ ನೀವು ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಿಂತ ಸೈಟ್ ಎಸ್ಪೆಷಲಿ ತುಂಬಾ ಕೆಟ್ಟದಾಗ ಏನಾಗ್ತಾ ಇದೆ, ಎಸ್ಪೆಷಲಿ ನಾವು ಹೇಳ್ತಾ ಇರೋದು 12-18 ವಯಸ್ಸಿನ ಮಕ್ಕಳಿಗೆ ಏನಾಗ್ತಾ ಇದೆ, ಅನ್ಆಕ್ಸಸ್ ಅಂದ್ರೆ ಅವ್ರಿಗೆ ಏನ್ ಬೇಕು ಅದನ್ನ ಯೂಸ್ ಮಾಡಬಹುದು.
1: ಖಂಡಿತ.
0: ಸೊ ಆತರ ಪೇರೆಂಟ್ರಲ್ ಕಂಟ್ರೋಲ್ ಇಟ್ಬಿಟ್ಟು ನೀವು ಕೊಡ್ಬೋದು. ಎಷ್ಟೋ ಸತಿ ಈ ತರ ಮಗುವಿಗೆ ನೀವು ಅನ್ಬೋದು ಫೋನ್ ಕೊಡೋದಕ್ಕೆ ತಪ್ಪ,
1: ಓದ್ಲಿಕ್ಕೆ ಕೂಡ ಫೋನಲ್ಲೇ ಕಳಿಸ್ತಾರೆ. ಪ್ರತಿಯೊಂದು ಏನಾರ ಮಕ್ಕಳಿಗೆ ಯಾವ್ದಾರ ವಿಷಯದ ಬಗ್ಗೆ ಅವ್ರಿಗೆ ಇನ್ನಷ್ಟು ವಿವರಣೆ ಬೇಕು ಅಂತ ಹೇಳಿದ್ರೆ ಅದ ಫೋನ್ನಲ್ಲೇ ಗೂಗಲ್ ಅಲ್ಲೇ ಸರ್ಚ್ ಮಾಡ್ತಾರೆ. ಇದೆಲ್ಲ ಅನುಕೂಲತೆಗಳು ಇರಬೇಕಾದ್ರೆ ಕಂಟ್ರೋಲ್ ಮಾಡೋದು ಹೇಗೆ?
0: ಕಲಿಕೆಗೋಸ್ಕರ ಮಾಡ್ತಾ ಇದ್ರೆ ಅದನ್ನ ಲಿಮಿಟೆಡ್ ಡ್ಯೂರೇಷನ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, 2 ಪೇಜ್ ಇದೆ, ಕೆಲವೊಬ್ರು ಮಕ್ಕಳು ಆ 2 ಪೇಜ್ನ 10 ನಿಮಿಷದಲ್ಲೇ ಬರೆದು ಮುಗಿಸ್ಬೋದು, ಇನ್ನೊಂದು ಮಗು ಅರ್ಧ ತಾಸೆ ತಗೋಬಹುದು. ಅದರ ಅನುಗುಣವಾಗಿ ಮಗು ಟೈಮ್ ಮುಂಚೆ ಹೇಳ್ಬಿಡ್ಬೇಕು, ಇದು ಇಷ್ಟೇ ಕೊಟ್ಟಿದ್ದಾರೆ, ನಂಗೆ ಗೊತ್ತು ನಿನ್ ಕೈಯಲ್ಲಿ ಇಷ್ಟಲ್ಲೇ ಮುಗಿಸಕಾಗತ್ತೆ, ಮುಗಿಸು.
1: ಅದಾದ್ಮೇಲೆ ಬೇಕಾಗಿ ಒಂದಷ್ಟು ನಿಧಾನ ಮಾಡ್ತಾರಪ್ಪ ಮಕ್ಕಳು,
0: ಅದನ್ನ ನೀವು ಐಡೆಂಟಿಫೈ ಮಾಡಿ ಹೇಳ್ಬೇಕಾಗತ್ತೆ. ಯಾಕಪ್ಪ ಅದು ಮಾಡ್ತಾರೆ ಅಂದ್ರೆ, ದೊಡ್ಡವ್ರು ಏನ್ ಮಾಡ್ತಾ ಇರ್ತೀವಿ, ಈಗ ಟಿವಿ ಆರಿಸಬೇಕಾಗಿರುತ್ತೆ 7 ಗಂಟೆ ಆಗಿರುತ್ತೆ, ಮಗು ಓದ್ಸ್ಬೇಕು, ತಡಿ ಇನ್ನೊಂದು 5 ನಿಮಿಷ ಅವನು ಮಾಡಿ ಅವ್ನು ಹೋಮ್ವರ್ಕ್ ಮಾಡಿ, ನೀವು 5 ನಿಮಿಷ ಎಕ್ಸ್ಟೆಂಡ್ ಮಾಡಿದ್ದು ಮಗುನು ಶುರು ಮಾಡುತ್ತೆ. ನಾನು ಅದಕ್ಕೆ ಎಷ್ಟೋ ಸತಿ ಹೇಳ್ತೀನಿ ಪೇರೆಂಟ್ಸ್ಗೆ, ನಾವ್ ಏನ್ ಹೇಳ್ತಾ ಇದೀವಿ ಚೇಂಜಸ್ ಕೌನ್ಸಿಲಿಂಗ್ ಅಲ್ಲಿ, ನಾನು ಹೆಚ್ಚಾಗಿ ಚೈಲ್ಡ್ ಸೈಕ್ಯಾಟ್ರಿ ಮಗುವಿಗೆ ಬಂದಾಗ ಕೌನ್ಸಿಲಿಂಗ್ ಮಗುವಿಗಿಂತ ಜಾಸ್ತಿ ಪೇರೆಂಟ್ಸ್ಗೆ ಮಾಡೋದು. ಯಾಕಂದ್ರೆ ಪೇರೆಂಟ್ಸ್ ಆ ಚೇಂಜಸ್ ಮಾಡಕ್ ಶುರು ಮಾಡಿದ್ರೆ ನಾನ್ ಮಗುಗೆ ಹೇಳ್ಕೊಟ್ಟಿದ ಚೇಂಜಸ್ ಮಗುವನ್ನೇ ಮಾಡುತ್ತೆ. ಎಷ್ಟೋ ಸತಿ ಮಕ್ಕಳು ನಂಗೆ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಚೇಂಜ್ ಆಗಿದ್ದಾರೆ ಅಂದ್ರೆ ನಾವಾಗಲ್ವಾ?
1: ಅಲ್ಲ ಖಂಡಿತ, ಅದು ಯಾವಾಗ್ಲೂ ನಾವು ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತೀರಲ್ಲ ಹಾಗಾಗಿದೆ. ಈಗ ಮೊಬೈಲೇ ಮೊದಲ ಪಾಠಶಾಲೆ ತರ ಆಗೋಗಿರೋದ್ರಿಂದ ಸ್ವಲ್ಪ ಮೊಬೈಲ್ ನ ಬಿಡಿಸೋದು ಕಷ್ಟ ಆಗ್ತಾ ಇದೆ.
0: ಮಾಡಬಹುದು ಸರ್, ಅದನ್ನೊಂದು ಸ್ವಲ್ಪ ಮಗುವಿಗೆ ಅನುಗುಣವಾಗಿ ಬಂದಾಗ ನಾವು ಕೌನ್ಸಿಲಿಂಗ್ ಅಲ್ಲಿ ಒಂದೇನು ಹೇಳ್ತೀವಿ ಪೇರೆಂಟ್ ಮ್ಯಾನೇಜ್ಮೆಂಟ್ ಥೆರಪಿ ಅಂತ ಒಂದು, ಅಥವಾ ಬಿಹೇವಿಯರ್ ಥೆರಪಿ, ಒಂದು ಬಿಹೇವಿಯರ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ನೋಡ್ಬಿಟ್ಟು ಪಾಸಿಟಿವ್ನ ಹೆಂಗ್ ಜಾಸ್ತಿ ಮಾಡಬೇಕು, ನೆಗೆಟಿವ್ನ ಹೆಂಗ್ ಕಡಿಮೆ ಮಾಡಬೇಕು, ಇದನ್ನೆಲ್ಲ ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತೀವಿ. ಅದನ್ನ ಕಲ್ತ್ರೆ ಒಂದ್ ಸ್ವಲ್ಪ ಪೇರೆಂಟ್ಸ್ಗೂ ಒಂದು ಐಡಿಯಾ ಬರುತ್ತೆ.
1: ನಡವಳಿಕೆ ಬಿಹೇವಿಯರ್ ಬಗ್ಗೆ ಮಾತನಾಡಿದ್ರೆ ಒತ್ತಡ ಹೆಚ್ಚಾದಷ್ಟು ಮಕ್ಕಳಲ್ಲಿ ನಡವಳಿಕೆಯ ಸಮಸ್ಯೆ ಏನಾದ್ರು ಉಂಟಾಗುತ್ತಾ?
0: ನಾವು 2 ರೀತಿ ಸಮಸ್ಯೆಗಳನ್ನು ನೋಡಬಹುದು ನಡವಳಿಕೆ. ಒಂದು, ನಾವು ಎಕ್ಸ್ಟ್ರೀಮ್ ಸ್ಪೆಕ್ಟ್ರಮ್ ಅಲ್ಲಿ ತುಂಬಾ ಸಿಟ್ ಮಾಡೋದು, ಕೆಟ್ಟದಾಗ ಬೈಯೋದು, ಅಥವಾ ಏನ್ ಹೇಳ್ತಾರೆ ಅದ್ರ ಅಪೋಸಿಟ್ ಮಾಡೋದು, ಮಾತೇ ಕೇಳಲ್ಲ ಈ ತರ, ಅಂದ್ರೆ ಅವರು ರೆಬೆಲ್ ಆಗೋದು, ಇದಿರುತ್ತೆ. ಇನ್ನೊಂದು ಅಪೋಸಿಟ್ ಎಂಡ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಫುಲ್ ಸೈಲೆಂಟ್ ಆಗೋದು, ಯಾರು ಏನ್ ಹೇಳಿದ್ರು ನಾನ್ ಕೇಳಿಸ್ಕೊಳ್ಳಲ್ಲ ಅನ್ನೋ ಒಂಥರ ಒಂಥರ, ಏನು ಇವ್ರಿಗೆ ಕಿವಿನೇ ಕೇಳ್ತಿಲ್ವೇನೋ ಅನ್ನೋ ಆ ರೀತಿಗೆ. 2 ಎಕ್ಸ್ಟ್ರೀಮ್ ಅಲ್ಲಿ ಯಾವ್ದಾದ್ರು ಆಗ್ಬೋದು, ಅಥವಾ 2ರಲ್ಲೂ ಒಂದ್ ಸ್ವಲ್ಪ ಸ್ವಲ್ಪ ಇದು ಸ್ವಲ್ಪ ಅದು ಸ್ವಲ್ಪ ಆಗ್ಬೋದು. ಸೊ ಈ ತರ ನೋಡಿದಾಗ ನಾವು ಅದನ್ನೇ ಹೇಳೋದು, ಯಾವಾಗ್ಲೂ ಯಾವ್ದನ್ನು ಒಂದನ್ನು ನಾರ್ಮಲ್ ಅಬ್ನಾರ್ಮಲ್ ಅಂತಲ್ಲ, ಆ ಮಗುವಿನ ಹಿಂದಿನ ನಡವಳಿಕೆ ಪ್ರಕಾರ ಈಗ ಸದ್ಯಕ್ಕೆ ಏನ್ ಚೇಂಜ್ ಆಗಿದೆ ಅಲ್ಲ ಅದ್ರ ಪ್ರಕಾರ ನಾವು ಅದನ್ನ ತೊಂದರೆ ಅಂತ ಹೇಳ್ಬೋದು.
1: ಬೇರೆ ಸಾಮಾಜಿಕ ಬದಲಾವಣೆಗಳಿಗೆ ಅಥವಾ ಸಮಾಜದ ಬೇರೆ ಯಾವುದೋ ಒಂದು ಪ್ರೇರಣೆಗೆ ಒಳಪಟ್ಟು ಅದನ್ನ ಅನುಕರಿಸೋದು ಅನುಸರಿಸೋದಕ್ಕೆ ಪ್ರಯತ್ನ ಮಾಡೋದು ಈ ತರದೆಲ್ಲ ಆಗ್ತಾ ಇರುತ್ತೆ. ಮತ್ತೆ ಅದು ಯಾವಾಗ ಅದಕ್ಕೆ ಪೋಷಕರು ಅವಕಾಶ ಕೊಡಲ್ಲ ಅಂತ ಸಂದರ್ಭದಲ್ಲಿ ಒಂದಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ. ಇದಕ್ಕೆಲ್ಲ ನಿಮ್ಮ ಮಾತೇನು?
0: ಮಕ್ಕಳಿಗೆ ಒಂದೇ ಹೇಳೋದು, ನೀವು ಒಳ್ಳೇದನ್ನ ಕಲಿತಾ ಇದ್ದೀರಾ ಎಲ್ಲದ್ರಿಂದ, ಅದು ಫೋನ್ ಇರ್ಬೋದು ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ನೀವೇ ನಿಮ್ ಊರಲ್ಲಿ ಅಕ್ಕಪಕ್ಕ ನೋಡ್ಕೊಂಡೇ ಇರ್ಬೋದು ನಿಮ್ ಸಮಾಜದಲ್ಲಿ. ಆತರ ಒಳ್ಳೇದ್ ಕಲ್ತ್ರೆ ಒಳ್ಳೇದು, ಅದೇ ಕೆಟ್ಟದು
1: ಕೆಟ್ಟ ಅವ್ರಿಗೆ ನೋಡಿದೆಲ್ಲ ಒಳ್ಳೇದು ಅಂತ ಅನ್ಸುತ್ತೆ ಮಕ್ಕಳಿಗೆ, ಮತ್ತೆ ತಾವು ಅವ್ರು ಮಾಡೋದೆಲ್ಲ ಒಳ್ಳೇದೇ ಅಂತ ಅನ್ಸುತ್ತೆ. ಪೋಷಕರು ಏನ್ ಹೇಳ್ತಾರೆ ಅದು ಸ್ವಲ್ಪ ಕೆಟ್ಟದಾಗಿ ಕಾಣುತ್ತೆ.
0: ಪೋಷಕರು ಹೇಳ್ತಾ ಇದಾರೆ ಅಂದಾಗ ಸ್ವಲ್ಪ ಹಿಂದೆ ಒಂದ್ ಹೆಜ್ಜೆ ಹಿಂದೆ ತಗೊಂಡು ಹೌದಾ ಇರಬಹುದಾ ಇದ್ರಲ್ಲಿ ತಪ್ಪು ಅಂತ ಇದು, ಅಥವಾ ನಿಮ್ಗೆ ಯಾರು ನಿಮ್ಗೆ ವಯಸ್ಸಿಗೆ ಸ್ವಲ್ಪ ದೊಡ್ಡವರು, ನಿಮ್ ಅಣ್ಣ ಕಸಿನ್ ತರ ಈ ತರ ಯಾರು ಇರ್ತಾರೆ ದೊಡ್ಡವ್ರು, ಅಕ್ಕ ಇರ್ಬೋದು ಇವ್ರಿಗೆ, ಅವ್ರ ಜೊತೆ. ಯಾಕಂದ್ರೆ ಎಷ್ಟೋ ಸತಿ ಏನಾಗುತ್ತೆ ಪೇರೆಂಟ್ಸ್ ಎಲ್ಲ ಹೇಳಕ್ ಶುರು ಮಾಡಿದಾಗ ನಮ್ಮಪ್ಪ ಏನಪ್ಪ ನಮ್ಮಅಮ್ಮ ಏನಪ್ಪ ಬರೇ ಇದೆ ಹೇಳ್ತಾರೆ. ಸೊ ಇಂಥವ್ರ ಜೊತೆ ನೀವು ಒಂದಿಷ್ಟು ಮಾತಾಡ್ಕೊಂಡು ಎಷ್ಟೋ ಸತಿ ನಾವು ಅದನ್ನ ಕಡಿಮೆ ಮಾಡ್ಬೋದು.
1: ಕಾಣಬಹುದು, ನೀವ್ ಯಾರ ಜೊತೆನಲ್ಲೋ ನಿಮ್ಮ ಕಸಿನ್ ಜೊತೆ ಯಾರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತಿನ ಎಲ್ಲ ಕುಟುಂಬ ವ್ಯವಸ್ಥೆಗಳಲ್ಲಿ ಒಂದೇ ಮಗು ಯಾವ ರೀತಿಯಾಗಿರುತ್ತೆ?

0: ಆತರ ಆದಾಗ ಯೂಶಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಹೆಚ್ಚಾಗಿ ತಾಯಿ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತೀವಿ. ಎಷ್ಟೋ ಸತಿ ತಾಯಿಗೆ ಯಾಕಪ್ಪ ಅಂದ್ರೆ ಮೋಸ್ಟ್ಲಿ ಒಂದೇ ಸತಿ ತಾಯಿ ಸಿಟ್ಟು ಮಾಡ್ಬೋದು, ಎರಡನೇ ಸತಿ ಏನೋ ಕೇಳೋಣ ನನ್ನ ಮಗುವಿಗೆ ಏನ್ ಆಗ್ತಾ ಇದೆ ತೊಂದರೆ ಮನವಳಿಕೆ ಆಗುತ್ತೆ. ಆತರ ಆಗ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಎಲ್ಲಾ ಕಡೆ ಆಲ್ಮೋಸ್ಟ್ ಈಗ ಎಲ್ಲಾ ತಾಲೂಕದಲ್ಲಿ ಕೌನ್ಸಿಲರ್ಸ್ ಅಂತ ಅವೈಲೇಬಲ್ ಇದಾರೆ, ಪ್ಲಸ್ ಸ್ನೇಹ ಕ್ಲಿನಿಕ್ ಅಂತ ಇದೆ. ಅದು ಹೆಚ್ಚಾಗಿ ನಾವು ಈ ಅದೇ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಗಂಡ್ ಮಕ್ಳಿಗೂ ಇದೆ. ಅಲ್ಲಿ ಹೋಗ್ಬಿಟ್ಟು ಗಂಡ್ ಮಕ್ಳಿಗೆ ಫಾರ್ ಎಕ್ಸಾಂಪಲ್ ಗಂಡ್ ಮಕ್ಳಿಗೆ ಯಾರು ಹೋಗ್ಬಹುದು ಅಲ್ಲಿ ಅಂತಂದ್ರೆ ಯಾರಿಗೆ ಅತಿ ಸಿಟ್ಟು ಬರ್ತಾ ಇದೆ, ಅಥವಾ ಅವ್ರ ನಡವಳಿಕೆ ಅವರಿಗೆ ಒಂಥರ ಏನೋ ಚೇಂಜ್ ಅನಿಸ್ತಾ ಇದೆ, ಅಥವಾ ಅವ್ರ ಫ್ರೆಂಡ್ಸ್ ಯಾರೋ ಪಾಯಿಂಟ್ ಔಟ್ ಮಾಡಿದಾರೆ ನೀನ್ ಮುಂಚೆ ತರ ಇಲ್ಲ, ಅಥವಾ ಯಾವುದೋ ಒಂದ್ ಚಟಕ್ಕೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೀನಿ, ಮುಂದೆ ನಾನು ಇದನ್ನ ಚಟ ಮಾಡ್ಕೊಂಡ್ಬಿಡ್ತೀನೇನೋ ಅನ್ನೋ ಡೌಟ್ ಇದ್ರು ಅಲ್ಲಿ ಹೋಗಿ ಮಾತಾಡ್ಕೊಂಡು ಬರ್ಬೋದು. ಅದೇ ರೀತಿ ಆ ವಯಸ್ಸಿಗೆ ಅನುಗುಣವಾಗಿ ಅವ್ರಿಗೇನಾದ್ರೂ ಕ್ವೆಶನ್ಸ್ ಇದ್ರೆ ಇದು ನಾರ್ಮಲ್ ಡೆವಲಪ್ಮೆಂಟ್ ಆ, ಈ ತರ ನನಗೂ ಆಗುತ್ತೆ ನನ್ನ ಫ್ರೆಂಡ್ಸ್ಗೂ ಆಗುತ್ತೆ, ಕೆಲವೊಂದು ಸೀಕ್ರೆಟ್ ಡೌಟ್ಸ್ ಇರುತ್ತೆ ಅವರಿಗೆ, ಅದನ್ನ ಹೋಗ್ಬಿಟ್ಟು ಅಲ್ಲಿ ಆಪ್ತ ಸಮಾಲೋಚನೆ ಮಾಡ್ಕೊಂಡ್ರೆ ಅವ್ರಿಗೆ ಅವ್ರ ಬಗ್ಗೆನೇ ಎಷ್ಟೋ ತಿಳ್ಕೋಬಹುದು. ಇಲ್ಲ ಅಂದ್ರೆ ತಂದೆ ತಾಯಿನೇ ಹೋಗಿ ಬರ್ಬೋದು, ಅವ್ರು ಎಷ್ಟೋ ಸತಿ ನಮ್ಮ ಮಗ ಇದ್ ಮಾಡ್ತಾ ಇದಾರೆ, ನನ್ನ ಮಗಳಿದ್ ಮಾಡ್ತಾ ಇದ್ದಾಳೆ, ಇದು ಸರಿನಾ ಇದು ತಪ್ಪ, ಅವ್ರು ನಾವೇನ್ ಮಾಡಬಹುದು ನಾವು ಸಹಾಯ ಮಾಡಬಹುದು ನಮ್ಮ ಮಗುಗೆ ಅಂತ ತಿಳ್ಕೊಳ್ಳೋ ಅಥವಾ ಪ್ರಯತ್ನ ಮಾಡೋರು ಇದ್ರೆ ಬಂದು ನಮ್ಮ ಹತ್ರ ಕೇಳ್ಕೋಬಹುದು ಸರ್.
1: ಮತ್ತೆ ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈಗ ನಾವೇನ್ ಹೇಳುದು ಹದಿಹರೆಯದ ಮಕ್ಕಳಿಗೆ ಯಾವ್ದಾದ್ರು ಒಂದು ನಿರೀಕ್ಷೆ ಐತೆ ಅದು ಸಾಕಾರಗೊಳ್ಳಲ್ಲ ಅಂತ ಅಂದಾಗ ಕಠೋರವಾದ ನಿರ್ಧಾರ ತೆಗೆದುಕೊಳ್ಳೋದು, ಅಂದ್ರೆ ಈಗ ಏನು ಆತ್ಮಹತ್ಯೆ ಅಂತ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದನ್ನ ನಾವು ಸಮಾಜದಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಈ ರೀತಿಯ ನಿರ್ಧಾರಗಳೊಂದಿಗೆ ಕೈ ಬಿಡಬೇಕು ಅಂದ್ರೆ ಮಕ್ಕಳು ಯಾವ ರೀತಿಯಾದ ಆಲೋಚನೆಗಳನ್ನ ಇಟ್ಕೋಬೇಕಾಗ್ತದೆ?
0: ಒಂದು ಈ ರೀತಿ ಆಲೋಚನೆ ಯೂಶಲಿ ಬರೋದು ಅವರಿಗೆ ಯಾವಾಗ ಅವ್ರ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿರಲ್ಲ, ಅದು ಓದೋದ್ರಲ್ಲಿ ಇರ್ಬೋದು, ಪೇರೆಂಟ್ಸ್ ಹತ್ರನೇ ಎಕ್ಸ್ಪೆಕ್ಟೇಷನ್ ಇರ್ಬೋದು ನಮ್ಮ ಅಪ್ಪ ಇದನ್ನ ಕೊಡಿಸ್ಬೇಕು ಅಮ್ಮ ಇದನ್ನ ಮಾಡ್ಬೇಕು ಈ ತರ. ಸೊ ಆ ತರ ಇದ್ದಾಗ ನಾವು ಫಸ್ಟ್ ರಿಯಾಲಿಟಿ ನೋಡ್ಬೇಕು, ಆಗುತ್ತಾ ನಮ್ಮ ಕೈಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಆ ಮಗುವಿನ ಪೊಸಿಷನ್ ನಿಂತ್ಕೊಂಡು ನೋಡಿದ್ರೆ ಅಪ್ಪ ಅಮ್ಮ ಇದನ್ನ ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ? ಒಂದು ಅವ್ರ ಫೈನಾನ್ಷಿಯಲ್ ಇರ್ಬೋದು, ಅಥವಾ ಅವ್ರಿಗೆ ಓದೇ ಇರಲಿಲ್ಲ, ಅವರೇ ಓದಿಲ್ಲ, ಅವರೇ ಮಾಡಿಲ್ಲ ಅಂದ್ರೆ ನಿಮ್ ಓದನ್ನ ಅವ್ರು ಅರ್ಥ ಮಾಡ್ಕೊಂಡು ನಿಮ್ಗೆ ಓದ್ಸಕ್ ಆಗಲ್ಲ. ಸೊ ಫಸ್ಟ್ ಯಾಕೆ ಆಗ್ತಿಲ್ಲ, ಈಗ ಫಾರ್ ಎಕ್ಸಾಂಪಲ್ ನಂಗೆ ಓದೋದಲ್ಲಿ ನನ್ನ ಸ್ಕೋರ್ ಮಾಡ್ತಾ ಇಲ್ಲ ಅಂತಂದ್ರೆ ಯಾಕೆ ಮಾಡ್ತಿಲ್ಲ? ಸೊ ಎಷ್ಟೋ ಅವರಷ್ಟಕ್ಕೆ ಅವ್ರ ಪ್ರಶ್ನೆಗಳನ್ನ ಕೇಳ್ಕೊಂಡ್ರೆ ಎಷ್ಟೊಕ್ಕೊಂದು ಉತ್ತರ ಸಿಗುತ್ತೆ.
1: ಅವರ ನಿರೀಕ್ಷೆಯ ಮಟ್ಟದಲ್ಲಿ ಮಕ್ಕಳು ಕೂಡ ಬದಲಾಗಬೇಕಾಗ್ತದೆ. ನಮ್ಮ ತಂದೆ ತಾಯಿ ಏನೋ ಕೊಡಿಸ್ತಾ ಇಲ್ಲ ಅಂತ ಹೇಳಿದಾಗ ನಾವು ಮುಂದೆ ಅದನ್ನ ದುಡಿದು ಚೆನ್ನಾಗಿ ಓದಿ ಮಾಡಿ ತಗೊಳ್ಳೋಣ ಅನ್ನೋ ಒಂದು ಆಶಾಭಾವನೆ
0: ಬರ್ಬೇಕು. ಎಲ್ಲರಿಗೂ ಎಲ್ಲಾ ಕೊಡ್ತಾರೆ ಅನ್ನೋ ತಪ್ಪು. ನಿಮ್ಗೆ ಕಾಣದಷ್ಟು ಇನ್ನೊಂದು ಕೊಟ್ಟಿರ್ಬೋದು, ಅವ್ರಿಗೆ ಅಲ್ಲಿ ಏನೋ ಸಿಕ್ಕಿರ್ಲಿಕ್ಕಿಲ್ಲ, ನಿಮಗ್ ಸಿಕ್ಕಿರೋದು ಅದು ತಂದೆ ಪ್ರೀತಿನೇ ಇರ್ಬೋದು, ತಾಯಿ ಪ್ರೀತಿ. ಅವ್ರ ಮನೇಲಿ ಎಲ್ಲ ವಸ್ತು ಕೊಡಿಸ್ತಿರ್ಬೋದು, ಬಟ್ ಆ ಮಗು ಜೊತೆ ಕುತ್ಕೊಂಡು ಅವ್ರು ಟೈಮೇ ಕೊಡ್ತಿರ್ಲಿಲ್ಲ. ಎಲ್ಲರೂ ಲೈಫ್ ಅಲ್ಲಿ ನಾವು ಒಂದ್ ತಿಳ್ಕೋಬೇಕು, ಎಲ್ಲರೂ ಲೈಫ್ ಅಲ್ಲಿ ಒಂದೇನೋ ಸಿಗ್ತಾ ಇದೆ, ಇನ್ನೊಂದು ಏನೋ ಕಳ್ಕೋತಾ ಇದೇವೆ, ಇದು ಇರುತ್ತೆ. ಸೊ ಆ ಮಗು ಅದನ್ನ ಅರ್ಥ ಮಾಡ್ಕೊಂಡು ಇದನ್ನ ಯಾರತ್ರ ಆದ್ರೂ ಹಂಚ್ಕೊಂಡ್ರೆ, ಎರಡು ಸಮಾಧಾನ ಮಾತು ಕೇಳಿದ್ರೆ, ಈ ತರ ವಿಚಾರಗಳು ಏನ್ ಬರುತ್ತೆ ಇದನ್ನ ಎಷ್ಟೋ ತಡೆ ಹಿಡಿಬಹುದು.
1: ಅಲ್ಲ, ಮಕ್ಕಳು ತುಂಬಾ ಹಠ ಹಿಡಿತಾರೆ, ಅಂತಹ ಒಂದು ಹಠವನ್ನ ತಡೆಗಟ್ಟಬೇಕು ಅಂದ್ರೆ ಪೋಷಕರು ಏನ್ ಮಾಡ್ಬೇಕು?
0: ಇದನ್ನ ನೀವು ತಡೆಗಟ್ಟಬೇಕು ಅಂದ್ರೆ ಮೂರ್ನಾಲ್ಕು ವರ್ಷದಿಂದ ನಾವೇನ್ ಹೇಳ್ತೀವಿ, ಮಗು ಚಿಕ್ಕ ಚಿಕ್ಕದ್ ಕೇಳಿದಾಗಲೇ ನಾವು ಸ್ಟಾರ್ಟಿಂಗ್ ಏನ್ ಅನ್ಸುತ್ತೆ, ಚಿಕ್ಕದಿದೆ ಬಿಡು ಕೊಡ್ಸೋಣ, ಅದನ್ನ 100 ಸತಿ ಕೇಳಿದಾಗೂ ಕೊಡ್ಸಿರ್ತೀವಿ. ಅದೇ ದೊಡ್ಡವರಾದ್ಮೇಲೆ ನಾವು ಸಡನ್ ಆಗಿ ಈಗ ಅರ್ಥ ಮಾಡ್ಕೊಂಡು ಬಿಡಬೇಕು ಕೇಳೋದು ಇಲ್ಲ. ನೀವು ಚಿಕ್ಕವ್ರು ಇದ್ದಾಗಿಂತ್ರನು ಆ ಮನೋಭಾವನೆ ಹಾಕ್ಬೇಕಾಗತ್ತೆ, ಇಷ್ಟೊಂದು ಕೊಡ್ಸಿದೀನಿ ಇದಾಗಲ್ಲ, ಅಥವಾ ಇದಿಷ್ಟ ಆಗಿದೆ ಮುಗೀತು. ಆ ಹಿಡಿತ ನಾವು ಚಿಕ್ಕ ವಯಸ್ಸಲ್ಲೇ
1: ಜೋಬಲಿ ತಗೊಡುವಂತ ಸಾಮರ್ಥ್ಯ ನಮಗೆ ಇದ್ರೂ ಕೂಡ ನಾವು ಆ ಮಗುವನ್ನ ಒಗ್ಗಿಸ್ಬೇಕು. ಅನಿರೀಕ್ಷಿತವಾದಾಗ ಆ ಮಕ್ಕಳು
0: ಹೆಚ್ಚಾಗಿ ಯಾವಾಗ ನೋಡ್ತೀವಿ ಅಂದ್ರೆ ಸರ್, ತಂದೆ ತಾಯಿ ಎಲ್ಲ ಕೊಡ್ಸ್ಬಿಟ್ಟಿರ್ತಾರೆ 12 ವರ್ಷದವರೆಗೂ ಇರ್ಬೋದು ಏನೋ, ಯಾಕಂದ್ರೆ ಅಲ್ಲಿವರೆಗೂ ಆಟಿಕೆ ಸಾಮಾನು ಬುಕ್ಸ್ ಇದೇ ಕೇಳ್ತಾ ಇರುತ್ತೆ. 12 ವರ್ಷ ಆದ್ಮೇಲೆ ಫೋನ್ ಕೊಡ್ಸ್, ಅವಾಗ ಏನಾಗುತ್ತೆ, ಫಸ್ಟ್ ಟೈಮ್ ಆ ಮಗು ತಂದೆ ತಾಯಿ ಬಾಯಲ್ಲಿ ನೋ ಅಥವಾ ಇಲ್ಲ ಅನ್ನೋದು ಕೇಳ್ಬಿಡುತ್ತೆ. ಹೆಂಗಂದ್ರು ನನ್ನ ತಂದೆ ತಾಯಿ, ನೀವು ಮುಂಚೆ ಅಂತ ನಾನು ಸ್ವಲ್ಪ ಸ್ವಲ್ಪ ಮಗುವಿಗೆ ಎವ್ರಿ ಟೈಮ್ ನಾನು ಕೊಡಿಸ್ದೆ ಅಥವಾ ಕೊಡದೆ ಇರಕ್ಕೆ
1: ಹೇಳಬೇಕು, ಮಕ್ಕಳು ಹೇಳ್ಕೋಬೇಕು, ನಿರಾಸೆಗಳಿಗೆ ಮಕ್ಕಳನ್ನ ಒಗ್ಗಿಸ್ಬೇಕು. ಆಗ ನಮ್ಗೆ ಯಾವುದೋ ಒಂದು ದೊಡ್ಡ ಹಂತದಲ್ಲಿ ನಿರಾಸೆ ಆದಾಗ ತಡೆದುಕೊಳ್ತಾರೆ.
0: ತಡೆದುಕೊಳ್ತಾರೆ ಅಂದ್ರೆ ಹೋದ್ರೆ ನಮ್ಮ ಅಪ್ಪ ಅಮ್ಮ ಇದಕ್ಕೆ ನಂಗೆ ಉತ್ತರ ಕೊಡಬೋದೇನೋ ಅವ್ರ ಹತ್ರ. ಯಾಕೆ ಎಷ್ಟೋ ಸತಿ ನೀವು ಅನ್ಬೋದು ತಂದೆ ತಾಯಿ ಹತ್ರ ಬಂದು ಡಿಸ್ಕಸ್ ಮಾಡಲ್ಲ, ಡಿಸ್ಕಸ್ ಮಾಡಲ್ಲ, ಎಷ್ಟಾಗಿ ನಂಗೆ ಎಷ್ಟೋ ಸತಿ ಬಂದು ಹೇಳ್ತಾರೆ, ಮೇಡಮ್ ನಿಮ್ಮ ಹತ್ರ ಏನ್ ಹೇಳ್ತಾರೆ ಕೌನ್ಸಿಲಿಂಗ್ ಅಲ್ಲಿ ಅದನ್ನ ನಮ್ಮ ಹತ್ರನೂ ಹೇಳ್ಕೊಲ್ಲ, ಯಾಕೆ ನಿಮ್ಗೆ ಹೇಳ್ತಾರೆ ನಮ್ಗೆ ಹೇಳಿ. ಯಾಕೆ ಹೇಳ್ತಾರೆ? ಬಿಕಾಸ್ ಅವ್ರಿಗೆ ಗೊತ್ತು ನಾನು ಹೇಳಿದಾಗ ಅವರಿಗೆ ನಾನು ಅದಕ್ಕೆ ಅನುಗುಣವಾಗಿ ಏನಾದ್ರೂ ಒಂದು ಹೇಳಿರ್ತೀನಿ, ಅದನ್ನ ಇಗ್ನೋರ್ ಮಾಡಿರಂಗಿಲ್ಲ ಅಥವಾ ಅದನ್ನ ಮೇಲೆತ್ತು ಹಿಡಿಯಲ್ಲ, ಅದಕ್ಕೊಂದು ಸಮಾಧಾನ ಅವ್ರ ಉತ್ತರ. ಅದೇ ರೀತಿ ನೀವು ಮನೆಯಲ್ಲೇ ಅದನ್ನ ಮಾಡಕ್ ಶುರು ಮಾಡಿದ್ರೆ ಅವ್ರು ಬೇರೆಯವ್ರ ಹತ್ರ ಬಂದು ಹೇಳ್ಕೊಳ್ಳೋಕ್ಕಿಂತ ನಿಮ್ಮ ಹತ್ರನೇ ಫಸ್ಟ್ ಹೇಳ್ಕೊತಾರೆ. ಕೇಳಿಸ್ಕೊಂಡಾದ್ಮೇಲೆ ಅದಕ್ಕೆ ತಕ್ಕ ಪ್ರಮಾಣವಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಮಾಧಾನದ ಮಾತು ಹೇಳ್ಬೇಕು. ಎಷ್ಟೋ ಸತಿ ನಿಮ್ಗೆ ಅನ್ಸ್ಬೋದು, ಅಯ್ಯೋ ನಾನು ಇದಕ್ಕೆ ಸಮಾಧಾನ ಕೊಡಕ್ ಬರಲ್ಲ, ಯಾರ ಹತ್ರ ಆದ್ರೂ ಕರ್ಕೊಂಡು ಹೋಗಿ ಹೇಳಿಸ್ಬೇಕಾ?
1: ಹೌದು, ಖಂಡಿತ. ಆ ರೀತಿ ಸಂದರ್ಭ ಬಂದಾಗ ಯಾರು ಮನೆಗಳಲ್ಲಿ ಸಂಬಂಧಿಕರುಗಳಲ್ಲಿ ಹೇಳಿಸುವಂತ ಕೆಲಸಗಳನ್ನು ಮಾಡಿಸ್ಬೋದು ಮಕ್ಕಳಿಗೆ.
0: ಯಾಕಂದ್ರೆ ಪ್ರತಿ ಟೈಮ್ ತಂದೆ ತಾಯಿ ಹೇಳ್ತಾ ಇದಾರೆ ಅಂದ್ರೆ ಮಗುವಿಗೆ ಅದು ತುಂಬಾ ಇಂಪಾರ್ಟೆಂಟ್ ಅನ್ಸಲ್ಲ, ಯಾವಾಗ್ಲೂ ಇದೇ ಹೇಳ್ತಾರೆ ಬಿಡು ನಮ್ಮ ಮನೆಯಲ್ಲಿ. ಯಾರೋ ಒಬ್ರು ಮನೆಯಂತ್ರ ಹೊರಗಡೆ ಇರೋರು ಹೇಳಿದ್ರೆ ಓಕೆ ನ್ಯೂಟ್ರಲ್ ಪರ್ಸನ್ ಇದೇ ಆನ್ಸರ್ ಕೊಡ್ತಾರೆ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆದಾಗ ಅವರು ಸಮಾಧಾನ ಗೊಳ್ಕೋತಾರೆ.
1: ಈಗ ಯಾವುದೇ ಪೋಷಕರಾಗ್ಲಿ ಅಥವಾ ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಕ್ಕಂಥ ಯಾವುದೇ ಮಗು ಆಗ್ಲಿ, ನಾನು ಒಂದು ಸಮಾಲೋಚನೆಗೆ ಹೋಗಬೇಕು ಅಥವಾ ವೈದ್ಯರ ತಪ

0: ಮಗುನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಯಾರು ಕೂಡ ಒಮ್ಮೆಲೆ ಮನಸ್ಸು ಮಾಡಲ್ಲ. ಯಾಕೆ ಅಂದರೆ ಇಲ್ಲ ಇವತ್ತು ಇಲ್ಲ ಅಂದ್ರೆ ನಾಳೆ ಬದಲಾಗ್ತಾನೆ ಬಿಡು ಅಂತ ಹೇಳಿ ಹಾಗೆ ಕಾಲ ಕಳೀತಾರೆ. ಮತ್ತೆ ವೈದ್ಯರ ಹತ್ರ ತಪಾಸಣೆಗೆ ಹೋಗ್ಬೇಕು, ಮಾನಸಿಕ ಅಂತ ಬಂದ ತಕ್ಷಣ ನಮ್ಮ ಮಗುಗೆ ಏನೋ ಬೇರೆಯವರಿಂದ ತೊಂದರೆ ಅಂದ್ರೆ ತಪ್ಪಾಗಿ ಅರ್ಥೈಸ್ತಾರೆ ನಮ್ಮ ಮಕ್ಕಳನ್ನ ಅಂತ ಹೇಳಿ ಪೋಷಕರು ಕೂಡ ಸ್ವಲ್ಪ ಹಿಂದೇಟು ಹಾಕ್ತಾರೆ. ಈ ವಿಚಾರದಲ್ಲಿ ಮಾನಸಿಕ ಸಮಾಲೋಚನೆ ಅಂತಕ್ಕಂಥದ್ದು ಈ ಮಾನಸಿಕ ಒತ್ತಡ ಇರತಕ್ಕಂಥ ಮಕ್ಕಳಿಗೆ ಎಷ್ಟು ಮುಖ್ಯ, ಮತ್ತೆ ಯಾವ ಹಂತದಲ್ಲಿ ಅವರು ಖಂಡಿತವಾಗ್ಲೂ ಕರ್ಕೊಂಡು ಬರಲೇಬೇಕು ಅಂತ ನೀವು ಒಬ್ರು ಮನೋವೈದ್ಯರಾಗಿ ಹೇಳ್ತೀರಿ?
1: ನಾನೇನು ಹೇಳ್ತೀನಿ, ಮಾನಸಿಕ ತಜ್ಞರ ಹತ್ರ ಬರೋ ಮಕ್ಕಳೆಲ್ಲರೂ ಏನು ಮೆಂಟಲ್ ಇಲ್ ಅಥವಾ ಮಾನಸಿಕ ಕೊರತೆ ಅಂತ ಇದ್ದಾರೆ ಅಂತಲ್ಲ, ಎಷ್ಟೋ ಸತಿ ಇವರಿಗೆ ನಾವೇನು ಹೇಳ್ತೀವಿ ಪರ್ಸನಾಲಿಟಿ ಅಥವಾ ಕೋಪಿಂಗ್ ಸ್ಕಿಲ್ಸ್ ಅಂದರೆ ಅವರಿಗೆ ಕಷ್ಟ ಬಂದಾಗ ಎದುರಿಸುವ ಶಕ್ತಿ ಸ್ಕಿಲ್ ಅದನ್ನು ಕೂಡ ಕೊರತೆ ಇದ್ರೂ ಹೇಳ್ಕೊಡ್ಬೋದು. ಸೊ ಈ ಥರ ಇದ್ದಾಗ ಒಂದು ಚಿಕ್ಕ ಮಕ್ಕಳು ನಾನು ಹೇಳಬೇಕು, ನನಗೆ ಡಿವೈಡ್ ಮಾಡಿ ಮೇಜರಾಗಿ ಹೇಳಬೇಕು, ಪ್ರೀ ಸ್ಕೂಲಲ್ಲಿ ಬೆಳವಣಿಗೆ ತೊಂದರೆ ಇದ್ದರೆ ನಮ್ಮ ಹತ್ರ ಬರಬಹುದು. ನೆಕ್ಸ್ಟ್ ಸ್ಕೂಲ್ ಏಜಲ್ಲಿ ಬಂದಾಗ ಕಮ್ಯುನಿಕೇಷನ್, ಬೇರೆ ಮಕ್ಕಳ ಜೊತೆ ಬೆರೆಯೋಕ್ಕೆ ತೊಂದರೆ ಇದ್ದರೆ, ಕಲಿಕೆಯಲ್ಲಿ ತೊಂದರೆ ಇದ್ದರೆ ಟೀಚರ್ಸ್ ಎಷ್ಟೋ ಜನ ರೆಫರ್ ಮಾಡ್ಬೋದು ಕಲಿಕೆಯಲ್ಲಿ ತೊಂದರೆ, ಆ ಮಗು ಬೇರೆ ಮಕ್ಕಳಿಗಿಂತ ಬಿಹೇವಿಯರ್ ಡಿಫ್ರೆಂಟ್ ಇದ್ದರೆ ನಮ್ಮ ಹತ್ರ ಬರ್ಬೋದು. ಅಥವಾ ಮನೆಯಲ್ಲಿ ತಂದೆ ತಾಯಿ ಆ ಮಗುವಿನ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಅದೇನೇ ಇರ್ಬೋದು, ಅತಿಯಾಗಿ ಮಾತಾಡದೇ ಇರ್ಬೋದು, ಅತಿಯಾಗಿ ಸಿಟ್ಟಲ್ಲಿ ಮಾತಾಡೋದಿರ್ಬೋದು, ಅಥವಾ ಹಠ ತುಂಬ ಮಾಡ್ತಾ ಇದೆ, ಇದನ್ನೆಲ್ಲ ಮಕ್ಕಳು ಕರ್ಕೊಂಡು ಬರಬೇಕಾಗತ್ತೆ. ತುಂಬ ಸಿವಿಯರ್ ಆದಾಗ ಬಂದರೆ ಏನಾಗುತ್ತೆ, ಅವಾಗ ನಾವು ಟ್ಯಾಬ್ಲೆಟ್ಸ್ ಹಾಕ್ಲೇಬೇಕಾಗುತ್ತೆ. ಅವಾಗ ಏನನ್ಸುತ್ತೆ, ಓ ನಮಗೂ ಮಾನಸಿಕದಲ್ಲಿ ಏನೋ ತೊಂದರೆಯಲ್ಲಿದೆ ಅದಕ್ಕೆ ಟ್ಯಾಬ್ಲೆಟ್ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಅದೇ ನೀವು ಚಿಕ್ಕ ಪ್ರಮಾಣದಲ್ಲಿ ಇದ್ದಾಗ ಬಂದರೆ ಎಷ್ಟೋ ಸತಿ ಇದು ಆಪ್ತ ಸಮಾಲೋಚನೆದಲ್ಲೇ ಮುಗ್ದೋಗ್ಬಿಡುತ್ತೆ. ನಾವೇನು ಅನ್ಕೋತೀವಿ, ಬೇಡ ತಡಿ, ಬೇರೆಯವ್ರು ಏನು ಅನ್ಕೋತಾರೆ, ಬೇರೆಯವ್ರು ಏನು ಅನ್ಕೊಳ್ಳಲ್ಲ, ನಿಮ್ಮ ಮಗುವೇ ಆಪ್ತ ಸಮಾಲೋಚನೆಯಲ್ಲಿ ನಾನು ಒಂದು ತಿಂಗಳಲ್ಲಿ ಮಗುವಿನ ಆರಾಮ ಮಾಡಬಹುದು, ಅದೇ ನೀವು ಸಿವಿಯರ್ ಆಗಿ ಬಂದಾಗ ನಂಗೆ 6 ತಿಂಗಳು ಟೈಮ್ ಬೇಕು.
0: ಸೊ ಮಗುವಿನ ಕಲಿಕೆ ಹಂತವೂ ಕೂಡ ಮುಗ್ದೋಗಿರುತ್ತೆ.
1: ಸೊ ನಾನೇನು ರಿಕ್ವೆಸ್ಟ್ ಮಾಡ್ಕೋತೀನಿ, ಎಸ್ಪೆಷಲಿ ಈ ಭಾಗದಲ್ಲಿ ಹೆಚ್ಚಾಗಿ ಇದು ನಾವೇನು ಹೇಳ್ತೀವಿ, ಮನೋರೋಗದ ಬಗ್ಗೆ ಇರೋ ನಾಚಿಕೆ ಸ್ವಭಾವ ಇರ್ಬೋದು ಅಥವಾ ಕೀಳುತನ ಇರ್ಬೋದು ನೋಡೋದು, ಅದನ್ನೆಲ್ಲ ಹೊರತುಬಿಟ್ಟು ನಿಮ್ಮ ಮಗು ಈ ವರ್ಷ ನಾನು ಹೋದ್ರೆ ಮುಂದಿನ ವರ್ಷ ನನ್ನ ಮಗು ಇಂಡಿಪೆಂಡೆಂಟ್ ಆಗುತ್ತೆ ಅನ್ನೋ ಸ್ವಭಾವ ಇಟ್ಕೊಂಡು ಬಂದ್ರೆ ನಾವು ಎಷ್ಟಾಗುತ್ತೆ ಅಷ್ಟು. ಯಾಕಂದ್ರೆ ಎಷ್ಟು ಹೆಚ್ಚಾಗಿ ನನ್ನ ಹತ್ರ ಬರೋದು 10th ಇದ್ದಾಗ 12th ಇದ್ದಾಗ, ಅವಾಗ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಟೈಮಲ್ಲಿ ನಾವೇನೋ ಒಂದು ಎಕ್ಸಸೈಸ್ ಹೇಳ್ತೀವಿ ಅಥವಾ ನಾವೊಂದೇನೋ ಈ ತರ ಮಾಡು ಈ ತರ ಮಾಡು, ಆ ಮಗುವಿಗೆ ಆಲ್ರೆಡಿ ಒಂದು ಟೆನ್ಷನ್ ಇರುತ್ತೆ, ನಾನೊಂದು ಹೊಸದೇನೋ ಕಲಿಸ್ತಾ ಇರ್ತೀನಿ, ಎರಡು ಕಲಿಯಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಯಾವಾಗ ಚಿಕ್ಕ ವಯಸ್ಸಿನವ್ರು ಇರ್ತಾರೆ ಅವಾಗ ಕರ್ಕೊಂಡ್ಬಂದ್ರೆ ನಾವು ಇದನ್ನೆಲ್ಲ ತುಂಬಾ ಬೇಗನೆ ಬದಲಾಯಿಸಬಹುದು.
0: ಒಳ್ಳೇದು ಡಾಕ್ಟರ್ ಲಕ್ಷ್ಮೀದೇವಿ ಪಾಟೀಲ್ ಅವರೇ, ಇದುವರೆಗೆ ನಮ್ಮ ಕೇಳುಗರಿಗಾಗಿ ಮಕ್ಕಳಿರ್ತಕ್ಕಂಥ ಮಾನಸಿಕ ಒತ್ತಡ ಮತ್ತು ಅದರ ನಿವಾರಣೆಯ ಬಗ್ಗೆ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
1: ತುಂಬ ಧನ್ಯವಾದಗಳು ಸರ್.
2: ಇದುವರೆಗೆ ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಒತ್ತಡ ಹಾಗೂ ನಿವಾರಣೆ ಈ ಕುರಿತು ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಲಕ್ಷ್ಮೀದೇವಿ ಎಂ ಪಾಟೀಲ್, ಮಕ್ಕಳ ಮನೋವೈದ್ಯರು, ಇವರನ್ನು ಸಂದರ್ಶಿಸಿದವರು ಸಿ ಹೇಮಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಈಗ ಮಾತನಾಡುವವರು ಕೆಪಿ ವೃಷಭೇಂದ್ರ ಸ್ವಾಮಿ.
5: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಇದನ್ನು ಕರ್ನಾಟಕದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತಲೂ ಕೂಡ ಕರೀತಾರೆ. ಈ ಒಂದು ಯೋಜನೆ ಬರಬೇಕಾದ್ರೆ ಮಳೆಯ ಅನಿಶ್ಚಿತತೆ ಮತ್ತು ಅಕಾಲಿಕ ಮಳೆ ಇದನ್ನು ಅವರು ಆಲೋಚನೆ ಮಾಡಿದಾಗ, ನಾವು ಬಿತ್ತನೆ ಮಾಡೋದು ಮುಂದಿನ ವಿಚಾರ, ಕೆಲವು ಸಂದರ್ಭಗಳಲ್ಲಿ ನಾವು ಉಳುಮೆ ಮಾಡಲಿಕ್ಕೂ ಕೂಡ ಮಳೆಯ ಅಭಾವ ಆಗ್ತಾ ಇತ್ತು, ಉಳುಮೆ ಮಾಡಲಿಕ್ಕೆ ಸಾಧ್ಯವಿರದಂಥ ಪರಿಸ್ಥಿತಿಗಳು ಬರ್ತಾ ಇತ್ತು. ಜೊತೆಗೆ ಒಂದು ವೇಳೆ ಮಳೆ ಆಯಿತು, ಉಳುಮೆನೂ ಮಾಡಿದ್ವು, ಬಿತ್ತನೆ ಸಂದರ್ಭದಲ್ಲಿ ಮಳೆ ಕೈ ಕೊಡ್ತಾ ಇತ್ತು, ನಾವು ಉಳುಮೆ ಮಾಡಿ ಬಿತ್ತನೆನೂ ಮಾಡಾಯಿತು, ಮುಂದೆ ಹೋದರೆ ಬೆಳೆ ಬೆಳೆಯುವಂತ ಬಂದಾಗ ಮಳೆ ಕೈ ಕೊಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು. ಮತ್ತು ಈ ಮೂರು ಹಂತವನ್ನು ದಾಟಿ ನಾವು ಹೋಗಿದ್ದೀವಿ, ಒಂದು ಉಳುಮೆ ಮಾಡಿದ್ದೇವೆ, ಬಿತ್ತನೆ ಮಾಡಿದ್ದೇವೆ, ಬೆಳೆನೂ ಬಂತು, ಫಲ ಕೊಡುವಂಥ ಸಂದರ್ಭ ಅಂದರೆ ಕಾಳು ತೆನೆ ಬರುವಂಥ ಸಂದರ್ಭದಲ್ಲಿ ಕೂಡ ಮಳೆ ಕೈ ಕೊಡುವಂಥ ಸಂದರ್ಭಗಳು ಎಷ್ಟೋ ಸರಿ ಇದೆ. ಆನಂತರ ಈ ನಾಲ್ಕು ಹಂತವನ್ನು ದಾಟಿ ಹೋದಾಗ ನಾವು ಕಾಳು ಕಟ್ಟಿ ಕಟಾವು ಮಾಡುವಂಥ ಸಂದರ್ಭ ಬಂದಾಗ ಅತಿ ಹೆಚ್ಚಾಗಿ ಮಳೆ ಬರ್ತಕ್ಕಂಥದ್ದು, ಬೆಳೆ ಮುಳುಗಡೆ ಆಗ್ತಕ್ಕಂಥದ್ದು, ಈ ಒಂದು ಪರಿಸ್ಥಿತಿಯನ್ನು ಮನಗಂಡಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಒಂದು ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದರು. ಇದು ಅತ್ಯುತ್ತಮವಾದ ಯೋಜನೆ, ನಮ್ಮ ರೈತರಿಗೆ ಬಹಳ ವರಮಾನ ತರುವಂಥ ಮತ್ತು ನಮ್ಮ ರೈತರ ಸಂಕಷ್ಟವನ್ನು ನಿವಾರಿಸುವಂಥ ಯೋಜನೆ ಆಯಿತು. 18th February 2016 ಜಾರಿಗೆ ಬಂದಂಥ ಯೋಜನೆ.

ನಾವು ಒಂದು ವೇಳೆ ಸಮಸ್ಯೆ ಬಿತ್ತನೆ ಮಾಡಿ ನಾವು ವಿಮೆಯನ್ನ ಅಳವಡಿಸ್ಕೊಂಡು ಆನಂತರ ನಾವೇನಾದ್ರು ಸಮಸ್ಯೆಗೆ ಸಿಲುಕದ 72 ತಾಸಿನ ಒಳಗಾಗಿ ನಾವು ಸಂಬಂಧಪಟ್ಟ ಸಂಸ್ಥೆಗೆ ನಾವು ದೂರನ್ನು ನೀಡಬೇಕಾಗ್ತದೆ. ದೂರನ್ನು ನೀಡಿದಂಥ 48 ತಾಸಿನ ಒಳಗಾಗಿ ಅವರು ಅಲ್ಲಿ ವಿಮಾ ನಿರ್ಧಾರಕರನ್ನು ಅಲ್ಲಿಗೆ ಸ್ಥಳಕ್ಕೆ ಅವರು ಆಯೋಜನೆ ಮಾಡ್ತಕ್ಕಂಥದ್ದು ವಿಮಾ ಸಂಸ್ಥೆ ಸಂಬಂಧಪಟ್ಟ ಇಲಾಖೆಯ ಕರ್ತವ್ಯ ಆಗಿರ್ತದೆ. ಬಂಧುಗಳೇ, ಬಿತ್ತನೆಯಾಗದೆ ಹವಾಮಾನದಿಂದ ಏನಾದರೂ ವಿಫಲವಾದರೆ, ಬಿತ್ತನೆ ಏನಾದರೂ ವಿಫಲವಾದರೆ, ಬಿತ್ತನೆ ಮಾಡಲಿಕ್ಕಾಗಲಿ ಅಂತಂದರೆ 20%

ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆಗಳ ಜಂಟಿ ಒಂದು ತಂಡ ಬೆಳೆ ಕಟಾವು ಸಮೀಕ್ಷೆಯನ್ನು ಮಾಡ್ತದೆ. ಆ ಬೆಳೆ ಕಟಾವು ಸಮೀಕ್ಷೆಯನ್ನು ಮಾಡಿ ಪ್ರಯೋಗಗಳ ಮೂಲಕ ಆಧಾರದಲ್ಲಿ ಅದನ್ನು ಏನು ಸರಾಸರಿ ಇಳುವರಿ ಬರ್ತದೋ ಅದರ ಮೇಲೆ ನಮಗೆ ಏನು ನಷ್ಟ ಆಗಿದೆ ಆ ನಷ್ಟವನ್ನು ತುಂಬಿಕೊಡುವಂಥದ್ದು ವಿಮಾ ಸಂಸ್ಥೆಯ ಕರ್ತವ್ಯವಾಗಿರ್ತದೆ. ಈ ಒಂದು ಯೋಜನೆಯನ್ನು ನಾವು ಯೋಚನೆ ಮಾಡಿದಾಗ ಬಹಳ ನಮಗೆ ಅನುಕೂಲಕರವಾದ ಯೋಜನೆ. ಕಾರಣ ನಿಮಗೆ ಗೊತ್ತಿದೆ, ಇವತ್ತು ನಾವು ನಮ್ಮ ಈ ಭಾಗದಲ್ಲೆಲ್ಲ ಅನಾವೃಷ್ಟಿಯಾಗಿದೆ, ಕೆಲವು ಕಡೆಯಲ್ಲೆಲ್ಲ ಅತಿವೃಷ್ಟಿಯಾಗಿದೆ. ನಮ್ಮ ಈ ಭಾಗದಲ್ಲಿ ಈಗ ನಮ್ಮ ಮೈಸೂರು ಭಾಗದಲ್ಲಿ ಈಗಲೂ ಕೂಡ ರೈತರು ಮಳೆ ಆಗದೆ ಬೆಳೆ ಆಗಲಿಲ್ಲ ಅಂದರೆ ಮಾತ್ರ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಮಳೆ ಆಗದೆ ಬೆಳೆ ಆಗದೆ ಆದರೂ ಕೂಡ ಆಗ್ತದೆ. ಅತಿಯಾಗಿ ಮಳೆ ಆಗಿ ಬೆಳೆ ಮುಳುಗಡೆ ಆಗ್ತಕ್ಕಂಥದ್ದು ಅಥವಾ ಕಟಾವಾದ ನಂತರ ನಾವು ಬೆಳೆದಂಥ ಬೆಳೆಗಳು ಮೊಳಕೆ ಬರ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳು ಬಂದರೂ ಕೂಡ ಅಲ್ಲಿ ನಮಗೆ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ. ಆ ಕಾರಣಕ್ಕಾಗಿ ದಯಮಾಡಿ ಈ ಒಂದು ಫಸಲ್ ಭೀಮಾ ಯೋಜನೆಯನ್ನು ನಾವೆಲ್ಲರೂ ಕೂಡ ನಾವು ಹಣವನ್ನು ತುಂಬಿ ಅದನ್ನು ನಾವು ಕೊಟ್ಕೋಬೇಕಾದಂಥ ಪರಿಸ್ಥಿತಿ ಇದೆ ಬಂಧುಗಳೇ. ನಾವು ಬಿತ್ತನೆ ಮಾಡುವಂಥ ಮುಂಚಿತವಾಗಿ ಇನ್ಸೂರೆನ್ಸ್ ಕಟ್ಬೋದು. ಒಂದು ವೇಳೆ ಮಳೆ ಆಗಲಿ ಇನ್ನೂ ಕೂಡ ನಾವು ಮುಂದೆ ಯಾವುದನ್ನು ಬೆಳಿತೀವಿ ಅಂತ ಅಂದ್ಕೊಂಡಿರ್ತೀವೋ ಆ ಬೆಳೆಗೆ ನಾವು ಇನ್ಸೂರೆನ್ಸನ್ನು ಕಟ್ಬೋದು. ಇನ್ಸೂರೆನ್ಸ್ ಕಟ್ಟಿ ನಾವೇನಾದ್ರು ಬೆಳೆಯನ್ನು ಬದಲಾಯಿಸಿದರೆ ಆವಾಗ ನಾವು ವಿಮಾ ಕಂಪನಿಯನ್ನು ತಿಳಿಸ್ಬೇಕು, ನಾವು ಬೆಳೆಯನ್ನು ಬದಲಾಯಿಸ್ಕೊಂಡಿದ್ದೇವೆ, ಅದರ ಹೆಚ್ಚುವರಿ ಹಣವನ್ನು ನಾವು ಹೆಚ್ಚಿಗೆ ಕಟ್ಟಿದರೆ ಮತ್ತೆ ವಾಪಸ್ ತಗೊಳ್ತಕ್ಕಂಥದ್ದು, ಮತ್ತು ನಾವೇನಾದ್ರು ಕಡಿಮೆ ಕಟ್ಟಿದರೆ ಉಳಿಕೆ ಹಣವನ್ನು ನಾವು ವಿಮಾ ಕಂತನ್ನು ಪಾವತಿಸ್ತಕ್ಕಂಥದ್ದು ಕೂಡ ಇದೆ ಬಂಧುಗಳೇ. ಈ ಒಂದು ವ್ಯವಸ್ಥೆ ನಾವು ಮಾಡ್ಕೋಬೋದು. ಬ್ಯಾಂಕ್ಗಳು ರೈತರ ವಿಮಾ ಹಣವನ್ನು ಸಂರಕ್ಷಣಾ ಪೋರ್ಟಲ್ನಲ್ಲಿ ಅದನ್ನು ದಾಖಲಿಸಬೇಕಾಗ್ತದೆ ಬಂಧುಗಳೇ. ಆ ಕಾರಣಕ್ಕಾಗಿ ನಾವು ಕಟ್ಟಂಥ ಹಣವನ್ನು ಬ್ಯಾಂಕ್ಗಳು ನಾವು ಕೊಟ್ಟಂಥ ಹಣವನ್ನು ಮತ್ತು ನಾವು ಕೊಟ್ಟಂಥ ನಮೂನೆಯನ್ನು ತಮ್ಮ ತಮ್ಮ ಅವರ ಖಾತೆಗಳಿಂದ ಅದನ್ನು ವಿಮಾ ಸಂಸ್ಥೆಗೆ ಜಮಾ ಮಾಡ್ತಕ್ಕಂಥದ್ದು. ಏಕೆಂದರೆ 15 ದಿವಸ ಸಂದರ್ಭ ಇರ್ತದೆ ಅವ್ರಿಗೆ, ನಮ್ಮ ವಿಮಾ ವ್ಯವಸ್ಥೆ ಏನಿದೆ ಇದನ್ನು ಮುಗಿದ ನಂತರ ಅವರಿಗೆ 15 ದಿವಸ ಕಾಲಾವಕಾಶ ಇರ್ತದೆ. ಆ ಕಾಲಾವಕಾಶದೊಳಗೆ ಅವರು ಆ ಹಣವನ್ನು ವಿಮಾ ಸಂಸ್ಥೆಗೆ ಭರಿಸ್ತಕ್ಕಂಥದ್ದು ಬ್ಯಾಂಕ್ನವರ ಜವಾಬ್ದಾರಿ. ಜೊತೆಗೆ ನಾವು ಬ್ಯಾಂಕಲ್ಲಿ ಕಟ್ಟೋಕ್ಕಾಗಲಿಲ್ಲ, ಕಾಮನ್ ಸರ್ವಿಸ್ ಸೆಂಟರ್ ಸಾಮಾನ್ಯ ಸೇವಾ ಕೇಂದ್ರ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು ಅಥವಾ ಗ್ರಾಮ ಒನ್ ಇತರೆ ಕಂಪ್ಯೂಟರ್ ಸೆಂಟರ್ಗಳ ಮೂಲಕ ಕೂಡ ನಾವು ಹಣವನ್ನು ತುಂಬೋದು. ಈಗ ನಾವು ಹಣವನ್ನು ತುಂಬಬೇಕಾದಾಗ ನಾವು ಒಂದು ವೇಳೆ ಆ ಸಂಸ್ಥೆಗಳು ಯಾವುದಾದ್ರೂ ಕೂಡ ಅಲ್ಲಿಗೆ ನಮ್ಮ ವಿಮಾ ಸಂಸ್ಥೆಗೆ ಹಣವನ್ನು ತುಂಬಲಿಲ್ಲ, ಸರಿಯಾಗಿ ಮಾಹಿತಿನ ಕೊಟ್ಟಿಲ್ಲ ಅಂದರೆ ಅದಕ್ಕೆ ನೇರ ಹೊಣೆ ಆ ಸಂಸ್ಥೆಗಳಾಗಿರ್ತವೆ. ಯಾವುದು ಸಾಮಾನ್ಯ ಸೇವಾ ಕೇಂದ್ರ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು, ಗ್ರಾಮ ಒನ್, ಅವರುಗಳು ಸಂಪೂರ್ಣ ಮಾಹಿತಿಯನ್ನು ರೈತರಂತ ಪಡೆದಂಥ ಹಣವನ್ನು ಮತ್ತು ಅವರ ಮಾಹಿತಿಯನ್ನು ಸಂಪೂರ್ಣವಾಗಿ ವಿಮಾ ಸಂಸ್ಥೆಗೆ ನೀಡಬೇಕಾದದ್ದು ಅವರ ಕರ್ತವ್ಯವಾಗಿರ್ತದೆ. ಇದರಲ್ಲಿ ಸ್ವಲ್ಪ ಲೋಪದೋಷಗಳಾದರೆ ಅದಕ್ಕೆ ನೇರ ಹೊಣೆ ಅವರೇ ಆಗಿರ್ತಾರೆ. ಜೊತೆಗೆ ಈ ಹಣವನ್ನು ನೋಡಿ, ಕೆಲವು ಬೆಳೆಗಳಿಗೆ 2% ಇನ್ಯುಮ್ಯುನಿಟಿಯ ಮೊತ್ತದ 2% ಅಂದರೆ ಈ ಒಂದು ರಾಗಿ, ಹುರುಳಿ, ಮೆಕ್ಕೆಜೋಳ ಈ ಥರ ಖುಷ್ಕಿ ಬೇಸಾಯದ ಬೆಳೆಗಳಿಗೆಲ್ಲ 2% ವಿಮಾ ಹಣವನ್ನು ಪಾವತಿಸಬೇಕಾಗ್ತದೆ. ತೋಟಗಾರಿಕೆ ಬೆಳೆಗಳಲ್ಲಿ ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ ಈ ರೀತಿಯ ಬೆಳೆಗಳಿಗೆ 5% ಹಣವನ್ನು ನಾವು ತುಂಬಬೇಕಾಗ್ತದೆ ಬಂಧುಗಳೇ. ನಾವು ನಮ್ಮ RTC ಪಹಣಿ ಜೊತೆಗೆ ಪಾಸ್ ಪುಸ್ತಕದ ಜೆರಾಕ್ಸ್ ಜೊತೆಗೆ ಅಲ್ಲಿ ಕೊಡ್ತಕ್ಕಂಥ ಒಂದು ಫಾರ್ಮ್ ನಮೂನೆ ಏನಿದೆ ಆ ನಮೂನೆಯನ್ನು ಭರ್ತಿ ಮಾಡಿ ನಾವು ನಮ್ಮ ನಮ್ಮ ಬೆಳೆಗಳನ್ನು ಅಲ್ಲಿ ನಮೂದು ಮಾಡಿ ನಾವು ಯಾವ ಬೆಳೆ ಬೆಳಿಬೇಕು ಅಂತಿದ್ದೇವೋ ಆ ಬೆಳೆಗಳನ್ನು ನಮೂದು ಮಾಡಿ ನಮ್ಮ ಸಂಪೂರ್ಣ ಮಾಹಿತಿಯನ್ನು ವಿಮಾ ಸಂಸ್ಥೆಗೆ ಬ್ಯಾಂಕ್ಗಳ ಮುಖಾಂತರ, ಹಣಕಾಸು ಸಂಸ್ಥೆಗಳ ಮುಖಾಂತರ ಅಥವಾ ಈ ಇನ್ನಿತರೆ ಕಂಪ್ಯೂಟರ್ ಸೆಂಟರ್ಗಳ ಮುಖಾಂತರ ನಾವು ಅಲ್ಲಿಗೆ ಭರ್ತಿ ಮಾಡಿಕೊಡ್ಬೋದು ಬಂಧುಗಳೇ. ಈ ಒಂದು ಯೋಜನೆ ನಮ್ಮ ಈ ಭಾಗದಲ್ಲಿ 2026 ಕೆಲವು ಕಡೆ ಮಳೆನೇ ಆಗಿಲ್ಲ, ನಾವು ಬಿತ್ತನೆ ಮಾಡಲಿಕ್ಕೂ ಸಮಸ್ಯೆ ಆಗಿದೆ, ಕೆಲವು ಕಡೆಯೆಲ್ಲ ಅತಿ ಹೆಚ್ಚಾಗಿ ಮಳೆಯಾಗಿ ಅನಾವೃಷ್ಟಿನೂ ಕೂಡ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಈ ಒಂದು ಈ ಮಳೆಯ ಕಣ್ಣಮುಚ್ಚಾಲೆ ಒಂದು ಸಮಸ್ಯಾತ್ಮಕವಾಗಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಏನಿದೆ ಕರ್ನಾಟಕದಲ್ಲಿ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ನಮ್ಮ ಬೆಳೆಯಿಂದ ನಮ್ಗೆ ಆಗ್ತಕ್ಕಂಥದ್ದ ನಷ್ಟವನ್ನು ನಾವು ಸರಿದೂಗಿಸ್ಕೋಬೇಕು ಅಂತ ನಾವು ನೀವೆಲ್ಲ ಸರ್ಕಾರದ ಜೊತೆ ಮತ್ತು ಇಲಾಖೆ ಜೊತೆ ಸಂಪರ್ಕವನ್ನು ಸಾಧಿಸಬೇಕು. ಸರ್ಕಾರದಿಂದ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಬರ್ಬೋದು, ಏನೇನು ಆಗ್ತಾ ಇದೆ ಈ ಪರಿಸ್ಥಿತಿಗಳಲ್ಲಿ ಅಂತ ನಾವು ತಿಳ್ಕೊಂಡು ಈ ಒಂದು ಯೋಜನೆಯನ್ನು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳು ಮತ್ತು ಸಂಬಂಧಿಸಿದ ಇಲಾಖೆಗಳು ಪ್ರಚಾರನೂ ಕೂಡ ಮಾಡಬೇಕಾಗಿದೆ. ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗ್ತದೆ ಈ ವಿಚಾರವಾಗಿ.
ಬಹಳ ಉತ್ತಮವಾಗಿ ಪ್ರತಿಕ್ರಿಯೆ ಬರ್ತಾ ಇದೆ. ಈಗಾಗಲೇ ಫಸಲ್ ಭೀಮಾ ಯೋಜನೆ ಮೊದಲು ಕಡಿಮೆ ಇತ್ತು, ಕಟ್ತಕ್ಕಂಥ ರೈತರು ಕಡಿಮೆ, ಈಗ ಹೆಚ್ಚು ಜನ ಒಳಪಡ್ತಾ ಇದ್ದಾರೆ ಈ ಒಂದು ಯೋಜನೆ ಒಳಗೆ. ಭಾಳ ಹೆಚ್ಚು ಜನ ಒಳಪಡ್ತಾ ಇದ್ದಾರೆ.

0: ಇಲಾಖೆಗಳು ಕೂಡ ಇದರ ಬಗ್ಗೆ ಕರಪತ್ರವನ್ನು ಹಂಚೋದಿರ್ಬೋದು ಅಥವಾ ಗ್ರಾಮ ಮಟ್ಟದಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದಿರ್ಬೋದು, ಹಾಗೆ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಆಗಬೇಕು. ಜೊತೆಗೆ ರೈತರು ತಮ್ಮ ತಮ್ಮ ಬೆಳೆಗಳಿಗೆ ಇದನ್ನು ಅಳವಡಿಸ್ಕೊಳ್ಬೇಕು. ತಾವು ಈ ಬೆಳೆಯಿಂದ ಆಗುವಂಥ ನಷ್ಟವನ್ನು ಇದರಿಂದ ತಪ್ಪಿಸ್ಕೊಳ್ಬೋದು, ಬೆಳೆಯಿಂದ ಆಗುವಂಥ ನಷ್ಟವನ್ನು ನಾವು ಸರಿದೂಗಿಸ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ರೈತರು ಭಾಗವಹಿಸಿ ಪಾಲ್ಗೊಳ್ಳುವಿಕೆಯಿಂದ ಬೆಳೆಯಿಂದ ಆಗುವಂಥ ನಷ್ಟವನ್ನು ಸರಿದೂಗಿಸ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.
1: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಕೆಪಿ ವೃಷಭೇಂದ್ರ ಸ್ವಾಮಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ. ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಜಮ್ಮು ಕಾಶ್ಮೀರ, ಲಡಾಖ್ ರಾಷ್ಟದ ಅವಿಭಾಜ್ಯ ಅಂಗ, ಭಾರತ ಪುನರುಚ್ಚಾರ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳು ಶೀಘ್ರ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟೆಸ್ಟ್ ಕ್ರಿಕೆಟ್, ಭಾರತ ಶ್ರೀಲಂಕಾ ನಡುವಿನ ಪಂದ್ಯ ಪ್ರಗತಿಯಲ್ಲಿ.

0: ವಾರ್ತೆಗಳ ವಿವರ. ರಾಷ್ಟಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ಮಾಡಿದವು. 21 ಕುಶಲತೋಪುಗಳ ಗೌರವ ವಂದನೆ ಸಲ್ಲಿಸಲಾಯಿತು. ಬಳಿಕ ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿಯವರು, ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಕೆಂಪುಕೋಟೆಯಿಂದ ವಂದೇ ಮಾತರಂ ಪ್ರತಿಧ್ವನಿಸುತ್ತಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ದೇಶದ ಕೆಲವು ಭಾಗಗಳು ತೀವ್ರ ಪ್ರವಾಹ ಮತ್ತು ಭೂಕುಸಿತಗಳನ್ನು ಕಂಡಿದ್ದು ಅನೇಕ ಕುಟುಂಬಗಳ ಮೇಲೆ ಪರಿಣಾಮ ಬೀರಿದೆ. ಇಡೀ ರಾಷ್ಟವು ಅವರ ಜೊತೆ ದೃಢವಾಗಿ ನಿಲ್ಲುತ್ತದೆ ಎಂದರು. ಒಂದು ರಾಷ್ಟವು ತನ್ನ ದೃಢ ನಿಶ್ಚಯ ಮತ್ತು ಸಾಮರ್ಥ್ಯಗಳ ಬಲದ ಮೇಲೆ ಮುಂದುವರಿಯುವಾಗ ಅದು ಶ್ರೇಷ್ಠವಾಗುತ್ತದೆ. ಕಳೆದ 12 ವರ್ಷಗಳಲ್ಲಿ ಕೋಟ್ಯಂತರ ನಾಗರಿಕರು ತಮ್ಮ ದೃಢ ನಿಶ್ಚಯ ಹಾಗೂ ಸಮರ್ಪಣಾ ಮನೋಭಾವದಿಂದ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದರಿಂದಾಗಿ 25 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತ ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು, ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪಾದನೆಯೂ 5 ಪಟ್ಟು, ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸುಮಾರು 7 ಪಟ್ಟು, ಆಧುನಿಕ ರೈಲ್ವೆ ಬೋಗಿ ಉತ್ಪಾದನೆಯೂ 21 ಪಟ್ಟು ಮತ್ತು ಮೊಬೈಲ್ ಫೋನ್ ಉತ್ಪಾದನೆಯೂ 33 ಪಟ್ಟು ಹೆಚ್ಚಾಗಿದೆ ಎಂದು ತಿಳಿಸಿದರು. ಇಂಟರ್ನೆಟ್ ಬಳಕೆದಾರರು ಸುಮಾರು 4 ಪಟ್ಟು ಮತ್ತು ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ಕಲ್ಯಾಣದ ಕಡೆಗೆ ಕೆಲಸ ಮಾಡುತ್ತಿದೆ ಎಂದ ಅವರು, ಇಂಧನ ಭದ್ರತೆ ಇಂದಿನ ಅಗತ್ಯವಾಗಿದೆ. ಅದಕ್ಕಾಗಿಯೇ ನಾವು ಈಗಾಗಲೇ ಈ ದಿಕ್ಕಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. 2047 ವೇಳೆಗೆ 100 GW ಪರಿಮಾಣು ವಿದ್ಯುತ್ ಸಾಮರ್ಥ್ಯದ ಗುರಿಯೊಂದಿಗೆ ಸರ್ಕಾರ ಮುಂದುವರಿಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು.
1: ಸ್ಮಾರ್ಟ್ ಕಿ ದುನಿಯಾ ಮೇ ಭಾರತ ಕಾ ಪ್ರದರ್ಶನ ಬೆಹತರ್ ಹೋತಾ ರಹಾ ಹೈ ಔರ್ ಹಮ್ 2036

0: देश में ओलंपिक के मजबूत दावेदार बनकर के आगे बढ़ रहे हैं और 2030 में कॉमनवेल्थ गेम्स का को भारत होस्ट करने वाला है। और मेरे साथियों, दुनिया में जो ओलंपिक की खेल होते हैं, करीब 40 प्रकार के गेम होते हैं।
1: ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047ರ ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ಮಾಡಲಾಯಿತು. ಎನ್ಸಿಸಿ ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಹಾಡಿದರು. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಕೆಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರೂ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5000 ಮಂದಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಅಂಗ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿಂದು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ದೌರ್ಜನ್ಯಗಳು ಹಾಗೂ ಗಡಿಯಾಚೆಗಿನ ಭಯೋತ್ಪಾದನೆಗೆ ಆ ಪ್ರದೇಶದ ಬಳಕೆಯು ಅಂತಾರಾಷ್ಟೀಯ ಸಮುದಾಯ ಕಳವಳಪಡಬೇಕಾದ ವಿಷಯವಾಗಿದೆ ಎಂದು ಹೇಳಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಕಳೆದ ಕೆಲವು ತಿಂಗಳಲ್ಲಿ ಭಾರತ ಅಫ್ಘಾನಿಸ್ತಾನದೊಂದಿಗೆ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಅಫ್ಘಾನಿಸ್ತಾನದ ಅನೇಕ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದು ಅಭಿವೃದ್ಧಿ, ಸಹಕಾರ, ವ್ಯಾಪಾರ, ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪಾಲುದಾರಿಕೆಯನ್ನು ಬಲಪಡಿಸಲು ಕಾರಣವಾಗಿದೆ ಎಂದು ತಿಳಿಸಿದರು. ಡೀಸೆಲ್ ಪೂರೈಕೆಗಾಗಿ ಭಾರತ ಬಾಂಗ್ಲಾದೇಶದೊಂದಿಗೆ ನಿರಂತರ ಒಪ್ಪಂದ ಹೊಂದಿದೆ. ಭಾರತದ ಸ್ವಂತ ಅವಶ್ಯಕತೆಗಳು, ಸಂಸ್ಕರಣಾ ಸಾಮರ್ಥ್ಯ ಮತ್ತು ದೇಶದಲ್ಲಿನ ಡೀಸೆಲ್ ಲಭ್ಯತೆ ಗಮನದಲ್ಲಿಟ್ಟುಕೊಂಡು ಹೆಚ್ಚುವರಿ ಡೀಸೆಲ್ಗಾಗಿ ಮನವಿಯನ್ನು ಪರಿಶೀಲಿಸಲಾಗುವುದು ಎಂದು ರಣಧೀರ್ ಜೈಸ್ವಾಲ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಯುವ ಕರ್ನಾಟಕ ನವಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿಂದು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರಿ ವಲಯದಲ್ಲಿ ಖಾಲಿ ಇರುವ 72,000 ಪ್ರಮುಖ ಹುದ್ದೆಗಳನ್ನು ಮುಂದಿನ 6 ತಿಂಗಳಲ್ಲಿ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗುವುದು ಎಂದು ತಿಳಿಸಿದರು. ಖಾಸಗಿ ಉದ್ಯೋಗಾವಕಾಶಗಳನ್ನು ಯುವಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಹಾಗೂ ಹಿಂದುಳಿದ 10 ಜಿಲ್ಲೆಗಳಲ್ಲಿ ನೂತನ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಿಗೆ ಪ್ರತಿ ಉದ್ಯೋಗಕ್ಕೆ ತಿಂಗಳಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉದ್ಯೋಗ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ AI ಶಿಕ್ಷಣ ಪರಿಚಯಿಸುವ AI ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಅವರು ಹೇಳಿದರು. ಜೊತೆಗೆ ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ AI ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ ಶೇಕಡ 7.5% ಒಳ ಮೀಸಲಾತಿ ಕಲ್ಪಿಸುವ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆಯನ್ನು ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದರು. ಕೃಷಿ ಕ್ಷೇತ್ರಕ್ಕೆ ಆಧುನಿಕ ತಂತ್ರಜ್ಞಾನ ಜೋಡಿಸಲು ಮುಖ್ಯಮಂತ್ರಿ ರೈತ ಚೈತನ್ಯ ಹಾಗೂ 3 ಎಕರೆವರೆಗಿನ ಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ವೆಚ್ಚದಲ್ಲಿ ಶೇಕಡ 50% ಸಬ್ಸಿಡಿ ನೀಡುವ ರೈತ ಮಿತ್ರ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಬಳಿಕ ನಡೆದ ಪಥಸಂಚಲನದಲ್ಲಿ ವಿವಿಧ ಪಡೆಗಳ ತುಕಡಿ ಹಾಗೂ ಶಾಲಾ ಮಕ್ಕಳ ತಂಡಗಳಿಂದ ಕವಾಯತು ನಡೆಯಿತು. ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ತೆರೆದ ವಾಹನದಲ್ಲಿ ತೆರಳಿ ಗೌರವ ವಂದನೆ ಸ್ವೀಕರಿಸಿದರು. ಉತ್ಸವದ ಭಾಗವಾಗಿ 800 ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ಆಕಾಶವಾಣಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಚೇರಿ ಮತ್ತು ಕ್ಲಸ್ಟರ್ ಮುಖ್ಯಸ್ಥರಾದ ಉಪಮಹಾನಿರ್ದೇಶಕ ಸಂಜೀವ್ ಕೆಪಿ, ಸಹಾಯಕ ನಿರ್ದೇಶಕರು ಮತ್ತು ಕಾರ್ಯಕ್ರಮ ಮುಖ್ಯಸ್ಥರಾದ ನೂತನ್ ಕದಂ, ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಮತ್ತು ಹಿರಿಯ ಆಡಳಿತ ಅಧಿಕಾರಿ MN ಪ್ರಸಾದ್ ಉಪಸ್ಥಿತರಿದ್ದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ತನಿಖೆ.

0: ಸಮಯದಲ್ಲಿ ಹೊಸ ಪುರಾವೆಗಳು ಹೊರಬಂದಿರುವುದರಿಂದ ದೆಹಲಿಯ ವಿಶೇಷ ತ್ವರಿತಗತಿ ನ್ಯಾಯಾಲಯವು ಹೆಚ್ಚಿನ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ಅನುಮತಿ ನೀಡಿದೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಈಗಾಗಲೇ ಆರೋಪ ಪಟ್ಟಿ ಸಲ್ಲಿಸಲಾಗಿರುವ 13 ಆರೋಪಿಗಳನ್ನು ಹೊರತುಪಡಿಸಿ ಇತರ ಆರೋಪಿಗಳ ವಿರುದ್ದದ ತನಿಖೆಯನ್ನು ಮುಕ್ತವಾಗಿಡಲು ಸಿಬಿಐ ಅನುಮತಿ ಕೋರಿದೆ. ಸಿಎಫ್ಎಸ್ಎಲ್ ವರದಿಗಳನ್ನು ವಿಶ್ಲೇಷಿಸಿದ ನಂತರ ಕೆಲವು ಡಿಜಿಟಲ್ ಪುರಾವೆಗಳು ಸಿಕ್ಕಿದ್ದು ಇದರಿಂದಾಗಿ ಹೆಚ್ಚಿನ ತಜ್ಞರ ಅಭಿಪ್ರಾಯಗಳನ್ನು ಪಡೆಯುವುದು ಅಗತ್ಯವಾಗಿದೆ ಎಂದು ಸಿಬಿಐ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯ ಇಂದು ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 1 ವಿಕೆಟ್ನಷ್ಟಕ್ಕೆ 101 ರನ್ ಮಾಡಿ ಆಡುತ್ತಿದ್ದು ಪ್ರಸ್ತುತ ಮಳೆಯ ಕಾರಣ ಪಂದ್ಯ ಸ್ಥಗಿತಗೊಂಡಿದೆ. ಭಾರತೀಯ ಪುರುಷರ ತಂಡ ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಆಡುತ್ತಿದೆ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಂತರ ಆ ಮೈಲಿಗಲ್ಲನ್ನು ತಲುಪಿದ 3ನೇ ತಂಡವಾಗಿದೆ. ಯುಜಿಸಿ ಎನ್ಇಟಿ, ಸಿಎಸ್ಐಆರ್ ಎನ್ಇಟಿ, ಐಸಿಎಆರ್ ಎಐಇಇಎ ಪಿಜಿ, ಎಐಸಿಇ ಪಿಎಚ್ಡಿ 2026ರ ತಾತ್ಕಾಲಿಕ ಉತ್ತರ ಕೀಗಳನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಘೋಷಿಸಿದೆ. ಪರೀಕ್ಷೆಗಳು ಮತ್ತು ಉತ್ತರ ಕೀಗಳಿಗೆ ಸಂಬಂಧಿಸಿದಂತೆ ಸಂಸ್ಥೆಯ ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ. ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಜಮ್ಮು ಕಾಶ್ಮೀರ ಲಡಾಖ್ ರಾಷ್ಟ್ರದ ಅವಿಭಾಜ್ಯ ಅಂಗ, ಭಾರತ ಪುನರುಚ್ಚಾರ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳು ಶೀಘ್ರ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಾಗೂ ಟೆಸ್ಟ್ ಕ್ರಿಕೆಟ್, ಭಾರತ ಶ್ರೀಲಂಕಾ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 1:20. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆ.
2: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈ ಸ್ಪೀಡ್ ಇಂಟರ್ನೆಟ್, 5,000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ. ಷರತ್ತುಗಳು ಅನ್ವಯ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ ಎಸ್ ಜಾನಕಿ ನುಡಿನಮನವೂ ಇದೆ. ಯಾವಾಗ? ಆಗಸ್ಟ್ 16 ಸಂಜೆ 4 ಗಂಟೆ. ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ. ಬನ್ನಿ ಸಂಭ್ರಮಿಸೋಣ.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ. ಅದ್ಭುತ.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsvlr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ವೀರಪ್ಪ ನಾಯಕ ಚಿತ್ರದ ಗೀತೆ, ಎಸ್ ನಾರಾಯಣ ಅವರ ಸಾಹಿತ್ಯವಿದೆ, ರಾಜೇಶ್ ರಾಮನಾಥ್ ಅವರ ಸಂಗೀತ.

0: ಇದುವರೆಗೆ ಚಿತ್ರಗೀತೆಯನ್ನು ಕೇಳುತ್ತಿದ್ದರೆ ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ
2: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
3: ಈಗಾಗಲೇ ತನ್ನ ಸದ್ಗುಣಗಳಿಂದಲೇ ಅಲಂಕಾರ ಪ್ರಾಯಳಾಗಿರುವ ಆ ವಿಷಯಗೆ ಇನ್ನಿಷ್ಟು ಆಭರಣಗಳಿಂದ ಅಲಂಕರಿಸಿ ಸಾಕ್ಷಾತ್ ಲಕ್ಷ್ಮಿಯೋ ಎನ್ನುವ ಹಾಗೆ ಅವಳನ್ನ ಸಿಂಗರಿಸಿ ಅವಳನ್ನ ಚಿನ್ನದ ಪಲ್ಲಕ್ಕಿಯ ಮೇಲೆ ಕೂಡಿಸಿಕೊಂಡು ವಿವಾಹ ಮಂಟಪಕ್ಕೆ ಅವಳ ಸಖಿಯರು ಕರ್ಕೊಂಡು ಬರ್ತಾ ಇದ್ದಾರೆ. ಈ ಕಡೆಗೆ ವಿಷಯನ್ನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಕಡೆಗೆ ಅದೇ ರೀತಿಯ ಅಲಂಕರಿಸಿದಂತಹ ಚಂದ್ರಹಾಸನನ್ನು ಕರ್ಕೊಂಡು ಬರ್ತಾ ಇದ್ದಾರೆ.

ವಿವಾಹ ಮಂಟಪಕ್ಕೆ ಬಂದು ಕುಳಿತಂತಹ ಚಂದ್ರಹಾಸನಿಗೆ ಮಧುಪರ್ಕ ಇತ್ಯಾದಿಗಳಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಮಂತ್ರಿ ಇಲ್ಲದೆ ಇರೋದ್ರಿಂದ ಮಂತ್ರಿಯ ಹೆಂಡತಿಯಾದಂತಹ ತಾರಕಾಕ್ಷಿಯೇ ಅವನ ಕಾಲನ್ನು ಚಿನ್ನದ ತಟ್ಟೆಯಲ್ಲಿಟ್ಟು ಹೊನ್ನ ಕಲಶದಲ್ಲಿ ತುಂಬಿರುವಂತಹ ನೀರಿನಿಂದ ಅವನ ಪಾದವನ್ನು ತೊಳೆದು ಅದನ್ನು ಪ್ರೋಕ್ಷಣೆಯನ್ನು ಮಾಡಿಕೊಳ್ತಾ ಇದ್ದಾಳೆ. ಮಂತ್ರಿಯ ಪರವಾಗಿ ಮದನ ಅವನಿಗೆ ಮಧುಪರ್ಕದ ಉಪಚಾರವನ್ನು ಮಾಡಿದ. ಅದಾದ್ಮೇಲೆ ಹುಡುಗಿಯ ಕಡೆಯ ಪ್ರವರವನ್ನು ಹೇಳಿದರು. ಚಂದ್ರಹಾಸ ಬಹಳ ಸೊಗಸಾಗಿ ತನ್ನ ಪ್ರವರವನ್ನು ಅಥವಾ ತನ್ನ ಕುಲದ ರೀತಿಯನ್ನು ಹೇಳ್ತಾ ಇದ್ದಾನೆ. ತನ್ನ ತಂದೆ ತಾಯಿಗಳ ಹೆಸರನ್ನು ಹೇಳಬೇಕಾಗಿತ್ತವನು. ಕುಳಿಂದಕ ತನ್ನ ತಂದೆ, ಮೇಧಾವಿನಿ ತನ್ನ ತಾಯಿ ಅಂತ ಹೇಳಬೇಕಿತ್ತು. ಇವನು ಏನು ಹೇಳ್ದ ಅಂತಂದರೆ, ಅವರಿಬ್ಬರು ನನ್ನ ಗುರುಗಳು ಅಂತಂದ.

ಅವನು ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ, ಮುರಹರಸ್ಯ ಪ್ರಪೌತ್ರಮ್ಮ ಶ್ರೀಹರೇ ಪೌತ್ರಮ್ಮ ಅರವಿಂದನಾಭಸ್ಯ ಪುತ್ರಮ್ಮ ವಾಮನ ಗೋತ್ರೋದ್ಭವಮ್ಮ ಅಹಂ ಚಂದ್ರಹಾಸಃ ಅಂತ ಹೇಳಿ, ಯಾವಾಗಲೂ ಹರಿಯೇ ತನ್ನ ಬಂಧು, ಅವನು ಬಿಟ್ಟು ಬೇರೆಯರು ಯಾರೂ ಇಲ್ಲ, ನನ್ನ ತಂದೆ ಅಜ್ಜ ಮುತ್ತಜ್ಜ ತನ್ನ ವಂಶ ಎಲ್ಲವೂ ಸಹ ಭಗವಂತನಿಗೆ ಸೇರಿದ್ದು, ವಿಷ್ಣುವಿಗೆ ಸೇರಿದ್ದು ಅಂತ ಉದ್ಘಾಟಿಸಿದ.

ಚಂದ್ರಹಾಸನ ಮಾತನ್ನು ಕೇಳಿ ಸಭೆಯಲ್ಲಿದ್ದವರು ಎಲ್ಲರಿಗೂ ಸಂತೋಷವಾಯಿತು. ಮದನನಿಗಂತೂ ಇನ್ನಿಷ್ಟು ಸಂತೋಷವಾಯಿತು. ನಂತರ ವಧೂವರರನ್ನು ಅಂತರಪಟದ ಆಚೆ ಈಚೆ ನಿಲ್ಲಿಸಿದ್ದಾರೆ. ಇಬ್ಬರ ಕೈಗೂ ಸಹ ಜೀರಿಗೆ ಬೆಲ್ಲವನ್ನು ಕೊಟ್ಟಿದ್ದಾರೆ. ಅವರಿಬ್ಬರೂ ಸಹ ತಮ್ಮ ಕಾಲನ್ನು ಮೆಟ್ಟಕ್ಕಿಯ ಮೇಲೆ ಇಟ್ಟಿದ್ದಾರೆ. ಸುಮುಹೂರ್ತದಲ್ಲಿ ಅಂತರಪಟವನ್ನು ಸರಿಸಿದರು. ಪರಸ್ಪರ ವಧೂವರರು ಜೀರಿಗೆ ಬೆಲ್ಲವನ್ನು ಹಾಕಿಕೊಂಡು ಪರಸ್ಪರ ನಿರೀಕ್ಷಣೆಯನ್ನು ಮಾಡಿದರು. ನಂತರ ಅವರನ್ನು ಕೂಡಿಸಿ ಅವರಿಗೆ ಸುತ್ತು ನೂಲಿನ ಮೂಲಕ ಕಂಕಣವನ್ನು ಕಟ್ಟಿ ಆದ ಮೇಲೆ ಮದನ ಲಕ್ಷ್ಮೀನಾರಾಯಣನ ಸಾಕ್ಷಿಯಾಗಿ ತನ್ನ ತಂಗಿಯನ್ನು ಚಂದ್ರಹಾಸನಿಗೆ ಧಾರೆ ಎರೆದುಕೊಂಡು

ನಂತರ ವಧುವರರು ಪರಸ್ಪರ ಮಾಲಾರ್ಪಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ವಿಷಯ ಕೈಗೆ ಮಂದಾರ ಮಾಲೆಯನ್ನು ಕೊಟ್ಟಿದ್ದಾರೆ, ಅದರ ಪರಿಮಳ ಎಲ್ಲ ಕಡೆಗೂ ಹರಡಿದೆ. ಅಂತಹ ಆ ಮಾಲೆಯನ್ನು ಕೈಯಲ್ಲಿ ಹಿಡಿದು ತನ್ನ ತೋಳನ್ನ ಮೇಲೆ ಎತ್ತಿದ್ದಾಳೆ ಚಂದ್ರಹಾಸನ ಕೊರಳಿಗೆ ಹಾಕ್ಲಿಕ್ಕೆ. ಅವಳ ಕೈ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ ಶಿರೀಷ ಮಾಲೆಯಂತೆ, ಬಿಂದಿಯ ಹೂವಿನ ಮಾಲೆಯಂತೆ ಕಾಣ್ತಾ ಇದೆ. ತನ್ನ ಕೈಯ ಮೂಲಕ ಆ ಹೂಮಾಲೆಯನ್ನ ಎತ್ತಿ ಚಂದ್ರಹಾಸನ ಕೊರಳಿಗೆ ಹಾಕಿದಳು. ಅದೇ ರೀತಿ ಚಂದ್ರಹಾಸನು ಸಹ ಇವಳಿಗೂ ಸಹ ಮಾಲೆಯನ್ನು ಹಾಕಿದ. ನಂತರ ಅನೇಕ ರೀತಿಯ ರತ್ನಾಭರಣಗಳನ್ನ, ಹಾರಗಳನ್ನ ಪರಸ್ಪರ ಬದಲಾಯಿಸಿಕೊಂಡಿದ್ದಾರೆ. ನಂತರ ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ಇತ್ಯಾದಿಗಳನ್ನ ಮಾಡಿ ಚಂದ್ರಹಾಸ ವಿಷಯನ್ನ ಮದುವೆ ಮಾಡಿಕೊಂಡ.

ನಂತರ ಅವರಿಬ್ರು ಒಂದು ಹಸೆಮಣೆಗೆ ಬಂದಿದ್ದಾರೆ. ಅವರ ಮುಂದೆ ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿ ಲಾಜಾಹೋಮ ಇತ್ಯಾದಿಗಳನ್ನು ಮಾಡಿದ್ದಾರೆ. ಚಂದ್ರಹಾಸ ವಿಷಯ ಪಾಣಿಗ್ರಹಣವನ್ನು ಮಾಡಿ ಸಪ್ತಪದಿಯನ್ನು ನೆರವೇರಿಸಿದ. ಆಮೇಲೆ ವೇದಿಕೆಯ ಮೇಲೆ ಕೂತ್ಕೊಂಡಾಗ ಬ್ರಾಹ್ಮ

ಆಶೀರ್ವಾದವನ್ನು ಮಾಡಿದ್ದಾರೆ. ಸುವಾಸಿನಿಯರು ಅವರ ಹಣೆಗೆ ತಿಲಕವನ್ನಿಟ್ಟು ಫಲ ತಾಂಬೂಲಗಳನ್ನು ಕೊಟ್ಟು ಚಿನ್ನದ ತಟ್ಟೆಯಿಂದ ಆರತಿಯನ್ನು ಎತ್ತಿದ್ರು. ಹೀಗೆ ನೋಡುವವರ ಕಣ್ಣಿಗೆ ರತಿ ಮನ್ಮಥರ ಮದುವೆಯೋ ಎನ್ನುವ ಹಾಗೆ ಕಂಗೊಳಿಸ್ತಾ ಇದ್ದಾರೆ ಆ ದಂಪತಿಗಳು. ಆ ವಿವಾಹ ಅಷ್ಟು ಅದ್ಭುತವಾಗಿ ನಡೀತಾ ಇದೆ.

ತನ್ನ ತಂಗಿಯನ್ನ ಚಂದ್ರಹಾಸನಿಗೆ ಧಾರೆ ಎರೆದು ಕೊಟ್ಟ ಮೇಲೆ ಮದನ ಚಂದ್ರಹಾಸನಿಗೆ ಅನೇಕ ಉಡುಗೊರೆಗಳನ್ನ ಕೊಡ್ತಾ ಇದ್ದಾನೆ. ಅಸಂಖ್ಯಾತವಾದಂತಹ ಹಸುಗಳು, ಎಮ್ಮೆ, ಕುದುರೆ, ರಥ, ಉತ್ತಮವಾದಂತಹ ಆಸನಗಳು, ಹಂಸತೂಲಿಕ ತಲ್ಪಗಳು, ಅದೇ ರೀತಿ ಅನೇಕ ವಾಹನವನ್ನ ಜೊತೆಗೆ ಉತ್ಕೃಷ್ಟವಾದಂತಹ ಸುಗಂಧ ದ್ರವ್ಯಗಳ ಕೊಡ್ತಾ ಇದ್ದಾನೆ. ತುಂಬಾ ಚಲುವೆಯರಾದಂತಹ ಅನೇಕ ದಾಸಿಯರನ್ನ, ದೃಢಕಾಯರಾದಂತಹ ದಾಸರನ್ನ, ಅವರನ್ನ ಎಲ್ಲರನ್ನೂ ಸಹ ಚಂದ್ರಹಾಸ ಮತ್ತು ವಿಷಯ ಸೇವೆಗೆ ನೇಮಿಸಿದ್ದಾನೆ. ಶ್ರೇಷ್ಠವಾದಂತಹ ಬಟ್ಟೆಗಳು, ಆಭರಣಗಳು, ಕೊರಳಿಗೆ ಹಾಕೊಳ್ಳುವಂತಹ ಅನೇಕ ರತ್ನ ಮಾಲೆಗಳನ್ನ ಕೊಟ್ಟ. ಅಷ್ಟೊಂದು ಅಪರಿಮಿತವಾಗಿ ಉಡುಗೊರೆಯನ್ನ ಚಂದ್ರಹಾಸನಿಗೆ ಕೊಟ್ಟ.

ಬರೀ ಚಂದ್ರಹಾಸನಿಗೆ ಅಷ್ಟೇ ಅಲ್ಲ ಉಡುಗೊರೆಯನ್ನು ಕೊಟ್ಟಿದ್ದು ಮದನ. ಈ ಮದುವೆಯನ್ನು ನೆರವೇರಿಸಿದಂತಹ ಮಹಾರಾಜನ ಕುಲ ಪುರೋಹಿತನಾದ ಗಾಲವನಿಗೂ ಸಹ ಶಕ್ತ್ಯಾನುಸಾರ ಅವನ ಯೋಗ್ಯತೆಗೆ ತಕ್ಕಂತೆ ಬಹಳ ದಕ್ಷಿಣೆಗಳನ್ನ ಉಡುಗೊರೆಗಳನ್ನು ಕೊಟ್ಟ. ತನ್ನ ಆತ್ಮೀಯರಿಗೆ, ಈ ವಿವಾಹಕ್ಕೆ ಬಂದಂತಹ ತಮ್ಮ ಬಂಧು ಮಿತ್ರರಿಗೆ, ಅವರ ಮಕ್ಕಳಿಗೆ, ಅಲ್ಲಿ ನೆರೆದಿರುವ ಎಲ್ಲ ಕವಿ ಗಮಕಿ ವಾದಿ ವಾಗ್ಮಿಗಳಿಗೆ, ನಟರು ವಿದೇಶಿಕರು ವಂದಿಗಳು ಗಾಯಕರು ನರ್ತಕರು ಕಲಾವಿದರಿಗೆ, ಅಷ್ಟೇಕೆ ಎಲ್ಲ ಜನಗಳಿಗೂ ಸಹ ಅವರವರ ತರವರಿತು, ಅವರವರ ಯೋಗ್ಯತೆಯನ್ನು ಅರಿತು ಸತ್ಕಾರವನ್ನು ಮಾಡ್ದ. ಯಾವ ರೀತಿ ಅವರಿಗೆಲ್ಲ ಉಡುಗೊರೆಗಳನ್ನು ಕೊಟ್ಟ ಅಂತಂದ್ರೆ, ಬೇಡ್ಲಿಕ್ಕೆ ಅಂತ ಬಂದಿರುವಂತಹ ಯಾಚಕರು ಸಹ, ಅಯ್ಯಪ್ಪ ಸಾಕಾಯ್ತು ಎಷ್ಟೊಂದು ಹೊತ್ಕೊಂಡು ಹೋಗೋದಿವನ್ನ ಬೇಡ ನಮಗೆ ಅಂತ ಬೇಸರ ಪಡುವ ಹಾಗೆ ಅಮಿತವಾದಂತಹ ದ್ರವ್ಯವನ್ನ ಉಡುಗೊರೆಗಳನ್ನ ದಾನ ಮಾಡ್ದ ಆ ದುಷ್ಟ ಬುದ್ಧಿಯ ಮಗ ಮದನ.

ನಂತರ ವಿವಾಹ ಎಲ್ಲವೂ ಆದಮೇಲೆ ಬಂದಿರುವ ಜನಗಳೆಲ್ಲ ಹಿಂತಿರುಗಿದ್ದಾರೆ. ಅದಾಗಿ ಒಂದೆರಡು ದಿನಗಳ ನಂತರ ಒಮ್ಮೆ ಮದನ ಮತ್ತೆ ವೈಭವದಿಂದ ತನಗೆ ಯಾರು ಆತ್ಮೀಯರೋ ಅಂತಹ ಸ್ವಬಾಂಧವರನ್ನ, ತಮ್ಮ ಬಂಧುವರ್ಗದವರನ್ನ ಕರೆಸಿ ಅವರ ಜೊತೆಗೆ ಮತ್ತೆ ಇನ್ನೊಂದು ಸಮಾರಂಭವನ್ನು ಮಾಡಿ ದಂಪತಿಗಳಿಗೆ ಸಹಭೋಜನವನ್ನ, ಭೂಮದ ಊಟವನ್ನ ಹಾಕಿಸಿದ, ಮತ್ತೆ ಅನೇಕ ಉಡುಗೊರೆಗಳನ್ನು ಕೊಟ್ಟ, ಅವರೆಲ್ಲರ ಸಂತೋಷದಿಂದ ಇದ್ದಾರೆ. ಇದು ಕೃಷ್ಣನ ಪೂಜಾಫಲದಿಂದ ಇಂತಹ ಅನಂತ ಸೌಭಾಗ್ಯ ನನಗೆ ಸಿಕ್ತು ಅನ್ನುವ ಸಂತೋಷದಿಂದ ನೆಮ್ಮದಿಯಿಂದ ನಿದ್ದೆ ಮಾಡಿದ ಆ ದಿನ ಮದನ. ನಂತರ ಮಾರನೇ ದಿನ ಯಥಾಸ್ಥಿತಿಯಂತೆ ಸೂರ್ಯೋದಯ ಆಗಿದೆ.

ಮಾರನೇ ದಿನ ಸೂರ್ಯೋದಯ ಆದ ಮೇಲೆ ತನ್ನ ಆಳುಗಳಿಗೆ ಹೇಳಿ ಓಕುಳಿಯ ಆಟಕ್ಕೆ ಬೇಕಾಗಿರುವಂತಹ ಎಲ್ಲ ಪರಿಕರಗಳನ್ನು, ಕುಂಕುಮದ ನೀರನ್ನು, ಅದಕ್ಕೆ ಬೇಕಾಗಿರುವ ಜೀರ್ಕೊಳವೆಗಳನ್ನು, ಇವುಗಳನ್ನು ಎಲ್ಲವನ್ನು ತರಿಸಿದ್ದಾನೆ. ಮಣಿಮಂಟಪದಲ್ಲಿ ಅವ್ರನ್ನೆಲ್ಲ ಕೂಡಿಸಿ ಮತ್ತೆ ಮೊದಲಿನಂತೆ ಆ ದಂಪತಿಗಳು ಮಂಗಳ ಸ್ನಾನವನ್ನು ಮಾಡಿ ಕುಂಕುಮ ವಿಲಿಪ್ತಾಂಗರಾಗಿ ಆ ರೀತಿಯ ಅಲಂಕಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಈ ರೀತಿ ಆ ದಂಪತಿಗಳು ಮತ್ತೆ ತೇಜೋಮಾನರಾಗಿ ಕಾಣಿಸ್ತಾ ಇದ್ದಾರೆ.

ಸಂಪಿಗೆ ಹೂವಿನ ಸುವಾಸನೆಗಳನ್ನ ಅಂತಹ ಸುಗಂಧ ದ್ರವ್ಯಗಳನ್ನ ಮೈಗೆಲ್ಲ ಹಚ್ಚಿಕೊಂಡು ಕುಂಕುಮದ ಕಂಪಿನ ಅನುಲೇಪನವನ್ನ ದೇಹಕ್ಕೆಲ್ಲ ಪೂಸಿ ಜೊತೆಗೆ ನಿರ್ಮಲವಾದ ಸ್ವಚ್ಛವಾದಂತಹ ಸುಗಂಧದ ನೀರಿನಿಂದ ಸ್ನಾನವನ್ನು ಮಾಡಿರುವಂತಹ ದಂಪತಿಗಳು ಬಹಳ ಸೊಗಸಾಗಿ ಕಾಣ್ತಾ ಇದ್ದಾರೆ. ಶ್ರೇಷ್ಠವಾದ ಬಟ್ಟೆಗಳನ್ನು ತೊಟ್ಟಿಕೊಂಡು ಅನೇಕ ರೀತಿಯ ಆಭರಣಗಳನ್ನು ಹಾಕಿಕೊಂಡು ತಲೆಗೆ ಮುತ್ತಿನ ಬಾಸಿಂಗ ಹಣೆಯಲ್ಲಿ ಕಾಣಿಸ್ತಾ ಇದೆ. ಆ ರೀತಿ ಇರುವಂತಹ ದಂಪತಿಗಳನ್ನು ವೇದಿಕೆಯ ಮೇಲೆ ಹಸೆಯ ಮೇಲೆ ಕುಳಿಸಿ ಸುವಾಸಿನಿಯರು ಹಾಡನ್ನು ಹಾಡ್ತಾ ಮಂಗಳಾರತಿಯನ್ನು ಎತ್ತುತ್ತಾ ಇದ್ದಾರೆ. ಅಲ್ಲಿ ನೆರೆದಿರುವಂತಹ ಬ್ರಾಹ್ಮಣರೆಲ್ಲ ಸ್ವಸ್ತಿ ವಾಚನದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಮಂಗಳ ವಾದ್ಯಗಳು ಭೋರ್ಗರಿತಾ ಇದ್ದಾವೆ. ಇಂತಹ ಮಂಗಳಮಯವಾದ ಹರ್ಷದ ವಾತಾವರಣವೇ ಅಲ್ಲಿ ತುಂಬಿದೆ.

ಹೀಗೆ ಮೂರು ದಿನಗಳ ಕಾಲ ವೈಭವದಿಂದ ನಡೀತು ಮದುವೆ. ನಾಲ್ಕನೆಯ ದಿನ ಹೊಳಲು ಸುತ್ತುವುದು, ನಾಗೋಲ್ಯ ಶಾಸ್ತ್ರ ಇತ್ಯಾದಿಗಳನ್ನು ಮಾಡಿದ್ದಾರೆ. ಕ್ಷತ್ರಿಯರ ವಿವಾಹದಲ್ಲಿಯೇ ಇದು ಹೊಸ ರೀತಿಯ ವಿವಾಹ ಎನ್ನುವ ಹಾಗೆ ಮಾಡಿದ್ದಾರೆ. ಯಾಕೆಂದರೆ ಕ್ಷತ್ರಿಯರಲ್ಲಿರೋದು ಏನಿದ್ರು ಸ್ವಯಂವರ ಮತ್ತು ಗಾಂಧರ್ವ ವಿವಾಹ, ಇದು ಶಾಸ್ತ್ರೋಕ್ತವಾಗಿ ಬ್ರಾಹ್ಮ ವಿವಾಹದ ರೀತಿಯಲ್ಲಿ ಮಾಡಿರುವುದನ್ನು ನೋಡಿ ಇದರಲ್ಲಿ ಆಶ್ಚರ್ಯ ಎನ್ನುವಂತೆ ಮಾಡಿದ್ದಾರೆ. ಈ ರೀತಿ ಚಂದ್ರ ಆಸನಿಗೆ ಮದುವೆಯಾಯಿತು. ನಿಜವಾಗಲೂ ಭಗವಂತನ ಭಕ್ತರಿಗೆ ತೊಂದರೆ ಎಲ್ಲೇ ಆಗುತ್ತೆ? ಏನಾದರೂ ತೊಂದರೆಯನ್ನು ಕೊಡಲಿಕ್ಕೆ ಅಂತ ಹೋದರೂ ಸಹ ಅದು ಸಹ ಅವರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ.

ಮದನ ಎಲ್ಲರಿಗೂ ಉಪಚಾರವನ್ನು ಮಾಡಿದ. ಅನೇಕ ರೀತಿಯ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದ್ದಾನೆ. ಬಂದಿರುವ ಜನಗಳಿಗೆ ಹೂವುಗಳು, ಫಲ ತಾಂಬೂಲಗಳು, ಕರ್ಪೂರ ವಿಳೆಯದೆಲೆಗಳನ್ನ ಜೊತೆಗೆ ಅವರ ಮೇಲೆಲ್ಲ ಪನ್ನೀರನ್ನ ಎರಚುತ್ತಾ ಇದ್ದಾರೆ. ಚಂದನ, ಕಸ್ತೂರಿ, ಜವಾದಿ ಸುಗಂಧದ ಪರಿಮಳಗಳನ್ನ ಅವರ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ರೀತಿಯ ವಸ್ತ್ರ, ಆಭರಣ, ದುಡ್ಡು ಇತ್ಯಾದಿಗಳಿಂದ ಈ ವಿವಾಹಕ್ಕೆ ಸಹಕರಿಸಿದ, ಸೇವೆ ಮಾಡಿದ ಎಲ್ಲರನ್ನು ಸನ್ಮಾನಿಸಿದ ಮದನ. ಅಷ್ಟೇ ಅಲ್ಲ, ಬಂದಿರುವಂತಹ ಎಲ್ಲ ಜನಗಳಿಗೆ, ಆಪ್ತರಿಗೆ, ಎಲ್ಲರಿಗೂ ಸಹ ಪ್ರಶಸ್ತವಾದಂತಹ ರೀತಿಯಲ್ಲಿ ಅವರ ಮನಸ್ಸಿಗೆ ಸಂತೋಷವಾಗುವ ಹಾಗೆ ಎಲ್ಲರೂ ತಣಿದರು ಅವನು ಮಾಡಿರುವ ಉಪಚಾರದಿಂದ. ಆದರೆ ಮದನನಿಗೆ ತೃಪ್ತಿಯಾಗಲಿಲ್ಲಂತೆ. ಅಯ್ಯೋ, ಇನ್ನಿಷ್ಟು ಮಾಡಬೇಕಿತ್ತು ಉಪಚಾರ, ಇನ್ನಿಷ್ಟು ಕೊಡಬೇಕಿತ್ತು ಉಡುಗೊರೆ ಅನ್ನುವ ಹಾಗೆ ಅವನು ಸಂಭ್ರಮದಿಂದ ತನ್ನ ತಂಗಿಯ ಮದುವೆಯನ್ನ ಮಾಡಿದ.

ಹೀಗೆ ತನ್ನ ತಂಗಿಯ ವಿವಾಹಕ್ಕಾಗಿ ತನ್ನ ಭಂಡಾರದಲ್ಲಿ ಇಟ್ಟಿರುವಂತಹ ಪ್ರತಿಯೊಂದು ವಸ್ತುಗಳನ್ನ ಹುಲ್ಲಿಗಿಂತಲೂ ಕಡೆಯಾಗಿ ಅದನ್ನು ಭಾವಿಸಿ ಅವುಗಳನ್ನು ಎಲ್ಲವನ್ನು ವೆಚ್ಚ ಮಾಡಿ ವೈಭವದಿಂದ ವಿಜೃಂಭಣೆಯಿಂದ ಚಂದ್ರಹಾಸನ ಮತ್ತು ವಿಷಯೆಯ ಮದುವೆಯನ್ನು ಮಾಡಿದ ಮದನ ಈ ಕಡೆ ಕುಂತಳಪುರದಲ್ಲಿ. ಆ ಕಡೆಗೆ ಕವಿ ಹೇಳ್ತಾ ಇದ್ದಾನೆ, ಆ ಕಡೆಗೆ ಚಂದನಾವತಿಯಲ್ಲಿ ಹೋಗಿದ್ದಂತಹ ಈ ದುಷ್ಟಬುದ್ಧಿ ಯಾವಾಗ ಚಂದ್ರಹಾಸ ಊರನ್ನು ಮುಟ್ಟಿದ್ದಾನೆ ಅಂತ ಗೊತ್ತಾಯ್ತೋ ಅಲ್ಲಿಯ ರಾಜನಾದಂತಹ ಕುಳಿಂದಕನನ್ನ ದಂಡನೆಗೆ ಒಳಪಡಿಸಿದ. ಎಲ್ಲವೋ, ನಾವು ನಿನಗೆ ಕೊಟ್ಟಿರುವ ಅಧಿಕಾರ ಏನು? ನೀನು ಮಾಡ್ತಾ ಇರೋದೇನು? ನೀನು ರಾಜಕಾರ್ಯವನ್ನು ತಪ್ಪಿದ್ದೀಯೇ? ಮಾಡಬಾರದ ಕೆಲಸವನ್ನು ಮಾಡಿದ್ದೀಯೇ ಅಂತ ಹೇಳಿ ಅವನ ಮೇಲೆ ಅಪರಾಧ ಶತಗಳನ್ನು ಹೊರೆಸಿ ಅವನನ್ನು ಬೈದು ಅವನನ್ನು ಹಿಂಡಿ ಹಿಂಸೆ ಮಾಡಿ ಅವನ ಕೈ ಕಾಲುಗಳಿಗೆ ಸರಪಳಿಯನ್ನ ಹಾಕಿ ಅವನನ್ನು ಸೆರೆಮನೆಗೆ ಕೂಡಿ ಹಾಕಿದ ದುಷ್ಟಬುದ್ಧಿ ರಾಜ ಕುಳಿಂದಕನನ್ನು.

ರಾಜ ಕುಳಿಂದಕ ಹೇಳ್ತಾ ಇದ್ದಾನೆ, ಮಂತ್ರಿಗಳೇ ನಾನೇನು ತಪ್ಪು ಮಾಡಿಲ್ಲ, ನನ್ನದೇನು ಅಪರಾಧ, ಯಾಕೆ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ಅವಾಗ ದುಷ್ಟಬುದ್ಧಿ ಹೇಳ್ತಾ ಇದ್ದಾನೆ, ಏನೋ ಏನೋ ಪರವಾಗಿಲ್ಲ, ನಮ್ಮ ಪರವಾಗಿ ರಾಜ್ಯವನ್ನು ನಡೆಸ್ಕೊಂಡು ಹೋಗು, ಆಡಳಿತವನ್ನು ನಡೆಸು ಅಂತ ಹೇಳಿ ರಾಜ್ಯವನ್ನು ಕೊಟ್ಟರೆ ನಮ್ಮ ಒಪ್ಪಿಗೆಯನ್ನು ಪಡೆಯದೆ ನಮಗೆ ಗೊತ್ತಿಲ್ಲದಂತೆ ನಿನಗೆ ಒಬ್ಬ ದತ್ತು ಮಗನನ್ನು ಮಾಡಿಕೊಂಡು ಅವನನ್ನು ರಾಜನನ್ನಾಗಿ ಮಾಡಿ ರಾಜನಿಗೆ ಸಲ್ಲಬೇಕಾದ ನಮಗೆ ಸಲ್ಲಬೇಕಾಗಿರುವಂತಹ ಆದಾಯವನ್ನು ಆ ಮಗನ ಮಾತನ್ನು ಕೇಳಿಕೊಂಡು ದೇವಸ್ಥಾನ ಸರೋವರಗಳು ಮತ್ತು ಉದ್ಯಾನವನ ಇವುಗಳಿಗೆಲ್ಲ ಖರ್ಚು ಮಾಡ್ತಾ ಇದ್ರೆ ವೆಚ್ಚ ಮಾಡ್ತಾ ಇದ್ರೆ ಅದನ್ನು ನೋಡಿಕೊಂಡು ಸುಮ್ಮನಿದ್ದೀಯನೋ, ರಾಜಧನವನ್ನು ಬೇರೆಯದಕ್ಕೆ ಬಳಸಿದ್ದು ಇದು ರಾಜದ್ರೋಹ ಅಂತ ಹೇಳಿ ಅವನಿಗೆ ಭಯಂಕರವಾದ ಶಿಕ್ಷೆಯನ್ನು ಕೊಟ್ಟು ಕರ್ಕಶವಾದ ಬಂಧನದಲ್ಲಿ ಇರಿಸಿ ನಂತರ ತನ್ನ ನಗರವಾದ ಕುಂತಳ ನಗರಿಗೆ ಬರ್ತಾ ಇದ್ದಾನೆ. ದುಷ್ಟಬುದ್ಧಿ ತನ್ನ ಜೊತೆಗೆ ತನ್ನನ್ನು ಹೊತ್ತುಕೊಂಡು ಬರ್ತಾ ಇರುವಂತಹ ಮೇನಾದಲ್ಲಿ ಅಥವಾ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬರ್ತಾ ಇರುವಂತಹ ಆ ವಾಹಕರನ್ನು ಸಹ ಅವ್ರ ಮೇಲೂ ರೇಗ್ತಾ ಇದ್ದಾನೆ, ಬೇಗ ಬೇಗ ನಡೀರಿ ಹೋಗೋಣ ಅಂತ ಹೇಳಿ ಅವರನ್ನು ಅವಗಡಿಸಿ ಕರ್ಕೊಂಡು ಬರ್ತಾ ಇದ್ದಾನೆ.

ದಾರಿಯಲ್ಲಿ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ರು, ದಂಡಿಗೆ ಮೇಲೆ ಕುತ್ಕೊಂಡು ಬರ್ತಾ ಇದ್ರು. ಅವನಿಗೆ ಯೋಚನೆ, ಚಂದ್ರಹಾಸನನ್ನ ನನ್ನ ಮಗ ಮದನ ವಿಷವನ್ನು ಹಾಕಿ ಕೊಲ್ತಾನೋ, ಅಥವಾ ಮಂದಮತಿಯಾಗಿ ದಡ್ಡನಾಗಿ ಮರ್ತೇ ಬಿಡ್ತಾನೋ, ಅಥವಾ ನಾನು ಕಳಿಸಿರುವಂತಹ ಪತ್ರದ ಗುಪ್ತ ಭಾಷೆಯನ್ನು ಅರ್ಥ ಮಾಡಿಕೊಳ್ಳದೆ ಇನ್ನೇನಾದರೂ ಅನರ್ಥವನ್ನು ಮಾಡ್ತಾನೋ ಎನ್ನುವ ಸಂದೇಹದಿಂದ ಚಂದನಾವತಿಯಲ್ಲಿ ಇರಲಿಕ್ಕೆ ಮನಸ್ಸು ಬರದೆ ಸಾಧ್ಯವಾದಷ್ಟು ಬೇಗ ಬರಬೇಕು ಕುಂತಳಪುರಕ್ಕೆ ಅಂತ ಯೋಚನೆ ಮಾಡಿ ಆ ದುಷ್ಟಬುದ್ಧಿ ನಿಂತಲ್ಲಿ ನಿಲ್ಲದೆ ಎಲ್ಲಿಯೂ ದಾರಿಯಲ್ಲಿ ವಿಶ್ರಾಂತಿಯನ್ನು ಪಡೆಯದೆ ವೇಗವಾಗಿ ಬರ್ತಾ ಇರಬೇಕಾದ್ರೆ ಆ ಅಂದಣದಲ್ಲಿ ಪಲ್ಲಕ್ಕಿಯಲ್ಲಿ ಇವನ ಎದುರುಗಡೆಗೆ ಒಂದು ಸರ್ಪ ಹರ್ಕೊಂಡು ಬಂತು. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳೋದೇನು ಅಂತಂದ್ರೆ ಭುಜಗ ಅಭಿಮುಖಂ ಅಪಶಕುನಂ ಅಂತ. ಎದುರುಗಡೆಗೆ ಎಲ್ಲಾದರೂ ಹಾವು ಬಂದ್ರೆ ಅದು ಅಪಶಕುನ ಅಂತ. ಎದುರುಗಡೆಗೆ ಹಾವು ಬಂತು, ಹೆಡೆಯನ್ನ ಎತ್ತಿದೆ. ಇವರು ವೇಗವಾಗಿ ಹೋಗ್ತಾ ಇದ್ದವರು ಭಯಂಕರವಾದ ಸರ್ಪವನ್ನ ಅದು ಹೆಡೆಯನ್ನ ಎತ್ತಿರೋದನ್ನ ನೋಡಿ ಹೆದರೆ ನಿಂತ್ರೆ ಆ ಸರ್ಪ ಇವರನ್ನ ಏನು ಕಚ್ಚದೆ ಅತಿಯಾಗಿ ಹೆದರಿಸದೆ ಅದು ಈ ಮಂತ್ರಿಯನ್ನು ಕುರಿತು ಹೇಳ್ತಾ ಇದೆ, ಇಲ್ಲಿಯ ತನಕ ನಿನ್ನ ಮನೆಯಲ್ಲಿದ್ದು ನೀನು ಸಂಗ್ರಹಿಸಿ ಇಟ್ಟಿರುವಂತಹ ಒಡವೆಯನ್ನ ಅನರ್ಘ್ಯವಾದ ರತ್ನವನ್ನ ನಿನ್ನ ಮನೆಯ ನಿಧಿಯನ್ನ ಕಾದಿದ್ದೆ, ಇವತ್ತು ನಿನ್ನ ಮಗನಿಂದ ಅದೆಲ್ಲವೂ ಹೊರಟೇ ಹೋಯ್ತು, ಆದ್ರಿಂದ ನಾನು ಹೊರಟು ಹೋಗ್ತಾ ಇದ್ದೀನಿ, ಇನ್ನು ಕಾಯಬೇಕಾದ ಅಗತ್ಯ ಇಲ್ಲ ಅಂತ. ಅದನ್ನು ಕೇಳಿ

ಮನುಷ್ಯರ ರೀತಿ ಈ ಹಾವು ಮಾತಾಡಿದ್ದು ನೋಡಿ ಆಶ್ಚರ್ಯ ಆಯ್ತು ಮಂತ್ರಿಗೆ. ಇನ್ನಷ್ಟು ವಿವರಣವನ್ನು ಕೇಳೋಣ ಅಂತ ಅನ್ನುವಷ್ಟೊತ್ತಿಗೆ ಆ ಹಾವು ಇನ್ನೇನು ಮಾತನಾಡದೆ ತನ್ನ ಪಾಡಿಗೆ

0: ತಾನು ಸಮೀಪದಲ್ಲಿದ್ದ ಬಿಲದಲ್ಲಿ ಹೊರಟು ಹೋಯಿತು. ಇದನ್ನು ನೋಡಿ ಮಂತ್ರಿಗೆ ಆಶ್ಚರ್ಯವಾಯಿತು, ದುಗುಡ ಆಯಿತು. ವೇಗವಾಗಿ ಬಂದರೆ ತನ್ನ ಊರೊಳಗೆ ಪ್ರವೇಶವನ್ನು ಮಾಡಿದ. ನೋಡಿದರೆ ಮಂಗಳವಾದ್ಯದ ಘೋಷ ಕಿವಿಗೆ ಬೀಳ್ತಾ ಇದೆ. ಇದೇನಿದು ಉತ್ಸವ ನಮ್ಮ ಊರಲ್ಲಿ, ಅದು ನಾನಿಲ್ಲಿ ಹೊತ್ತಿನಲ್ಲಿ ಏನು ಉತ್ಸವ, ಯಾರು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವ ಜನಗಳನ್ನು ಕೇಳಿದರೆ ಆ ಜನಗಳೆಲ್ಲ ಬಹಳ ಸಂತೋಷದಿಂದ ವಿಷಯವನ್ನು ಹೇಳ್ತಾ ಇದ್ದಾರೆ. ಮಹಾಮಂತ್ರಿಗಳೇ, ಏನು ಹೇಳೋಣ, ನಿಮ್ಮ ಮಗನಾಗಿದ್ದಂತಹ ಮದನ ಚಂದ್ರಹಾಸನಿಗೆ ನಿಮ್ಮ ಮಗಳಾದ ವಿಷಯನ್ನು ಕೊಟ್ಟು ವಿವಾಹವನ್ನು ಮಾಡಿದ. ಎಂತಹ ವೈಭವದ ವಿವಾಹ, ನೀವು ಎಲ್ಲಿ ಹೋಗಿದ್ರಿ, ಇದು ನೀವು ಇರಬೇಕಾಗಿತ್ತು, ಮಗಳ ಮದುವೆಗೆ ನೀವೇ ಇರಲಿಲ್ವಲ್ಲ, ನೋಡಿ ಅವನು ಕೊಟ್ಟಿರುವಂತಹ ಉಡುಗೊರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ವಿವಾಹ ಅಂತ ಹೇಳಿ ಎಲ್ಲರೂ ಹೊಗಳ್ತಾ ಇದ್ರೆ ಅದನ್ನು ಕೇಳಿ ಕಿವಿಗೆ ಚೂಪಾದಂತಹ ಕತ್ತಿಯನ್ನು ಚುಚ್ಚಿದಂತಾಯಿತು ದುಷ್ಟಬುದ್ಧಿಗೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 2 ಗಂಟೆಯಾಗಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: Good afternoon. This is Akashwani. I am Anuja Kumar with the Midday News. The headlines. Nation celebrates its 80th Independence Day today with enthusiasm. Prime Minister Narendra Modi leads the nation by hoisting the national flag at Red Fort in Delhi. Vande Mataram rendered for the first time at Red Fort. In his address, Prime Minister announces free online coaching for poor and middle-class families and training in AI skills to 1 crore youth in next 1 year. Prime Minister says India is emerging as a trusted global partner in critical minerals, with agreements being signed with several countries. Mr. Modi expresses dismay over some nations trying to weaponize resources to flaunt their dominance, crediting India's spirit of Atmanirbharta in meeting the challenge. Indian missions abroad celebrate Independence Day with patriotic fervor. At least 20 people killed in Indonesia after a 7.7 magnitude earthquake hits its eastern coast. And in cricket, India were 101 for 1 at lunch against host Sri Lanka in first test of the 2-match series at Goa. And now the news in detail. The nation is celebrating its 80th Independence Day today. Prime Minister Narendra Modi led the Independence Day celebrations from the iconic Red Fort in Delhi. A report.
5: After the arrival of Prime Minister Narendra Modi, a combined inter-services and Delhi Police Guard presented general salute to him. Thereafter, the Prime Minister inspected the Guard of Honour. The hoisting of the national flag was synchronized with the 21-gun salute. For the first time, national song Vande Mataram was rendered during the Independence Day celebrations at the Red Fort. After the flag hoisting, flower petals were showered at the venue by 2 Mi-17 helicopters of the Indian Air Force, cadets of Army, Navy and Air Force, and Mai Bharat volunteers participated in the celebrations. Around 5,000 special guests from different walks of life witnessed the celebrations at Red Fort today. These include artisans under PM Vishwakarma scheme, women entrepreneurs under PM Mudra Yojana, street vendors under PM Swanidhi, taxi drivers of Bharat Taxi, urban sanitation workers under Swachh Bharat Mission, and youth innovators under National Innovation Programs. With Anand and Dipen, Anupam Mishra, Akashwani News, Delhi.
4: Addressing the nation from the ramparts of the Red Fort, Prime Minister Modi described the chanting of Vande Mataram at the Red Fort as a historic moment. He noted that the nation is moving forward with great zeal and new resolutions.
6: Azadi ke baad 15 August, Lal

0: ताजा समाचार मिलने तक एक विकेट पर 118 रन बना लिए थे। इससे पहले भारत ने टॉस जीतकर बल्लेबाजी का फैसला किया। और अंत में मुख्य समाचार एक बार फिर। राष्ट्र आज 80वां स्वतंत्रता दिवस मना रहा है। प्रधानमंत्री नरेंद्र मोदी ने दिल्ली के लाल किला के प्राचीर पर ध्वजारोहण किया। लाल किला पर पहली बार वंदे मातरम का गायन। प्रधानमंत्री ने गरीब और मध्यम वर्ग के परिवारों के बच्चों के लिए मुफ्त ऑनलाइन कोचिंग और अगले एक वर्ष में 1 करोड़ युवाओं को AI कौशल का प्रशिक्षण देने की घोषणा की। प्रधानमंत्री ने कहा, महत्वपूर्ण खनिजों के क्षेत्र में भारत एक विश्वसनीय वैश्विक साझेदार के रूप में उभर रहा है। श्री मोदी ने कुछ देशों द्वारा संसाधनों का दुरुपयोग कर अपना वर्चस्व दिखाने के प्रयासों पर निराशा व्यक्त की। विदेशों में स्थित भारतीय दूतावासों में भी स्वतंत्रता दिवस मनाया गया। इंडोनेशिया के पूर्वी तट पर आए 7.7 तीव्रता के भूकंप में 20 लोगों की मौत और गाले में श्रीलंका के साथ पहले क्रिकेट टेस्ट में भारत ने एक विकेट पर 118 रन बनाए। इसके साथ ही दोपहर समाचार का ये अंक समाप्त हुआ। नमस्कार।
1: This Independence Day, want freedom? Pay just 1 rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
2: Wait, all this for just 1 rupee?
1: Yes, 1 rupee. Connect to freedom with BSNL. Offer till 12 September 2026. Terms and conditions apply.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಡಿನೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನದ ಸಡಗರ. ರಾಜ್ಯಪಾಲರಿಂದ ಲೋಕಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ. ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ. ಯುವ ಕರ್ನಾಟಕ ನವಭಾರತ ಯೋಜನೆ ಘೋಷಣೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರತಿನಿಧಿಗಳಿಂದ ರಾಷ್ಟ ಧ್ವಜಾರೋಹಣ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ಸಮರ್ಪಣೆ. ಚಾಮರಾಜನಗರ ಜಿಲ್ಲೆ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ. ಬೇಟೆಗಾರರೆನ್ನಲಾದ 3 ಸಾವು. ದೇಶದೆಲ್ಲೆಡೆಯಂತೆ ರಾಜ್ಯಾದ್ಯಂತ ಇಂದು ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ಇಂದು ಬೆಳಗ್ಗೆ ಪ್ರಭಾತ್ ಪೇರಿ ನಡೆಸಲಾಯಿತು. ದೇಶಭಕ್ತಿ ಗೀತ ಗಾಯನ ಹಾಗೂ ವಾದ್ಯವೃಂದ ಆಯೋಜಿಸಲಾಗಿತ್ತು. ರಾಷ್ಟದ ಸ್ವಾತಂತ್ರ್ಯಕ್ಕಾಗಿ ತನು ಮನ ಧನ ಅರ್ಪಿಸಿದವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ದೇಶಪ್ರೇಮವನ್ನು ಸಾರುವ ಅನೇಕ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೆದಿವೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅವರು ಲೋಕಭವನದ ಅಂಗಳದಲ್ಲಿರುವ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಪುಷ್ಪನಮನ ಸಲ್ಲಿಸಿ ಬಳಿಕ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತೋರಿದ ಅಪ್ರತಿಮ ಧೈರ್ಯ, ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ದಿನವಾಗಿದೆ. ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಕರ್ನಾಟಕವು ತನ್ನ ಶ್ರೀಮಂತ ಸಂಸ್ಕೃತಿ, ಜ್ಞಾನ, ಪರಂಪರೆ, ನಾವೀನ್ಯತೆ ಹಾಗೂ ವೈವಿಧ್ಯತೆಯಲ್ಲಿ ಏಕತೆಯ ಭಾವನೆಗಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ವೀರತೆ ಮತ್ತು ರಾಷ್ಟ್ರಭಕ್ತಿಯ ಮಹಾನ್ ಪರಂಪರೆಗೆ ಕರ್ನಾಟಕದ ನೆಲ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಕರ್ನಾಟಕದ ವೀರಭೂಮಿ ಅಪ್ರತಿಮ ಕೊಡುಗೆ ನೀಡಿದೆ ಎಂದು ಹೇಳಿದರು. ಭಾರತ ಇಂದು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಶಕ್ತಿಯಾಗಿ ಮುನ್ನಡೆಯುತ್ತಿದೆ. ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ಅಪ್ಗಳು ಹಾಗೂ ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ದೇಶವು ಹೊಸ ಎತ್ತರಗಳನ್ನು ಸಾಧಿಸಿದೆ. ಈ ಪರಿವರ್ತನಾತ್ಮಕ ಪಯಣದಲ್ಲಿ ಕರ್ನಾಟಕವು ಮುಂಚೂಣಿ ಪಾತ್ರ ವಹಿಸುತ್ತಿದೆ. ಬೆಂಗಳೂರು ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಶಕ್ತಿಯ ಪ್ರತೀಕವಾಗಿ ಹೊರಹೊಮ್ಮಿದೆ. ಕರ್ನಾಟಕದ ಯುವ ಪ್ರತಿಭೆಗಳು, ವಿಜ್ಞಾನಿಗಳು, ಉದ್ಯಮಿಗಳು, ರೈತರು, ಕಾರ್ಮಿಕರು, ಶಿಕ್ಷಕರು ಮತ್ತು ಮಹಿಳೆಯರು ರಾಜ್ಯದ ಅಭಿವೃದ್ಧಿಯ ಜೊತೆಗೆ ರಾಷ್ಟ ನಿರ್ಮಾಣದಲ್ಲಿಯೂ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ರಾಜ್ಯದ ಅಭಿವೃದ್ಧಿಯೇ ರಾಷ್ಟದ ಅಭಿವೃದ್ಧಿಗೆ ಬಲ ನೀಡುತ್ತದೆ ಎಂದು ಹೇಳಿದರು. ವಿಕಸಿತ ಭಾರತ ನಿರ್ಮಾಣದಲ್ಲಿ ವಿಕಸಿತ ಕರ್ನಾಟಕದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಬೇಕು. ಈ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಏಕ ಭಾರತ ಶ್ರೇಷ್ಠ ಭಾರತ, ವಿಕಸಿತ ಭಾರತ ಮತ್ತು ವಿಕಸಿತ ಕರ್ನಾಟಕದ ನಿರ್ಮಾಣಕ್ಕೆ ಎಲ್ಲರೂ ಕೊಡುಗೆ ನೀಡಬೇಕೆಂದು ರಾಜ್ಯಪಾಲರು ಕರೆ ನೀಡಿದರು. 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿಂದು ವ್ಯವಸ್ಥೆ ಮಾಡಲಾಗಿದ್ದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಯುವ ಕರ್ನಾಟಕ ನವಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ

0: ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಅವರು ಸಮಾರಂಭದಲ್ಲಿ ತಿಳಿಸಿದರು. ಸರ್ಕಾರಿ ವಲಯದಲ್ಲಿ ಖಾಲಿ ಇರುವ 72,000 ಪ್ರಮುಖ ಹುದ್ದೆಗಳನ್ನು ಮುಂದಿನ 6 ತಿಂಗಳಲ್ಲಿ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಖಾಸಗಿ ಉದ್ಯೋಗಾವಕಾಶಗಳನ್ನು ಯುವ ಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಹಾಗೂ ಹಿಂದುಳಿದ 10 ಜಿಲ್ಲೆಗಳಲ್ಲಿ ನೂತನ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಿಗೆ ಪ್ರತಿ ಉದ್ಯೋಗಕ್ಕೆ ತಿಂಗಳಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉದ್ಯೋಗ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟಿನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ ಎಐ ಶಿಕ್ಷಣ ಪರಿಚಯಿಸುವ ಎಐ ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ ಶೇ.7.5% ಒಳಮೀಸಲಾತಿ ಕಲ್ಪಿಸುವ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು.
1: ಇಡೀ ನಮ್ಮ ಭಾರತ ಯುವಜನರ ದೇಶ, ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವಜನರ ಮೇಲೆ ಹೆಚ್ಚು ಬಂಡವಾಳವನ್ನ ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಯುವ ಕರ್ನಾಟಕ ನವ ಭಾರತ ನನ್ನ ಧ್ಯೇಯ ವಾಕ್ಯವಾಗಿದೆ. ಈಗ ಹೊಸದಾಗಿ ನಾವು ತಂತ್ರಜ್ಞಾನದಲ್ಲಿ ನಾವು ಇದ್ದೇವೆ. ಎಐ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ, ಇದು ನಿಮ್ಮ ಯುಗ, ನವಯುಗ. ಈಗಿನ ಯುವ ಜನತೆ ಹೊಸ ರೂಪವನ್ನು ಕೊಡಲು, ವಿಶ್ವ ಮಟ್ಟದ ಸ್ಪರ್ಧೆಗೆ ಅನುಕೂಲವಾಗುವಂತೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ.
0: ಬಳಿಕ ನಡೆದ ಪಥಸಂಚಲನದಲ್ಲಿ ವಿವಿಧ ಪಡೆಗಳ ತುಕಡಿಗಳು ಹಾಗೂ ಶಾಲಾ ಮಕ್ಕಳ ತಂಡಗಳಿಂದ ಕವಾಯತು ನಡೆಯಿತು. ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ತೆರೆದ ವಾಹನದಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಉತ್ಸವದ ಭಾಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ನೃತ್ಯ ರೂಪಕ, ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯ ಸಂಗ್ರಾಮದ ವೈಭವ ಪ್ರದರ್ಶನ, ಅಕ್ಕಪಡೆಯಿಂದ ಆತ್ಮರಕ್ಷಣೆ ಪ್ರದರ್ಶನ ಹಾಗೂ ವಿದ್ಯಾರ್ಥಿಗಳಿಂದ ಭಾರತ್ ಜೋಡೋ ಯುವ ಸಂಘ ಯೋಜನೆ ಕುರಿತ ಕಾರ್ಯಕ್ರಮ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲೆಯಲ್ಲಿ ರೈಲ್ವೆ ಕಾಮಗಾರಿಗಳು ವೇಗ ಪಡೆದುಕೊಂಡಿದ್ದು 2027 ಡಿಸೆಂಬರ್ ಅಂತ್ಯದೊಳಗೆ ತುಮಕೂರು ರಾಯದುರ್ಗ ರೈಲ್ವೆ ಕಾರ್ಯಾಚರಣೆ ನಡೆಸಲಿದೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು, ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಅಡಿಯಲ್ಲಿ ವಸಂತ ನರಸಾಪುರದಲ್ಲಿ 6ನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ 4,731 ಎಕರೆ ಭೂಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ ಎಂದರು. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಜಿಲ್ಲೆಯಲ್ಲಿ 75,480 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ 7 ಬೃಹತ್ ಮತ್ತು ಭಾರಿ ಕೈಗಾರಿಕೆಗಳು ಮುಂದೆ ಬಂದಿದ್ದು, ಇದರಿಂದ 29,200 ನೇರ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಹೇಳಿದರು. ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೃಹತ್ ಮತ್ತು ಮಧ್ಯಮ ನೀರಾವರಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಹಾಗೂ ಆದರ್ಶಗಳನ್ನು ಸ್ಮರಿಸಿಕೊಂಡು ಸೌಹಾರ್ದತೆ, ಸಹೋದರತ್ವ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳೊಂದಿಗೆ ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಸಾವಿರಾರು ದೇಶಪ್ರೇಮಿಗಳ ತ್ಯಾಗ ಬಲಿದಾನದ ಫಲವಾಗಿ ಸ್ವಾತಂತ್ರ್ಯ ದೊರೆತಿದೆ. ಅಂತಹ ಮಹನೀಯರನ್ನು ಸದಾ ಸ್ಮರಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ವಿಜಯಪುರದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರಾಷ್ಟ ಧ್ವಜಾರೋಹಣವನ್ನು ನೆರವೇರಿಸಿದರು. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ತಂಡಗಳಿಂದ ವಂದನೆ ಸ್ವೀಕರಿಸಿದರು. ನಂತರ ಮಾತನಾಡಿದ ಅವರು, ಭಾರತದ ಏಕತೆಗಾಗಿ ಎಲ್ಲರೂ ಬದ್ಧರಾಗಿ ಅಭಿವೃದ್ಧಿಗೆ ಪೂರಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ರಾಯಚೂರು ಜಿಲ್ಲಾಡಳಿತದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟ ಧ್ವಜಾರೋಹಣ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮ್ ಸಿಂಗ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು ಸೇರಿದಂತೆ ವಿವಿಧ ತಂಡಗಳಿಂದ ಗೌರವ ರಕ್ಷೆ ಸ್ವೀಕರಿಸಿದರು.

0: ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಬಿಎಸ್ ಸುರೇಶ್ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣೆ ನೆರವೇರಿಸಿದರು. ಕರ್ನಾಟಕ ಜಲಿಯನ್ ವಾಲಾಬಾಗ್ ಖ್ಯಾತಿಯ ಇತಿಹಾಸ ಪ್ರಸಿದ್ದ ವಿದುರಾಶ್ವತ್ಥ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ದಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ರಾಷ್ಟಭಕ್ತಿ ರಾಷ್ಟಪ್ರೇಮ ಬಿಂಬಿಸುವ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಇಂದು ನಡೆದ ಗುಂಡಿನ ಚಕಮಕಿಯಲ್ಲಿ ಬೇಟೆಗಾರರೆನ್ನಲಾದ ಮೂವರು ಮೃತಪಟ್ಟ ಘಟನೆ ವರದಿಯಾಗಿದೆ. ಘಟನೆ ಬಗ್ಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಕಾವೇರಿ ವನ್ಯಜೀವಿ ಧಾಮದ ಅಧಿಕಾರಿಗಳ ಜೊತೆ ಈ ಬಗ್ಗೆ ಮಾತನಾಡಲಾಗಿದೆ. ಕಳ್ಳಬೇಟೆಗೆ ತೆರಳಿದ್ದವರು ಸಿಬ್ಬಂದಿ ಮೇಲೆ ನಾಡಬಂದುಕುಗಳಿಂದ ದಾಳಿ ಮಾಡಿದ್ದು ಪ್ರತಿ ದಾಳಿ ನಡೆಸಿದಾಗ ಮೂವರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಸ್ಥಳೀಯರು ಮೃತಪಟ್ಟವರು ಅಮಾಯಕರಾಗಿದ್ದು ಬೇಟೆಗೆ ಹೋಗಿರಲಿಲ್ಲ ಎನ್ನುತ್ತಿದ್ದಾರೆ. ಈ ಕುರಿತು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನದ ಸಡಗರ, ರಾಜ್ಯಪಾಲರಿಂದ ಲೋಕಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ. ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ. ಯುವ ಕರ್ನಾಟಕ ನವಭಾರತ ಯೋಜನೆ ಘೋಷಣೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರತಿನಿಧಿಗಳಿಂದ ರಾಷ್ಟ ಧ್ವಜಾರೋಹಣ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ಸಮರ್ಪಣೆ. ಚಾಮರಾಜನಗರ ಜಿಲ್ಲೆ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ, ಬೇಟೆಗಾರರೆನ್ನಲಾದ ಮೂವರ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಿ ಕೊಡಿ, ಫ್ರೀಡಂ ಪಡೆಯಿರಿ. ಬಿಎಸ್ಎನ್ಎಲ್ 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
2: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
1: 1 ರೂಪಾಯಿಗೆ ಬಿಎಸ್ಎನ್ಎಲ್ ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
4: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 2:41. ಈಗ ಕಾರ್ಯಕ್ರಮ ಹಕ್ಕಿಯ ಬಳಗ.

ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ವಾತಂತ್ರ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆ ಮಕ್ಕಳಾದ ನಾವೆಲ್ಲರೂ ನಿಮ್ಮ ಜೊತೆ ಭಾಗಿಯಾಗಿದ್ದೇವೆ.

ಸನ್ಮಂಗಳವನ್ನುಂಟು ಮಾಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಭಾರತಾಂಬೆಗೆ ನಮಿಸುತ್ತಾ

0: ಚರಣಾರವಿಂದಕ್ಕೆ ನಮಿಸುತ್ತಾ ಈ ನಮ್ಮ ಕಥೆಯನ್ನ ಪ್ರಾರಂಭಿಸೋಣ.
1: ಗುರುಗಳೇ ಗುರುಗಳೇ, ಈ ದಿನ ಯಾವ ಕತೆ ಹೇಳ್ತೀರಿ?
0: ಈ ಸ್ವಾತಂತ್ರ್ಯೋತ್ಸವದ ಸಡಗರದಲ್ಲಿ ನಾವು ಈ ದಿನ ಹರಿಕತೆ ಅಲ್ಲಲ್ಲ ನಾರೀ ಕಥೆಯನ್ನ ಹೇಳ್ತೇನೆ.
1: ಗುರುಗಳೇ, ನೀವು ಮಾರ್ಕಂಡೇಯ ಪುರಾಣ, ನಾರದ ಪುರಾಣ, ಬೇಡರ ಕಣ್ಣಪ್ಪ, ಶಿವಪುರಾಣ ಅಂತೀರಲ್ಲ, ಆದ್ರೆ ಈಗ
0: ನೋಡಪ್ಪ ಶಿಷ್ಯ, ಈ ದಿನ ನಾವು ಈ ಭರತಖಂಡದ ಸ್ತ್ರೀ ಶಕ್ತಿಯ ಕುರಿತು ಹೇಳೋಣ. ಎಲ್ಲಿ ನೋಡಿದ್ರೂ ಅವರದೇ ಸುದ್ದಿ. ಈ ದಿನ ನಾವು ನಮ್ಮ ದೇಶದ ಸ್ತ್ರೀ ಶಕ್ತಿಯನ್ನೇ ಕುರಿತು ಹೇಳೋಣ.
1: ಇಲ್ಲಿ ಸೇರಿರುವ ಪುಪುಪುಪುರುಷರೇ ಪುಪುಪುರುಷಿಯರೇ, ನಿಮಗೆಲ್ಲ ಈ ದಿನ ನರಿಕತೆಗೆ ಸ್ವಾಗತ, ಸುಸ್ವಾಗತ.
0: ಅಸಂಬದ್ಧ ಪ್ರಲಾಪಿ, ಅದು ನರಿಕತೆಯಲ್ವೋ ಪುಣ್ಯಾತ್ಮ, ನಾರೀಕಥೆ.
1: ಹಾ ಹೌದು ಹೌದು ಹೌದು ಹೌದು, ನಾವು ಈ ನಾರೀಕತೆ

0: ಕನ್ನಡದಲ್ಲಿ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಜನಿಸಿದ ಎಷ್ಟೋ ವೀರ ಮಾತೆಯರು ನಾವು ಅಬಲೆಯರಲ್ಲ ಸಬಲೆಯರು ಎಂಬುದನ್ನ ತೋರಿಸಿ ಹೋಗಿದ್ದಾರೆ. ಹೌದು ಗುರುಗಳೇ, ಅವರ ಕೈರುಚಿಯನ್ನು ತೋರಿಸಿದ್ದಾರೆ. ಕೈರುಚಿ ಅಂದರೆ ಕೇವಲ ಅಡುಗೆ ಮಾಡುವುದಲ್ಲ, ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿದ್ದಾರೆ.
1: ಹೌದೌದು, ಈ ಜಂಬೂ ದ್ವೀಪದ ದಕ್ಷಿಣ ಭಾರತ ಕ್ಷೇತ್ರದಲ್ಲಿ ಕರ್ನಾಟಕ ಎಂಬ ನಾಡು, ಆ ನಾಡಿನಲ್ಲಿ ಒಂದು ಗೇರು ಸೊಪ್ಪೆ ಎಂಬುದೊಂದು ಊರು. ಅಲ್ಲಿ ಮೆರೆದ ವೀರನಾರಿಯೇ ನಮ್ಮ ಚೆನ್ನಭೈರಾದೇವಿ.
2: ಕರಿಮೆಣಸು ಬೇಕಾ ಕರಿಮೆಣಸು?
0: ಗುರುಗಳೇ ಗುರುಗಳೇ, ಮೆಣಸಿನ ಕಾಳು ನಿಮಗೆ ನಿಮ್ಮ ಸ್ವರಕ್ಕೆ ಹೊಂದುತ್ತದೆ.
1: ಅದು ನಮ್ಮ ಕಥೆಯಲ್ಲಿ ಬರೋ ಮೆಣಸಿನ ಕಾಳು.
0: ಹಾಗಾದರೆ ಕಥೆಯ ಪಾತ್ರಧಾರಿಗಳೆಲ್ಲ ಮಾತಾಡ್ತಾರಾ? ಗುರುಗಳೇ, ಹಾಗಾದರೆ ನಾವು?
1: ಏಯ್, ನೀವು ಇರ್ತೀರಾ?
3: ಅತಿಯಾಯಿತು ಉದ್ದಟತನ. ನಮ್ಮ ನೆಲದ ರೋಜಾರಿಯನ್ನನ್ನು ಅವರಿಗೊಪ್ಪಿಸಲು ನಾವೇನು ಹೆಂಬೇಡಿಗಳಲ್ಲ. ಇನ್ನು ಕಪ್ಪ ಕಪ್ಪ ಕೊಡಲು ಈ ನೆಲ ಅವರಪ್ಪನದ್ದಲ್ಲ. ಮಂತ್ರಿಗಳೇ, ಯುದ್ಧಕ್ಕೆ ಸಿದ್ಧವಾಗಲಿ. ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ, ನೀರಿನಿಂದ ಹೊರಗೆಳೆದು ಸದೆ ಬಡಿಯೋಣ.
1: ಹೀಗೆ ಚೆನ್ನಭೈರಾದೇವಿ ಕತ್ತಿ ಹಿಡಿದು
0: ಟಕ ಟಕ

0: ನಮ್ಮ ಚೆನ್ನಭೈರಾದೇವಿ ಪೋರ್ಚುಗೀಸರ ಸುಲ್ತಾನರ ವಿರುದ್ಧ ಸತತವಾಗಿ ಹೋರಾಡಿ ಅವರಿಗೆ ಸಿಂಹ ಸ್ವಪ್ನವಾಗಿದ್ದಳು.
1: ಗುರುಗಳೇ, ಭೈರಾದೇವಿ ಒಬ್ಬರು ನೋಡಿ, ನಮ್ಮ ಮೈಯೆಲ್ಲ ಗಡಗಡ ನಡುಕ್ತಾ ಇದೆ,
2: ನನ್ನ ಕಾಲು ಅಲ್ಲಾಡ್ತಾ ಇದೆ. ಗುರುಗಳೇ
3: ಗುರುಗಳೇ, ಓಡಿ ಓಡಿ ಬೆಂಕಿ ಬೆಂಕಿ.
0: ಏಯ್, ಅದು ಬೆಂಕಿ ಅಲ್ರೋ, ನಮ್ಮ ಅಬ್ಬಕ್ಕನ ಸೈನಿಕರು.
3: ಹೌದಾ ಗುರುಗಳೇ?
0: ನೋಡು ನೋಡು, ಅಬ್ಬಕ್ಕನ ರಣಚಂಡಿ ರೂಪ.
4: ಹೇ ಬಿಯ ಪೋರ್ಚುಗೀಸರೇ, ನೀವೆಂದಿಗೂ ನಮ್ಮ ದೇಶದ ಸಂಪತ್ತನ್ನು ಮತ್ತು ನಮ್ಮನ್ನು ಆಳಲಾರಿರಿ. ಆಳಲು ನಾನು ಬಿಡುವುದಿಲ್ಲ. ನಿಮ್ಮ ರುಂಡಗಳನ್ನು ಚಂಡಾಡಿ ಅದನ್ನು ನನ್ನ ಮಾಲೆಯಾಗಿ ಧರಿಸುತ್ತೇನೆ. ಹುಷಾರ್! ಈ ಕನ್ನಡ ತಾಯ ವೀರ ಕಟಾರಿಯು ಆ ಪೋರ್ಚುಗೀಸರ ನೆತ್ತರದಿಂದ ರಣದೇವತೆಗೆ ಅಭಿಷೇಕ ಮಾಡುವೆ. ಇದು ಈ ಕನ್ನಡಾಂಬೆ ಮೇಲಾಣೆ, ಉಲ್ಲಾಳದ ಮಣ್ಣಿನಾಣೆ. ಸೈನಿಕರೇ, ಇದು ಉಲ್ಲಾಳದ ಮಾನದ ಪ್ರಶ್ನೆ, ಸ್ವಾತಂತ್ರ್ಯದ ಪ್ರಶ್ನೆ. ನಮ್ಮ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರುವವರೆಗೂ ಹೋರಾಡೋಣ. ಪರಕೀಯರ ದಬ್ಬಾಳಿಕೆಯಿಂದ ಉಲ್ಲಾಳವನ್ನು ರಕ್ಷಿಸೋಣ. ಜಯ ಸೋಮೇಶ್ವರ, ಜಯ ಉಲ್ಲಾಳ!
0: ರಣಚಂಡಿಯಾದ ಬಕ್ಕ ಪೋರ್ಚುಗೀಸರ ಮೇಲೆ ರಣಭೇರಿಯನ್ನ ಬಾರಿ

0: ಅಬ್ಬಬ್ಬ ಗುರುಗಳೇ, ಅಬ್ಬಕ್ಕನ ಹೋರಾಟ ಅಂದ್ರೆ ಇಂದು ಒಬ್ಬಟ್ಟು ತೊಟ್ಟು ಜನರಿಗೆಲ್ಲ ಆದರ್ಶ ಆಗಿದ್ದಾಳೆ. ಲೋ, ಇಂದು ಒಬ್ಬಟ್ಟು ತೊಟ್ಟಲ್ವೋ ಎಲ್ಲ ಅಂಗಡಿಯಿಂದಾನೇ ತರ್ತಾರೆ. ಇನ್ನು ಯುದ್ಧ ಮಾಡೋ ಮಾತೆಲ್ಲಿಂದ ಬಂತು?
1: ಶಿಷ್ಯ, ಇವಳು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೊದಲ ಮಹಿಳೆ. ಇವಳಿಗೆ ನಮ್ಮ ನಮಸ್ಕಾರಗಳು.
0: ಗುರುಗಳೇ, ನಿಮ್ಮ ಮನೆಯಲ್ಲಿ ಭತ್ತ ಕುಟ್ಟೋದೇನಾದ್ರೂ ಇದೆಯಾ?
1: ಅದಕ್ಕೆ ನೀವಿದ್ದೀರಲ್ಲ
0: ಅಲ್ಲಿ ನೋಡಿ ಗುರುಗಳೇ.
1: ಓ, ಅವಳೇ ನಮ್ಮ ಓಬವ್ವ.

0: ಹರ ಹರ ಮಹಾದೇವ.
1: ಚಿತ್ರದುರ್ಗದ ಕೋಟೆಯನ್ನ ನುಸುಳಲು ಬಂದ ಹೈದರಾಲಿಯ ಸೈನಿಕರನ್ನ ಹಿಡಿದ ಒನಕೆಯಿಂದಲೇ ಸಂಹಾರ ಮಾಡಿದ ವೀರನಾರಿ ನಮ್ಮ ಓಬವ್ವ. ಆದರೆ ಪಾಪ, ಮೋಸವನ್ನೇ ತಮ್ಮ ಯುದ್ಧ ನೀತಿಯನ್ನಾಗಿಸಿ ಹೈದರಾಲಿಯ ಕಡೆಯವರು ಮೋಸದಿಂದಲೇ ಓಬವ್ವನನ್ನು ಇರಿದು ಕೊಂದರು. ಪಾಪ ಓಬವ್ವ ಕೋಟೆಯನ್ನ ರಕ್ಷಿಸಿ ತಾನು ವೀರಮರಣವನ್ನು ಹೊಂದಿದಳು. ಅಂತಹ ವೀರ ರಾಣಿಗೆ ನಮನಗಳು.
2: ಗುರುಗಳೇ, ಓಬವ್ವನ ನೆಗ ಶಬ್ದ ನನ್ನ ಎದೆಯಲ್ಲಿ ಬತ್ತ ಕೊಟ್ಟಿದ್ದಾಗಿದೆ.
3: ನನಗೆ ಮೆಣಸು ಕೊಟ್ಟಿದ್ದ ಹಾಗಿದೆ ಗುರುಗಳೇ.
1: ನನಗೆ ಈಗ ನಿಮ್ಮಿಬ್ಬರ ತಲೆ ಕೊಟ್ಟಬೇಕು ಅನಿಸಿದೆ.
3: ಅಯ್ಯೋ ಗುರುಗಳೇ, ಬೇಡ ಬೇಡ ಬೇಡ. ಗುರುಗಳೇ, ಯಾರೋ ಅಲ್ಲಿ ಮಾತಾಡ್ತಾ ಇದ್ದಾರಲ್ಲ.
1: ಅವಳೇ ನಮ್ಮ ಕೆಳದಿಯ ಚೆನ್ನಮ್ಮ.
4: ಮಂತ್ರಿಗಳೇ, ಶಿವಾಜಿಯ ಮಗ ರಾಜರಾಮರು ನಮ್ಮ ಆಶ್ರಯ ಬಯಸಿ ಬಂದಿದ್ದಾರೆ. ರಕ್ಷಣೆ ಬಯಸಿ ಬಂದವರಿಗೆ ರಕ್ಷಣೆ ನೀಡುವುದು ಕನ್ನಡಿಗರ ಧರ್ಮ. ಔರಂಗಜೇಬನ ದಾಳಿಯನ್ನ ಎದುರಿಸೋಣ. ಯುದ್ಧಕ್ಕೆ ಸಿದ್ಧರಾಗಿ ಕೆಳದಿಯ ವೀರತ್ವವನ್ನ ತೋರಿಸೋಣ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ.
1: ಹೀಗೆ ರಾಜರಾಮರಿಗೆ ಆಶ್ರಯ ನೀಡಿದ ಈ ಕೆಳದಿಯ ರಾಣಿ ದಾಳಿಕೋರ ಔರಂಗಜೇಬನ ವಿರುದ್ಧ ವೀರಾವೇಶದಿಂದ ಹೋರಾಡಿದಳು.

0: ಆಹಾ ಗುರುಗಳೇ, ಈಗಲೂ ಹುಲಿ ಕೂಗಿದ ಹಾಗೆ ಶಬ್ದ ಕಿವಿಯೊಳಗೆ. ಅದು ಬರೀ ಹುಲಿ ಅಲ್ಲ, ಕನ್ನಡದ ಹೆಣ್ಣು ಹುಲಿ. ಗುರುಗಳೇ ಗುರುಗಳೇ, ಹೆಣ್ಮಕ್ಕಳೆಲ್ಲ ಎಲ್ಲೋ ಒಟ್ಟಾಗಿ ಪ್ರಯಾಣ ಹೊರಟಿದ್ದಾರೆ.
1: ಏಯ್ ಪೆದ್ದ, ಅದು ನಮ್ಮ ಬೆಳವಾಡಿ ಮಲ್ಲಮ್ಮ, ಅವರೆಲ್ಲ ಮಹಿಳಾ ಸೇನೆಯವರು.
2: ಈಶ ಪ್ರಭುಗಳೇ ಚಿಂತೆ ಬೇಡ, ಆ ಶಿವಾಜಿಯ ಸೈನಿಕರು ನಮ್ಮ ಹಸುಗಳನ್ನು ಕದ್ದಿರಬಹುದು, ಆದರೆ ಇದು ಈ ನಮ್ಮ ಈ ಕನ್ನಡ ನಾಡಿನ ಸಮಸ್ತ ಹಿಂದೂಗಳ ಅಪಮಾನದ ವಿಷಯ. ಕರುನಾಡಿನ ಮಹಿಳೆಯರು ಕೇವಲ ಹಾಲನ್ನು ಕರೆಯುವುದು ಮಾತ್ರವಲ್ಲ, ಕತ್ತಿ ಹಿಡಿದರೆ ಸಮರವನ್ನು ಮಾಡಬಲ್ಲರು ಎಂಬುದನ್ನು ತೋರಿಸುತ್ತೇವೆ. ನಮ್ಮ ಹಸುಗಳನ್ನು ನಾವು ಬಿಡಿಸಿಕೊಂಡು ಬರುತ್ತೇವೆ. ಜೈ ಗೋಮಾತೆ, ಜೈ ಭುವನೇಶ್ವರಿ.
0: ತನ್ನ ಗೋವುಗಳ ಅಪಹರಿಸಿದ ಶಿವಾಜಿಯ ಮೇಲೆ ತನ್ನ ಮಹಿಳಾ ಸೇನೆಯ ಆರ್ಭಟವನ್ನು ತೋರಿಸಿದಳು.

0: ಮಗಳೇ, ನಮ್ಮ ಮಲ್ಲಮ್ಮ ಸೇನೆ ಕಟ್ಟಿದ್ರು ಅಂದಿದ್ರಲ್ಲ, ಅದು ಈಗ್ಲೂ ಇದೆಯಾ?
1: ನೋಡಪ್ಪ, ಬೆಳವಾಡಿ ಮಲ್ಲಮ್ಮ ಮಹಿಳಾ ಸೇನೆ ಕಟ್ಟಿ ಶಿವಾಜಿಯ ಸೇನೆಯನ್ನ ಹೊಡೆದೋಡಿ

0: ಸಾಧಿಸಿದಳು. ನಮ್ಮ ವಿಶ್ವದಲ್ಲೇ ಪ್ರಥಮ ಮಹಿಳಾ ಸೇನೆ ಕಟ್ಟಿದ ಛಲಗಾತಿ ಮಲ್ಲಮ್ಮ. ಅವಳು ಅಂದು ಕಟ್ಟಿದ ಸೇನೆಯ ಪ್ರಭಾವವೇ ಇಂದು ಸೇನೆಯಲ್ಲಿ ನಮ್ಮ ಮಹಿಳಾ ಮಣಿಗಳು ಧೈರ್ಯದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ.
1: ಗುರುಗಳೇ, ಇಂದು ಗೋಗಳ್ಳರಿಗೆ ಬೆಳವಾಡಿ ಮಲ್ಲಮ್ಮನಂತವರು ಮತ್ತೆ ಬರಬೇಕು ಅಲ್ವೇ?
0: ಏಯ್, ನೀವಿದ್ದೀರಲ್ಲ ನಿಷ್ಪ್ರಯೋಜಕರು, ಹೋಗಿ ಆ ಕೆಲಸವನ್ನಾದ್ರೂ ಮಾಡಿ, ಪುಣ್ಯ ಬರುತ್ತದೆ.
1: ಗುರುಗಳೇ, ನೀವು ಬರ್ತೀರಾ ಪುಣ್ಯದ ಕೆಲಸಕ್ಕೆ?
2: ಗುರುಗಳೇ ಗುರುಗಳೇ, ಒಂದು ಹುಲಿ ಬರ್ತಾ ಇದೆ.
0: ಅವಳೇ ನಮ್ಮ ಚೆನ್ನಮ್ಮ.
3: ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಒಡ ಹುಟ್ಟಿದವರೇ? ಬಂಧುಗಳೇ, ಕಿತ್ತೂರು ನಿಮ್ಮ ಅಪ್ಪ ತಾತ ಮುತ್ತಾತ ಕಟ್ಟಿ ಬೆಳೆಸಿದ ನಾಡಲ್ಲ, ಇದು ಕನ್ನಡಿಗರ ಆಸ್ತಿ, ನಿಮಗೇಕೆ ಕೊಡಬೇಕು? ನೀವೇನು ಕಿತ್ತೂರನ್ನು ಕಟ್ಟಿ ಬೆಳೆಸಿದವರೇ? ವ್ಯಾಪಾರದ ನೆಪವಡ್ಡಿ ಬಂದ ನೆಲೆ ಇಲ್ಲದ ನಿಮಗೆ ಇರಲು ಆಶ್ರಯ ಕೊಟ್ಟವರು ನಾವು. ಜಾಗ ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತಶತಮಾನಗಳಿಂದ ಸ್ವತಂತ್ರವಾಗಿ ನಿಂತಿರುವ ನಾಡು ಈ ಕಿತ್ತೂರು, ನಿಮಗೇಕೆ ಕೊಡಬೇಕು ಕಪ್ಪ? ಅದು ಎಂದಿಗೂ ಸಾಧ್ಯವಿಲ್ಲ. ಪ್ರಾಣವನ್ನಾದರೂ ಕೊಟ್ಟೆವು ಕಪ್ಪ ಕೊಡವು. ಜೈ ಉಚ್ಚಂಗಿ, ಜೈ ಭುವನೇಶ್ವರಿ.
0: ಹೀಗೆ ಕಪ್ಪ ಕೊಡಲು ನಿರಾಕರಿಸಿದ ಕಿತ್ತೂರಿನ ಮೇಲೆ ಥ್ಯಾಕರೆ ದಾಳಿ ಮಾಡಿದ. ಅವರ ದಾಳಿಯನ್ನ ನಮ್ಮ ಕಿತ್ತೂರ ಹುಲಿ ಎದುರಿಸಿದ ಬಗೆ.
4: ಗುಡುಗು.

0: ಹೌದು ಗುರುಗಳೇ, ಈ ಕತೆ ಕೇಳಿದ್ದ ನಮ್ಮ ಮನಸ್ಸು ಭಾರವಾಯಿತು.
1: ಹೌದು ಶಿಷ್ಯರೇ, ಕಿತ್ತೂರಿನ ಚೆನ್ನಮ್ಮ, ಅಬ್ಬಕ್ಕ, ಓಬವ್ವ, ಕೆಳದಿಯ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಚೆನ್ನಭೈರಾದೇವಿ ಇವರೆಲ್ಲ ಕೇವಲ ಇತಿಹಾಸದ ಪುಟಗಳಲ್ಲ. ಇವರು ನಮ್ಮ ಸ್ವಾತಂತ್ರ್ಯದ ಅಡಿಪಾಯ ಹಾಕಿದ ಮಹಾನ್ ವೀರನಾರಿಯರು.
0: ಗುರುಗಳೇ, ನಾವು ಶಾಲೆಯಲ್ಲಿ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಕೇಳಿದ್ದೇವೆ. ಆದರೆ ಈ ವೀರ ಮಹಿಳೆಯರ ತ್ಯಾಗವು ಅಷ್ಟೇ ದೊಡ್ಡದಲ್ಲವೇ?
1: ಖಂಡಿತ ಶಿಷ್ಯ, ಭಾರತ ಮಾತೆಯ ಸ್ವಾತಂತ್ರ್ಯದ ಹೋರಾಟ ಪುರುಷರೊಬ್ಬರ ಸಾಧನೆಯಲ್ಲ. ಅದರ ಹಿಂದೆ ಸಾವಿರಾರು ವೀರ ಮಹಿಳೆಯರ ತ್ಯಾಗ, ಬಲಿದಾನ, ಧೈರ್ಯ ಹಾಗೂ ದೇಶಪ್ರೇಮ ಅಡಗಿದೆ.
0: ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯದ ಕತೆ ಎಂದರೆ ಅದು ಪುರುಷರೊಬ್ಬರ ಕತೆ ಮಾತ್ರವಲ್ಲ, ನಾರಿ ಶಕ್ತಿಯ ಕಥೆಯೂ ಹೌದಾ?
1: ಹೌದು, ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಮಹಿಳೆಯರು ಕೇವಲ ಮನೆಯ ದೀಪಗಳಾಗಿರಲಿಲ್ಲ, ಅವರು ದೇಶದ ಜ್ಯೋತಿಗಳಾಗಿದ್ದವರು, ಕತ್ತಿ ಹಿಡಿದವರು, ಸೇನೆ ಕಟ್ಟಿದವರು, ಶತ್ರುಗಳನ್ನು ಎದುರಿಸಿದವರು, ಪ್ರಾಣತ್ಯಾಗ ಮಾಡಿದವರು.
0: ಅಂತಹ ಎಲ್ಲ ವೀರ ನಾರಿಯರಿಗೆ ನಮ್ಮ ನಮನಗಳು.
1: ಬನ್ನಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರ ಮಹಿಳೆಯರಿಗೆ ನಮ್ಮ ಕೃತಜ್ಞತೆಯ ನಮನಗಳನ್ನು ಸಲ್ಲಿಸೋಣ.

ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರ ಮಹಿಳೆಯರಿಗೆ ನಮ್ಮ ಅನಂತ ಪ್ರಣಾಮಗಳು. ಅವರ ಆದರ್ಶಗಳು ನಮ್ಮ ಬದುಕಿಗೆ ದಾರಿದೀಪವಾಗಲಿ. ವಂದೇ ಮಾತರಂ, ಜೈ ಹಿಂದ್. ಇಷ್ಟು ಹೊತ್ತು ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆಯ ಮಕ್ಕಳು, ಪದ್ಮನಾಭನಗರ, ಬೆಂಗಳೂರು. ಶಾಲಾ ಶೈಕ್ಷಣಿಕ ನಿರ್ದೇಶಕಿ ಶ್ರೀಮತಿ ಲಕ್ಷ್ಮೀಮೂರ್ತಿ, ಶಾಲಾ ಪ್ರಾಂಶುಪಾಲರು ಶ್ರೀರಾಮನಾಥ್, ನಿರ್ದೇಶಕರು ವಾಸುದೇವ್ ಕೆಎಸ್, ಸಹ ನಿರ್ದೇಶಕಿಯರು ಅಶ್ವಿನಿ ಕೆಎಸ್, ರೇಷ್ಮಾ ಲೋಕೇಶ್, ಚಿತ್ರಾ ಸಿ. ಪಾತ್ರಗಳ ಪರಿಚಯ: ಹಾಡುಗಾರರು ಪ್ರಣವಿ ಭಟ್, ಮನನ್ಯಸ್ವಿ. ಗುರು ಸಂಕಲ್ಪ್ ಪ್ರಭು. ಶಿಷ್ಯ ಶ್ರೀಶ, ಚೆನ್ನಭೈರಾದೇವಿ, ಶಾರ್ವಿ, ರಾಣಿ ಅಬ್ಬಕ್ಕ, ಸೌಪರ್ಣಿ, ಕೆಳದಿಯ ಚೆನ್ನಮ್ಮ, ಸಾಯಿ ಶಾನ್ವಿ, ಬೆಳವಾಡಿ ಮಲ್ಲಮ್ಮ, ಅಧಿಶ್ರೀ, ಕಿತ್ತೂರಿನ ರಾಣಿ ಚೆನ್ನಮ್ಮ, ಪ್ರಣತಿರಾಜ್.

ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರಿಗೆಲ್ಲ ಶಾರದಾ ಯುವರಾವ್ ಹೇಳುವ ನಮಸ್ಕಾರಗಳು ಹಾಗೂ ನಿಲಯದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಮಯ 5:31.

0: ஆழங்குஷ விட்டடம் நெனு தன்னமனம் தனவாசி தேசவம் என்று ஆதிகவி பம்பன் நுடிதந்தே ஒன்று பதி சையாதிரி ஒன்று பதி கடலு நடுமத்தியதிலே அடிக்க தெங்குகள மடலு சிறுகன்னட சப்பரவே நன்ன ஜில்லே இல்லையே இன்னொம்மி ಹುಟ್ಟುವೆನು ನಲ್ಲೆ ಎಂದು ಹಾಡಿ ಹೊಗಳಿದ ಚುಟುಕು ಬ್ರಹ್ಮರೆಂದೇ ಖ್ಯಾತರಾದ ದಿನಕರ ದೇಸಾಯಿಯವರ ನುಡಿಗಳಂತೆ ನೈಸರ್ಗಿಕ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಐತಿಹಾಸಿಕವಾಗಿ ಪೌರಾಣಿಕವಾಗಿ ಪ್ರಸಿದ್ಧಿಯನ್ನು ಪಡೆದು ಸಾಂಸ್ಕೃತಿಕವಾಗಿ ಸಮೃದ್ಧಿಯನ್ನು ಕೂಡ ಹೊಂದಿದೆ. ಜಿಲ್ಲೆಯ ಹೆಚ್ಚಿನ ಭೂಪ್ರದೇಶದಲ್ಲಿ ಹರಡಿರುವ ಪಶ್ಚಿಮ ಘಟ್ಟಗಳ ಹಸಿರು ದಟ್ಟ ಅರಣ್ಯಗಳು, ವೈವಿಧ್ಯಮಯ ವನ್ಯಜೀವಿಗಳು, ವನ್ಯಜೀವಿ ಅಭಯಾರಣ್ಯಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮಿಸಿ ಪೂರ್ವದಿಂದ ಪಶ್ಚಿಮದ ಕಡಲಿನೆಡೆಗೆ ಪಯಣಿಸುವ ನದಿ ನದಗಳು, ಅವುಗಳಿಂದ ಅಲ್ಲಲ್ಲಿ ನಿರ್ಮಿತವಾದ ಸುಂದರ ಜಲಪಾತಗಳು, ಧಾರ್ಮಿಕ ಐತಿಹಾಸಿಕ ತಾಣಗಳು ಪ್ರಾಕೃತಿಕ ಪ್ರಿಯರನ್ನು ಕೈಬೀಸಿ ತನ್ನತ್ತ ಕರೆಯುತ್ತವೆ. ಕಡಲ ತೀರದ ನಾಡು, ಬೆಟ್ಟ ಗುಡ್ಡಗಳ ಬೀಡು ಎಂದೇ ಪ್ರಸಿದ್ಧವಾದ ಉತ್ತರ ಕನ್ನಡ ಜಿಲ್ಲೆಯನ್ನು ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗಿರುವ ಪಶ್ಚಿಮ ಘಟ್ಟಗಳು ಜಿಲ್ಲೆಯ ಬಹುತೇಕ ಭೂಪ್ರದೇಶವನ್ನು ಆವರಿಸಿದ್ದು ಇಲ್ಲಿಯ ಪಾರಂಪರಿಕ ಅರಣ್ಯವಾಸಿಗಳಿಂದ ತನ್ನ ನೈಜತೆಯನ್ನು, ಸೌಂದರ್ಯವನ್ನು, ಭೌಗೋಳಿಕ ಸಂಪತ್ತನ್ನು, ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಬಂದದ್ದಲ್ಲದೆ ಜೊತೆಗೆ ಸಾಂಸ್ಕೃತಿಕವಾದ ವಿಶಿಷ್ಟ ಸಂಪ್ರದಾಯಗಳು, ಧಾರ್ಮಿಕ ಆಚರಣೆಗಳು ಜಿಲ್ಲೆಯ ವಿಶೇಷತೆಯನ್ನು ಹೆಚ್ಚಿಸಿವೆ. ವಿಶಿಷ್ಟ ಜನಸಮುದಾಯಗಳು, ವಿಶಿಷ್ಟಪೂರ್ಣ ಕಲೆಗಳು, ಜಿಲ್ಲೆಯ ಜನಪದ ಸಂಸ್ಕೃತಿಗಳು ಸಾಂಸ್ಕೃತಿಕ ಸೌಂದರ್ಯಕ್ಕೆ ತನ್ನದೇ ಆದ ಮೆರಗನ್ನು ನೀಡಿವೆ. ಸಹ್ಯಾದ್ರಿ ಬೆಟ್ಟಗಳ ತಪ್ಪಲು, ಕಾಳಿ ನದಿಯ ಪ್ರಸ್ಥಭೂಮಿ, ಅರಬ್ಬಿ ಸಮುದ್ರದ ದಡದಲ್ಲಿದೆ ಕರ್ನಾಟಕದ ಕಾಶ್ಮೀರ. ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನ ಕಾರವಾರ. ಇಂದು ಕಾರವಾರದ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಕವಾಯಿತು ಮೈದಾನದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಮುಖ್ಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲಾಡಳಿತ ಆಯೋಜಿಸಿ ಆಚರಿಸಿತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಅವರು, ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಗಳನ್ನು ಅರ್ಪಿಸಿ ನಮಿಸಿ ಧ್ವಜಾರೋಹಣವನ್ನು ನೆರವೇರಿಸಿದರು.
1: ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು 80ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ನೀಡುತ್ತಾ ಮಾತನಾಡಿದರು.
2: 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳು. ಪ್ರಾಂಜಲ ಮನಸ್ಸಿನಿಂದ ನಮಸ್ಕಾರಗಳು.
1: ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ದಿನಗಳನ್ನು ನೆನಪಿಸುತ್ತಾ, ಪ್ರಾಣ ಬಲಿದಾನಗಳನ್ನು ಮಾಡಿದವರನ್ನು ನೆನಪಿಸುತ್ತಾ ಶ್ರದ್ಧಾಪೂರ್ವ ನಮನಗಳನ್ನು ಸಲ್ಲಿಸಿದರು. ಹಾಗೂ ಸ್ವಾತಂತ್ರ್ಯ ಚಳವಳಿಯ ರೂಪ ಸ್ವರೂಪಗಳನ್ನು ನೆನಪಿಸಿಕೊಂಡು ಹೀಗೆಂದರು.
2: ಬ್ರಿಟಿಷರು ಕ್ರೂರ ದಾಶ್ಯದಿಂದ ಬಿಡುಗಡೆ ಹೊಂದಿ ನಮ್ಮ ದೇಶ ಸ್ವಾತಂತ್ರ್ಯದ ಬೆಳಕನ್ನು ಕಂಡು ಸುದಿನ ಇದು. ಹೆಚ್ಚು ಪ್ರಾಮಾಣಿಕವಾದ ಮತ್ತು ಅಹಿಂಸಾತ್ಮಕವಾದ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಚರಿತ್ರೆಯಲ್ಲಿ ನಡೆದಿಲ್ಲ. ಇಂಥ ಅಭೂತಪೂರ್ವವಾದ ಹೋರಾಟಕ್ಕಾಗಿ ನಮ್ಮ ಬದುಕನ್ನೇ ಮುಡಿಪಾಗಿಟ್ಟ, ತಮ್ಮ ಅಮೂಲ್ಯವಾದ ಪ್ರಾಣವನ್ನೇ ಬಲಿದಾನ ಮಾಡಿದ ಎಲ್ಲ ಮಹಾನ್ ಚೇತನಗಳಿಗೆ ಈ ಸಂದರ್ಭದಲ್ಲಿ ನಾನು ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಅರ್ಪಿಸುತ್ತೇನೆ.
1: ಸ್ವಾತಂತ್ರ್ಯ ಹೋರಾಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕೊಡುಗೆಯನ್ನು ನೆನಪಿಸಿದರು. ಬಸವಾದಿ ಶರಣರ ಸೇವೆಗಳನ್ನು ಸ್ಮರಿಸುತ್ತಾ ಹೀಗೆಂದರು.
2: ಸ್ವತಂತ್ರ ಭಾರತ ಹೋರಾಟದ ಉತ್ತರ ಕನ್ನಡ ಜಿಲ್ಲೆ ಕೊಡುಗೆಯೂ ಸಾಕಷ್ಟಿದೆ. ಕರ ನಿರಾಕರಣೆ ಚಳವಳಿಯಲ್ಲಿ ಅಪೂರ್ವ ತ್ಯಾಗಗೈದ ಅಂಕೋಲಾ ತಾಲೂಕು ಕರ್ನಾಟಕದ ಬಾರ್ಡೋಲಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದು, ಅಸಹಕಾರ ಮತ್ತು ಸ್ವದೇಶಿ ಚಳವಳಿಯ ಸಮಯದಲ್ಲಿ ಗಾಂಧಿ ತಾಲೂಕು ಎಂದು ಪ್ರಸಿದ್ಧವಾಗಿತ್ತು. ಜಿಲ್ಲೆಯ ಹಲವು ಸ್ವಾತಂತ್ರ್ಯ ಹೋರಾಟಗಾರರು ದೇಶವು ಸ್ವಾತಂತ್ರ್ಯ ಪಡೆಯುವಲ್ಲಿ ನಮ್ಮ ಕೊಡುಗೆಯು ನೀಡಿರತಕ್ಕಂಥದ್ದು ನಾವು ಸ್ಮರಿಸಬೇಕಾಗತ್ತೆ. ಬಸವಾದಿ ಶರಣರು ಪ್ರತಿಪಾದಿಸಿದ ನಾಯಕ ದಾಸೋಹ ಸಮಾಜ ನಿರ್ಮಾಣ ತತ್ವಗಳು

0: ಸಂವಿಧಾನದ ಮೂಲಭೂತ ಆಶಯಗಳಾಗಿ ಸಮೀಪವಾಗಿವೆ.
1: ಇದೇ ಸಂದರ್ಭದಲ್ಲಿ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ನೆನಪಿಸಿಕೊಳ್ಳುತ್ತಾ, ಸರ್ಕಾರವು ಕೃಷಿ, ತೋಟಗಾರಿಕೆ, ಗ್ರಾಮೀಣ ಬದುಕಿಗೆ ಹೆಚ್ಚಿನ ಆದ್ಯತೆ ನೀಡುವುದನ್ನು ನೆನಪಿಸಿಕೊಂಡರು.
0: 5 ಪ್ರಮುಖ ಗ್ಯಾರಂಟಿ ಯೋಜನೆಗಳ ವಾರ್ಷಿಕರಿಸುವ ಸುಮಾರು 50,000 ಕೋಟಿ ರೂಪಾಯಿಗಳಿಗೆ ಅಧಿಕ ವೆಚ್ಚದಲ್ಲಿ ಅನುಷ್ಠಾನಗೊಳಿಸುತ್ತಿದ್ದು, ಈ ಯೋಜನೆಗಳು ರಾಜ್ಯದ ಕೋಟ್ಯಾಂತರ ಕುಟುಂಬಗಳಿಗೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದೆ. ಕೃಷಿ, ತೋಟಗಾರಿಕೆ ಮತ್ತು

0: ಕಲೆ ಮತ್ತು ಸಾಂಸ್ಕೃತಿಕ ಸೇರಿದಂತೆ ಗ್ರಾಮೀಣ ಬದುಕಿನಲ್ಲೇ ಅನುಭವಕ್ಕಾಗಿ ನಮ್ಮ ವಾಸ್ತವ ಸಂಗತಿ.
1: ಹಿಂದುಳಿದ ಜಿಲ್ಲೆಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ನೆನಪಿಸಿದರು. ಶಿಕ್ಷಣಕ್ಕೆ ಆದ್ಯತೆ ನೀಡುವ ಸಲುವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕಲ್ಪಿಸಲಾಗಿದೆ ಎಂದರು. ಜವಳಿ ರೇಷ್ಮೆ ಕೈಗಾರಿಕೆಗಳಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು.
0: 2500 ಪ್ರೋತ್ಸಾಹ ಧನವನ್ನು ಇದಕ್ಕಾಗಿ ಪ್ರತಿ ವರ್ಷ 300 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು. ಯುವ ಉದ್ಯೋಗ ಸೇತುವೆ, ಖಾಸಗಿ ಉದ್ಯೋಗ ನಿಯಮಗಳನ್ನು ವ್ಯವಸ್ಥೆ, ಉದ್ಯೋಗ ಸಂಯೋಜನೆ, ITI, 100 ಸರ್ಕಾರಿ ITIಗಳನ್ನು ಕೈಗಾರಿಕೆಗಳೊಂದಿಗೆ ಲಿಂಕ್ ಮಾಡಿ 10,000 ಯುವಕರಿಗೆ ಉದ್ಯೋಗ ಭರವಸೆ.
1: ಪ್ರಾಥಮಿಕ ಶಿಕ್ಷಣದಲ್ಲಿಯೇ ತಾಂತ್ರಿಕತೆ ಅಳವಡಿಸುವ ಭರವಸೆಯನ್ನು ಸರ್ಕಾರ ಹೊಂದಿರುವುದಾಗಿ ನೆನಪಿಸಿದರು. ನಶೆಮುಕ್ತ ಕರ್ನಾಟಕಕ್ಕೆ ಹೆಚ್ಚಿನ ಮಹತ್ವ ನೀಡುವುದಾಗಿ ಹೇಳುತ್ತಾ ಯುವಜನಾಂಗವನ್ನು ಇದರಿಂದ ರಕ್ಷಿಸಬೇಕಾದ ಚಿಂತನೆಯನ್ನು ವ್ಯಕ್ತಪಡಿಸಿದರು.
0: ನಶೆಮುಕ್ತ ಕರ್ನಾಟಕ, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಿ ವ್ಯಸನ ತ್ಯಜಿಸುವಕ್ಕೆ ತಿಳಿಸಲು ಬೆಂಬಲ ಮತ್ತು ಸಬಲೀಕರಣ ಉಪಕರಣಗಳ ಮೂಲಕ ನಶೆ ಪದಾರ್ಥಗಳ ವ್ಯಸನ ಮುಕ್ತಗೊಳಿಸಲು ಕ್ರಮ.
1: ಆರೋಗ್ಯ ಸೇವೆಗಳನ್ನು ಉತ್ತಮಗೊಳಿಸುವ ಭರವಸೆಯನ್ನು ನೀಡಿದರು. ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಸಾರ್ವಜನಿಕ ಕುಂದುಕೊರತೆ ಆಲಿಸುವ ಸಲುವಾಗಿ ಪ್ರತ್ಯೇಕ ಇಲಾಖೆಯ ಭರವಸೆ ಹಾಗೂ ಕೃತಕ ಬುದ್ಧಿಮತ್ತೆಗೆ ತಂತ್ರಜ್ಞಾನದ ವ್ಯವಸ್ಥೆ, ರೈತ ಮಿತ್ರ ಬಡವರ ಬಂಧು ಯೋಜನೆಗಳನ್ನು ಬಲಗೊಳಿಸುವ ಭರವಸೆ ನೀಡಿದರು.
0: ಪ್ರಜಾಸೇವೆ ಇಲಾಖೆ ಸಾರ್ವಜನಿಕ ಕುಂದುಕೊರತೆ ಆಲಿಸಿ ಪ್ರತ್ಯೇಕ ಇಲಾಖೆ ಸ್ಥಾಪಿಸಲು ಆಧುನಿಕ ತಂತ್ರಜ್ಞಾನ ಮೂಲಕ ತ್ವರಿತ ಸ್ಪಂದನೆ ಕ್ರಮ. ಯುವ ಉದ್ಯೋಗ ಸೇತುವೆ, ಖಾಸಗಿ ಉದ್ಯೋಗ ನಿಯಮಗಳ ವ್ಯವಸ್ಥೆ, ಸರ್ಕಾರಿ ಆಸ್ಪತ್ರೆ ಯೋಜನೆ, ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜು, CHC ಮತ್ತು PHCಗಳಿಗೆ ಅವಶ್ಯ ಮಾನವ ಸಂಪನ್ಮೂಲ ಒದಗಿಸುವ ಉತ್ತೇಜನ. ನಶೆಮುಕ್ತ ಕರ್ನಾಟಕ, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಿ ವ್ಯಸನ ತ್ಯಜಿಸುವಕ್ಕೆ ತಿಳಿಸಲು ಬೆಂಬಲ ಮತ್ತು ಸಬಲೀಕರಣ ಉಪಕರಣಗಳ ಮೂಲಕ ನಶೆ ಪದಾರ್ಥಗಳ ವ್ಯಸನ ಮುಕ್ತಗೊಳಿಸಲು ಕ್ರಮ.
1: ಯುವ ಕರ್ನಾಟಕ ನಿರ್ಮಾಣದ ಕನಸು ನಮ್ಮ ಸರ್ಕಾರದ ಧ್ಯೇಯವಾಗಿದೆ ಎಂದರು. ಅನ್ಯಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಮುಂತಾದ ಯೋಜನೆಗಳನ್ನು ನೆನಪಿಸಿಕೊಂಡರು. ಪ್ರಜಾಸೇವೆ ಎಂಬ ಹೊಸ ಇಲಾಖೆ ಸ್ಥಾಪನೆಯನ್ನು ಸಮರ್ಥಿಸಿಕೊಂಡರು. ಸರ್ಕಾರದ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತ್ವರಿತವಾಗಿ ಭರ್ತಿ ಮಾಡುವ ವ್ಯವಸ್ಥೆ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸುಗಮವಾಗಿ ನಡೆಸುವ ಭರವಸೆ ನೀಡಿದರು ಹಾಗೂ ಹೆಚ್ಚಿನ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಕೃಷಿಗೆ ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ನಿಭಾಯಿಸಲಾಗುವುದು ಎಂದು ತಿಳಿಸಿದರು. ಕಾರವಾರದ ವೈದ್ಯಕೀಯ ಕಾಲೇಜಿನಲ್ಲಿ ಹೆಚ್ಚಿನ ಸೀಟುಗಳ ಸಂಖ್ಯೆಗೆ ವ್ಯವಸ್ಥೆ ಮಾಡುವ ಬಗ್ಗೆ ತಿಳಿಸಿದರು.
0: ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ದೆಹಲಿಯಿಂದ ಹೆಚ್ಚುವರಿ MBBS ಸೀಟುಗಳನ್ನು ಪ್ರವೇಶಾತಿಗೆ ಅನುಮೋದನೆ ನೀಡಲಾಗಿದ್ದು ಪ್ರಸಕ್ತ ಸಾಲಿನಲ್ಲಿ 200 MBBS ಸೀಟುಗಳನ್ನು ಪ್ರವೇಶಾತಿ ಹೆಚ್ಚಿಸಲಾಗುತ್ತಿದೆ. MRI ಮತ್ತು CTS ಸ್ಕ್ಯಾನ್ ಯಂತ್ರಗಳನ್ನು ಇನ್ಸ್ಟಾಲ್ ಮಾಡಲಾಗಿದ್ದು ಡೆಮೋ ಬಾಕಿ ಇರುತ್ತದೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಸೇವೆಗೆ ಲಭ್ಯವಾಗುತ್ತಿದೆ.
1: ಸ್ವಚ್ಛ ಭಾರತ ಮಿಷನ್ ಯೋಜನೆಯಲ್ಲಿ ಘನತ್ಯಾಜ್ಯ ಘಟಕಗಳ ಸ್ಥಾಪನೆಯ ವಿಚಾರವನ್ನು ತಿಳಿಸಿದರು. ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ, ಹೆಚ್ಚಿನ ಕಾಮಗಾರಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು ಎಂದರು. ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ ವಸತಿ ಕಲ್ಪಿಸಿದ ಬಗ್ಗೆ ವಿವರ ನೀಡಿದರು. ಪಶು ಸಂಜೀವಿನಿ ಯೋಜನೆಯಡಿ ಪಶುಪಾಲನಾ ಇಲಾಖೆಯಿಂದ ರೈತರಿಗೆ ದೊರೆತ ಪರಿಹಾರ ಹಾಗೂ ಸೇವೆಗಳನ್ನು ನೆನಪಿಸಿದರು.
0: ಗ್ರಾಮೀಣ ಭಾಗದಲ್ಲಿನ ಸಾರ್ವಜನಿಕ ಅನುಕೂಲಕ್ಕಾಗಿ 3 ತಾಲೂಕುಗಳಲ್ಲಿ ಮೊಬೈಲ್ ಮೆಡಿಕಲ್ ಯೂನಿಟ್ಗಳನ್ನು ಸ್ಥಾಪಿಸಲಾಗಿದೆ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿಯಲ್ಲಿ ಇಲ್ಲಿವರೆಗೆ ಜಿಲ್ಲೆಯಲ್ಲಿ 227 ಗ್ರಾಮ ಪಂಚಾಯಿತಿ ಘನತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ನಿರ್ಮಿಸಿ ಒಣ ಕಸವನ್ನು ಸಂಗ್ರಹಿಸಲಾಗುತ್ತಿದೆ. ಸಮುದಾಯ ಹಂತದಲ್ಲಿ ಬೂದಿ ನೀರು ನಿರ್ವಹಣೆಯಡಿ 28 ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಜಿಲ್ಲೆಯ 11 ತಾಲೂಕುಗಳಲ್ಲಿ PWM ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪಿಸಿ ಕ್ರಮ ವಹಿಸಲಾಗುತ್ತಿದೆ.

0: 1223 ಗ್ರಾಮಗಳ ODF ಮಾದರಿ ಗ್ರಾಮಗಳನ್ನಾಗಿ ಘೋಷಣೆ ಮಾಡಲಾಗಿದ್ದು 2025-26 ಸಾಲಿನ ಸ್ವಚ್ಛ ಸರ್ವೇಕ್ಷಣೆ ಗ್ರಾಮೀಣ ಶ್ರೇಯಾಂಕದಲ್ಲಿ ಜಿಲ್ಲೆಯ ರಾಜ್ಯದಲ್ಲಿ 3ನೇ ಸ್ಥಾನವನ್ನು ಪಡೆದಿರುತ್ತದೆ. ಪ್ರಸಕ್ತ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ 1.85 ಲಕ್ಷ ಮಾನವ ದಿನ ಸೃಷ್ಟಿಸಿ
1: ಎಲ್ಲ ತಾರತಮ್ಯ ಮರೆತು ದೇಶದ ಅಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಕರ್ತವ್ಯವಾಗಬೇಕೆಂದು ಆಶಿಸುತ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮ ಮಾತುಗಳನ್ನು ಮುಗಿಸಿದರು.
0: ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವ ಜೊತೆಗೆ ದೇಶದ ಸಮೃದ್ಧಿಗೆ ಪ್ರತಿಯೊಬ್ಬ ನಾಗರಿಕನ ಕೊಡುಗೆ ಮಹತ್ವವನ್ನು ಅರಿತುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಸ್ವಸ್ಥ ಸಮೃದ್ಧ ಸಮಾಜ ನಾಡು ಕಟ್ಟೋಣ ಎಂದು ಆಶಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಯುವ ಕರ್ನಾಟಕ, ನವಭಾರತ, ಎಲ್ರಿಗೂ ನಮಸ್ಕಾರ.
1: ಈ ಸಂದರ್ಭದಲ್ಲಿ 2025-26 ಸಾಲಿಗೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಅಂಕಿಅಂಶ ಇಲಾಖೆ, RDPR, ಕಂದಾಯ, ಆರೋಗ್ಯ, ತೋಟಗಾರಿಕೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ನ್ಯಾಯಾಂಗ, ಈ ಮುಂತಾದ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದವರಿಗೆ ಸರ್ವೋತ್ತಮ ಪ್ರಶಸ್ತಿ ನೀಡಿ ಗೌರವಿಸಲಾಗಿತು. ಇಂದಿನ ಸ್ವಾತಂತ್ರ್ಯೋತ್ಸವದ ಆಕರ್ಷಕ ಕವಾಯತಿನಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಉತ್ತರ ಕನ್ನಡ ಕಾರವಾರ, ನಾಗರಿಕ ಪೊಲೀಸ್ ತುಕಡಿ ಮಹಿಳಾ ಪೊಲೀಸ್ ಪಡೆ ಕಾರವಾರ, ಸಂಚಾರ ಪೊಲೀಸ್ ತುಕಡಿ ಅರಣ್ಯ ಇಲಾಖೆ ಕಾರವಾರ, ಗೃಹ ರಕ್ಷಕ ದಳ ಚೆಂಡಿಯಾ ಘಟಕ ಕಾರವಾರ, 29ನೇ ಕರ್ನಾಟಕ NCC ಬೆಟಾಲಿಯನ್ ಸೇಂಟ್ ಮೈಕೇಲ್ ಹೈಸ್ಕೂಲ್ ಕಾರವಾರ, 8ನೇ ಕರ್ನಾಟಕ ನೆವಲ್ NCC ಬೆಟಾಲಿಯನ್ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜ್ ಕಾರವಾರ, ಶಿವಾಜಿ ಬಾಲಕಿರಿಯ ಪ್ರೌಢಶಾಲೆ ಸೇವಾದಳ ಕಾರವಾರ, 8ನೇ ಕರ್ನಾಟಕ NCC ನೆವಲ್ ಸೇಂಟ್ ಜೋಸೆಫ್ ಹೈಸ್ಕೂಲ್ ಕಾರವಾರ, ಬಾಲಮಂದಿರ ಹೈಸ್ಕೂಲ್ ಗೈಡ್ಸ್ ಕಾರವಾರ, ಬಾಲಮಂದಿರ ಹೈಸ್ಕೂಲ್ ಸ್ಕೌಟ್ಸ್ ಕಾರವಾರ, 8ನೇ ಕರ್ನಾಟಕ ನೆವಲ್ NCC ಯೂನಿಟ್ ಹಿಂದೂ ಹೈಸ್ಕೂಲ್ ಕಾರವಾರ, ಸೇಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಹೈಸ್ಕೂಲ್ ಸ್ಕೌಟ್ಸ್ ಕಾರವಾರ, ಸೇಂಟ್ ಮೈಕೇಲ್ ಹೈಸ್ಕೂಲ್ ಗೈಡ್ಸ್ ಕಾರವಾರ, 29ನೇ ಕರ್ನಾಟಕ NCC ಬೆಟಾಲಿಯನ್ ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜ್ ಕಾರವಾರ ಮುಂತಾದ ತಂಡಗಳು ಆಕರ್ಷಕ ಕವಾಯತಿನಲ್ಲಿ ಭಾಗವಹಿಸಿದವು. ಪಥಸಂಚಲನದ ಪರೇಡ್ ಕಮಾಂಡರ್ ಆಗಿ DAR ಕಾರವಾರದ RPI ಪ್ರವೀಣ್ ಕಂಕಣವಾಡಿ ಮುಂದಾಳತ್ವ ವಹಿಸಿದ್ದರು. ಬ್ಯಾಂಡ್ ಮಾಸ್ಟರ್ ದೀಪಕ್ ಕಾಶೇಕರ್ ನೇತೃತ್ವದಲ್ಲಿ ಆಕರ್ಷಕ ವಾದ್ಯವೃಂದ ಕೂಡ ಮೊಳಗಿತು. ಕಾರವಾರ ಆಕಾಶವಾಣಿ ಕೇಂದ್ರದಿಂದ ನಾನು ಶಿವಾನಂದ್ ನಾಯ್ಕ್, ತಾಂತ್ರಿಕ ಸಹಾಯ ಅಭಿಜಿನ್.

ಇಂದು ಬೆಳಗ್ಗೆ ಕಾರವಾರದ ಸಶಸ್ತ್ರ ಮೀಸಲು ಪೊಲೀಸ್ ಪರೇಡ್ ಮೈದಾನದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶಿವಾನಂದ್ ನಾಯ್ಕ್.

ಈಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸೈನಿಕ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ದೇವಾ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಎಲ್ಲನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಮಲ್ಲಾ ಚಿತ್ರದ ಗೀತೆ. ಗೀತರಚನೆ ಹಾಗೂ ಸಂಗೀತ ನೀಡಿದ್ದಾರೆ ವಿ ರವಿಚಂದ್ರನ್.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಸಮಯ 5:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬರಲಿರುವುದು.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬ್ರೊಕೊಲಿ ಬೆಳೆ ಬೇಸಾಯದ ವೈಜ್ಞಾನಿಕ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿರುವ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ ಸರ್.
5: ಇವತ್ತು ನಮಗೆ ಬ್ರೊಕೊಲಿ ಬೆಳೆ ಬೇಸಾಯದಲ್ಲಿ ಏನೇನು ವೈಜ್ಞಾನಿಕ ಕ್ರಮಗಳಿದ್ದಾವೆ, ಬ್ರೊಕೊಲಿ ಬೆಳೆಯಿಂದ ನಮಗೆ ಏನೇನು ಆರೋಗ್ಯಕ್ಕೆ ಉತ್ತಮವಾದ ಗುಣಮಟ್ಟದ ಸತ್ವ ಸಿಗ್ತದೆ, ಮತ್ತೆ ವೈಜ್ಞಾನಿಕವಾಗಿ ಅದನ್ನ ಯಾವ ತರ ಬೆಳೆ ಬೇಸಾಯ ಮಾಡೋದ್ರಿಂದ ನಮ್ಮ ರೈತರಿಗೆ ಹೆಚ್ಚಿನ ಆದಾಯ ಸಿಗಬಹುದು, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ಬೇಕು. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ,
6: ಖಂಡಿತವಾಗ್ಲು ಸರ್. ಸೊ ಈ ದಿನ ಒಂದು ಒಳ್ಳೆ ರೀತಿಯಾದಂತಹ ಟಾಪಿಕ್ ಇದೆ, ಬಂದ್ಬಿಟ್ಟು ಬ್ರೊಕೊಲಿ. ಬ್ರೊಕೊಲಿ ಅಂತಂದ್ರೆ ಎಲ್ರಿಗೂ ನಮ್ಮ ಬೆಂಗಳೂರು ಸುತ್ತಮುತ್ತ ಭಾಗದ ಜನಗಳಿಗೆ ಇದು ತುಂಬಾ ಚಿರಪರಿಚಿತ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಬೆಳೆ ಏನಾಗಿದೆ, ಒಂದು ಹೂಕೋಸು ಬೆಳೆಗೆ ಪರ್ಯಾಯ ಬೆಳೆ ಅಂತ ನಾವು ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಎರಡು ನೋಡೋದಕ್ಕೆ ಸೇಮ್ ಆಗಿರುತ್ತೆ. ಬ್ರೊಕೊಲಿ ಅಂದ್ರೆ ಇದು ಹಸಿರು ಕಲರ್ ಇರುತ್ತೆ, ಮತ್ತೆ ಹೂಕೋಸು ಅನ್ನೋದು ಬಿಳಿ ಕಲರ್ ಇರುತ್ತೆ. ಏನಾಗಿದೆ ಅಂದ್ರೆ ಪ್ರಸ್ತುತ ದಿನಗಳು ಏನಾಗಿದೆ, ಹೂಕೋಸಿಗೆ ಯಥೇಚ್ಛವಾದಂತಹ ರೋಗ ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಇದೆ. ಅದ್ರ ಬದಲಾಗಿ ಈ ಒಂದು ಬ್ರೊಕೊಲಿ ಬೆಳೆನ ತಾವೆಲ್ಲ ಸೇವನೆ ಮಾಡಿದ್ರೆ ಏನಾಗುತ್ತೆ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಒಂದು ಬೆಳೆಗೆ ಬರುವಂತಹ ರೋಗ ಕೀಟ ಮತ್ತೆ ತುಂಬಾ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಬೆಳೆನ ಯಾವಾಗ ಬೆಳಿಬೇಕು ಅಂತಂದ್ರೆ, ಸೊ ತಂಪಾದ ವಾತಾವರಣದಲ್ಲಿ, ಅಂತಂದ್ರೆ ಚಳಿಗಾಲಕ್ಕೆ ತುಂಬಾ ಸೂಕ್ತವಾಗಿರುವಂತಹ ಬೆಳೆ ಅಂತ ನಾವು ಇದನ್ನ ಕರಿಬಹುದಾಗಿದೆ. ಸೊ ಮತ್ತೆ ಈ ಒಂದು ಬೆಳೆನ ಯಥೇಚ್ಛವಾಗಿ ಬೆಳೀತಾ ಇರೋದು ಎಲ್ಲಿ ಅಂತಂದ್ರೆ, ನಮ್ಮ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಈ ಒಂದು ಬೆಳೆ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಯಾಕಂದ್ರೆ ಮಾರುಕಟ್ಟೆಗೆ ತುಂಬಾ ಸಮೀಪ ಇರುವ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಈ ಒಂದು ಬೆಳೆ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ ಈಸಿಯಾಗಿ ಇದನ್ನ ಸೇಲ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ.
5: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಬ್ರೊಕೊಲಿ ಬೆಳೆಯ ಮಹತ್ವದ ಬಗ್ಗೆ ಮತ್ತೆ ಸುಧಾರಿತ ಬೇಸಾಯದ ಕ್ರಮದ ಬಗ್ಗೆ ತಿಳಿಸ್ಕೊಡಿ.
6: ಸೊ ಖಂಡಿತವಾಗ್ಲೂ ಸರ್, ಈ ಬೆಳೆಯನ್ನ ಈ ಒಂದು ಬ್ರೊಕೊಲಿನ ನಾವು ಸೇವನೆ ಮಾಡಿದ್ರೆ ಏನಾಗುತ್ತೆ, ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದು ಒಂದು ವಿದೇಶಿ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ, ಅಥವಾ ಎಕ್ಸಾಟಿಕ್ ವೆಜಿಟೇಬಲ್ ಕ್ರಾಪ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಈ ಬೆಳೆಯಲ್ಲಿ ಅಥವಾ ಈ ಒಂದು ತರಕಾರಿಯಲ್ಲಿ ಏನಾಗಿದೆ, ಹೆಚ್ಚಿನ ರೀತಿಯಂತಹ ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ನಾರಿನಾಂಶ ಜಾಸ್ತಿ ಇರ್ಬೋದು, ಕ್ಯಾಲ್ಸಿಯಂ, ಕಬ್ಬಿಣ, ಈ ರೀತಿ ಅನೇಕ ಖನಿಜಾಂಶಗಳು ನಾವೆಲ್ಲ ಕಾಣಬಹುದಾಗಿದೆ. ಸೊ ಒಟ್ಟಾರೆಯಾಗಿ ಏನಾಗುತ್ತೆ, ಈ ಒಂದು ಬೆಳೆಯ ಈ ಒಂದು ತರಕಾರಿಯ ಸೇವನೆಯಿಂದ ಏನಾಗುತ್ತೆ, ದೇಹದ ಒಂದು ಆರೋಗ್ಯ ತುಂಬಾ ಸದೃಢತೆಯನ್ನ ಕಾಣ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಏನಾಗುತ್ತೆ, ಜೀರ್ಣಕ್ರಿಯೆ ತುಂಬಾ ಅನುಕೂಲ ಆಗ್ಬಿಟ್ಟು ಮಲಬದ್ಧತೆಯ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಬಹುದಾಗಿದೆ. ಇದರ ಜೊತೆಗೆ ಏನಾಗಿದೆ ಮತ್ತೊಂದೇನು ಅಂತಂದ್ರೆ, ಈ ಒಂದು ಬ್ರೊಕೊಲಿಯಿಂದ ಹಲವಾರು ರೀತಿಯಂತಹ ಖಾದ್ಯಗಳನ್ನ ತಯಾರು ಮಾಡ್ತಾ ಹೋಗ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ತಾವೇನ್ ಮಾಡ್ತೀರಾ, ಯಾವುದೇ ಒಂದು ಊಟವನ್ನು ಆರ್ಡರ್ ಮಾಡೋಕೆ ಮುಂಚೆ ಏನ್ ಮಾಡ್ತೀರಾ, ಒಂದು ಸೂಪ್ನ ಕುಡಿತಾ ಹೋಗ್ತೀರಾ. ಅದರಲ್ಲೂ ಒಂದೇ ಈ ಒಂದು ಬ್ರೊಕೊಲಿ ಸೂಪ್ನ ಮಾಡ್ಕೋಬಹುದಾಗಿದೆ. ಸಲಾಡ್ಸ್ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಒಣಗಿಸಿದ ಬ್ರೊಕೊಲಿ ಆಗಿರ್ಬೋದು, ಮತ್ತೆ ಬ್ರೊಕೊಲಿ ಪುಡಿನ ಈ ತರ ಮಾಡಿಕೊಂಡು ನಮಗೆ ಅನುಕೂಲಕ್ಕೆ ತಕ್ಕ ರೀತಿಯಲ್ಲಿ ಇದನ್ನ ನಾವು ಉಪಯೋಗ ಮಾಡೋಕೆ ತುಂಬಾ ಅನುಕೂಲ ಆಗ್ತಾ ಹೋಗ್ತದೆ. ಸೊ ಮತ್ತೆ ಇನ್ನೊಂದು ಏನಂದ್ರೆ, ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ, ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಬೆಳೆ ಟೋಟಲ್ ಆಗಿ 45-50 ದಿನಗಳಲ್ಲಿ ಆಗುತ್ತೆ, ಈ ಕ್ರಾಪ್ ಮುಗಿದೋಗುತ್ತೆ. ಏನಾಗುತ್ತೆ, ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ, ಆದಾಯ ಜಾಸ್ತಿ ಆಗ್ತಾ
5: ತಿಂಗಳೊಳಗೆ ಬೆಳೆನ ನೀವು ಕಟಾವು ಮಾಡಬಹುದು,
6: ಖಂಡಿತವಾಗ್ಲೂ ಮಾಡಬಹುದು. ಸೊ ನಾರ್ಮಲ್ ಆಗಿ ನಾವು ಹೂಕೋಸು ಬೆಳೆ ಬೆಳಿಬೇಕು ಅಂತಂದ್ರೆ ತುಂಬಾ ನಾವು ಕೀಟನಾಶಕಗಳ ಸಿಂಪರಣೆ ಮಾಡಬೇಕಾಗುತ್ತೆ. ಒಂದು ಎಕರೆ ಕನಿಷ್ಠ ಅಂದ್ರೂ ಕೂಡ 1.5-2 ಲಕ್ಷ ರೂಪಾಯಿ ಅಷ್ಟು ಖರ್ಚಾಗ್ತಾ ಹೋಗುತ್ತೆ. ಈ ಬೆಳೆಗೆ ಜಾಸ್ತಿ ಖರ್ಚಾಗಲ್ಲ, ಕನಿಷ್ಠ ಅಂದ್ರೆ ಕೂಡ ಒಂದು 50,000-70,000 ರೂಪಾಯಿ ಕಂಪ್ಲೀಟ್ ಆಗಿ ತಗೋಬಹುದು.
5: ತಾವು ಹೇಳಿದಂಗೆ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈ ಒಂದು ಕ್ವಾಲಿಫ್ಲವರ್ ಅಥವಾ ಹೂಕೋಸು ಏನಂತೇವಲ್ಲ, ಇದಕ್ಕೆ ಇಲ್ದಿದ್ದ ಕೀಟ ಬೆನ್ ಹತ್ತವೆ, ಇಲ್ದಿದ್ದ ರೋಗ ಈ ಗಿಡಕ್ಕೆ ಬೆನ್ ಹತ್ತವೆ. ಹಂಗಾಗಿ ರೈತರು ಈ ಒಂದು ಕ್ವಾಲಿಫ್ಲವರು ಬೆಳೆಯೋದು ಅದು ಬೇಕು. ಯಾಕಂದ್ರೆ ಈಗ ಮಾರುಕಟ್ಟೆಯಲ್ಲಿ ಗೋಬಿ ಮಂಚೂರಿ

0: ತಿನ್ನಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಕಾಲಿಫ್ಲವರ್ ಇದು ಹೂಕೋಸು, ಇದಕ್ಕೆ ಅಷ್ಟೇ ಕೀಟಗಳು ಕೂಡ ಬೆನ್ನು ಹತ್ತವೆ. ನಾವು ಹೇಗೆ ಗೋಬಿ ಮಂಚೂರಿ ಬೆನ್ನು ಹತ್ತೇವೋ ಹಾಗೆ ಈ ಕಾಲಿಫ್ಲವರ್ ಒಂದು ಸಸ್ಯ ಕಂಡ್ರೆ ಸಾಕು, ಈ ಇಲ್ಲಿದ್ದ ರೋಗಗಳು ಅದು ಆಕರ್ಷಣೆ ಆಗ್ತವೆ. ಏನು ಕಾರಣ ಇರ್ಬೋದು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಅದರ ರುಚಿನೇ ಹೆಂಗೆ?
1: ಏನು ಆ ಥರ ಅಲ್ಲ ಸರ್, ಯಾವುದೇ ಒಂದು ಬಿಳಿ ಕಲರ್ಗೆ ಏನಾಗುತ್ತೆ ಜಾಸ್ತಿ ಈ ರೀತಿ ಅಟ್ರಾಕ್ಷನ್ ಆಗಿರೋದನ್ನ ನೋಡ್ಬೋದಾಗಿದೆ. ಉದಾಹರಣೆ ಕೀಟಗಳೇನಾಗುತ್ತೆ ಜಾಸ್ತಿ ಅಟ್ರಾಕ್ಷನ್ ಯೆಲ್ಲೋ ಕಲರ್ಗಿದೆ, ಸೊ ಅದು ಬಿಟ್ಟರೆ ವೈಟ್ ಕಲರ್ಗೆ ಜಾಸ್ತಿ ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಮತ್ತು ಇದು ತುಂಬ ಏನಾಗಿರುತ್ತೆ ತುಂಬ ಮೃದುವಾಗಿರೋದ್ರಿಂದ ಈಸಿಯಾಗಿ ಕೀಟಗಳ ಒಂದು ಆಕರ್ಷಣೆ ಜಾಸ್ತಿ ಆಗ್ತಾ ಹೋಗುತ್ತೆ.
0: ಈಗ ನೋಡಿ, ತಾವು ಕಾಲಿಫ್ಲವರು ಬೆಳಗಿನ ಕಲರ್ ಇರುತ್ತೆ, ಆದರೆ ಬ್ರೊಕೊಲಿ ಇದು ಕ್ವಾಲಿಫ್ಲವರ್ ಥರನೇ, ಆದರೆ ಇದು ಫುಲ್ ಹಸಿರಾಗಿರುತ್ತೆ.
1: ಹಸಿರಾಗಿರುತ್ತೆ, ಈ ಹಸಿರು ಕಲರ್ ಆಗಿರುತ್ತೆ, ಬರುವಂತಹ ರೋಗ ಕೀಟಗಳ ಸಂಖ್ಯೆ ಕಡಿಮೆ ಇರುತ್ತೆ. ನೀವು ನಾರ್ಮಲ್ ಆಗಿ ಹೂಕೋಸು ಬೆಳಿಬೇಕು ಅಂದರೆ 7-8 ಸ್ಪ್ರೇನ ಮಾಡಬೇಕಾಗತ್ತೆ. ಈ ಒಂದು ಬ್ರೊಕೊಲಿ ಬೆಳೆ ಬೆಳೆಯೋದಕ್ಕೆ ಒಂದು 2-3 ಸ್ಪ್ರೇಯಲ್ಲಿ ಏನಾಗುತ್ತೆ ಕಂಪ್ಲೀಟ್ ಆಗಿ ಗಿಡವನ್ನು ನಾವು ಕೊಯ್ಲು ಮಾಡಬಹುದಾಗಿದೆ. ಇದನ್ನ ಕೊಯ್ಲು ಮಾಡಿಬಿಟ್ಟು ನೀವು ಮಾರಾಟವನ್ನು ಮಾಡಬೇಕಾಗಿದೆ. ಮತ್ತೊಂದು ರೈತರು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಸರಿಯಾದ ಸಮಯದಲ್ಲಿ ನೀವು ಅದನ್ನು ಕೊಯ್ಲು ಮಾಡಬೇಕು. ಸ್ವಲ್ಪ ಲೇಟಾಗಿ ಕೊಯ್ಲು ಮಾಡಿದ್ರೆ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗ್ತದೆ.
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ನಾವು ಕಾಲಿಫ್ಲವರ್ ಬಿಟ್ಟು ನಾವೀಗ ಬ್ರೊಕೊಲಿ ಬೆಳೆ, ಅಂದರೆ ಬ್ರೊಕೊಲಿ ತರಕಾರಿಯನ್ನಾಗಿ ಉಪಯೋಗಿಸೋದು ಜಾಸ್ತಿ ಮಾಡ್ತಾ ಇದ್ದೇವೆ. ಇದು ಹಸಿರು ಕೂಡ ರುಚಿನೂ ಕೂಡ ಜಾಸ್ತಿ ಇದೆ, ಇದರಲ್ಲೂ ಪೋಷಕಾಂಶಗಳು ಕೂಡ ಜಾಸ್ತಿ ಇರ್ಬೋದಲ್ಲ, ಏನೇನು ಇರ್ತದೆ ಇದ್ರ ಬಗ್ಗೆನೂ ಹೇಳಿ.
1: ಸೊ ಖಂಡಿತವಾಗ್ಲೂ ಸರ್, ಈ ಒಂದು ಬ್ರೊಕೊಲಿ ಬೆಳೆಯಲ್ಲಿ ಪೋಷಕಾಂಶಗಳ ಆಗರ ಅಂತ ನಾವು ಕರಿಬಹುದು. ಯಾಕೆಂತಂದ್ರೆ ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇದೆ, ವೈಟಮಿನ್ ಕೆ ಜಾಸ್ತಿ ಇದೆ, ಅದರಲ್ಲೂ ಕೂಡ ಈ ಒಂದು ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ, ಫೋಲಿನ್ ಅಂತ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಕಬ್ಬಿಣ, ಪೊಟ್ಯಾಸಿಯಂ, ಇತರ ಖನಿಜಾಂಶಗಳು ಯಥೇಚ್ಛವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಸೊ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಸೊ ಒಂದು ದೇಹದ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಒಂದು ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಒಂದು ಬ್ರೊಕೊಲಿಯಲ್ಲಿ ನಾರಿನಾಂಶ ಯಥೇಚ್ಛವಾಗಿರೋದ್ರಿಂದ ಏನಾಗುತ್ತೆ, ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ರೀತಿಯಲ್ಲಿ ಆಗ್ಬಿಟ್ಟು ಸೊ ಮಲಬದ್ಧತೆಯ ಸಮಸ್ಯೆಯನ್ನ ನಿವಾರಣೆಯನ್ನ ನಾವೆಲ್ಲ ನೋಡಬಹುದಾಗಿದೆ.
0: ಹಾಗಾಗಿ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಇದರಲ್ಲಿ ದೊರಕ್ತವೆ. ಔಷಧೀಯ ಗುಣಗಳ ಬಗ್ಗೆ ನಾವು ಕೇಳಿದ್ದೇವೆ, ಯಾವ್ಯಾವ ಔಷಧೀಯ ಗುಣಗಳು ಇರಬಹುದು ಇದರಲ್ಲಿ?
1: ಖಂಡಿತವಾಗ್ಲೂ ಈ ಒಂದು ಕ್ವಶನ್ ಆನ್ಸರ್ ಮಾಡಲೇಬೇಕು, ಯಾಕಂದ್ರೆ ರೈತರೇ ಆಗಲಿ ಅದು ಗ್ರಾಹಕರಿಗೆ ಪ್ರಮುಖವಾಗಿ ಬೇಕಾಗಿರೋದೇ ಔಷಧೀಯ ಗುಣಗಳ ಬಗ್ಗೆ. ನಾನು ಆಗ್ಲೇ ಹೇಳಿದಂಗೆ, ಮೊದಲೇದಾಗಿ ಈ ಒಂದು ತರಕಾರಿಗೆ ಏನಾಗುತ್ತೆ ಅಂದ್ರೆ ಕೀಟನಾಶಕಗಳ ಸಿಂಪರಣೆ ತುಂಬಾ ಕಡಿಮೆ ಇರುತ್ತೆ. ಇದರಿಂದ ಏನಾಗುತ್ತೆ, ನಾವು ತಿನ್ನುವಂತ ಆಹಾರ ಉತ್ತಮ ರೀತಿಯಂತ ಆಹಾರವನ್ನು ತಿನ್ನೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಇದರಿಂದ ತಿನ್ನುವಂತ ಆಗುವಂತ ಅನುಕೂಲಗಳು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ಮೊದಲೇದಾಗಿ ಕ್ಯಾನ್ಸರ್ ನಿರೋಧಕ ಅಂತ ಕರಿತಾ ಹೋಗ್ಬೋದು. ಈ ಒಂದು ಬ್ರೊಕೊಲಿ ತಿನ್ನಾಗುತ್ತೆ ಕ್ಯಾನ್ಸರ್ ರೋಗ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಬ್ರೊಕೊಲಿಯಲ್ಲಿರುವಂತಹ ಸಲ್ಫರಾಫಿನ್ ಮತ್ತು ಇಂಡೋಲ್ 3 ಕಾರ್ಬನ್ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ತಟಸ್ಥಗೊಳಿಸ್ಬಿಡುತ್ತೆ. ತಟಸ್ಥಗೊಳಿಸಿ ಜೀವಕೋಶಗಳ ಒಂದು ಹಾನಿಯಿಂದ ರಕ್ಷಿಸಲು ಇದು ಸಹಕಾರಿ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಇದು ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ಬ್ರೊಕೋಲಿಯಲ್ಲಿರುವಂತಹ ನಾರಿನಾಂಶ ಏನಾಗುತ್ತೆ, ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ರಕ್ತನಾಳಗಳ ಆರೋಗ್ಯವನ್ನ ಇದು ಕಾಪಾಡ್ತಾ ಹೋಗುತ್ತೆ. ಮೂರನೇದು ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಕಮ್ಮಿ ಮಾಡುತ್ತೆ. ಯಾಕೆಂದ್ರೆ ಈ ಒಂದು ಬ್ರೊಕೋಲಿನಲ್ಲಿ ನಾರಿನಾಂಶ ಇರೋದ್ರಿಂದ ಏನಾಗುತ್ತೆ, ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ. ನಿಧಾನಗೊಳಿಸಿದಾಗ ಏನಾಗುತ್ತೆ, ಗ್ಲುಕೋಸ್ ಇರುವಿಕೆಯನ್ನ ನಿಯಂತ್ರಣ ಸಹಾಯ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ದೇಹಕ್ಕೂ ಅನುಕೂಲ, ಬೆಳವಣಿಗೆಗೂ ಅನುಕೂಲ, ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಮೂಳೆಗಳ ಬಲವರ್ಧನೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಈ ಒಂದು ಬ್ರೊಕೋಲಿಯಲ್ಲಿ ಕ್ಯಾಲ್ಸಿಯಂ ಅಂಶ ಹೇರಳವಾಗಿರೋದ್ರಿಂದ ಏನಾಗುತ್ತೆ, ಮೂಳೆಗಳಿಗೆ ಬಲವನ್ನ ಕೊಟ್ಟಂಗಾಗುತ್ತೆ.
0: ಈ ಹಸಿರು ತರಕಾರಿ ಬೆಳೆ ಬ್ರೊಕೋಲಿ ಬೆಳಿಬೇಕಂದ್ರೆ ಸಾಮಾನ್ಯವಾಗಿ ಯಾವ ಮಣ್ಣು ಇದಕ್ಕೆ ಸೂಕ್ತ ಅಂತೀರಿ, ಮತ್ತೆ ಬೇಸಾಯದ ಕ್ರಮ ಇದು ಮಹತ್ವವಾಗಿದೆ?
1: ಖಂಡಿತವಾಗ್ಲಿ ಸರ್. ಸೊ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಮಣ್ಣು ಬಹಳ ಮುಖ್ಯ. ಸೊ ಈ ಒಂದು ಬ್ರೊಕೋಲಿ ಬೆಳೆ ಬೆಳಿಬೇಕು ಅಂದ್ರೆ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಗೋಟು ಮಣ್ಣಿದ್ರೆ ಏನಾಗುತ್ತೆ, ಈ ಒಂದು ಬೆಳೆ ತುಂಬಾ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಅದರಲ್ಲೂ ಅಷ್ಟೇ ಮಣ್ಣಿನ ರಸಸಾರ ಒಂದು 6-7 ಇದ್ರೆ ಏನಾಗುತ್ತೆ, ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಈ ಒಂದು ಬೆಳೆ ಬೆಳಿಬೇಕು ಅಂದ್ರೆ ತೇವಾಂಶ ಮುಖ್ಯ, ಬಟ್ ಅದೇ ರೀತಿಯಾಗಿ ನೀರು ನಿಲ್ಲುವಂತಹ ಪ್ರದೇಶ ಇದ್ರೆ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋಲ್ಲ, ಬೆಳೆ ಕುಳಿತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದು ಮರಳು ಮಿಶ್ರಿತ ಗೋಟು ಮಂಡಲ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದನ್ನ ತಾವೆಲ್ಲ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಹವಾಗುಣ ಹೆಂಗಿರ್ಬೇಕು, ಹವಾಗುಣ ನೋಡ್ತಾ ಹೋದ್ರೆ, ಸೊ ನಾನು ಆಗ್ಲೇ ಹೇಳಿದಂಗೆ ಈ ಒಂದು ಬೆಳೆ ಬೆಳೆದಕ್ಕೆ ತಂಪಾದ ಒಂದು ವಾತಾವರಣ ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಒಂದು ಬೆಳೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯೋದು ಯಾವಾಗ ಅಂತಂದ್ರೆ ಜೂನ್ ಮತ್ತೆ ಒಂದು ಚಳಿಗಾಲದಲ್ಲಿ ಬೆಳೀತಾ ಹೋಗ್ತಾರೆ. ಅಂದ್ರೆ ಆಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಈ ಒಂದು ಗಿಡವನ್ನ ನಾಟಿ ಮಾಡ್ತಾ ಹೋಗ್ತಾರೆ. ಸರಾಸರಿ ಉಷ್ಣಾಂಶ ಎಷ್ಟಿರ್ಬೇಕು ಅಂದ್ರೆ 15 ಡಿಗ್ರಿ ಟೆಂಪರೇಚರ್ ಗಿಂತ 23 ಡಿಗ್ರಿ ಟೆಂಪರೇಚರ್ ವರೆಗೆ ಇದ್ದ ಏನಾಗುತ್ತೆ, ಈ ಒಂದು ಬೆಳೆ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
0: ಶಾಖ ಪ್ರದೇಶದಲ್ಲಿ ಬೆಳೆಯೋದು ಕಡಿಮೆ.
1: ಹೌದು ಸರ್, ಇನ್ ಕೇಸ್ ಏನಾದ್ರೂ ಟೆಂಪರೇಚರ್ ಗೆ ಜಾಸ್ತಿ ಎಕ್ಸ್ಪೋಸ್ ಆಯ್ತು ಅಂದ್ರೆ ಈ ಗಿಡ ಏನಾಗುತ್ತೆ ಅಂದ್ರೆ ಅಕಾಲಿಕ ಹೂ ಬಿಡ್ತಾ ಹೋಗುತ್ತೆ. ಅಂದ್ರೆ ಸರಿಯಾದ ಟೈಮಲ್ಲಿ ಹೂ ಬಿಡಲ್ಲ, ಬೇಗ ಹೂ

0: ಬಿಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಗೊಂಚಲದಲ್ಲಿ ಏನಾಗುತ್ತೆ, ಬೇಗ ಓಪನ್ ಆಗ್ತಾ ಹೋಗುತ್ತೆ, ಮತ್ತೆ ಅದರಲ್ಲಿ ಕಹಿಯ ಅನುಭವನ ತಾವೆಲ್ಲ ಕಾಣಬಹುದಾಗಿದೆ. ಸೊ ಅದೇ ರೀತಿಯಾಗಿ ಬಿಸಿಲು ಜಾಸ್ತಿ ಆಗಬಾರ್ದು, ಮತ್ತೆ ಕೋಲ್ಡ್ ಜಾಸ್ತಿ, ಚಳಿನೂ ಜಾಸ್ತಿ ಆಗಬಾರ್ದು. ಚಳಿ ಜಾಸ್ತಿ ಆದ್ರೆ ಏನಾಗುತ್ತೆ, ಬೆಳೆ ಕುಂಠಿತ ಆಗ್ತಾ ಹೋಗುತ್ತೆ.
1: ಯಾವಾಗ ಇದು ಗಿಡನ ನೆಡಬಹುದು, ಈ ಬ್ರೊಕೊಲಿ ಗಿಡನ?
0: ನಾನು ಆಗ್ಲೇ ಹೇಳಿದಂಗೆ ಚಳಿಗಾಲಕ್ಕೆ ತುಂಬಾ ಸೂಕ್ತವಾಗಿರುವಂತಹ ಕಾಲ ಅಂತ ಹೇಳಿದೆ. ಯಾವಾಗ ಅಂದ್ರೆ ಸೆಪ್ಟೆಂಬರ್ ನಿಂದ ನವೆಂಬರ್ ತಿಂಗಳವರೆಗೆ ಇದನ್ನ ನಾಟಿ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ನಾಟಿ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ.
1: ಇದರಲ್ಲಿ ಯಾವ್ಯಾವ ತಳಿ ಬರಬಹುದು ಬ್ರೊಕೊಲಿಯಲ್ಲಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ?
0: ತುಂಬಾ ತಳಿಗಳಿದಾವೆ, ಬಟ್ ಆದ್ರೆ ನಮ್ಮ ರೈತರು ಫಾಲೋ ಮಾಡ್ತಿರೋ ಒಂದೇ ತಳಿ, ಮತ್ತೆ ಒಂದು ಹೈಬ್ರಿಡ್ ಅಂತ ಹೇಳ್ಬೋದು, ಅದನ್ನ ಲಕ್ಕಿ ಹೈಬ್ರಿಡ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಒಂದು ತಳಿನ ಅಥವಾ ಈ ಒಂದು ಹೈಬ್ರಿಡ್ನ ನಮ್ಮ ರೈತರು ಯಥೇಚ್ಛವಾಗಿ ನಾವು ನಾಟಿ ಮಾಡ್ತಿರೋದನ್ನ ನಾವು ಕಾಣಬಹುದಾಗಿದೆ. ಯಾಕೆ ಅಂದ್ರೆ ಇದು ಬರುವಂತಹ ಒಂದು ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇದು ಹಸಿರು ಬಣ್ಣದಿಂದ ಕೂಡಿರುತ್ತೆ, ಮತ್ತೆ ಉತ್ತಮ ಗುಣಮಟ್ಟದ ಹೂ ಗೊಂಚುಗಳನ್ನು ನೀಡುವುದರಲ್ಲಿ ಈ ಒಂದು ಲಕ್ಕಿ ತಳಿ ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನ ವಹಿಸ್ತಾ ಇದೆ.
1: ಈಗ ನರ್ಸರಿ ಬಗ್ಗೆ ಸ್ವಲ್ಪ ಹೇಳಿ, ಬ್ರೊಕೊಲಿ ನರ್ಸರಿನ ಅಥವಾ ಸಸಿಗಳನ್ನ ನಾವು ಹೇಗೆ ಬೆಳೆಸ್ಕೊಂಡ್ರೆ ಉತ್ತಮ ಅಂತೀರಿ?
0: ಸೊ ನಾವು ಯಾವುದೇ ಒಂದು ಗಿಡಗಳ ಆಯ್ಕೆ ಮಾಡ್ಕೊಳ್ಳೋ ಮುಂಚೆ ಮಾಡಬೇಕಾಗಿದೆ, ಉತ್ತಮ ಪ್ರಮಾಣೀಕೃತ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ಪ್ರಮಾಣೀಕೃತ ಬೀಜಗಳನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ನರ್ಸರಿ ಬೆಡ್ಡಲ್ಲಿ ಬೇಕಾದ್ರೂ ಹಾಕ್ಬೋದು, ಇಲ್ಲ ಪ್ರೋಟ್ರೈಲ್ ಬೇಕಾದ್ರೂ ಹಾಕ್ಬಿಟ್ಟು ಒಂದು 4-6 ವಾರಗಳ ನಂತರ ಏನಾಗುತ್ತೆ, ಈ ಒಂದು ಸಸಿಗಳು ಸಿದ್ಧವಾಗಿರುತ್ತೆ. ಆ ಟೈಮಲ್ಲಿ ಇದನ್ನ ಹೋಗಿ ನಾವು ನಾಟಿನ್ ಬೇಕಾದ್ರೂ ಮಾಡಬಹುದು.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಸಸಿಗಳನ್ನು ನಾವು ಯಾವ ವಯಸ್ಸಿನಲ್ಲಿ ನಾಟಿ ಮಾಡಬೇಕಾಗುತ್ತೆ, ಮತ್ತೆ ಅವುಗಳ ಬಗ್ಗೆ ಎಷ್ಟು ಕಾಳಜಿನ ನಾವು ವಹಿಸಬೇಕು?
0: ಸೊ ನಾನು ಆಗ್ಲೇ ಹೇಳಿದಂಗೆ 4-6 ವಾರಗಳ ನಂತರ ಇದನ್ನ ನಾವು ಸಸಿಗಳನ್ನ ನಾವು ನಾಟಿ ಮಾಡಬೇಕಾಗುತ್ತೆ. ಅಂದ್ರೆ 4-5 ಎಲೆ ಇರುವಂತ ಒಂದು ಸ್ಟೇಜ್ ಅಲ್ಲಿ ನಾವು ಈ ಒಂದು ಸೀಡ್ಲಿಂಗ್ಸ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಏನಾಗುತ್ತೆ, ಗಿಡದ ಬೆಳವಣಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರೂ ನಾವು ಲೇಟ್ ಆಗಿ ನಾವು ಒಂದು ಸಸಿಗಳನ್ನ ನಾವು ನಾಟಿ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಶಾರೀರಿಕ ನ್ಯೂನತೆಗಳು ಬರೋದನ್ನ ನಾವು ಕಾಣಬಹುದಾಗಿದೆ.
1: ಈಗ ಬ್ರೊಕೊಲಿ ನೆಡ್ತೇವಲ್ಲ ನಾವು, ಆ ಗಿಡದ ಮಧ್ಯ ಬ್ರೊಕೊಲಿ ಒಂದು ಗಿಡ ಮತ್ತೆ ಇನ್ನೊಂದು ಗಿಡದ ಮಧ್ಯ ಎಷ್ಟು ಅಂತರ ಇದ್ರೆ ಉತ್ತಮ ಅಂತೀರಿ?
0: ಸೊ ನಮ್ಮ ರೈತರು ಕೆಲವರು ಏನ್ ಮಾಡ್ತಾರೆ, ಒಂದು ಮೂರು ತರ ಅಂತರಗಳನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಸಾಲಿನ ಸಾಲಿಗೆ 2 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರವನ್ನ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕೆಲವರು ಏನ್ ಮಾಡ್ತಾರೆ, ಸಾಲಿನ ಸಾಲಿಗೆ 2 ಅಡಿ ಕೊಟ್ಟು ಗಿಡದ ಗಿಡಕ್ಕೆ 1.5 ಅಡಿ ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಸ್ಟ್ಯಾಂಡರ್ಡ್ ಮೆಥಡ್ ಏನು ಅಂತಂದ್ರೆ, ಸಾಲಿನ ಸಾಲಿಗೆ 1.5 ಅಡಿ ಕೊಡಬೇಕಾಗತ್ತೆ, ಗಿಡದಿಂದ ಗಿಡಕ್ಕೆ 1.5 ಅಡಿ ಅಂತರವನ್ನ ಕೊಟ್ಟಾಗ ಏನಾಗುತ್ತೆ, ಸೊ ಗಿಡದ ಬೆಳವಣಿಗೆ ಕೂಡ ಉತ್ತಮವಾಗಿರುತ್ತೆ, ಮತ್ತೆ ಇಳುವರಿ ಕೂಡ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಕಾಣಬಹುದಾಗಿದೆ.
1: 1 ಎಕರೆಗೆ ಎಷ್ಟು ಗಿಡ ಬೇಕಾಗುತ್ತೆ ಬ್ರೊಕೊಲಿ ಗಿಡ?
0: ಸೊ ಸಾಲಿನ ಸಾಲಿಗೆ 1.5 ಅಡಿ ಕೊಟ್ಟು ಗಿಡದ ಗಿಡಕ್ಕೆ 1.5 ಅಡಿ ಕೊಟ್ರೆ 8,000 ನಾರುಗಳು ಬೇಕಾಗ್ತಾ ಹೋಗುತ್ತೆ. ಈ ನಾರುಗಳೇನಾಗಿರುತ್ತೆ, ಸೊ ಅಂತರವನ್ನ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡಿದ್ದರೆ ಇರೋದ್ರಿಂದ ಏನಾಗುತ್ತೆ, ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಇರೋದನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಸಾಲಿನ ಸಾಲಿಗೆ 1.5 ಅಡಿ ಕೊಟ್ಟು ಗಿಡದ ಗಿಡಕ್ಕೆ 1 ಅಡಿ ಕೊಟ್ಟರೆ ಏನಾಗುತ್ತೆ, 12,000 ಸಸಿಗಳು ಬೇಕಾಗ್ತಾ ಹೋಗುತ್ತೆ. ಸೊ ಇದು ಸೂಕ್ತವಲ್ಲ. ಸೊ ನಮ್ಮ ಆದಷ್ಟು ನಮ್ಮ ರೈತ ಬಾಂಧವರು 45x45 cm ಅಂತರದಲ್ಲಿ ಈ ಒಂದು ಸಸಿಗಳನ್ನ ನಾಟಿ ಮಾಡಿದಾಗ ಏನಾಗುತ್ತೆ, ಇಳುವರಿ ತುಂಬಾ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ.
1: ಈಗ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಬ್ರೊಕೊಲಿ ಗಿಡವನ್ನ ಅಥವಾ ಬ್ರೊಕೊಲಿ ತರಕಾರಿಯನ್ನ ನಾವು ಬೆಳಬೇಕು, ಸಾಮಾನ್ಯವಾಗಿ 1 ಎಕರೆ ಒಂದು ಅಳತೆ ತಗೊಂಡ್ರೆ 1 ಎಕರೆ ನಾವು ಬ್ರೊಕೊಲಿ ಗಿಡ ಬೆಳೆಸೋಣ ಅಂತ ಅಂದ್ರೆ ಗೊಬ್ಬರ ಎಷ್ಟು ಬೇಕಾಗುತ್ತೆ, ಮತ್ತೆ ನೀರನ್ನ ಯಾವ ತರ ಪೋಷಣೆ ಮಾಡೋದು ನಿರ್ವಹಣೆ ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ಹೇಳಿ.
0: ಸೊ ಮುಖ್ಯವಾಗಿ ನಮ್ಮ ರೈತರು ಏನ್ ಮಾಡಬೇಕು ಅಂತಂದ್ರೆ, ಭೂಮಿನ ಚೆನ್ನಾಗಿ ಅದವನ್ನ ಗೊಳಿಸಬೇಕಾಗತ್ತೆ. ಸೊ ಕನಿಷ್ಠ ಅಂದ್ರೂ ಕೂಡ 1 ಎಕರೆಗೆ 6-7 ಟನ್ ಅಷ್ಟು ತಿಪ್ಪೆ ಗೊಬ್ಬರವನ್ನ ನಾವು ಒಂದು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇದ್ರ ಜೊತೆಗೆ ಬೇವಿನ ಹಿಂಡಿಯನ್ನ 100-300 kg ಬೇವಿನ ಹಿಂಡಿಯನ್ನ ನಮ್ಮ ಹೊಲಕ್ಕೆ ತಾವು ಸೇರಿಸಬೇಕಾಗತ್ತೆ. ಯಾವುದೇ ಒಂದು ಬೆಳೆಯ ಇಳುವರಿ ಏನಾಗಿರುತ್ತೆ, ಸೊ 2 ತರ ಗೊಬ್ಬರಗಳಿಂದ ಆಗ್ತಾ ಹೋಗುತ್ತೆ. ಒಂದು ರಾಸಾಯನಿಕ ಗೊಬ್ಬರಗಳು, ಇನ್ನೊಂದು ಬಂದ್ಬಿಟ್ಟು
1: ಕೊಟ್ಟಿಗೆ
0: ಗೊಬ್ಬರ ಮುಖಾಂತರ ಉಪಯೋಗ ಮಾಡಬೇಕಾಗತ್ತೆ. ಅದೇ ರೀತಿ ರಾಸಾಯನಿಕ ಗೊಬ್ಬರಗಳು ಎಷ್ಟು ಕೊಡಬೇಕು ಅಂತಂದ್ರೆ, ಈಗ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಏನಾಗಿರುತ್ತೆ, 60, 40 ಮತ್ತೆ 30 kg 1 ಎಕರೆಗೆ ನಾವು ಕೊಡಬೇಕಾಗತ್ತೆ. ಸೊ ನಾವು ಯಾವತ್ತೇ ಆದರೂ ಅಷ್ಟೇ ಗೊಬ್ಬರವನ್ನ, ಅರ್ಧ ಗೊಬ್ಬರವನ್ನ ನಾವು ನಾಟಿ ಮಾಡುವ ಸಮಯದಲ್ಲಿ ಕೊಡಬೇಕಾಗತ್ತೆ. ಇನ್ನು ಉಳಿದ ಅರ್ಧ ಪ್ರಮಾಣದ ಗೊಬ್ಬರವನ್ನ ನಾವು ನಾಟಿ ಮಾಡಿದ ಒಂದು 25 ದಿನಗಳ ನಂತರ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ, ಒಂದು ಹೂಗೊಂಚಲು ತುಂಬಾ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಇದರ ಜೊತೆಗೆ ಲಘು ಪೋಷಕಾಂಶಗಳಾಗಿರುವಂತಹ ಬೋರಾನ್ ಆಗಿರ್ಬೋದು, ಮಾಲಿಬ್ಡಿನ್ ಆಗಿರ್ಬೋದು, ಈ ತರ ನಾವು ಕೊಟ್ಟಾಗ ಏನಾಗುತ್ತೆ, ಗಿಡದ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿ ಇಳುವರಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಕಾಣಬಹುದಾಗಿದೆ.
1: ಈ ಬ್ರೊಕೊಲಿ ಬೆಳೆಯಲ್ಲಿ ವಿಶೇಷವಾಗಿ ಸಸ್ಯ ಸಂರಕ್ಷಣಾ ಕ್ರಮ ಮತ್ತೆ ಈ ಮುಂತಾದ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ.
0: ಸೊ ಖಂಡಿತವಾಗ್ಲೂ. ಸೊ ಯಾವುದೇ ಒಂದು ಗಿಡ ತುಂಬಾ ಚೆನ್ನಾಗಿ ಬೆಳಿಬೇಕಂದ್ರೆ ಕೆಲವೊಂದು ಇಂಟರ್ಕಲ್ಚರ್ ಆಪರೇಷನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಅದನ್ನ ಈ ಒಂದು ಗಿಡದಲ್ಲಿ ಏನೆಲ್ಲ ನಾವು ಫಾಲೋ ಮಾಡ್ಬೇಕು ಅಂದ್ರೆ, ಸೊ ನಾಟಿ ಮಾಡಿದ್ಮೇಲೆ ಒಂದು 20-25 ದಿನ ಆದ್ಮೇಲೆ ಮಣ್ಣನ್ನ ಏರಾಕ್ಬೇಕಾಗತ್ತೆ, ಅಥವಾ ಅರ್ಧಿಂಗಪ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಎರಡನೇ

0: ಹಾಗಾಗಿ ಆ ಒಂದು ಗಿಡದಲ್ಲಿ ಏನು ಮಾಡಬೇಕು, ನಾವು ತೇವಾಂಶವನ್ನು ಕಾಪಾಡಬೇಕಾಗತ್ತೆ. ಆ ಮಣ್ಣಿನಲ್ಲಿ ನಾವು ತೇವಾಂಶವನ್ನು ಕಾಪಾಡಬೇಕು ಅಂತಂದರೆ ಒಂದು ಹೊದಿಕೆಯನ್ನು ನಾವು ಮಾಡಬೇಕಾಗತ್ತೆ. ಪ್ಲಾಸ್ಟಿಕ್ ಹೊದಿಕೆಯಾದ್ರೂ ಮಾಡ್ಬೋದು, ಇಲ್ಲ ಸಾವಯವ ಹೊದಿಕೆಯನ್ನು ಬೇಕಾದರೂ ಮಾಡ್ಬೋದಾಗಿದೆ. ಮತ್ತು ಆ ಒಂದು ಕಳೆಯ ನಿಯಂತ್ರಣ ಭಾಳ ಮುಖ್ಯ. ನಾನು ಆಗಲೇ ಹೇಳಿದಂಗೆ ಈ ಪ್ಲಾಸ್ಟಿಕ್ ಅಥವಾ ಸಾವಯವ ಹೊದಿಕೆ ಮಾಡಿದಾಗ ಏನಾಗುತ್ತೆ, ಕಳೆಗಳ ಪ್ರಮಾಣ ಕಡಿಮೆ ಆಗುತ್ತೆ, ತೇವಾಂಶವನ್ನು ಕಾಪಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಕೆಲವೊಂದು ಸಾರಿ ಇದಕ್ಕೆ ಕೀಟಗಳು ಹಾವಳಿ ಜಾಸ್ತಿ ಆಗ್ಬೋದು. ಅವಾಗ ಏನು ಮಾಡಬೇಕು, ನಾವು ಇದಕ್ಕೆ ಬಲೆ ಬೆಳೆ ಅಂತೇಳಿ ನಿಮಗೆಲ್ಲ ಗೊತ್ತಿರ್ಬೋದು, ಸಾಸಿವೆನ ನಾವು ಬೆಳೀತಾ ಹೋಗ್ತೀವಿ ಅಥವಾ ಟ್ರ್ಯಾಪ್ ಕ್ರಾಪ್ ಅಂತ ನಾವು ಬೆಳೀತಾ ಹೋಗ್ತೀವಿ. ಸೊ ಇಷ್ಟೆಲ್ಲ ನಾವು ಇಂಟ್ರಿಕಲ್ಚರ್ ಆಪರೇಷನ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಹೂಗೊಂಚಲು ತುಂಬ ಚೆನ್ನಾಗಿ ಬರೋದನ್ನ ತಾವು ಕಾಣ್ಬೋದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ನಾವು ಬ್ರೊಕೋಲಿ ಬೆಳೆ ಬೇಸಾಯ ಮಾಡುವಾಗ ಬ್ರೊಕೋಲಿ ಗಿಡಕ್ಕೆ ಏನಾದರೂ ತೊಂದರೆ ಉಂಟಾದರೆ ಯಾವ್ಯಾವ ಥರ ನಮ್ಗೆ ಅದು ಗೊತ್ತಾಗ್ತದೆ, ಅದನ್ನು ನಾವು ಮತ್ತೆ ಹೆಂಗೆ ನಿಯಂತ್ರಣ ಮಾಡ್ಕೊಳ್ಬೇಕು?
0: ಸೊ ಖಂಡಿತವಾಗ್ಲೂ ಕೂಡ ಸರ್, ಬ್ರೊಕೋಲಿ ಬೆಳೆ ಅಂತಂದರೆ ಶಾರೀರಿಕಗಳು ಒಂದೇ ಬರುತ್ತೆ. ಶಾರೀರಿಕ ನ್ಯೂನತೆಗಳು ಬರೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಅಂತಂದರೆ ಪೋಷಕಾಂಶಗಳ ಕೊರತೆಯಿಂದ ಇದು ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ವಾತಾವರಣದಲ್ಲಿ ಏರುಪೇರಾದಾಗ ಏನಾಗುತ್ತೆ, ಈ ಒಂದು ಶಾರೀರಿಕ ನ್ಯೂನತೆಗಳು ಬರ್ತಾ ಹೋಗುತ್ತೆ. ಈ ಒಂದು ಬ್ರೊಕೋಲಿ ಬೆಳೆಗೆ ಬರುವಂತಹ ಪ್ರಮುಖವಾಗಿರುವಂತಹ ಶಾರೀರಿಕ ನ್ಯೂನತೆಗಳು ನೋಡ್ತಾ ಹೋದ್ರೆ ಇದಕ್ಕೆ ಟೊಳ್ಳು ಕಾಂಡ ಅಂತ ಕರಿತಾ ಹೋಗ್ತಿತ್ತು, ಹಾಲೋ ಹಾಟ್ ಅಂತ ಇದೆ, ನೆಕ್ಸ್ಟ್ ಬಟನಿಂಗ್ ಅಂತ ಇದೆ, ನೆಕ್ಸ್ಟ್ ಟಿಪ್ ಬರ್ನಿಂಗ್ ಅಂತ ಇರೋದನ್ನ ನಾವು ಕಾಣಬಹುದಾಗಿದೆ. ಇದ್ರ ಜೊತೆಗೆ ಸಡಿಲ ಹೂ ಗೊಂಚಲು ಅಂತೇಳಿ ಪ್ರಮುಖವಾಗಿರುವಂತಹ ಶಾರೀರಿಕ ನ್ಯೂನತೆಗಳು ನಾವು ಕಾಣಬಹುದಾಗಿದೆ. ಅದರಲ್ಲಿ ಮೊದಲನೇದಾಗಿ ಟೊಳ್ಳು ಕಾಂಡ ಅಂತ ನಿಮ್ಗೆ ಹೇಳಿದೆ. ಇದು ಯಾವಾಗ ಆಗತ್ತೆ ಅಂದ್ರೆ, ಲಕ್ಷಣ ಹೆಂಗಿರುತ್ತೆ ಅಂತಂದ್ರೆ, ಕಾಂಡದ ಒಳಭಾಗದಲ್ಲಿ ಬಿರುಕು ಅಥವಾ ಟೊಳ್ಳು ಉಂಟಾಗೋದು, ಇದು ಪ್ರಮುಖವಾಗಿರುವಂತಹ ಒಂದು ಲಕ್ಷಣ. ಇದನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡ್ಬೇಕಂದ್ರೆ, ಸರಿಯಾದ ಸಮಯದಲ್ಲಿ ಗಿಡಗಳನ್ನ ತಂದ್ಬಿಟ್ಟು ನಾಟಿ ಮಾಡಬೇಕಾಗತ್ತೆ. ನಾವು ಲೇಟ್ ಆಗಿ ತಂದ್ಬಿಟ್ಟು ಈ ಒಂದು ಸಸಿಗಳು ನಾಟಿ ಮಾಡಿದಾಗ ಏನಾಗುತ್ತೆ, ಈ ಒಂದು ಸಮಸ್ಯೆ ಜಾಸ್ತಿ ಆಗೋದನ್ನ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಬಟನಿಂಗ್ ಅಂತ ಕರಿತಾ ಹೋದ್ವಿ, ಇದೇನ್ ಮಾಡುತ್ತೆ ಅಂದ್ರೆ, ಸಣ್ಣ ಗಾತ್ರದ ಹೂಗೊಂಚಲುಗಳು ಬೇಗನೆ ರೂಪುಗೊಂಡು ಪೂರ್ಣ ಗಾತ್ರದಲ್ಲಿ ಇದು ಬೆಳೆಯೋದಿಲ್ಲ. ಏನಾಗುತ್ತೆ, ಗೆಡ್ಡೆಗಳ ಗಾತ್ರ ಚಿಕ್ಕದಾಗಿ ಹೂ ಬಿಡುತ್ತೆ. ಅದಕ್ಕೇನ್ ಮಾಡಬೇಕು, ಆರೋಗ್ಯಕರ ಸಸಿಗಳನ್ನು ನಾವು ನಾಟಿ ಮಾಡಬೇಕಾಗತ್ತೆ. ಬೇರುಗಳು ಒತ್ತಡಕ್ಕೆ ಒಳಗಾಗದಂಗೆ ನಾವು ನೋಡ್ಕೋಬೇಕು, ಮತ್ತೆ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ನಾವು ನೀಡಬೇಕಾಗತ್ತೆ. ನೆಕ್ಸ್ಟ್ ಟಿಪ್ ಬರ್ನಿಂಗ್ ಅಂತ ಹೇಳಿದೆ, ಏನಾಗುತ್ತೆ, ಎಲೆಗಳ ಅಂಚುಗಳ ಕಂದು ಬಣ್ಣಕ್ಕೆ ಇದು ತಿರುಗುತ್ತೆ. ಇದಕ್ಕೆ ಪ್ರಮುಖವಾದ ಕಾರಣ ನೀರಾವರಿಯಲ್ಲಿ ಏರುಪೇರಾದಾಗ ಏನಾಗುತ್ತೆ, ಈ ಒಂದು ಸಮಸ್ಯೆ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಸಡಿಲ ಹೂಗೊಂಚಲು ಅಂತ ಹೇಳಿದ್ವಿ, ಏನಾಗುತ್ತೆ ಅಂದ್ರೆ, ಮೊಗ್ಗುಗಳು ಬೇಗನೆ ಓಪನ್ ಆಗ್ಬಿಟ್ಟು ಹೂನಂತೆ ಕಾಣ್ತಾ ಹೋಗುತ್ತೆ. ಇದಕ್ಕೆ ಪ್ರಮುಖ ಕಾರಣ, ಇದಕ್ಕೆ ಯಾವ ರೀತಿಯ ನಿವಾರಣೆ ಮಾಡ್ಬೇಕಂದ್ರೆ, ನಾವು ಉಷ್ಣಾಂಶವನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಇಟ್ಟಾಗ ಏನಾಗುತ್ತೆ, ಈ ಸಮಸ್ಯೆ ನಾವು ನಿವಾರಣೆಯನ್ನ ಮಾಡಬಹುದಾಗಿದೆ. ಮತ್ತೆ ಸರಿಯಾದ ಸಮಯದಲ್ಲಿ ನಾವು ಕೊಯ್ಲನ್ನ ಮಾಡಬೇಕು. ಲೇಟ್ ಆಗಿ ಕೊಯ್ಲು ಮಾಡಿದಾಗ ಏನಾಗುತ್ತೆ, ಹೂಗೊಂಚಲುಗಳು ಓಪನ್ ಆಗ್ಬಿಡುತ್ತೆ. ಇವು ಪ್ರಮುಖವಾಗಿ ನಾವು ಬ್ರಕೋಲಿ ಗಿಡದಲ್ಲಿ ಕಾಣಬಹುದಾಗಿರುವಂತಹ ಶಾರೀರಿಕ ನ್ಯೂನತೆಗಳು.
1: ಇನ್ನೊಂದು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಪ್ರತಿಯೊಂದು ತರಕಾರಿ ಬೆಳೆಗೂ ಬೇರೆ ಬೇರೆ ಕೀಟಗಳು ರೋಗಗಳು ಕಂಡು ಬರ್ತವೆ. ಇದಕ್ಕೂ ಕೂಡ ಈ ಬ್ರೊಕೋಲಿ ಬೆಳೆಗೂ ಕೂಡ ಬಾಧಿಸುವಂತ ಮುಖ್ಯವಾದ ಕೀಟಗಳು ಮತ್ತು ಅವುಗಳ ನಿಯಂತ್ರಣದ ಬಗ್ಗೆನೂ ಕೂಡ ಹೇಳ್ಕೊಡಿ.
0: ಸೊ ಖಂಡಿತವಾಗ್ಲಿ ಸರ್, ಇವಾಗ ಹೂಕೋಸು ಬೆಳೆಗೆ ಕಂಪೇರ್ ಮಾಡಿದ್ರೆ ಈ ಒಂದು ಬ್ರಕೋಲಿಗೆ ಏನಾಗಿರುತ್ತೆ, ಸ್ವಲ್ಪ ರೋಗ ಕೀಟಗಳ ಬಾಧೆ ಕಡಿಮೆ ಇರುತ್ತೆ. ಹಾಗಂತೇಳಿ ರೋಗ ಕೀಟ ಬರಲ್ಲ ಅಂತಲ್ಲ, ಇದಕ್ಕೂ ಕೂಡ ಕೆಲವೊಂದು ರೋಗ ಮತ್ತು ಕೆಲವೊಂದು ಕೀಟಗಳು ಇರೋದನ್ನ ನಾವು ಕಾಣಬಹುದಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಾಧಿಸುವ ಕೀಟಗಳನ್ನು ನೋಡ್ತಾ ಹೋದ್ರೆ ಡೈಮಂಡ್ ಬ್ಲಾಕ್ ಮಾತ್ ಅಂತ ನೀವು ಗೊತ್ತಿರಬಹುದು, ಅದೇ ರೀತಿ ಎಲೆ ತಿನ್ನುವ ಹುಳು ಮತ್ತೆ ಎಫಿಡ್ಸ್ ಮತ್ತೆ ಕಟ್ವಾರ್ಮ್ ಅಂತೇಳಿ ಪ್ರಮುಖವಾಗಿರುವಂತಹ ಒಂದು ಕೀಟಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅದರಲ್ಲೂ ಕೂಡ ಒಂದು ಮೇಜರ್ ಪೆಸ್ಟ್ ಅಂತ ಹೇಳ್ಬೋದು ನಾವು, ಯಾವುದು ಡೈಮಂಡ್ ಬ್ಲಾಕ್ ಮಾತ್ ಅಂತೇಳಿ. ಇದೇನ್ ಮಾಡುತ್ತೆ, ಎಲೆಗಳ ಮೇಲೆ ಒಂದು ಸಣ್ಣ ಸಣ್ಣ ರಂಧ್ರಗಳನ್ನ ಉಂಟು ಮಾಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಎಲೆಯ ಕೆಳಭಾಗದಲ್ಲಿ ಹಸಿರು ಹುಳುಗಳು ನಾವಿರೋದನ್ನ ನಾವು ಕಾಣಬಹುದಾಗಿದೆ. ಇದು ಪ್ರಮುಖವಾಗಿರುವಂತಹ ಲಕ್ಷಣಗಳು. ಇದನ್ನು ಯಾವ ರೀತಿಯ ನಿರ್ವಹಣೆ ಮಾಡಬೇಕು ಅಂದ್ರೆ, ಸೊ ಮೊಟ್ಟೆಗಳು ಅಥವಾ ಹುಳುಗಳನ್ನ ಸಂಗ್ರಹಣೆ ಮಾಡಿ ನಾವು ನಾಶಪಡಿಸಬೇಕಾಗತ್ತೆ. ಇದ್ರ ಜೊತೆಗೆ ನಾವು ನೀಮ್ ಆಯಿಲ್ನ 5 g/l ಆಗಿ ನಾವು ಸಿಂಪರಣೆಯನ್ನು ಮಾಡಿದಾಗ ಏನಾಗುತ್ತೆ, ಇದನ್ನ ಕಂಟ್ರೋಲ್ ಮಾಡಬಹುದಾಗಿದೆ. ಈ ತರ ಮಾಡಿದಾಗ ಏನಾಗುತ್ತೆ, ನಾವು ಈ ಒಂದು ಡೈಮಂಡ್ ಬ್ಲಾಕ್ ಮಾತ್ನ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಎರಡನೇದು ಎಲೆ ತಿನ್ನುವ ಹುಳು. ಹೆಸರು ಹೇಳುತ್ತೆ, ಏನ್ ಮಾಡುತ್ತೆ ಇದು, ಎಲೆಗಳೆಲ್ಲ ತಿಂದ್ಬಿಟ್ಟು ದೊಡ್ಡ ದೊಡ್ಡದ ಒಂದು ಎಲೆ ಒಂದು ಹೋಲ್ನ ಇದು ಗಿಡದಲ್ಲಿ ಮಾಡ್ತಾ ಹೋಗುತ್ತೆ. ಸೊ ತುಂಬಾ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ, ಎಲೆಗಳೆಲ್ಲ ಹಸಿರು ಭಾಗಕ್ಕೆ ಬಹುತೇಕ ನಾಶವಾಗ್ಬಿಡುತ್ತೆ. ಅಂದ್ರೆ ಅದರಲ್ಲಿ ಪತ್ರ ಹರಿತು ಮಾಡುವಂತ ಉತ್ಪಾದನೆ ಮಾಡೋದ್ ಭಾಗ ಎಲೆ ತಿನ್ಬಿಟ್ಟಾಗ ಏನಾಗುತ್ತೆ, ಗಿಡದ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ BT ಆಧಾರಿತ ಜೈವಿಕ ಕೀಟನಾಶಕಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಸಮಸ್ಯೆಯನ್ನ ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಇನ್ನೊಂದು ಎಫಿಡ್ಸ್ ಅಥವಾ ಏನು ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಇದನ್ನೇನಾಗುತ್ತೆ, ಇದು ಅಷ್ಟೇ ರಸ ಇರುವಂತಹ ಒಂದು ಕೀಟ ಅಂತ ಕರಿತಾ ಹೋಗ್ತೀವಿ. ಇದು ಅಷ್ಟೇ ರಸವನ್ನೆಲ್ಲ ಹೀರ್ಬಿಟ್ಟು ಏನಾಗುತ್ತೆ, ಗಿಡದ ಒಂದು ಬೆಳವಣಿಗೆಗೆ ಇದು ಸಮಸ್ಯೆಯನ್ನು ಉಂಟು ಮಾಡ್ತಾ ಹೋಗುತ್ತೆ. ಇದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ, ಸೂಕ್ತ ಒಂದು ಕೀಟನಾಶಕಗಳ ಒಂದು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಸೊ ಇದು ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕಂಟ್ರೋಲ್ನ ಮಾಡಬಹುದಾಗಿದೆ. ಸೊ ಇದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ, ಕಟ್ ವಾರ್ಮ್ಸ್ ಅಂತೇಳಿ, ಕಟ್ ವಾರ್ಮ್ಸ್

0: ಅಂತಂದ್ರೆ ಇದೇನ್ ಮಾಡುತ್ತೆ, ಎಲೆಯ ಒಂದು ಬೇರುಗಳ ಭಾಗವನ್ನು ಏನ್ ಮಾಡುತ್ತೆ ಇದು ಕಟ್ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕೋಸ್ಕರ ನಾವೇನ್ ಮಾಡ್ಬೇಕದು ಸೂಕ್ತ ಪ್ರಮಾಣದ ಒಂದು ಕೀಟನಾಶಕಗಳ ಸಿಂಪರಣೆಯನ್ನ ಮಾಡಿದಾಗ, ಕ್ಲೋರೋಫೈರಿಫಾಸ್ ಆಗಿರ್ಬೋದು, ಕ್ವಿನಾಲ್ಫಾಸ್ ಆಗಿರ್ಬೋದು, ನಾವು ಡ್ರಂಚಿಂಗ್ ಮಾಡಿದಾಗ ಏನಾಗುತ್ತೆ ಈ ಸಮಸ್ಯೆಯನ್ನು ನಾವು ನಿರ್ವಹಣೆಯನ್ನ ಮಾಡಬಹುದಾಗಿದೆ. ಇದು ಪ್ರಮುಖವಾಗಿ ಕಾಣುವಂತಹ ರೋಗಗಳು.
1: ಅದೇ ಲಕ್ಷಣದ ಬಗ್ಗೆ
0: ನೆಕ್ಸ್ಟ್ ಪ್ರಮುಖವಾಗಿ ಕಾಣುವಂತಹ ರೋಗಗಳ ಲಕ್ಷಣಗಳು ಹೇಳ್ತಾ ಹೋಗ್ತೀನಿ ನೋಡಿರ್ಬೋದು. ಡ್ಯಾಂಪಿಂಗ್ ಅಥವಾ ಗಿಡ ಸಾಯುವ ರೋಗ ಅಂತ ಕರಿತಾ ಹೋಗ್ತೀವಿ. ಡ್ಯಾಂಪಿಂಗ್ ಅಪ್, ನೆಕ್ಸ್ಟ್ ಡೌನಿ ಮಿಲ್ಡಿವು, ಆಲ್ಟರ್ನೇಟ್ ಲೀವ್ ಸ್ಪಾಟು, ಮತ್ತೆ ಬ್ಲ್ಯಾಕ್ ರಾಟ್ ಅಥವಾ ಕಪ್ಪು ಕೊಳೆ ರೋಗ, ಇವು ಪ್ರಮುಖವಾಗಿರುವಂತಹ ಒಂದು ರೋಗಗಳು ಅಂತ ಹೇಳ್ತಾ ಹೋಗ್ಬೋದು. ಒಂದನೇದಾಗಿ ಆ ಡ್ಯಾಂಪಿಂಗ್ ಅಪ್ ಅಂತ ಹೇಳ್ತಾ ಹೋದ್ವಿ. ಸೊ ಈ ಡ್ಯಾಂಪಿಂಗ್ ಅಪ್ ಅಂತ ಏನಾಗುತ್ತೆ, ನರ್ಸರಿಯ ಟೈಮಲ್ಲಿ ಇದು ಯಥೇಚ್ಛವಾಗಿ ಕಾಣುವಂತಹ ಒಂದು ರೋಗ ಅಂತ ಕರಿತಾ ಹೋಗ್ತೀವಿ. ನೀರು ಜಾಸ್ತಿ ಆದಾಗ ಏನಾಗುತ್ತೆ, ಕಾಂಡದ ಬುಡ ಕುಳಿಯೋ ರೀತಿಯಾಗಿ ಇದು ಆಗ್ತಾ ಹೋಗುತ್ತೆ. ಇದು ಕೊನೆಗೆ ಏನಾಗ್ಬಿಟ್ಟು ಗಿಡ ಸಾಯೋ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೇನು ಮಾಡಬೇಕು ಅಂದರೆ ಸೂಕ್ತ ಶಿಲೀಂಧ್ರನಾಶಕ ಒಂದು ಭೂಮಿಗೆ ಡ್ರಂಚಿಂಗ್ನ ಮಾಡಬೇಕಾಗುತ್ತೆ. ಇವಾಗ ಮ್ಯಾಂಕೋಸಬ್ದ ಆಗಿರ್ಬೋದು, ಈ ಥರ ಒಂದು ಶಿಲೀಂಧ್ರನಾಶಕಗಳ ಒಂದು ಡ್ರಂಚಿಂಗ್ ಮಾಡಿದಾಗ ಏನಾಗುತ್ತೆ, ಸಮಸ್ಯೆನ ನಿರ್ವಹಣೆ ಮಾಡ್ಬೋದು. ನೆಕ್ಸ್ಟ್ ಡೌನಿ ಬಿಲ್ಡ್ ಅಂತ ಕರಿತಾ ಹೋಗ್ತೀವಿ. ಏನಾಗುತ್ತೆ, ಎಲೆಗಳ ಮೇಲ್ಭಾಗದಲ್ಲಿ ಹಸಿರು ಚುಕ್ಕೆಗಳ ರೀತಿಯ ಕಂಡುಬಿಟ್ಟು ಕೆಳಭಾಗದಲ್ಲಿ ಬಿಳಿ ಅಥವಾ ಬೂದಿ ಬಣ್ಣದ ಶಿಲೀಂಧ್ರನಾಶಕಗಳನ್ನು ಕಾಣಬಹುದಾಗಿದೆ. ಇದಕ್ಕೂ ಅಷ್ಟೇ, ನಾವು ಏನ್ ಮಾಡಬೇಕು ಅಂತಂದ್ರೆ ತೇವಾಂಶವನ್ನು ಸರಿಯಾದ ಪ್ರಮಾಣದಲ್ಲಿ ಕಾಪಾಡಿಕೊಂಡಾಗ ಇದನ್ನ ನಿರ್ವಹಣೆ ಮಾಡಬಹುದು. ಇದರ ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರ್ತಾ ಹೋಗುತ್ತೆ, ಅದನ್ನ ನೀವು ಸ್ಪ್ರೇ ಮಾಡಿದಾಗ ಇದನ್ನ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ನೆಕ್ಸ್ಟ್ ಆಲ್ಟರ್ನೇರಿಯಾ ಲೀಫ್ ಸ್ಪಾಟ್ ಅಂತ ಕರಿತಾ ಹೋಗ್ತೀವಿ. ಇದು ಅಷ್ಟೇ, ಒಂದು ಕಪ್ಪು ಬಣ್ಣದ ವೃತ್ತಾಕಾರದ ಚುಕ್ಕೆಗಳನ್ನ ನಾವಿರೋದನ್ನ ಕಾಣಬಹುದಾಗಿದೆ. ಇದಕ್ಕೂ ಅಷ್ಟೇ, ನಾವು ಸೂಕ್ತ ಶಿಲೀಂಧ್ರನಾಶಕಗಳ ಸಿಂಪರಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಕೊನೆಯದಾಗಿ ಕಪ್ಪು ಕೊಳೆ ರೋಗ ಅಂತ ಕರಿತಾ ಹೋಗ್ತೀವಿ. ಇದೆಂಗೆ ರೋಗದ ಲಕ್ಷಣ ಇರುತ್ತಂದ್ರೆ, ಎಲೆಗಳ ಅಂಚಿನಲ್ಲಿ ಒಂದು ಹಳದಿ ಕಪ್ಪು ಚುಕ್ಕೆಗಳಿರೋದನ್ನ ನಾವು ಕಾಣಬಹುದಾಗಿದೆ. ಕಾಲಕ್ರಮೇಣ ಏನಾಗುತ್ತೆ, ಕಂಪ್ಲೀಟ್ ಎಲೆ ಪೂರ್ತಿ ಇದು ಸ್ಪ್ರೆಡ್ ಆಗೋದನ್ನ ನಾವು ಕಾಣಬಹುದಾಗಿದೆ. ಇದಕ್ಕೂ ಅಷ್ಟೇ, ನಾವು ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನೀರಿನ ಗಿಡದ ಕೆಳಗಡೆ ನೀರು ನಿಲ್ಲೋ ರೀತಿಯಲ್ಲಿ ನೋಡ್ಕೋಬಾರದು. ನೆಕ್ಸ್ಟ್ ಹೊಲವನ್ನ ಸ್ವಚ್ಛವಾಗಿಡಬೇಕಾಗತ್ತೆ. ಅದೇ ರೀತಿಯಾಗಿ ಸೂಕ್ತ ಶಿಲೀಂಧ್ರನಾಶಕಗಳ ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಈ ಒಂದು ಕಪ್ಪು ಕೊಳೆ ರೋಗವನ್ನು ನಾವು ನಿಯಂತ್ರಣವನ್ನ ಮಾಡಬಹುದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಬ್ರೊಕೊಲಿ ಕೊಯ್ಲಿನ ಬಗ್ಗೆನೂ ಹೇಳ್ಬಿಡಿ.
0: ಸೊ ಖಂಡಿತವಾಗ್ಲೂ ಸರ್, ಯಾಕೆಂದ್ರೆ ನಾವು ಕರೆಕ್ಟ್ ಸ್ಟೇಜ್ ಅಲ್ಲಿ ಹಾರ್ವೆಸ್ಟ್ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ಸ್ವಲ್ಪ ಲೇಟ್ ಆಗಿ ಹಾರ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಡಿಮ್ಯಾಂಡ್ ಇರಲ್ಲ. ಬೇಗ ಹಾರ್ವೆಸ್ಟ್ ಮಾಡಿದ್ರು ಕೂಡ ಡಿಮ್ಯಾಂಡು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಹೆಂಗೆ ಯಾವ ಸ್ಟೇಜ್ ಅಲ್ಲಿ ಹಾರ್ವೆಸ್ಟ್ ಮಾಡಬೇಕು ಅಂದ್ರೆ, ಹೂಗೊಂಚರುಗಳು ಸಂಪೂರ್ಣವಾಗಿ ಬೆಳೆದಿರಬೇಕು, ಮೊಗ್ಗುಗಳು ಬಿಗಿಯಾಗಿ ಮುಚ್ಕೊಂಡಿದ್ದಾಗ ನಾವು ಕೊಯ್ಲು ಮಾಡಬೇಕು. ಮೊಗ್ಗುಗಳು ಓಪನ್ ಆದಾಗ ನಾವು ಕೊಯ್ಲು ಮಾಡಿದ್ರೆ ಡಿಮ್ಯಾಂಡ್ ಇರೋದಿಲ್ಲ. ಅದಕ್ಕೋಸ್ಕರ ಮೊಗ್ಗುಗಳು ಬಿಗಿಯಾಗಿ ಮುಚ್ಕೊಂಡಿದ್ದಾಗ ನಾವು ಕೊಯ್ಲು ಮಾಡಬೇಕಾಗತ್ತೆ. ಮತ್ತೆ ಇದನ್ನ ನಾವು ಯಾವತ್ತೇ ಆಗಲಿ ಈವ್ನಿಂಗ್ ಟೈಮ್ ಇಲ್ಲ ಮಾರ್ನಿಂಗ್ ಟೈಮ್ ಇದನ್ನ ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಅವಾಗ ಏನಾಗುತ್ತೆ, ಆ ಒಂದು ಗಿಡದ ಒಂದು ಕಾಂತಿ ಚೆನ್ನಾಗಿರುತ್ತೆ, ಮತ್ತೆ ಅದಕ್ಕೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಇರೋದನ್ನ ನಾವೆಲ್ಲ ಕಾಣಬಹುದಾಗಿದೆ. ಸೊ ಮತ್ತೆ ಇನ್ನೊಂದು, ನಮ್ಮ ರೈತರಿಗೆ ಪ್ರಮುಖವಾಗಿರುವಂತದ್ದು, ಇದನ್ನ ಎಲ್ಲಿ ಮಾರಾಟ ಮಾಡೋದು ಸರ್ ಅಂತ, ಮಾರುಕಟ್ಟೆ ಕೂಡ ಬಹಳ ಮುಖ್ಯ. ಏನಾಗಿರುತ್ತೆ ಅಂದ್ರೆ, ನಮ್ಮ ರೈತರು ಇದನ್ನ ಒಂದು 5 ಎಕರೆ 10 ಎಕರೆ ಬೆಳಿಬಾರ್ದು, 1 ಎಕರೆ ಅಥವಾ 1/2 ಎಕರೆ ಅಂತ ಜಾಗದಲ್ಲಿ ಬೆಳ್ಕೊಂಡ್ಬಿಟ್ಟು ಇದನ್ನ ರಿಲಯನ್ಸ್ ಫ್ರೆಶ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಮೋರ್ ಆಗಿರ್ಬೋದು, ಬಿಗ್ ಬಜಾರ್ ಆಗಿರ್ಬೋದು, ಈ ತರ ಅವರು ಮಾರ್ಕೆಟ್ ಸಂಪರ್ಕವನ್ನ ಮಾಡಿಕೊಂಡು ಅಲ್ಲಿ ಮಾರಾಟ ಮಾಡಿದಾಗ ಏನಾಗುತ್ತೆ, ಖಂಡಿತವಾಗ್ಲೂ ಕೂಡ ರೈತರಿಗೆ ಅನುಕೂಲ ಆಗ್ತಾ ಹೋಗುತ್ತೆ, ಹೆಚ್ಚಿನ ಬೆಲೆ ದೊರೀತಾ ಹೋಗ್ತದೆ. ಸೊ ಪ್ರಸ್ತುತ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಜಸ್ಟ್ ಒಂದೇ ಒಂದು ಬ್ರಕೋಲಿ ಇದಕ್ಕೆ ಏನಾಗಿರುತ್ತೆ ಅಂದ್ರೆ, ಒಂದು 30-40 ರೂಪಾಯಿ ಪಡೆಯೋದನ್ನ ನಾವು ನೋಡಬಹುದಾಗಿದೆ. 1 ಕೆಜಿ ಬ್ರಕೋಲಿಗೆ
1: ಒಂದು ಬ್ರಕೋಲಿ ಸಾಮಾನ್ಯ ಎಷ್ಟು ತೂಕ ಇರಬಹುದು?
0: 250-300 ಗ್ರಾಮ್ ಅಷ್ಟು ತೂಕ ಇರಬೇಕು, ಅದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ಅಷ್ಟು ಇದ್ದಾಗ ಏನಾಗುತ್ತೆ, ಒಂದೇ ಒಂದು ಬ್ರಕೋಲಿಗೆ 30-40 ರೂಪಾಯಿ ಅಷ್ಟು ರೇಟ್ ರೈತರು ಪಡೀತಿರೋದನ್ನ ನಾವು ಕಾಣಬಹುದಾಗಿದೆ.
1: 1/2 ಎಕರೆಗೆ ಸಾಮಾನ್ಯ ಎಷ್ಟು ಇಳುವರಿ ಬರಬಹುದು ಬ್ರೊಕೊಲಿ ಬೆಳೆದಾಗ?
0: ಕನಿಷ್ಠ ಒಂದು 1/2 ಎಕರೆಗೆ ನೋಡ್ತಾ ಹೋದ್ರೆ 2-3 ಟನ್ ಅಷ್ಟು ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ನೋಡಿ, ಜಸ್ಟ್ ನಾವು 1 ಎಕರೆಗೆ 8,000 ಗಿಡ ಬಿತ್ತು ಅಂತಂದ್ರೆ, ನಾವು ಇದನ್ನ ನಾವು 1/2 ಎಕರೆ ಕಂಪೇರ್ ಮಾಡಿದ್ರೆ 4,000 ಗಿಡಗಳು 1/2 ಎಕರೆಗೆ ಬೀಳ್ತಾ ಹೋಗುತ್ತೆ. ಇದಕ್ಕೆ ಒಂದೇ ಒಂದು ಗಿಡಕ್ಕೂ ಕೂಡ 30 ರೂಪಾಯಿ ಕಟ್ಕೊಂಡ್ರು ಕೂಡ ಒಂದು ಕನಿಷ್ಠ ಅಂದ್ರೆ 2-3 ಲಕ್ಷ ರೂಪಾಯಿ ಅಷ್ಟು ಹಣವನ್ನ ಸಂಧಾನ ಮಾಡಬಹುದಾಗಿದೆ.
1: ಅದು ಕೇವಲ ಕಡಿಮೆ ದಿನದಲ್ಲಿ
0: 2 ತಿಂಗಳೊಳಗೆ 2 ತಿಂಗಳೊಳಗಡೆ ಲೇಟ್ ಮಾಡಿದ್ರೆ ಮತ್ತೆ ರೇಟ್ ಸಿಗಲ್ಲ.
1: ನೀವು ಕಾಯ್ತಾ ಇರಬೇಕು, ನೀವು ವಿಚಾರ ಮಾಡಿ ನೀವು ಇದನ್ನ ನಮ್ಮ ರೈತರು ಬೆಳೆ ಬೆಳಿಲಿಕ್ಕೆ ಶುರು ಮಾಡಬಹುದು.
0: ಖಂಡಿತವಾಗ್ಲೂ
1: ಸ್ವಲ್ಪ ಹಿಂದೆ ಮುಂದೆ ಉಪಯೋಗ ಮಾಹಿತಿ ಕಲೆ ಹಾಕೊಳ್ಳಿ, ಮತ್ತೆ ಉತ್ತಮ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಭೂಮಿಯನ್ನ ಸಿದ್ಧತೆ ಮಾಡ್ಕೊಂಡು ಹೋಗಿ ಇದನ್ನು ಬೆಳೆದ್ರೆ ಆಗುತ್ತೆ.
0: ಮುಖ್ಯವಾಗಿ
1: ವಾತಾವರಣದಲ್ಲಿ ಟೆಂಪರೇಚರ್
0: ಕಡಿಮೆ ಇರಬೇಕು ಅಂದ್ರೆ ಈ ಒಂದು ಬೆಳೆ ನಮಗೆ ಸೂಕ್ತವಾಗುವಂತದ್ದು ಚಳಿಗಾಲದಲ್ಲಿ. ಈ ಬೆಳೆನ ಚಳಿಗಾಲದಲ್ಲಿ ನಮ್ಮ ರೈತರು ಸರಿಯಾದ ಪ್ರಮಾಣದಲ್ಲಿ ಒಂದು ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಸೂಕ್ತ ಒಂದು ನೀರಾವರಿಯನ್ನ ಗಿಡಕ್ಕೆ ಕೊಟ್ಕೊಂಡು ಮತ್ತೆ ಉತ್ತಮ ರೀತಿಯಾಗಿರುವಂತಹ ಒಂದು ಇಂಟ್ರಿಕಲ್ಚರ್ ಆಪರೇಷನ್ ಮಾಡಿದಾಗ ಉತ್ತಮ ರೀತಿಯ ಇಳುವರಿನ ಪಡೆಯೋದಕ್ಕೆ ತುಂಬಾ ಅನುಕೂಲ.
1: ಅದಷ್ಟೇ ಅಲ್ಲ, ತಾವು ಕೊಯ್ಲು ಮಾಡಿದ ಮೇಲೂ ಕೂಡ ಅದನ್ನ ತಾವು ತಂಪಾದ ವಾತಾವರಣದಲ್ಲಿ ಇಡಬೇಕಾಗತ್ತೆ,
0: ತಂಪಾದ ವಾತಾವರಣ ಶೇಖರಣೆ ಮಾಡಬೇಕಾಗತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ.

0: ಇನ್ನೂ ಹೆಚ್ಚಿನ ಮಾಹಿತಿ ಕೆಲವು ರೈತರು ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ಹೇಳಿ.
1: ದೂರವಾಣಿ ಸಂಖ್ಯೆ 9901193935. ಧನ್ಯವಾದಗಳು.
0: ಧನ್ಯವಾದಗಳು.
2: ಪ್ರಧಾನ ಮಂತ್ರಿ ಕಿಸಾನ್.

ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೆ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಇಂದು ಬ್ರೊಕೊಲಿ ಬೆಳೆ ಬೇಸಾಯದ ಕ್ರಮಗಳನ್ನು ಕುರಿತು ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಪ್ರವೀಣ್ ಕುಮಾರ್ ಕೆಪಿ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶ.

ಅನಾಮಧೇಯ ಶವದ ಬಗ್ಗೆ ಪ್ರಕಟಣೆ. ಕಳೆದ 2-3 ದಿನಗಳ ಹಿಂದೆ ಕಾರವಾರ ಶಹರದ ಕಾಜುಭಾಗ ಬೇಳೂರಕರ ರಸ್ತೆಯ ಗಟಾರದಲ್ಲಿ ಅಂದಾಜು 50-55 ವರ್ಷದ ಗೋಧಿ ಮೈಬಣ್ಣದ ಸುಮಾರು 5.5 ಅಡಿ ಎತ್ತರ ಇರುವ ಉದ್ದ ತೋಳಿನ ಬಿಳಿ ಬಣ್ಣದ ಪಟ್ಟೆಯುಳ್ಳ ಶರ್ಟನ್ನು ಹಾಗೂ ಕಪ್ಪು ಬಣ್ಣದ ಬರ್ಮುಡ ಚಡ್ಡಿ ಧರಿಸಿರುವ ಅನಾಮಧೇಯ ವ್ಯಕ್ತಿಯ ಮೊಡಕ ಕಾಲಿಬಟ್ಟಿಲಿ ಪ್ಲಾಸ್ಟಿಕ್ ಆಯುವ ಕೆಲಸ ಮಾಡಿ ಅದರಿಂದ ಹಣ ಸಂಪಾದನೆ ಮಾಡುತ್ತಾ ಸರಾಯಿ ಕುಡಿಯುತ್ತಾ ಅಲ್ಲಲ್ಲಿ ಉಳಿದುಕೊಳ್ಳುತ್ತಿದ್ದನು. ಖಾಲಿ ಬಾಟಲಿಗಳನ್ನು ಚೀಲದೊಂದಿಗೆ ಆಯುದಿರುವಾಗ ಆಯತಪ್ಪಿ ಅಥವಾ ಸರಾಯಿ ಕುಡಿದ ನಶೆಯಿಂದಲೂ ರಸ್ತೆಯ ಗಟಾರದಲ್ಲಿ ಬಿದ್ದುಕೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಇರುತ್ತದೆ. ಸದರಿ ಅಪರಿಚಿತ ವ್ಯಕ್ತಿಯ ಮೃತದೇಹವು ಜಿಲ್ಲಾ ಆಸ್ಪತ್ರೆ ಶವಾಗಾರದಲ್ಲಿದೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದೆ. ಪ್ರಕಟಣೆ ಕೇಳಿದಿರಿ.

0: ಮಾಡಲಿ.
1: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು,
0: ಎಲ್ಲೇ ನೋಡು
1: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು, ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
2: ಆಕಾಶವಾಣಿ ಕಾರವಾರ, ಸಮಯ 6:05 ವಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

9:30ಕ್ಕೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ನವದೆಹಲಿಯ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದ ಭಾಷಣದ ಕನ್ನಡ ಉದಾನ ಅನುವಾದ ರಾಜ್ಯವ್ಯಾಪ್ತಿಯಲ್ಲಿ ಪ್ರಸಾರವಾಗಲಿದೆ. ಅನುವಾದ ಪ್ರಭು ಉಪಾಸೆ, ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್, ನಿರ್ವಹಣೆ ಜ್ಯೋತಿದಾಸ್, ಸಮಗ್ರ ನಿರ್ವಹಣೆ ನೂತನ್ ಎಸ್ ಕದಂ. 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜುನೈನ್ ಖಾನ್ ಅವರ ಸಿತಾರವಾದನ ಕೇಳಲಿರುವಿರಿ. ಕಾರ್ಯಕ್ರಮ ಆಕಾಶವಾಣಿ ಮುಂಬೈ ಕೇಂದ್ರದ ಕೊಡುಗೆ.

ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ, 6:51 ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ. 7:45 ಸಮಾಚಾರ ದರ್ಶನ, 8:00 ರಾಜ್ಯದ ವಿವಿಧೆಡೆ ನಡೆದ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಬಾನುಲಿ ವರದಿ ಕಾರ್ಯಕ್ರಮ, ಸುದ್ದಿ ವಿಭಾಗದ ಕೊಡುಗೆ. 9:15 ಹಿಂದಿ ಚಿತ್ರಗೀತೆಗಳು.

ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. 6:10 ಕರುಣಾಳು ಬಾವಿಳಕ್ಕೆ ಭಾಗವಹಿಸುವವರು ಡಾಕ್ಟರ್ ಗುರುರಾಜ್ ಕರ್ಜಗೆ. 6:15 ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಕನ್ನಡ ಚಿತ್ರಗೀತೆಗಳು. 8:30 ನ್ಯಾಯ ಇಲಾಖೆಯ ಕಸ್ಟಮೈಸ್ಡ್ ಪ್ರಾಯೋಜಿತ ಕಾರ್ಯಕ್ರಮದ 8ನೇ ಸಂಚಿಕೆಯು ಪ್ರಸಾರವಾಗಲಿದೆ. 8:45 ಚಿತ್ರಗೀತೆಗಳು.

ಎಂಟು ಗಂಟೆ 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಹಾಡಿಗೊಂದು ಗೀತೆ, ನೇರ ಫೋನ್ ಇನ್ ಕಾರ್ಯಕ್ರಮ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿರುವುದು. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ಮನ್ ಕಿ ಬಾತ್ ಪ್ರಸಾರದಲ್ಲಿ ಕೇಳುಗರಿಂದ ಬಂದ ಪ್ರತಿಕ್ರಿಯೆಗಳ ಆಧಾರದ ಮೇಲೆ ರೂಪಿಸಲಾದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿರುವುದು.

ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಆಶಾ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಋತುಬಂಧದ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಸಂದರ್ಶನ ಡಾಕ್ಟರ್ ಸಿರಿ ಗಣೇಶ್ ಅವರೊಂದಿಗೆ. ಸಂದರ್ಶಕರು ಮಮತಾ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಆಧಾರಿತ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಿ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 ರಸಮಂಜರಿ. 3:00 ಮನಚಾಯೆ ಗೀತ್. 3:30 ನಾಟ್ಯ ತರಾನ. 4:00 ಒಜಾಲೆ ಹಿನಿಕಿ ಯಾದೋಂಕಿ. ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳೆಲ್ಲ ಮೂಡಿಬರಲಿರುವುದು.

ಸಾಯಂಕಾಲ 5 ಗಂಟೆಗೆ ಇತ್ತೀಚೆಗೆ ನಿಧನರಾದ ಅಂಕೋಲಾದ ನಿವೃತ್ತ ಪ್ರಾಂಶುಪಾಲರು, ಶಿಕ್ಷಣ ತಜ್ಞರು, ಲೇಖಕರಾದ ವಿಠಲ್ ಗಾಂವ್ಕರ್ ಅವರೊಂದಿಗೆ ಈ ಹಿಂದೆ ನಡೆಸಿದ ಸಂದರ್ಶನದ ಮರುಪ್ರಸಾರ. 5:30 ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ, 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಹಾಡುಗಳು, ಪ್ರಸಂಗ ಸುಧನ್ವ ಮೋಕ್ಷ, ಭಾಗವತರು ಕೆ ದೇವಿ ಪ್ರಕಾಶ್ ರಾವ್ ಕಟೀಲು, ಮದ್ದಳೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ಟ ಕಾರ್ಕಳ. ನಂತರ ಕೃಷಿ ಮಾಹಿತಿ ಹಾಗೂ ಆರೋಗ್ಯ ಮಾಹಿತಿಯನ್ನು ಕೇಳಲಿರುವಿರಿ.

7:45ಕ್ಕೆ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಪ್ರಕಾಶ್ ನಾಯ್ಕ್ ಅವರಿಂದ ಭಾಷಣ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 8:00ಗೆ ಸಿರಿಗಂಧ, 8:30ಕ್ಕೆ ಚಿತ್ರಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳು, 9:30ಕ್ಕೆ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೀಶ್ ತ್ರಿಪಾಠಿ, ಕನ್ನಡಕ್ಕೆ ಡಾಕ್ಟರ್ ಕುಲ್ದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00ಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ರೀತುಮ್ ಸರ್ಕಾರ್ ಅವರ ಗಿಟಾರ್ ವಾದನ ಕೇಳಲಿರುವಿರಿ. ಕಾರ್ಯಕ್ರಮ ಆಕಾಶವಾಣಿ ಕಲ್ಕತ್ತಾ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಕಾರವಾರ, ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 6:30ಕ್ಕೆ ವಿಜ್ಞಾನದ ಮುನ್ನಡೆ, 6:40ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿರುವುದು.

0: ಇದು ಆಕಾಶವಾಣಿ, ಈಗ ವಿಜ್ಞಾನದ ಮುನ್ನಡೆ. ಗಿರೀಶ್ ಲಿಂಗಣ್ಣ ಅವರಿಂದ
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
2: ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಎಲ್ಲರೂ ಕೇಳಿರ್ಬೋದು. ಆಪರೇಷನ್ ಸಿಂಧೂರಲ್ಲಿ ಹೇಗೆ ಅದು ಕಾರ್ಯಾಚರಣೆ ಮಾಡಿ ನಮ್ಮ ಭಯ ಹುಟ್ಟಾಕ್ತು. ನಮ್ಮ ಮಿಸೈಲ್ಸ್ ಎಷ್ಟು ಚೆನ್ನಾಗಿ ಕಾರ್ಯ ವೈಖರಿ ಮಾಡ್ತು ಅಂದ್ರೆ, ಶತ್ರುಗಳಿಗೆ ಒಂದು ಇದು ಸಾಕಪ್ಪ, ಈ ಯುದ್ಧ ಒಂದು ನಿಂತ್ರೆ ಸಾಕು ಅನ್ನೋ ಅಷ್ಟು ಭಯ ತಂದಿಡ್ತು ಈ ಬ್ರಹ್ಮೋಸ್ ಮಿಸೈಲ್. ಈ ಬ್ರಹ್ಮೋಸ್ ಮಿಸೈಲ್ ಹೇಗೆ ಉಡಾಯಿಸಿದ್ರು ಅಂದ್ರೆ, ಸುಖಾಯ್ 30 MKI ಏರ್ ಕ್ರಾಫ್ಟ್ ಇದೆಯಲ್ಲ ನಮ್ ಸುಖಾಯ್ 30, ಅದಕ್ಕೆ ಅಳವಡಿಸಿದ್ರು ಬ್ರಹ್ಮೋಸ್ ಮಿಸೈಲ್ ನ. ಒಂದು ಸುಖಾಯ್ 30 ಒಂದು ಬ್ರಹ್ಮೋಸ್ ಮಿಸೈಲ್ ನ ಅಳವಡಿಸ್ಕೊಡ್ಬೋದು. ಒಂದು ಬ್ರಹ್ಮೋಸ್ ಮಿಸೈಲ್ ಏನಿಲ್ಲ ಅಂದ್ರೂ 40-45 crore ಆಗತ್ತೆ. ಇದರ ಭಾರ ಬಂದು, ತೂಕ ಬಂದು 2800 kg ಇರ್ತದೆ, ಮತ್ತೆ ಇದ್ರ ಲೆಂತ್ ಬಂದು 10 meters ಅಷ್ಟು ಉದ್ದ ಇರ್ತದೆ. ಇದನ್ನ ಪೆನ್ಸಿಲ್ ಟೈಪ್ ಅಂತ ಕರೀತಾರೆ, ಪೆನ್ಸಿಲ್ ಟೈಪ್ ಮಿಸೈಲ್ ಅಂತ. ಅಂದ್ರೆ ಇದು ಸಣ್ಣನು ಎಷ್ಟು ಸಣ್ಣಕ್ಕೆ ಉದ್ದಕ್ಕೆ ಇರುತ್ತೆ ಅಂದ್ರೆ, ಇದು ರೆಡಾರ್ ಕಣ್ಣಿಗೆ ಕಾಣಲ್ಲ. ಇದನ್ನ ಒಂದ್ಸಲಿ ಉಡಾಯಿಸಿದ ಮೇಲೆ ರೆಡಾರ್ ಕಣ್ಣಿಗೆ ಕಾಣಲ್ಲ. ಇದ್ರ ಪಿನ್ ಪಾಯಿಂಟ್ ಅಕ್ಯುರಸಿ ಫೈರ್ ಅಂಡ್ ಫರ್ಗೆಟ್ ಅಂತಾರೆ. ಅಂದ್ರೆ ಇದು ಎಷ್ಟಂದ್ರೆ 300 kilometers ದೂರದಲ್ಲಿರುವಂತ ಒಂದು ಟಾರ್ಗೆಟ್, ಒಂದು ರನ್ವೇ ಆಗ್ಬಹುದು, ಒಂದು ರೆಡಾರ್ ಸ್ಟೇಷನ್ ಆಗ್ಬಹುದು, ಒಂದು ಕಮಾಂಡ್ ಅಂಡ್ ಕಂಟ್ರೋಲ್ ಆಗ್ಬಹುದು.

0: ಸ್ಟಾರ್ಟ್ನ ಒಂದೇ ಸಲಿ ನೀವು ಲಾಂಚ್ ಮಾಡಿದ ತಕ್ಷಣ ಹತ್ತತ್ರ ಸ್ಪೀಡ್ ಇನಿಷಿಯಲ್ ಸ್ಪೀಡ್ ಬಂದು 400 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಅಂದ್ರೆ 400 ಮೀಟರ್ ಪರ್ ಸೆಕೆಂಡ್ಗೆ ಸ್ಟಾರ್ಟ್ ಆಗುತ್ತೆ ಸ್ಪೀಡ್. ಆಮೇಲೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಇಂಜಿನ್ ಸ್ಟಾರ್ಟ್ ಆದಾಗ ಇದ್ರ ಸ್ಪೀಡ್ ಎಷ್ಟು ಹೆಚ್ಚುತ್ತೆ ಅಂದ್ರೆ 900 ಮೀಟರ್ ಪರ್ ಸೆಕೆಂಡ್ಗೆ ಹೆಚ್ಚುತ್ತೆ. 400 ಮೀಟರ್ ಸೆಕೆಂಡ್ ಸ್ಪೀಡ್ ಹೆಚ್ಚೋದು ಬೂಸ್ಟರ್ ಅನ್ನೋದು ಕಾರ್ಯಾಚರಣೆ ಬಂದಾಗ. ಅದಾದ್ಮೇಲೆ ರಾಮ್ಜೆಟ್ ಇಂಜಿನ್ ಆನ್ ಆಗುತ್ತೆ, ಅವಾಗ ಅದು 900 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ಗೆ ವೇಗ ಇನ್ಕ್ರೀಸ್ ಆಗುತ್ತೆ. 900 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಒಂದು ಬುಲೆಟ್ ನ ನೀವು ಉಡಾಯಿಸಿದ್ರೆ 400 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ವೇಗವಾಗಿ ಹೋಗುತ್ತೆ. ಸೊ ಇದು 900 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಎಷ್ಟು ಸ್ಪೀಡ್ ಅಲ್ಲಿ ಇದು ಹೋಗುತ್ತೆ ಅಂತ. ಇದು ಎತ್ತರ ಬಂದು 10 ಮೀಟರ್ ಇಂದ 14,000 ಮೀಟರ್ ತನಕ ಆ ಎತ್ತರದಲ್ಲೇ ಹೋಗಬಲ್ಲವಂತ ಶಕ್ತಿ. ಇದು ಕ್ರೂಯಿಸ್ ಮಿಸೈಲ್ಸ್ ಅಂತಾರೆ. ಅಂದ್ರೆ ಇದ್ರ ಪಾತ್ ಬಂದು ಏರೋಪ್ಲೇನ್ ಹೇಗೆ ಚಲನೆ ಮಾಡುತ್ತೋ ಆ ತರ ಪಾತ್ ಇರುತ್ತೆ. ಬಟ್ ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ಇದ್ರ ಟ್ರಾಜೆಕ್ಟ್ರಿನೂ ಚೇಂಜ್ ಮಾಡಬಹುದು. ಅಂದ್ರೆ ಇದು ಒಂದು ಕಲ್ಲು ಎಸೆದ್ರೆ ಯಾವ ತರ ಬರುತ್ತೆ ಆ ತರ ಪಾತು ಹೋಗುತ್ತೆ, ಇಲ್ಲ ಏರೋಪ್ಲೇನ್ ಪಾತು ಹೋಗುತ್ತೆ. ಮತ್ತು ಇದು ಎಲ್ಲಾ ವಾತಾವರಣದಲ್ಲೂ ಹ್ಯಾಂಡಲ್ ಮಾಡಬಹುದು. ಅಂದ್ರೆ ಒಂದು -50 ಡಿಗ್ರಿಲೂ ವರ್ಕ್ ಆಗುತ್ತೆ, ಡೆಸರ್ಟ್ಸ್ ಅಲ್ಲೂ ವರ್ಕ್ ಆಗುತ್ತೆ, ಸಮುದ್ರದಲ್ಲೂ ವರ್ಕ್ ಆಗುತ್ತೆ. ಸಮುದ್ರದಲ್ಲಿ ಅಂದ್ರೆ 20 ಮೀಟರ್ ಆಳದಲ್ಲೂ ಇದು ಯೂಸ್ ಮಾಡಬಹುದು. ಇದು ಶಿಪ್ ಇಂದ ಉಡಾಯಿಸಬಹುದು, ಇಲ್ಲ ಪ್ಲೇನ್ ಇಂದ ಉಡಾಯಿಸಬಹುದು, ಇಲ್ಲ ಲ್ಯಾಂಡ್ ಇಂದ ಉಡಾಯಿಸಬಹುದು, ಇಲ್ಲ ಸಬ್ಮರಿನ್ ಉಡಾಯಿಸಬಹುದು. ಸೊ ಇದು ಅತ್ಯಂತ ವೇಗವಾಗಿ ಇರುವಂತ ಕ್ರೂಯಿಸ್ ಮಿಸೈಲ್ಸ್. ಯಾವ ವಿಶ್ವದಲ್ಲೇ ಇಷ್ಟು ಸ್ಪೀಡ್ ಆಗಿರುವಂತ ಮಿಸೈಲ್ಸ್ ಇಲ್ಲ. ಮತ್ತೆ ಇದನ್ನ ತಡೆಯಬಲ್ಲವಂತ ಶಕ್ತಿ, ಅಂದ್ರೆ ಇದನ್ನ ಇಂಟರ್ಸೆಪ್ಟ್ ಮಾಡಿ ಉರುಳಿಸೋ ಅಂತ ಶಕ್ತಿನೂ ಯಾವ ವಿಶ್ವದಲ್ಲಿ ಯಾವ ದೇಶಕ್ಕೂ ಇಲ್ಲ. ಈ ಆದ್ರಿಂದ ಬ್ರಹ್ಮೋಸ್ ಬೇಡಿಕೆ ಬಹಳ ಹೆಚ್ಚಾಗ್ತಾ ಇದೆ. ಈಗಾಗಲೇ ಫಿಲಿಪೈನ್ಸ್ ತಗೊಂಡಿದ್ದಾರೆ, ಇಂಡೋನೇಷ್ಯಾ ಇಂದ ಬೇಡಿಕೆ ಇದೆ, ಮತ್ತೆ ಆಫ್ರಿಕನ್ ಕಂಟ್ರೀಸ್ ಇಂದ ಬೇಡಿಕೆ ಇದೆ, ಅರಬ್ ಕಂಟ್ರೀಸ್ ಇಂದನೂ ಬೇಡಿಕೆ ಇದೆ. ಮತ್ತೆ ಬ್ರಹ್ಮೋಸ್ ಮಿಸೈಲ್ಸ್ ನ ನಾನ್ ನ್ಯೂಕ್ಲಿಯರ್ ವಾರೆಡ್ಸ್ ಮಾತ್ರ ಇದರಲ್ಲಿ ಯೂಸ್ ಮಾಡಕ್ಕಾಗದು. ಅಂದ್ರೆ ನ್ಯೂಕ್ಲಿಯರ್ ಸಿಡಿ ತಲೆಗಳನ್ನ ಹಾಕಿ ಇದನ್ನ ಯೂಸ್ ಮಾಡಕ್ಕೆ ಬರೋದಿಲ್ಲ. ಇದು 1993 ಅಬ್ದುಲ್ ಕಲಾಂ ಅವರು ಒಂದ್ಸಲಿ ರಷ್ಯಾಗೆ ಹೋದಾಗ ಇದ್ರ ಇಂಜಿನ್ ಅರ್ಧದಲ್ಲೇ ಮಾಡಿ ನಿಲ್ಸಿರ್ತಾರೆ. ಅವಾಗ ರಷ್ಯನ್ಸ್ ನ ಕೇಳ್ತಾರೆ ಇದನ್ನ ಯಾಕೆ ಪೂರ್ತಿ ಮಾಡಿಲ್ಲ ಅಂದಾಗೆ ಅವ್ರ ಹಣದ ಕೊರತೆ ಅಂತ ಹೇಳ್ತಾರೆ. ಅವಾಗ ಈ ಪ್ರಾಜೆಕ್ಟ್ ನ ಇಂಡಿಯಾಗೆ ತಗೊಂಬಂದು ರಷ್ಯಾ ಮತ್ತೆ ಇಂಡಿಯಾ ಸೇರಿ ಈ ಬ್ರಹ್ಮೋಸ್ ಮಿಸೈಲ್ಸ್ ನ ತಯಾರ್ ಮಾಡಕ್ ಶುರು ಮಾಡ್ತಾರೆ. ಈ ಬ್ರಹ್ಮೋಸ್ ಮಿಸೈಲ್ಸ್ ಎಲ್ಲಿ ತಯಾರಾಗುತ್ತೆ ಅಂದ್ರೆ ಒಂದು ಟ್ರಿವಾಂಡ್ರಮ್ ಅಲ್ಲಿ ಆಗ್ಬಹುದು, ನಾಗ್ಪುರ್ ಅಲ್ಲಿ ಆಗ್ಬಹುದು, ಪಿಲಾನಿಲ್ ಆಗ್ಬಹುದು, ಈಗ ಲಕ್ನೋವಲ್ಲೂ ಈಗ ಶುರು ಮಾಡ್ತಾ ಇದ್ದಾರೆ.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಇದುವರೆಗೆ ಗಿರೀಶ್ ಲಿಂಗಣ್ಣ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

0: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ ಕೈಲಾಸ ಅನುದಿನ ಉಲ್ಲಾಸ ಈ ಶ್ರಮ ಸಾಹಸ ನಾಳೆಗೆ ಸಂತಸ.
2: ಇದು ಆಕಾಶವಾಣಿ. ಈಗ ಕಾಣೆಯಾದವರ ಬಗ್ಗೆ ಕೆಲವು ಪ್ರಕಟಣೆಗಳು. ಪುತ್ತೇಟಿ ಮಾಳವಿಕಾ ಎಂಬ 19 ವರ್ಷದ ಮಹಿಳೆ ಕಳೆದ ಏಪ್ರಿಲ್ 17 ತಾರೀಕಿನಿಂದ ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುವುದಾಗಿ ವರದಿಯಾಗಿದೆ. ಇವರು 4'5" ಎತ್ತರವಿದ್ದಾರೆ. ಸಾಧಾರಣ ಮೈಕಟ್ಟು, ಕೋಲುಮುಖ, ಗೋಧಿ ಮೈಬಣ್ಣ, ಕನ್ನಡ ಹಾಗೂ ತೆಲುಗು ಭಾಷೆ ಬಲ್ಲವರಾಗಿದ್ದಾರೆ. ಪ್ರೇಮ ಎಂಬ 10 ಬಾಲಕಿ ಕಳೆದ 17 ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುವುದಾಗಿ ವರದಿಯಾಗಿದೆ. ಇವರು 4 ಎತ್ತರವಿದ್ದಾರೆ. ಗೋಧಿಮೈ ಬಣ್ಣ, ದುಂಡುಮುಖ, ಸಾಧಾರಣ ಮೈಕಟ್ಟನ್ನು ಹೊಂದಿದ್ದಾರೆ. ಕಾಣೆಯಾದಾಗ ಹಸಿರು ಬಣ್ಣದ ಚೂಡಿದಾರ್ ಹಾಗೂ ನೀಲಿ ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. ಕನ್ನಡ ಭಾಷೆ ಬಲ್ಲವರಾಗಿದ್ದಾರೆ. ಮೈಲಾರಪ್ಪ ಎಂಬ 40 ವ್ಯಕ್ತಿಯೊಬ್ಬರು ಕಳೆದ 21 ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುವುದಾಗಿ ವರದಿಯಾಗಿದೆ. ಇವರು 5'5" ಎತ್ತರವಿದ್ದಾರೆ. ಸಾಧಾರಣ ಮೈಕಟ್ಟು, ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಕೆಂಪು ಬಣ್ಣದ ತುಂಬುತೋಳಿನ ಶರ್ಟ್ ಹಾಗೂ ಕಾಫಿ ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. ಕನ್ನಡ ಮತ್ತು ತೆಲುಗು ಭಾಷೆ ಬಲ್ಲವರಾಗಿದ್ದಾರೆ. ಇವರ ಎಡಕೈಯಲ್ಲಿ ನಳಿನ ಎಂಬ ಅಚ್ಚೆ ಇರುತ್ತದೆ.

0: ಎಂಬ 19 ವರ್ಷದ ಯುವತಿ ಕಳೆದ ಏಪ್ರಿಲ್ ತಿಂಗಳ 13ನೇ ತಾರೀಖಿನಿಂದ ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುವುದಾಗಿ ವರದಿಯಾಗಿದೆ. ಇವರು 4'5" ಎತ್ತರವಿದ್ದಾರೆ. ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ, ಕನ್ನಡ ಭಾಷೆ ಬಲ್ಲವರಾಗಿದ್ದಾರೆ. ಇವರಲ್ಲಿ ಯಾರ ಬಗ್ಗೆಯಾದರೂ ಸುಳಿವು ಸಿಕ್ಕಲ್ಲಿ ಕೂಡಲೇ ಸಮೀಪದ ಪೊಲೀಸ್ ಠಾಣೆಗಾಗಲಿ ಇಲ್ಲವೇ ಪೊಲೀಸ್ ಕಂಟ್ರೋಲ್ ರೂಮ್ಗಾಗಲಿ ತಿಳಿಸಲು ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಬಗ್ಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ, ಸಮಯ 6:37. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್‌ಸೈಟ್‌ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ರೀ, ಮನೆ ಖರ್ಚಿಗೆ ಹಣ ಕೊಡಿ.
5: ಇದು ರೇಷನ್ಗೆ 15,000, ತರಕಾರಿಗೆ 2,000,
4: ಮತ್ತೆ ವಿದ್ಯುತ್ ಬಿಲ್ಲಿಗೆ
5: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
4: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
5: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
6: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
7: Enjoy 200 Mbps high-speed internet, a massive 5,000 GB of data, and save 88 rupees every month.
6: This Independence Day, connect to freedom with BSNL FTTH.
7: BSNL, connecting India.
6: Terms and conditions apply.
8: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ, ಇದೇ 17ರವರೆಗೆ ಹರ್ ಘರ್ ತಿರಂಗಾ ಸಂಭ್ರಮ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಉಸ್ತುವಾರಿ ಸಚಿವರಿಂದ ರಾಷ್ಟ್ರಧ್ವಜಾರೋಹಣೆ, ಗೌರವ ಸಮರ್ಪಣೆ. ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು 15,000 ಹೊಸ ಬಸ್ ಖರೀದಿ, ಸಚಿವ ಬಿಎಸ್ ಸುರೇಶ್. ಮುಂದಿನ ತಿಂಗಳ 5ರಿಂದ 8ರವರೆಗೆ ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜನೆ.

ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಬೆಳಿಗ್ಗೆ ಪ್ರಭಾತ್ ಪೇರಿ ಹಾಗೂ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಲಾಗಿದೆ. ಸರ್ಕಾರಿ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳು ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದವು. ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ನಮನ ಸಲ್ಲಿಸಿದವು. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಜೆ ಆಯೋಜಿಸಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಮನೆ ಮನೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ

0: ನಾಡಿದ್ದು 17ನೇ ತಾರೀಖಿನವರೆಗೆ ನಡೆಯಲಿದೆ. ಇಂದು ಬೆಳಗ್ಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯದ ಐತಿಹಾಸಿಕ ಕಟ್ಟಡಗಳಿಗೆ ವರ್ಣರಂಜಿತ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. 80ನೇ ಸ್ವಾತಂತ್ರ್ಯೋತ್ಸವವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಂದು ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರು ತ್ರಿವರ್ಣ ಧ್ವಜ ಹಾರಿಸಿ ಗೌರವ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿದರು. ಅವರು ಮಾತನಾಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರವು ವಿಶೇಷವಾದದ್ದು. ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಹೊಂದಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಆಂಗ್ಲರ ಈಸ್ಟ್ ಇಂಡಿಯಾ ಕಂಪನಿಗೆ ದುಸ್ವಪ್ನವಾಗಿ ಕಾಡಿದರು ಎಂದು ತಿಳಿಸಿದರು. ಸಮಾರಂಭದಲ್ಲಿ ಶಿಕ್ಷಣ, ಕ್ರೀಡೆ, ಸಮಾಜ ಸೇವೆ ಸೇರಿದಂತೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಗದಗ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ ನೀಡಿದರು. ಇದೇ ಸಂದರ್ಭದಲ್ಲಿ ಗದಗ ಬೆಟಗೇರಿ ಅವಳಿ ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಸಚಿವ ಕೆಜೆ ಜಾರ್ಜ್ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಸ್ಕೌಟ್ಸ್ ಗೈಡ್ಸ್, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು. ಹಾವೇರಿಯ ಹೊಸಮನಿ ಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ಸಚಿವ ರುದ್ರಪ್ಪ ಲಮಾಣಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯ 2 ಶತಮಾನಗಳ ಕಾಲ ಅಸಂಖ್ಯಾತ ಭಾರತೀಯರು ನಡೆಸಿದ ನಿರಂತರ ಹೋರಾಟ ಹೋರಾಟಗಾರರ ತ್ಯಾಗ ಧೈರ್ಯ ಮತ್ತು ಅಚಲ ಸಂಕಲ್ಪದ ಫಲವಾಗಿದೆ ಎಂದರು. ಸಾಂಸ್ಕೃತಿಕ ನಗರಿ ಮೈಸೂರಿನ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಮುಖ್ಯ ಸಮಾರಂಭದಲ್ಲಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸರ್ವಶ್ರೇಷ್ಠ ಸಂವಿಧಾನ ಹಾಗೂ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇರಿದಂತೆ ಹಲವು ಮಹನೀಯರ ದೂರದೃಷ್ಟಿಯ ಆಡಳಿತದಿಂದ ಭಾರತ ಇಂದು ಪ್ರಪಂಚದಲ್ಲೇ ಬಲಿಷ್ಠ ರಾಷ್ಟವಾಗಿ ಹೊರಹೊಮ್ಮಿದೆ. ಮೈಸೂರು ಸಂಸ್ಥಾನದ ಅಭಿವೃದ್ದಿಗೆ ಕೊಡುಗೆ ನೀಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ದಿವಾನರು ಹಾಗೂ ರಾಜಮಾತೆಯರ ಕೊಡುಗೆ ಸ್ಮರಣೀಯ ಎಂದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ನೀಡಿದ ದಕ್ಷ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನು ನೀಡಲಾಯಿತು. ಗದಗ ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರುಗಳನ್ನು ಸ್ಮರಿಸುವುದು ಜನರೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗವು ರೈಲ್ವೆ ಮೈದಾನದಲ್ಲಿ ಏರ್ಪಡಿಸಿದ್ದ ಸ್ವಾತಂತ್ರ್ಯ ದಿನ ಕಾರ್ಯಕ್ರಮದಲ್ಲಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಆಶುತೋಷ್ ಕುಮಾರ್ ಸಿಂಗ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಗ್ರಾಮಾಂತರ ಪ್ರದೇಶಗಳು ಸೇರಿದಂತೆ ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ 15,000 ಹೊಸ ಬಸ್ಗಳನ್ನು ಖರೀದಿಸಲಾಗುತ್ತಿದೆ ಎಂದು ಸಾರಿಗೆ ಸಚಿವ ಬಿಎಸ್ ಸುರೇಶ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಸ್ವಾಮ್ಯದ 4 ಸಾರಿಗೆ ನಿಗಮಗಳ ಮೂಲಕ 15,000 ಹೊಸ ಬಸ್ಗಳ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಪಾನ್ ಮಸಾಲದಲ್ಲಿ ನಿಕೋಟಿನ್, ತಂಬಾಕು ಹಾಗೂ ಗುಟ್ಕಾ ಮಿಶ್ರಣ ಮಾಡಿ ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ. ಆದರೆ ಶುದ್ಧ ಪಾನ್ ಮಸಾಲ ಪ್ರತ್ಯೇಕವಾಗಿ ಬಂದರೆ ಯಾವುದೇ ತೊಂದರೆ ಇಲ್ಲ. ಈ ಕ್ರಮದಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ನಷ್ಟವಾಗುವುದು

0: ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2014ರಲ್ಲಿ ಗುಟ್ಕಾ ನಿಷೇಧಿಸಿದಾಗಲೂ ಅಡಿಕೆ ಬೆಲೆ ಇಳಿಕೆಯಾಗಲಿದೆ ಎಂದು ಅಪಪ್ರಚಾರ ಮಾಡಲಾಗಿತ್ತು. ಆದರೆ ಆ ಬಳಿಕ ಅಡಿಕೆ ಧಾರಣೆ ಜಾಸ್ತಿಯಾಯಿತೇ ಹೊರತು ಕಡಿಮೆಯಾಗಲಿಲ್ಲ. ಈಗಲೂ ಅಡಿಕೆ ಬೆಳೆಗಾರರಿಗೆ ಅಥವಾ ವ್ಯಾಪಾರಿಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸಕಾಲದಲ್ಲಿ ಸೂಕ್ತ ಪರಿಹಾರ ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಪ್ರಜಾಸೇವಾ ಯೋಜನೆಯನ್ನು ಪ್ರಾರಂಭಿಸಿದೆ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ನೂತನವಾಗಿ ಆರಂಭಿಸಲಾಗಿರುವ ಪ್ರಜಾಸೇವಾ ಶಾಖೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ತ್ರಿವರ್ಣ ಧ್ವಜಾರೋಹಣ ಕಾರ್ಯಕ್ರಮದ ವರದಿಯನ್ನು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಇಂದು ರಾತ್ರಿ ಪ್ರಸ್ತುತಪಡಿಸಲಿದೆ. ಸಮಯ 8ರಿಂದ ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದ್ದು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಹಿರಿಯ ಶಿಲ್ಪ ಹಾಗೂ ಕಾಷ್ಠ ಕಲಾವಿದ ಚಂದ್ರಶೇಖರ್ ವೈ ಶಿಲ್ಪಿ ಕಲಬುರಗಿಯಲ್ಲಿ ಇಂದು ನಿಧನ ಹೊಂದಿದರು. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ಸುರಪುರ ಶೈಲಿಯ ಸೂಕ್ಷ್ಮ ಕಲಾ ಕೆತ್ತನೆಯಲ್ಲಿ ಹೆಸರು ಮಾಡಿದ್ದ ಚಂದ್ರಶೇಖರ್ ಶಿಲ್ಪಿ ಅವರಿಗೆ ಜವಳಿ ಸಚಿವಾಲಯ ನೀಡುವ ರಾಷ್ಟೀಯ ಪ್ರಶಸ್ತಿಯನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಕಳೆದ ಡಿಸೆಂಬರ್ನಲ್ಲಿ ಪ್ರದಾನ ಮಾಡಿದ್ದರು. ಅವರು ಶಿಲ್ಪ ಅಕಾಡೆಮಿಯ ಗೌರವ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದರು. ಮುಂದಿನ ತಿಂಗಳ 5-8ರವರೆಗೆ ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ನಡೆಯಲಿದೆ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಈ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ 6 ವರ್ಷಕ್ಕೊಮ್ಮೆ ಕರ್ನಾಟಕಕ್ಕೆ ಒಲಿಯುವ ದಕ್ಷಿಣ ಭಾರತ ಮಟ್ಟದ ಈ ಬೃಹತ್ ಕ್ರೀಡಾಕೂಟವನ್ನು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗುತ್ತಿತ್ತು. ಆದರೆ ಈ ಬಾರಿ ಗ್ರಾಮೀಣ ಭಾಗ ಹಾಗೂ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ರಾಯಚೂರು ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಈ ಕ್ರೀಡಾಕೂಟದಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಆತಿಥೇಯ ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಿಂದ ಸುಮಾರು 250-300 ಪ್ರಮುಖ ಕ್ರೀಡಾಪಟುಗಳು ಸೇರಿದಂತೆ ತರಬೇತುದಾರರು ಮತ್ತು ತಾಂತ್ರಿಕ ತಂಡದ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಕುಮಾರ್ ಬಂಗಾರಪ್ಪ ಮಾಹಿತಿ ನೀಡಿದರು. ಈ ವೇಳೆ ಟೂರ್ನಿಯ ಅಧಿಕೃತ ಲೋಗೋವನ್ನು ಬಿಡುಗಡೆ ಮಾಡಿದರು. ಕೋಲಾರ ಜಿಲ್ಲೆಯ ಉದಯೋನ್ಮುಖ ಗಾಲ್ಫ್ ಪ್ರತಿಭೆ ಅದ್ವೈತ್ ಇಂಗ್ಲೆಂಡ್ನ ದಿ ಬೆಲ್ಟ್ರಿನಲ್ಲಿ ನಡೆಯಲಿರುವ ಫಾಲ್ಡೋ ಫ್ಯೂಚರ್ಸ್ ಫೈನಲ್ 2026 ಅಂತಾರಾಷ್ಟೀಯ ಗಾಲ್ಫ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ. ಇದೇ 17ರವರೆಗೆ ಹರ್ ಘರ್ ತಿರಂಗಾ ಸಂಭ್ರಮ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಉಸ್ತುವಾರಿ ಸಚಿವರಿಂದ ರಾಷ್ಟ್ರಧ್ವಜಾರೋಹಣೆ, ಗೌರವ ಸಮರ್ಪಣೆ. ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು 15,000 ಹೊಸ ಬಸ್ ಖರೀದಿ, ಸಚಿವ ಬಿಎಸ್ ಸುರೇಶ್. ಮುಂದಿನ ತಿಂಗಳ 5-8ರವರೆಗೆ ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜನೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈ ಸ್ಪೀಡ್ ಇಂಟರ್ನೆಟ್, 5,000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ. ಷರತ್ತುಗಳು ಅನ್ವಯ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಭಾರತದ ಘನತೆ ವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದದ ಮರುಪ್ರಸಾರ ಇದೀಗ.
2: ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮಸ್ಕಾರ. ಸ್ವಾತಂತ್ರ್ಯ ದಿನದ ಮುನ್ನಾ ದಿನವಾದ ಇಂದು ನಾನು ನಿಮ್ಮೆಲ್ಲರಿಗೂ ಈ ರಾಷ್ಟ್ರೀಯ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಕೆಲವೇ ಗಂಟೆಗಳ ನಂತರ ನಮ್ಮ ದೇಶವು

80ನೇ ಸ್ವಾತಂತ್ರ್ಯ ವರ್ಷದ ಶುಭಾರಂಭ ಮಾಡಲಿದೆ. ದೇಶ ಮತ್ತು ವಿದೇಶಗಳಲ್ಲಿರುವ ಎಲ್ಲ ಭಾರತೀಯರು ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಸಂಕೇತವಾಗಿದೆ. ನಾವು ಅದನ್ನು ಹೆಮ್ಮೆಯಿಂದ ಹಾರಿಸುತ್ತೇವೆ. ದೇಶ ವಿದೇಶಗಳಲ್ಲಿರುವ ಭಾರತೀಯರೆಲ್ಲರೂ ಬಹಳ ಉತ್ಸಾಹ ಮತ್ತು ಹೆಮ್ಮೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಹೆಮ್ಮೆಯ ಪ್ರತೀಕವಾಗಿದೆ. ಇದನ್ನು ನಾವು ಬಹಳ ಹೆಮ್ಮೆಯಿಂದ ಹಾರಿಸುತ್ತೇವೆ. 1947 ಆಗಸ್ಟ್ 15 ಭಾರತ ಮಾತೆಯು ಪರಾಧೀನ ಸಂಕೋಲೆಗಳಿಂದ ಮುಕ್ತಳಾದಳು. ದೇಶವಾಸಿಗಳೆಲ್ಲರೂ ಭಾರತದ ಭವಿಷ್ಯದ ಶಿಲ್ಪಿಗಳಾದರು. ಭಾರತೀಯರಾಗಿರುವ ನಾವೆಲ್ಲರೂ ನಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ಭಾರತವನ್ನು ಸರ್ವಶ್ರೇಷ್ಠ ರಾಷ್ಟ್ರವಾಗಿಸುವ ಮನೋಭಾವದಿಂದ ಸಂಕಲ್ಪದಿಂದ ಕೆಲಸ ಮಾಡಬಹುದು. ಇದರಲ್ಲಿಯೇ ಸ್ವಾತಂತ್ರ್ಯದ ಸಾರ್ಥಕತೆ ಅಡಗಿದೆ. ಶ್ರದ್ಧಾವಂತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಅಭಿವೃದ್ಧಿಗಾಗಿ ಕಾರ್ಯನಿರತರಾಗಿರುವ ವಿಜ್ಞಾನಿಗಳು ಮತ್ತು ಅಭಿಯಂತರುಗಳು, ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರು, ಶ್ರಮಿಕ ವರ್ಗದವರು ಮತ್ತು ದೇಶದ ಅನ್ನದಾತ ರೈತರು ತಮ್ಮ ತಮ್ಮ ಪರಿಶ್ರಮದಿಂದ, ಪ್ರಯತ್ನಗಳಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರತಿಭಾವಂತ ಕ್ರೀಡಾಳುಗಳು, ಶಿಲ್ಪಿಗಳು ಮತ್ತು ಕಲಾವಿದರು, ಮಾರ್ಗದರ್ಶಕ ಬುದ್ಧಿಜೀವಿಗಳು, ಖಾಸಗಿ ಮತ್ತು ಸಾರ್ವಜನಿಕ ವಲಯದ ತಂಡಗಳಲ್ಲಿ ಕೆಲಸ ಮಾಡುವ ಸಮಿತಿಯ ಸದಸ್ಯರು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನರು, ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕಾರ್ಯನಿಷ್ಠ ಸಿಬ್ಬಂದಿ, ಅರ್ಥವ್ಯವಸ್ಥೆಯಲ್ಲಿ ಕಾರ್ಯನಿರತ ಎಲ್ಲ ಹಿರಿಯ ಕಿರಿಯ ಹೂಡಿಕೆದಾರರು, ಉದ್ಯೋಗಿಗಳು, ನಿಸ್ವಾರ್ಥ ಸಮಾಜ ಸೇವಕರು, ಸ್ವಚ್ಛತಾ ಸೇವೆಯಲ್ಲಿ ಪ್ರಮುಖ ಸಿಬ್ಬಂದಿ, ಎಲ್ಲ ನೈರ್ಮಲ್ಯ ಕಾರ್ಯಕರ್ತರು ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇತರ ಕ್ಷೇತ್ರಗಳಲ್ಲಿನ ಕಾರ್ಯನಿರತ ಸಿಬ್ಬಂದಿ ಮತ್ತು ಸಂವಿಧಾನದಲ್ಲಿ ನಿಯೋಜಿತರಾಗಿರುವವರು, ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿರುವ ಎಲ್ಲ ನಾಗರಿಕರು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವಪೂರ್ಣ ಪಾಲುದಾರರಾಗಿದ್ದಾರೆ. ನಾನು ಅವರೆಲ್ಲರನ್ನು ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. 3 ಸೇನೆಗಳ ಸೈನಿಕರು, ಎಲ್ಲ ಸಶಸ್ತ್ರ ದಳದ ಪೊಲೀಸರು ಮತ್ತು ಪೊಲೀಸ್ ಸಿಬ್ಬಂದಿಯ ಕರ್ತವ್ಯ ನಿಷ್ಠೆಗಾಗಿ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತೇನೆ ಮತ್ತು ಪ್ರಶಂಸಿಸುತ್ತೇನೆ. ವಿಶ್ವ ಭೂಪಟದಲ್ಲಿ ಭಾರತಕ್ಕೆ ಹೆಮ್ಮೆ ಗೌರವ ತಂದ ಅನಿವಾಸಿ ಭಾರತೀಯರು ಮತ್ತು ರಾಯಭಾರ ಕಚೇರಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾಗರಿಕರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. ಪ್ರೀತಿಯ ದೇಶಬಾಂಧವರೇ, ಸ್ವಾತಂತ್ರ್ಯದ 100 ವರ್ಷಗಳಾಗುವ 2047 ವೇಳೆಗೆ ವಿಕಸಿತ ಭಾರತದ ನಿರ್ಮಾಣದ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ಅಂತ್ಯೋದಯದ ಮನೋಭಾವದೊಂದಿಗೆ ಅಭಿವೃದ್ಧಿಯ ಪ್ರಯೋಜನಗಳು ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ. ನಮ್ಮ ಶ್ರೀಮಂತ ಪರಂಪರೆ ಮತ್ತು ಆದರ್ಶಗಳನ್ನು ಅಳವಡಿಸಿಕೊಳ್ಳುತ್ತಾ ನಾವು ಆಧುನಿಕ ಪ್ರಗತಿಯ ಮಾರ್ಗದಲ್ಲಿ ಮುಂಚೂಣಿಯಲ್ಲಿದ್ದೇವೆ. ವಯಂ ರಾಷ್ಟ್ರೇ ಜಾಗ್ರಯಾಂ ಎನ್ನುವ ಈ ವೇದವಾಕ್ಯ ನಮಗೆ ಸದಾಕಾಲವೂ ರಾಷ್ಟ್ರಕ್ಕಾಗಿ ಜಾಗರೂಕರಾಗಿ ಇರಬೇಕೆನ್ನುವ ಪ್ರೇರಣೆ ನೀಡುತ್ತದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡುತ್ತಿದ್ದ ವಿಭಿನ್ನ ಸಿದ್ಧಾಂತಗಳ ಜನರಿಗೆ ಒಂದು ಸಾಮಾನ್ಯ ಗುರಿ ಇತ್ತು. ಅದು ಭಾರತದ ಸ್ವಾತಂತ್ರ್ಯ. ವಿದೇಶಿ ಚಳುವಳಿಯ ಸಮಯದಲ್ಲಿ ವಂದೇ ಮಾತರಂ ಜನರ ಗೀತೆಯಾಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಂಖ್ಯಾತ ದೇಶವಾಸಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡರು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಮಾಜ ಸುಧಾರಣೆ ಮತ್ತು ರಾಷ್ಟ್ರೀಯತೆಯ ಉನ್ನತ ಆದರ್ಶಗಳನ್ನು ಪ್ರತಿಪಾದಿಸಿದರು. ಭಾರತದ ಆದರ್ಶಗಳನ್ನು ಅನುಸರಿಸುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಭಾರತ ಮಾತೆಯ ಎಲ್ಲ ಮಹಾನ್ ಸಂತತಿಗೆ ನಾನು ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಆಗಸ್ಟ್ 14

ನಾವು ದೇಶ ವಿಭಜನೆಯ ಭಯಾನಕತೆಯ ಸ್ಮರಣ ದಿನವನ್ನಾಗಿ ಆಚರಿಸುತ್ತೇವೆ. ವಿಭಜನೆಯ ಸಮಯದಲ್ಲಿನ ಹಿಂಸಾಚಾರದಲ್ಲಿ ಮಡಿದ ಅಥವಾ ಸ್ಥಳಾಂತರದ ಕಷ್ಟಗಳನ್ನು ಸಹಿಸಿಕೊಳ್ಳಲು ಒತ್ತಾಯಕ್ಕೊಳಗಾದ ನಮ್ಮ ಲಕ್ಷಾಂತರ ದೇಶವಾಸಿಗಳನ್ನು ಸ್ಮರಿಸುತ್ತೇವೆ. ಕೋಮು ಹಿಂಸಾಚಾರವು ಲಕ್ಷಾಂತರ ಜನರು ಆಶ್ರಯ ಪಡೆಯಲು ಮತ್ತು ವಿಭಜನೆಯ ಭಯಾನಕತೆಯನ್ನು ಸಹಿಸಿಕೊಳ್ಳುವಂತೆಯೂ ಮಾಡಿತು. ಆದರೂ ಅವರು ತಮ್ಮ ಗುರುತನ್ನು ಬಿಟ್ಟುಕೊಡಲಿಲ್ಲ. ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸಿದಾಗ ದೇಶ ವಿಭಜನೆಯ ಗಂಭೀರ ಪರಿಣಾಮಗಳೊಂದಿಗೆ 550ಕ್ಕಿಂತ ಅಧಿಕ ಸಂಸ್ಥಾನಗಳನ್ನು ಹೊಸದಾಗಿ ಸ್ವತಂತ್ರ ಭಾರತಕ್ಕೆ ಸೇರ್ಪಡೆ ಮಾಡುವುದು ದೊಡ್ಡ ಸವಾಲಾಗಿತ್ತು. ಸರ್ದಾರ್ ಪಟೇಲ್ ಅವರು ಸಂಸ್ಥಾನಗಳ ವ್ಯವಸ್ಥೆಗೆ ಮುಕ್ತಾಯ ಹಾಡಿದರು ಮತ್ತು ಆ ಸಂಸ್ಥಾನಗಳನ್ನು ನಮ್ಮ ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ವಿಲೀನಗೊಳಿಸಿದರು. ಕೃತಜ್ಞತಾಪೂರ್ವಕವಾಗಿ ದೇಶದ ಪರವಾಗಿ ಆಧುನಿಕ ಭಾರತ ದೇಶದ ಏಕತಾ ಶಿಲ್ಪಿ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಸ್ಮರಿಸುತ್ತಾ ನಾನು ಅವರಿಗೆ ಗೌರವಪೂರ್ಣ ನಮನಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರೀತಿಯ ಭಾರತೀಯರೇ, ಭಾರತದ ಜನರಿಂದ ರೂಪಿತವಾದ ಸಂವಿಧಾನವು ಜನರ ಪಾಲ್ಗೊಳ್ಳುವಿಕೆ ಎನ್ನುವ ತಳಹದಿಯ ಮೇಲೆ ನಿಂತಿದೆ. ಪ್ರಜಾಪ್ರಭುತ್ವದ ತೊಟ್ಟಿಲು ಎನಿಸಿರುವ ನಮ್ಮ ದೇಶದ ಜನರಲ್ಲಿ ಸಾರ್ವಜನಿಕ ಪಾಲ್ಗೊಳ್ಳುವಿಕೆಯು ಯಾವಾಗಲೂ ಅಂತರ್ಗತವಾಗಿ ಇರುತ್ತದೆ. ಹೊಸ ಚೈತನ್ಯದೊಂದಿಗೆ ನಮ್ಮ ಸಹ ನಾಗರಿಕರು ಪಾಲ್ಗೊಳ್ಳುವಿಕೆಯ ಅದೇ ಮನೋಭಾವನೆಯನ್ನು ಮುಂದುವರಿಸುತ್ತಿದ್ದಾರೆ. ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಅನೇಕ ರಾಷ್ಟ್ರೀಯ ಅಭಿಯಾನಗಳನ್ನು ಆರಂಭಿಸಲಾಗುತ್ತಿದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸ್ಫೂರ್ತಿದಾಯಕ ಸಾಧನೆಯಾಗಿದೆ. ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶದೊಂದಿಗೆ ವ್ಯಕ್ತಿಯ ಘನತೆ ಎನ್ನುವುದು ನಮ್ಮ ಸಂವಿಧಾನದಲ್ಲಿ ಪಾಲಿಸಬೇಕಾದ ಆದರ್ಶಗಳಲ್ಲಿ ಸೇರಿವೆ. ಇಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಹಲವರು ಅನೇಕ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಇಂದಿನ ಭಾರತದಲ್ಲಿ ಪ್ರತಿಯೊಬ್ಬರೂ ದೊಡ್ಡ ಕನಸುಗಳನ್ನು ಕಾಣಬಹುದು ಮತ್ತು ಅಂತಹ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು ಎಂಬ ನನ್ನ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ನಮ್ಮ ಸಂವಿಧಾನವು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಜನರ ಆಕಾಂಕ್ಷೆಗಳಿಗೆ ಧ್ವನಿ ನೀಡುವುದು ಶಾಸಕಾಂಗದಲ್ಲಿ ಅದರ ಪ್ರತಿನಿಧಿಗಳ ಕರ್ತವ್ಯವಾಗಿದೆ. ರಾಷ್ಟ್ರ ಮತ್ತು ಅದರ ಜನರ ಹಿತಾಸಕ್ತಿಗಳನ್ನು ಪೂರೈಸುವ ನೀತಿಗಳನ್ನು ಜಾರಿಗೆ ತರುವ ಜವಾಬ್ದಾರಿ ಕಾರ್ಯಾಂಗದ ಮೇಲಿದೆ. ಸಂಪನ್ಮೂಲಗಳ ಕೊರತೆಯಿಂದಾಗಿ ಯಾರೂ ನ್ಯಾಯದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ನ್ಯಾಯಾಂಗ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ನಾಗರಿಕರೆಲ್ಲರೂ, ಅದರಲ್ಲೂ ವಿಶೇಷವಾಗಿ ಸಮಾಜದ ವಂಚಿತ ವರ್ಗಗಳಿಗೆ ಸೇರಿದವರು, ಸಕಾಲಿಕ ನ್ಯಾಯವನ್ನು ಘನತೆಯಿಂದ ಸಮಾನವಾಗಿ ಪಡೆಯುವ ಅವಕಾಶವನ್ನು ಹೊಂದಿರಬೇಕು. ನನ್ನ ಪ್ರೀತಿಯ ಸಹ ನಾಗರಿಕರೇ, ಒಂದು ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ನಮ್ಮ ದೇಶವು ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿ, ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯಕ್ಕೆ ಆದ್ಯತೆ ಮತ್ತು ಅಭಿವೃದ್ಧಿಗೆ ದಶಕಗಳಷ್ಟು ಹಳೆಯದಾದ ಹಲವಾರು ಅಡಚಣೆಗಳನ್ನು ತೆಗೆದುಹಾಕುವುದು ಮೊದಲಾದವನ್ನು ಕಂಡಿದೆ. ನಮ್ಮ ದೇಶ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜಯಂತಿಯನ್ನು ಆಚರಿಸುತ್ತಿದೆ. ಮಹಾತ್ಮ ಫುಲೆ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಅವರು ಸಾಮಾಜಿಕ ನ್ಯಾಯ, ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸಮಾನತೆಗೆ ಐತಿಹಾಸಿಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಆದರ್ಶಗಳನ್ನು ಅನುಸರಿಸಿ ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜದ ವಂಚಿತ ವರ್ಗಗಳ ಉನ್ನತಿಗೆ ಆದ್ಯತೆ ನೀಡಲಾಗಿದೆ. ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಹೊರತರಲಾಗಿದೆ. ವಿಶ್ವದ ಅತಿದೊಡ್ಡ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಸುಮಾರು 59 ಕೋಟಿ ಖಾತೆದಾರರು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರಿದ್ದಾರೆ. ಈ ಪೈಕಿ 32 ಕೋಟಿಗೂ ಹೆಚ್ಚು ಖಾತೆದಾರರು ಮಹಿಳೆಯರಾಗಿದ್ದಾರೆ. 80 ಕೋಟಿಗೂ ಅಧಿಕ ಜನರಿಗೆ ಉಚಿತ ಪಡಿತರ ಒದಗಿಸುವ ಮೂಲಕ ಆಹಾರ ಭದ್ರತೆಯನ್ನು ಖಚಿತಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ 60 ಕೋಟಿ

ಜನರಿಗೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೌಲಭ್ಯ ನೀಡಲಾಗುತ್ತಿದೆ. ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಣೆ, ಮೀನುಗಾರಿಕೆ ಮತ್ತು ಜೇನುನೊಣ ಸಾಕಣೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ರೈತರಿಗೆ ನೆರವು ಒದಗಿಸಲಾಗಿದೆ. ಸಾಂಸ್ಕೃತಿಕ ಬಲವನ್ನು ಆಧರಿಸಿದ ಅಭಿವೃದ್ಧಿಯು ಕ್ರಿಯಾತ್ಮಕ ಮತ್ತು ಸುಸ್ಥಿರವಾಗಿದೆ ಎಂಬುದಕ್ಕೆ ವಿಶ್ವದ ಇತಿಹಾಸವೇ ಸಾಕ್ಷಿಯಾಗಿದೆ. ಇಂದು ಸಾಂಸ್ಕೃತಿಕ ಹೆಮ್ಮೆಯ ಪ್ರಜ್ಞೆಯು ರಾಷ್ಟ್ರದ ಸಂಸ್ಕೃತಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ ಎಂಬ ಅರಿವು ದೇಶದಲ್ಲಿ ಬಲವಾಗಿ ಬೆಳೆಯುತ್ತಿದೆ. ನಮ್ಮ ಪೂರ್ವಜರು ನಮಗೆ ಜ್ಞಾನ, ಕಲೆ, ಸಂಸ್ಕೃತಿ, ವ್ಯಾಯಾಮ ಮತ್ತು ನೈತಿಕತೆಯ ಅಮೂಲ್ಯ ಪರಂಪರೆಯನ್ನು ನೀಡಿದ್ದಾರೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಭಾರತವು ವಿಶ್ವದ ಅತಿದೊಡ್ಡ ಮತ್ತು ಅತ್ಯುತ್ತಮ ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಪಡಿಸಿದೆ. ಡಿಜಿಟಲ್ ಪಾವತಿಗಳು ಈಗ ಸಣ್ಣ ಗ್ರಾಮೀಣ ಅಂಗಡಿಗಳು ಮತ್ತು ಬೀದಿ ವ್ಯಾಪಾರಿಗಳಲ್ಲಿ ಕೂಡ ಸರ್ವೇ ಸಾಮಾನ್ಯವಾಗಿದೆ. ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ 1/2ಕ್ಕಿಂತ ಹೆಚ್ಚು ವಹಿವಾಟುಗಳು ಭಾರತದಲ್ಲಿ ನಡೆಯುತ್ತಿವೆ. ಒಟ್ಟಾಗಿ ಭಾರತದ ಜನರು ಮತ್ತು ಸರ್ಕಾರ ಜಾಗತಿಕ ಸಮುದಾಯಕ್ಕೆ ಡಿಜಿಟಲ್ ಕ್ರಾಂತಿಯ ಅತ್ಯುತ್ತಮ ಉದಾಹರಣೆಯನ್ನು ಪ್ರಸ್ತುತಪಡಿಸಿದೆ. ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾ ಜನರಿಗೆ ಪಾರದರ್ಶಕ ರೀತಿಯಲ್ಲಿ ಕಲ್ಯಾಣ ಯೋಜನೆಗಳ ಪ್ರಯೋಜನವನ್ನು ಕೂಡ ಸರ್ಕಾರ ಒದಗಿಸಿದೆ. ನಮ್ಮ ದೇಶವು ಹೆದ್ದಾರಿಗಳು, ಜಲಮಾರ್ಗಗಳು, ರೈಲ್ವೆ ಮತ್ತು ವಾಯುಮಾರ್ಗಗಳ ರೂಪದಲ್ಲಿ ಆಧುನಿಕ ಮೂಲಸೌಕರ್ಯದ ಅಭೂತಪೂರ್ವ ವಿಸ್ತರಣೆಯನ್ನು ಕಂಡಿದೆ. ಇದು ಹೊಸ ಉದ್ಯಮಗಳಿಗೆ ಅವಕಾಶಗಳನ್ನು ಸೃಷ್ಟಿಸಿದೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಮತ್ತು ಹೂಡಿಕೆದಾರರ ನಂಬಿಕೆಯನ್ನು ಹೆಚ್ಚಿಸಿದೆ. ನನ್ನ ಪ್ರೀತಿಯ ನಾಗರಿಕರೇ, ಪ್ರಪಂಚದ ಹಲವು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಉಂಟಾಗಿದ್ದು ಪ್ರತಿಯೊಂದು ದೇಶದ ಮೇಲೂ ಪರಿಣಾಮ ಬೀರುತ್ತಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಆರ್ಥಿಕತೆಯು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ. ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ. ಆತ್ಮನಿರ್ಭರ ಭಾರತ ಅಭಿಯಾನ ನಮ್ಮ ಆರ್ಥಿಕ ಪ್ರಗತಿ ಮತ್ತು ರಾಷ್ಟ್ರೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಆಧುನಿಕ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವಾಗ ಭಾರತವು ಜಾಗತಿಕ ಮಟ್ಟದಲ್ಲಿ ಪರಿಸರ ರಕ್ಷಣೆಯ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಮ್ಮ ದೇಶವು 2030ರ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ. ಕಳೆದ ಕೆಲವು ವರ್ಷಗಳಿಂದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಯು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ನಮ್ಮ ವಿದೇಶಿ ನೀತಿಯ ಅಡಿಪಾಯವು ರಾಷ್ಟ್ರೀಯ ಹಿತಾಸಕ್ತಿಯೇ ಆಗಿದೆ. ಶಾಂತಿ, ಸಹಕಾರ, ಮಾತುಕತೆ ಮತ್ತು ವಸುಧೈವ ಕುಟುಂಬಕಂನ ಆದರ್ಶವು ನಮ್ಮ ವಿದೇಶಿ ನೀತಿಯ ಆಧಾರ ಸ್ತಂಭಗಳಾಗಿವೆ. ಆರ್ಥಿಕ ಸಹಕಾರ ಮತ್ತು ಪರಸ್ಪರ ಸಂಬಂಧಗಳನ್ನು ಹೆಚ್ಚಿಸಲು ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ನಾವು ಪ್ರಮುಖ ಪಾತ್ರ ವಹಿಸುತ್ತಿದ್ದೇವೆ. ನಮ್ಮ ದೇಶವು ಜಾಗತಿಕ ವೇದಿಕೆಯಲ್ಲಿ ಸ್ಥಾನಮಾನದಲ್ಲಿ ಬೆಳೆದಿದೆ. ನಾವು ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಕ್ರಮದಲ್ಲಿ ನಂಬಿಕೆ ಇಡುತ್ತೇವೆ. ವಿಶ್ವಸಂಸ್ಥೆ ಮತ್ತು ಇತರ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಜಾಗತಿಕ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಯತ್ನವಾಗಿದೆ. ನನ್ನ ಪ್ರೀತಿಯ ಭಾರತೀಯರೇ, ಭವಿಷ್ಯದ ಪೀಳಿಗೆಗೂ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ನಮಗಿರುವಷ್ಟೇ ಹಕ್ಕಿದೆ. ನಮ್ಮ ಯಾವುದೇ ಕಾರ್ಯಗಳು ಭವಿಷ್ಯದ ಪೀಳಿಗೆಯ ಈ ಹಕ್ಕಿನ ಮೇಲೆ ಸ್ವಲ್ಪವೂ ಅತಿಕ್ರಮಣಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಬೇಕು. ನಾವು ಅವರಿಗೆ ಪ್ರಕೃತಿಯ ಇನ್ನಷ್ಟು ಶ್ರೀಮಂತ ಕೊಡುಗೆಗಳನ್ನು ಬಿಟ್ಟು ಹೋಗಲು ಸಾಧ್ಯವಾಗುವಂತೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಪರಿಸರವನ್ನು ಸಂರಕ್ಷಿಸುವಲ್ಲಿ ನಮ್ಮ ನಂಬಿಕೆಯು ನಮ್ಮ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿದೆ. ಸಂತಾಲಿ ಭಾಷೆಯಲ್ಲಿರುವ ಒಂದು ಸರಳ ಹಾಡು ಆಳವಾದ ಸಂದೇಶವನ್ನು ಹೊಂದಿದೆ. ಪಂಡಿತ್ ರಘುನಾಥ್ ಮುರ್ಮು ಅವರು ಬರೆದ ಈ ಹಾಡಿನ ಕೆಲವು ಸಾಲುಗಳು ಹೀಗಿವೆ. ದಾರೆ ಗುಜು

ಕಾನೇಲ್ತೆ ಮೀರು ಚೇನೈ ರಾಗ್ ಬಯಹ ದಾಯಾ ಹಾಯಾಗೆ ಗುಜುಕ್ ಕಾನ್ ಆಪೋಗ್ ಜತಿ ಧರಂ ದಾರೆ ಚೇದಾಗ್ ಬಾಪೋನ್ ರಾಗ್ ಬಯಹ ಆಬೋ ಅನಾ ನೇಲ್ತೆ. ಈ ಹಾಡಿನಲ್ಲಿ ಕವಿಯು ಒಂದು ಮರ ಸಂಪೂರ್ಣ ಒಣಗಿ ಹೋಗಿರುವುದರಿಂದ ಅತೀವ ದುಃಖದಲ್ಲಿ ರೋಧಿಸುತ್ತಿರುವ ಒಂದು ಗಿಣಿಯನ್ನು ವರ್ಣಿಸುತ್ತಾರೆ. ಅವರು ಹೀಗೆನ್ನುತ್ತಾರೆ, ಓ ನನ್ನ ಪ್ರೀತಿಯ ಸೋದರರೇ, ಗಿಣಿಯೊಂದು ಒಣಗಿರುವ ಮರವನ್ನು ನೋಡಿ ಅಳುತ್ತಿದೆ. ಮಾನವರಾಗಿರುವ ನಾವು ಮಾನವ ಸಂಸ್ಕೃತಿಯ ಮರ ನಾಶವಾಗುತ್ತಿರುವುದಕ್ಕಾಗಿ ದುಃಖಿಸುವುದಿಲ್ಲವೇಕೆ? ಜನರೆಲ್ಲರೂ ಪ್ರಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸಂರಕ್ಷಿಸುವುದಕ್ಕೆ ಬದ್ಧರಾಗಿ ಇರಬೇಕೆನ್ನುವುದು ಈ ಕವಿತೆಯ ಸಂದೇಶವಾಗಿದೆ. ಹಸಿರಿನಿಂದ ನಳನಳಿಸುವ ಮರವು ಮಾನವ ಸಮಾಜದ ನೈತಿಕ ಆದರ್ಶಗಳು ಮತ್ತು ಯೋಗಕ್ಷೇಮವನ್ನು ಬಿಂಬಿಸುತ್ತವೆ. ತಾಯಿಯ ಹೆಸರಿನಲ್ಲಿ ಒಂದು ಮರ ಮತ್ತು ಪರಿಸರಕ್ಕ

ಮಾನವೀಯ ಮೌಲ್ಯಗಳನ್ನು ಸಂರಕ್ಷಿಸುವುದಕ್ಕೆ ಬದ್ಧರಾಗಿ ಇರಬೇಕೆನ್ನುವುದು ಈ ಕವಿತೆಯ ಸಂದೇಶವಾಗಿದೆ. ಹಸಿರಿನಿಂದ ನಳನಳಿಸುವ ಮರವು ಮಾನವ ಸಮಾಜದ ನೈತಿಕ ಆದರ್ಶಗಳು ಮತ್ತು ಯೋಗಕ್ಷೇಮವನ್ನು ಬಿಂಬಿಸುತ್ತವೆ. ತಾಯಿಯ ಹೆಸರಿನಲ್ಲಿ ಒಂದು ಮರ ಮತ್ತು ಪರಿಸರಕ್ಕಾಗಿ ಜೀವನ ಶೈಲಿ ಅಥವಾ ಲೈಫ್ನಂತಹ ಅಭಿಯಾನಗಳ ಸ್ಫೂರ್ತಿಯಲ್ಲಿ ಪರಿಸರವನ್ನು ರಕ್ಷಿಸಲು ನಾವು ವೈಯಕ್ತಿಕ ಮತ್ತು ಸಾಮೂಹಿಕ ಪ್ರಯತ್ನಗಳನ್ನು ಮಾಡಬೇಕು. ನನ್ನ ಪ್ರೀತಿಯ ದೇಶವಾಸಿಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಬಾಲಕಿಯರು ಅತ್ಯುತ್ತಮವಾಗಿ ಅಸಾಧಾರಣ ಕ್ಷಮತೆ ತೋರುತ್ತಿರುವುದು ನನಗೆ ಅತೀವ ಸಂತಸ ನೀಡುತ್ತದೆ. ಅಲ್ಲದೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುವ ಡ್ರೋನ್ ದೀದಿಯಿಂದ ವಾಯುಪಡೆಯಲ್ಲಿ ಫ್ಲೈಟ್ ಕಾಂಬ್ಯಾಟ್ ಲೀಡರ್ವರೆಗೆ ವಿವಿಧ ವಲಯಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚುತ್ತಿದೆ. ಗ್ಲಾಸ್ಗೋದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಗೆದ್ದ ಒಟ್ಟು 13 ಚಿನ್ನದ ಪದಕಗಳ ಪೈಕಿ ಮಹಿಳೆಯರು ತಮ್ಮದಾಗಿಸಿಕೊಂಡ ಚಿನ್ನದ ಪದಕಗಳು 8. ನಮ್ಮ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚಾಗಿ ಸಾಧಿಸುತ್ತಿದ್ದಾರೆ. 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ಗುರಿ ಹಾಕಿಕೊಳ್ಳಲಾಗಿತ್ತು. ಈ ಗುರಿಯನ್ನು ಸಾಧಿಸಲಾಗಿದೆ. ಈಗ ನಮ್ಮ ದೇಶ 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಮುಂದೆ ಸಾಗುತ್ತಿದೆ. ಮುದ್ರಾ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವು ಪಡೆದುಕೊಂಡಿರುವವರಲ್ಲಿ 1/2 ಉದ್ಯಮಿಗಳು ಮಹಿಳೆಯರೇ ಆಗಿದ್ದಾರೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿನ ಪ್ರಯತ್ನಗಳೊಂದಿಗೆ ಹಲವಾರು ಕ್ಷೇತ್ರಗಳಲ್ಲಿ ನಾಯಕತ್ವ ಪಾತ್ರಗಳಲ್ಲಿ ಕೂಡ ನಾವು ಅವರನ್ನು ಕಾಣುತ್ತಿದ್ದೇವೆ. ಮತದಾನದ ಹಕ್ಕು ಚಲಾಯಿಸುವ ಮಹಿಳೆಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದು ನಮ್ಮ ಪ್ರಜಾಪ್ರಭುತ್ವ ಗಣರಾಜ್ಯದ ಗಮನಾರ್ಹ ಸಾಧನೆಯಾಗಿದೆ. ಲೋಕಸಭೆ ಮತ್ತು ಶಾಸಕಾಂಗ ಸಭೆಗಳಲ್ಲಿ ಮಹಿಳೆಯರಿಗೆ 33% ಪ್ರಾತಿನಿಧ್ಯವನ್ನು ಕಾಯ್ದಿರಿಸುವ ಉದ್ದೇಶದಿಂದ 2023ರಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಉದ್ದೇಶಗಳ ಸಾಧನೆಯು ನಾಯಕತ್ವದಲ್ಲಿ ಮಹಿಳೆಯ ಪಾತ್ರವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಪ್ರಜಾಪ್ರಭುತ್ವವು ಮತ್ತಷ್ಟು ಸಮಗ್ರವಾಗುತ್ತದೆ. ನಮ್ಮ ದೇಶದ ಜನಸಂಖ್ಯೆಯಲ್ಲಿ 65% ಜನರು 35 ವರ್ಷಕ್ಕಿಂತ ಕಡಿಮೆ ವಯೋಮಾನದವರಾಗಿದ್ದಾರೆ. ಈ ಯುವಜನಸಂಖ್ಯೆಯೇ ನಮ್ಮ ಅತ್ಯಂತ ಅಮೂಲ್ಯ ಆಸ್ತಿಯಾಗಿದ್ದಾರೆ. ನಮ್ಮ ದೇಶದ ಯುವಜನತೆ ಪ್ರತಿಭಾನ್ವಿತರಾಗಿದ್ದಾರೆ, ಬದ್ಧತೆ ಹೊಂದಿದ್ದಾರೆ ಮತ್ತು ಕೌಶಲ್ಯಪೂರ್ಣರಾಗಿದ್ದಾರೆ. ತಳಮಟ್ಟದಲ್ಲಿ ವಿವಿಧ ಸವಾಲುಗಳನ್ನು ಎದುರಿಸಲು ಯುವಜನರು ಅಭಿವೃದ್ಧಿಪಡಿಸುತ್ತಿರುವ ನವೀನ ಮತ್ತು ಪ್ರಾಯೋಗಿಕ ಪರಿಹಾರಗಳನ್ನು ನಾನು ನೋಡಿದ್ದೇನೆ. ಇದು ಸಮಾಜ ಮತ್ತು ರಾಷ್ಟ್ರಕ್ಕೆ ನಮ್ಮ ಯುವಕರ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಸರಾಸರಿ 28 ವರ್ಷ ವಯಸ್ಸಿನ ಯುವ ತಂಡ ಇತ್ತೀಚೆಗೆ ಯಶಸ್ವಿ ರಾಕೆಟ್ ಉಡಾವಣೆಯ ಮೂಲಕ ಬಾಹ್ಯಾಕಾಶ ಪರಿಶೋಧನೆಯ ಹೊಸ ಹಂತಕ್ಕೆ ನಾಂದಿ ಹಾಡಿದ್ದಾರೆ. ಭಾರತೀಯ ಯುವಜನತೆಯ ಸಮರ್ಪಣಾಭಾವದಿಂದ ಹಲವು ಪ್ರಮುಖ ಜಾಗತಿಕ ಉದ್ಯಮಗಳು ಪ್ರಭಾವಿತವಾಗಿದ್ದು ಅವರಿಗೆ ನಾಯಕತ್ವ ಪಾತ್ರಗಳನ್ನು ವಹಿಸಿವೆ. ಅಂತಹ ಯುವ ಸಾಧಕರು ಪ್ರಪಂಚದಾದ್ಯಂತ ಭಾರತದ ಯುವ ಶಕ್ತಿಯ ಖ್ಯಾತಿಯನ್ನು ಹೆಚ್ಚಿಸಿದ್ದಾರೆ. ನಮ್ಮ ಯುವ ಪೀಳಿಗೆಗಳು ಭಾರತದ ಉಜ್ವಲ ಮತ್ತು ಸಮೃದ್ಧ ಭವಿಷ್ಯದಲ್ಲಿ ನನ್ನ ನಂಬಿಕೆಯನ್ನು ಬಲಪಡಿಸುತ್ತವೆ. ನಮ್ಮ ವಿದ್ಯಾರ್ಥಿಗಳು ಭಾರತದ ಭವಿಷ್ಯದ ವಾಸ್ತುಶಿಲ್ಪಿಗಳಾಗಿದ್ದಾರೆ. ರಾಷ್ಟ್ರೀಯ ಭದ್ರತೆಯನ್ನು ಖಾತರಿಪಡಿಸಲು ಯಾವ ರೀತಿ ಸರ್ಕಾರ ಮತ್ತು ಸಮಾಜ ಒಗ್ಗೂಡುತ್ತದೆಯೋ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ವರ್ತಮಾನ ಮತ್ತು ಭವಿಷ್ಯವನ್ನು ರಕ್ಷಿಸಲು ಎಲ್ಲರೂ ಜಂಟಿ ಮತ್ತು ಸಂಘಟಿತ ಪ್ರಯತ್ನಗಳ ಮೂಲಕ ಕೊಡುಗೆ ನೀಡಬೇಕು. ಸಾರ್ವಜನಿಕ ಪರೀಕ್ಷೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶಗಳ ಹೆಬ್ಬಾಗಿಲುಗಳಾಗುತ್ತವೆ. ಈ ಪರೀಕ್ಷೆಗಳನ್ನು ಸುಧಾರಿಸಲು ಸರ್ಕಾರ ಸಮಗ್ರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ವಿಧಾನಗಳ ಬಳಕೆಯನ್ನು ಸಂಪೂರ್ಣವಾಗಿ ತಡೆಯುವುದು, ಪರೀಕ್ಷಾ ವ್ಯವಸ್ಥೆಯನ್ನು ಹೆಚ್ಚು ಪಾರದ

ಆಕರ್ಷಕ, ಹೆಚ್ಚು ಸುರಕ್ಷಿತ ಮತ್ತು ಯುವಕರಿಗೆ ಹೆಚ್ಚು ವಿಶ್ವಾಸಾರ್ಹವಾಗಿಸುವುದು ಈ ಸುಧಾರಣೆಗಳ ಉದ್ದೇಶಗಳಾಗಿವೆ. ಸರ್ಕಾರದ ಉಪಕ್ರಮಗಳು ಮತ್ತು ಹೊರಹೊಮ್ಮುತ್ತಿರುವ ಆರ್ಥಿಕ ಚಟುವಟಿಕೆಗಳ ಮೂಲಕ ಯುವಜನತೆಗೆ ಹೊಸ ಮಾರ್ಗಗಳ ವ್ಯಾಪಕ ಶ್ರೇಣಿ ತೆರೆದುಕೊಳ್ಳುತ್ತಿದೆ. ಅಂತಹ ಹೊಸ ಅವಕಾಶಗಳನ್ನು ಅನ್ವೇಷಿಸುವ ಮೂಲಕ ನಮ್ಮ ಯುವಜನತೆ ಯಶಸ್ಸಿನ ಹೊಸ ಮಾರ್ಗಗಳಲ್ಲಿ ಪಯಣ ಮುಂದುವರಿಸಬಹುದು. ನಮ್ಮ ಯುವಜನತೆಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವು ನಮ್ಮ ದೇಶದ ಭವಿಷ್ಯದ ಮೂಲಾಧಾರವಾಗಿದೆ. ನಮ್ಮ ಯುವಕರು ಉತ್ಸಾಹದಿಂದ ಮುನ್ನಡೆಯಲು ಪ್ರೇರೇಪಿಸುವ ಜವಾಬ್ದಾರಿಯನ್ನು ಕುಟುಂಬಗಳು ಮತ್ತು ಸಮಾಜವು ಹಂಚಿಕೊಳ್ಳುತ್ತದೆ. ನಮ್ಮ ಯುವಕರ ಅಭಿವೃದ್ಧಿಗಾಗಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಕ್ರೀಡೆಗಳನ್ನು ಒಂದು ಮಾಧ್ಯಮವಾಗಿ ಅಳವಡಿಸಿಕೊಳ್ಳಲಾಗುತ್ತಿದೆ. ಖೇಲೋ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ದೇಶದಾದ್ಯಂತ ತಳಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಕ್ರೀಡೆಗಳನ್ನು ಉತ್ತೇಜಿಸಲು ಸರ್ಕಾರ ಅಭೂತಪೂರ್ವ ಹೂಡಿಕೆಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿವೆ. ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಾವಳಿಗಳಲ್ಲಿ ನಮ್ಮ ಕ್ರೀಡಾಪಟುಗಳ ಕ್ಷಮತೆ ಮತ್ತು ಸಾಧನೆಗಳಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. ನಮ್ಮ ದೇಶವು ವಿಶ್ವದ ಅತಿ ಹೆಚ್ಚಿನ ಸಂಖ್ಯೆಯ ಯುವ ಜನಸಂಖ್ಯೆಯನ್ನು ಹೊಂದಿದ್ದು ಹಿರಿಯ ನಾಗರಿಕರ ಸಂಖ್ಯೆ ಕೂಡ ಹೆಚ್ಚಾಗಿಯೇ ಇದೆ. ಹಿರಿಯ ನಾಗರಿಕರ ಜೀವನದ ಗುಣಮಟ್ಟದ ಸುಧಾರಣೆಗಾಗಿ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಾನದ ಸರಿಸುಮಾರು 6 ಕೋಟಿ ಹಿರಿಯ ನಾಗರಿಕರು ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಒಟ್ಟಾರೆ ಸಮಾಜವು ಹಿರಿಯ ನಾಗರಿಕರ ನಿಟ್ಟಿನಲ್ಲಿ ಸೂಕ್ಷ್ಮ ಸಂವೇದನಾಶೀಲತೆ ಹೊಂದಿರಬೇಕು. ಅವರ ಆತ್ಮಗೌರವವನ್ನು ಎತ್ತಿಹಿಡಿಯುತ್ತಾ ಅವರಲ್ಲಿ ತಾವೂ ಕೂಡ ಸಮಾಜಕ್ಕೆ ಸೇರಿದವರೆಂಬ ಭಾವನೆಯನ್ನು ಹೆಚ್ಚಿಸಬೇಕು. ನನ್ನ ಪ್ರೀತಿಯ ದೇಶಬಾಂಧವರೇ, ಸತ್ಯ ಮತ್ತು ನ್ಯಾಯವನ್ನು ಎತ್ತಿಹಿಡಿಯುವ ಮೂಲಕ ಮಾನವೀಯತೆಗೆ ಪ್ರತಿಕೂಲವಾದ ಶಕ್ತಿಗಳನ್ನು ಜಯಿಸುವ ನಮ್ಮ ಸಂಪ್ರದಾಯದ ಬಗ್ಗೆ ನಮಗೆ ಹೆಮ್ಮೆಯಿದೆ. ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಿದ್ದೇವೆ. ಇದಕ್ಕೂ ಮೊದಲು ಮೇ 7ರಂದು ನಾವು ಆಪರೇಷನ್ ಸಿಂಧೂರ್ ಪ್ರಾರಂಭವಾಗಿ 1 ವರ್ಷ ಪೂರ್ಣಗೊಂಡಿದ್ದನ್ನು ಸ್ಮರಿಸಿದ್ದೇವೆ. ನಮ್ಮ ಸಶಸ್ತ್ರ ಪಡೆಗಳ ಅಪ್ರತಿಮ ಶೌರ್ಯವನ್ನು ನೆನಪಿಸಿಕೊಂಡಿದ್ದೇವೆ. ಭಯೋತ್ಪಾದನೆಯ ವಿರುದ್ಧದ ಆ ಐತಿಹಾಸಿಕ ಕಾರ್ಯಾಚರಣೆಯು ಭಾರತೀಯ ಸಶಸ್ತ್ರ ಪಡೆಗಳು ನಿಖರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು. ಭಯೋತ್ಪಾದಕರನ್ನು ಮತ್ತು ಅವರನ್ನು ಬೆಂಬಲಿಸುವವರಿಗೆ ಅವರು ಎಲ್ಲೇ ಅಡಗಿಕೊಂಡರೂ ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬ ಸ್ಪಷ್ಟ ಮತ್ತು ದೃಢವಾದ ಸಂದೇಶವನ್ನು ಇದು ರವಾನಿಸಿತು. ಭಯೋತ್ಪಾದನೆಯನ್ನು ಆಶ್ರಯಿಸುವ ದೇಶದೊಂದಿಗೆ ಸಿಂಧು ಜಲ ಒಪ್ಪಂದವನ್ನು ರದ್ದುಗೊಳಿಸುವುದು ನಮ್ಮ ರಾಷ್ಟ್ರದ ವಿಶೇಷವಾಗಿ ರೈತರ ಹಿತಾಸಕ್ತಿಯಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ. ದಶಕಗಳಿಂದಲೂ ರಾಷ್ಟ್ರಕ್ಕೆ ನಕ್ಸಲ್ವಾದ ಎನ್ನುವುದು ಗಂಭೀರ ಸವಾಲನ್ನು ಒಡ್ಡುತ್ತಲೇ ಇದೆ. ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವುದು ಒಂದು ಪ್ರಮುಖ ಸಾಧನೆಯಾಗಿದೆ. ಹಿಂದೊಮ್ಮೆ ನಕ್ಸಲೀಯರಿಂದ ಪೀಡಿತವಾಗಿದ್ದ ಪ್ರದೇಶಗಳಲ್ಲಿ ಇಂದು ಉತ್ಸಾಹ ತುಂಬಿದೆ. ಈ ಪ್ರದೇಶಗಳಲ್ಲಿ ಎಲ್ಲರನ್ನೊಳಗೊಳ್ಳುವ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಹೆಚ್ಚಿನ ಸಂಖ್ಯೆಯ ಆಟಗಾರರು ಬಸ್ತಾರ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದರು ಮತ್ತು ಬಸ್ತಾರ್ ಪಂಡುಂನಲ್ಲಿ ಅನೇಕ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಜನರು ಈ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿದರು. ಮರಾಠಾ ಮಿಲಿಟರಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಹೆಮ್ಮೆಯನ್ನು ಸಂರಕ್ಷಿಸಲು ನಿರ್ಮಿಸಲಾದ 12 ಕೋಟೆಗಳನ್ನು ಕಳೆದ ವರ್ಷ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಮತ್ತು ಈ ವರ್ಷ ಭಗವಾನ್ ಬುದ್ಧನ ಮೊದಲ ಧರ್ಮೋಪದೇಶದ ಸ್ಥಳವಾದ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಒಂದೆಡೆ ಭಾರತ ಭೂಮಿಯಲ್ಲಿ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಸ್ಮಾರಕಗಳಿವೆ. ನಮ್ಮ ಹೆಮ್ಮೆ

0: ಮತ್ತು ಅದ್ಭುತ ಸಂಪ್ರದಾಯಗಳನ್ನು ಸಂರಕ್ಷಿಸಲು ಹೋರಾಡುವ ನಮ್ಮ ಪ್ರಭಾವಶಾಲಿ ಸಾಮರ್ಥ್ಯದ ಸಂಕೇತಗಳನ್ನು ಕೂಡ ಇದು ಹೊಂದಿದೆ. ನನ್ನ ಪ್ರೀತಿಯ ಬಾಂಧವರೇ, ಭಾರತೀಯರೆಲ್ಲರ ಅಭಿವೃದ್ಧಿ ಮತ್ತು ಕಲ್ಯಾಣವೇ ವಿಕಸಿತ ಭಾರತ ನಿರ್ಮಾಣದ ವಾಸ್ತವ ಗುರಿಯಾಗಿದೆ. ತೆಲುಗು ಭಾಷೆಯಲ್ಲಿ ರಚನೆ ಮಾಡುವ ಮಹಾನ್ ರಾಷ್ಟ್ರಭಕ್ತ ಸಾಹಿತಿ ಗುರುಜಾಡ ಅಪ್ಪಾರಾವ್ ಅವರು ತಮ್ಮ ಒಂದು ಗೀತೆಯಲ್ಲಿ ಭಾರತೀಯರೆಲ್ಲರಿಗೂ ರಾಷ್ಟ್ರ ಪ್ರೇಮದ ಒಂದು ಅಮೂಲ್ಯ ಸಂದೇಶವನ್ನು ನೀಡಿದ್ದಾರೆ. ಅವರು ಹೀಗೆ ಹೇಳಿದ್ದಾರೆ: ದೇಶಮುನು ಪ್ರೇಮಿಂಚಮನ್ನ, ಮಂಚಿ ಅನ್ನದಿ ಪೆಂಚುಮನ್ನ, ದೇಶಮಂಟೇ ಮಟ್ಟಿಕಾದೋಯಿ, ದೇಶಮಂಟೇ ಮನುಷ್ಯಲೋಯಿ. ಈ ಸಾಲುಗಳ ಅರ್ಥವೆಂದರೆ ದೇಶವನ್ನು ಪ್ರೀತಿಸು, ಒಳ್ಳೆಯದನ್ನು ಹೆಚ್ಚಿಸು. ದೇಶವೆಂದರೆ ಕೇವಲ ಮಣ್ಣಲ್ಲ, ದೇಶವೆಂದರೆ ಸಮಸ್ತ ಮನುಷ್ಯರು. ಸಮಾಜದ ಪಾಲ್ಗೊಳ್ಳುವಿಕೆ ಮತ್ತು ಸರ್ಕಾರದ ಪ್ರಯತ್ನಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ, ಪ್ರತಿಯೊಂದು ನಗರದಲ್ಲಿ, ಭಾರತದ ಮನೆ ಮನೆಗಳಲ್ಲಿ ವಾಸಿಸುವ ಎಲ್ಲರೂ ಆರೋಗ್ಯದಿಂದ, ಸುಖ ಸಂತೋಷದಿಂದ ಮತ್ತು ಸಮೃದ್ಧತೆಯಿಂದ ಜೀವಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಬನ್ನಿ, ದೇಶ ಪ್ರೇಮದ ಈ ಎಲ್ಲರನ್ನೂ ಒಳಗೊಳ್ಳುವ ಮನೋಭಾವದೊಂದಿಗೆ ಸ್ವತಂತ್ರ ಭಾರತವನ್ನು ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಪರಿವರ್ತಿಸುವ ರಾಷ್ಟ್ರೀಯ ಪ್ರಯತ್ನಕ್ಕೆ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್.
1: ಇದುವರೆಗೂ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದದ ಮರುಪ್ರಸಾರವನ್ನು ಕೇಳಿದಿರಿ. ಅನುವಾದ ರಾಧಾ ಪ್ರಸಾದ್, ನಿರ್ವಹಣೆ ರೋಸ್ಲಿನ್ ಮ್ಯಾಥ್ಯೂ, ನೆರವು ಚೈತ್ರಾ ಎನ್ಎಸ್, ವಾಚನ ಹಾಗೂ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ.

ಇದು ಆಕಾಶವಾಣಿ. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಎಂ ವಿ ಸೀತಾರಾಮಯ್ಯ ವಿರಚಿತ ಈ ಒಂದು ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ. ಇಂದು ರಾಷ್ಟ್ರ ರಥೋತ್ಸವ, ಬನ್ನಿ ರಥವನ್ನೆಳೆಯುವ.

ಸಾಶಿ ಮುರುಳಯ್ಯ ವಿರಚಿತ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ ವೃಂದಗಾನದಲ್ಲಿ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ದಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯ

0: ಇದು ಆಕಾಶವಾಣಿ, ಸಮಯ 7:34. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: This Independence Day, want freedom? Pay just 1 rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
2: Wait, all this for just 1 rupee?
1: Yes, 1 rupee. Connect to freedom with BSNL. Offer till 12 September 2026. Terms and conditions apply.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ. ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರು ತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ, ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್. ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ನಷ್ಟಕ್ಕೆ 288 ರನ್. ವಾರ್ತೆಗಳ ವಿವರ. ವಿಕಸಿತ ಭಾರತದ ಗುರಿ ಸಾಕಾರಕ್ಕೆ ಉದ್ಯಮಿಗಳು, ರೈತರು, ಯುವಜನರು ಸೇರಿದಂತೆ ಸಮಾಜದ ಎಲ್ಲರೂ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಇಂದು 80ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಅನಿರೀಕ್ಷಿತ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿ ದೇಶವು 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗಿದೆ ಎಂದರು. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಅನುರಣಿಸಿತು. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳಲ್ಲಿ ಪುಷ್ಪವೃಷ್ಟಿಯೊಂದಿಗೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿತು. ಕಳೆದ 12 ವರ್ಷಗಳಲ್ಲಿ ನಾಗರಿಕರು ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿರುವ ಪ್ರಧಾನಮಂತ್ರಿಗಳು, ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತವು ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಸಂಪನ್ಮೂಲಗಳ ಕೊರತೆಯಿಂದಾಗಿ ದೇಶದ ಪ್ರಗತಿ ಸ್ಥಗಿತಗೊಳ್ಳುವುದಿಲ್ಲ, ಬದಲಿಗೆ ಚಿಂತನೆಯ ಮಿತಿಗಳಿಂದಾಗಿ ಪ್ರಗತಿ ಸಾಧ್ಯವಾಗುವುದಿಲ್ಲ. ಇಂದು ಭಾರತ ಕಚ್ಚಾ ತೈಲವನ್ನು ಅವಲಂಬಿಸಬೇಕಾಗಿದೆ ಮತ್ತು ಇದು ಚಿಂತನೆಯ ಮಿತಿಗಳ ಪರಿಣಾಮವೂ ಆಗಿದೆ ಎಂದು ಅವರು ಹೇಳಿದ್ದಾರೆ. ಒಂದು ಕಾಲದಲ್ಲಿ ನಿಷೇಧಿತ ವಲಯಗಳಾಗಿ ಗೊತ್ತುಪಡಿಸಲಾದ 99%ದಷ್ಟು ಕಡಲಾಚೆಯ ಪ್ರದೇಶಗಳನ್ನು ಸರ್ಕಾರ ಮುಕ್ತಗೊಳಿಸಿ ಅವುಗಳನ್ನು ಮುಂದುವರಿಯುವ ಪ್ರದೇಶಗಳಾಗಿ ಪರಿವರ್ತಿಸಿದೆ ಎಂದು

0: ಹೇಳಿರುವ ಪ್ರಧಾನಮಂತ್ರಿ, ಸರ್ಕಾರವು ಈಗ ಸಮುದ್ರದ ಕೆಳಗೆ ಅನ್ವೇಷಣೆಯನ್ನು ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಮತ್ತು ಹೊಸ ನಿಕ್ಷೇಪಗಳನ್ನು ಕಂಡುಹಿಡಿಯಲು ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು. ಸಪ್ತಧಾರ ಎಂಬ ಏಳು ಶಕ್ತಿಯ ಧಾರೆಗಳ ಅನುಷ್ಠಾನಕ್ಕೆ ಕರೆ ನೀಡಿದ ಅವರು, ದೇಶವು ವೇಗವಾಗಿ ಪ್ರಗತಿ ಹೊಂದಲು ಉತ್ಪಾದನಾ ಶಕ್ತಿ, ಆಹಾರ ಉತ್ಪಾದನೆ, ರಕ್ಷಣಾ ಶಕ್ತಿ, ಗತಿಶಕ್ತಿ, ತಂತ್ರಜ್ಞಾನ, ನೀಲಿ ಆರ್ಥಿಕತೆ ಮತ್ತು ದೇಶದ ಪಾರಂಪರಿಕ ವೈದ್ಯಕೀಯ ಹಾಗೂ ಸಾಂಸ್ಕೃತಿಕ ಶಕ್ತಿ ಏಳು ಧಾರೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ವಿವರಿಸಿದರು. ಮುಂದಿನ ಒಂದು ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಕೃತಕ ಬುದ್ಧಿಮತ್ತೆ ಎಐ ಕೌಶಲ್ಯ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಜಾಗತಿಕ ಎಐ ವಲಯದಲ್ಲಿ ಮುಂಚೂಣಿಯಲ್ಲಿರಲು ಇದರಿಂದ ಯುವ ಸಮೂಹಕ್ಕೆ ಅನುಕೂಲವಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ಭಾರತದಲ್ಲಿ ಮುಂದಿನ 7-8 ವರ್ಷಗಳಲ್ಲಿ ಇನ್ನೂ 5-8 ಸೆಮಿಕಂಡಕ್ಟರ್ ಸ್ಥಾವರಗಳು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿವೆ. 3 ಸೆಮಿಕಂಡಕ್ಟರ್ ಉತ್ಪಾದನಾ ಸ್ಥಾವರಗಳಲ್ಲಿ ಈಗಾಗಲೇ ಉತ್ಪಾದನೆ ಪ್ರಾರಂಭವಾಗಿದ್ದು, ಅರೆವಾಹಕ ವಲಯದಲ್ಲಿ ದೇಶದ ಪ್ರಗತಿಯು ಅದರ ಹೆಚ್ಚುತ್ತಿರುವ ತಾಂತ್ರಿಕ ಸ್ವಾವಲಂಬನೆಯನ್ನು ಪ್ರತಿಬಿಂಬಿಸಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು. ಆಧುನಿಕ ತಂತ್ರಜ್ಞಾನವು ಸಂಪೂರ್ಣವಾಗಿ ನಿರ್ಣಾಯಕ ಖನಿಜಗಳ ಮೇಲೆ ಅವಲಂಬಿತವಾಗಿದ್ದು, ಈ ವಲಯದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಭಾರತ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ರಾಷ್ಟೀಯ ನಿರ್ಣಾಯಕ ಖನಿಜಗಳ ಮಿಷನ್ ಅನ್ನು ಪ್ರಾರಂಭಿಸಿದೆ ಮತ್ತು ನಿರ್ಣಾಯಕ ಖನಿಜ ಕಾರಿಡಾರ್ ಅನ್ನು ಘೋಷಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ದೇಶವು ವೆಚ್ಚ, ಗುಣಮಟ್ಟ ಮತ್ತು ಕೌಶಲ್ಯ ಈ 3 ವಿಷಯಗಳ ಮೇಲೆ ಗಮನಹರಿಸಬೇಕು. ಜಾಗತಿಕವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಸರ್ಕಾರ ಹೊಂದಿದೆ. ಮುಂಬರುವ ದಶಕದಲ್ಲಿ ಫಾರ್ಚೂನ್ 500 ಕಂಪನಿಗಳಲ್ಲಿ ಭಾರತವು 50 ಕಂಪನಿಗಳನ್ನು ಹೊಂದುವ ಗುರಿ ಹೊಂದಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಾದ್ಯಂತ ಇಂದು 80ನೇ ಸ್ವತಂತ್ರ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸರ್ಕಾರಿ ಕಚೇರಿಗಳು, ಸಂಘ ಸಂಸ್ಥೆಗಳು, ವಸತಿ ಸಮುಚ್ಚಯಗಳು ಸೇರಿದಂತೆ ವಿವಿಧೆಡೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದವರನ್ನು ಸ್ಮರಿಸಲಾಯಿತು. ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ನಮನ ಸಲ್ಲಿಸಿದವು. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಜೆ ಆಯೋಜಿಸಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಮನೆ ಮನೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಾಡಿದ್ದು 17ನೇ ತಾರೀಖಿನವರೆಗೆ ನಡೆಯಲಿದೆ. ಲೋಕಭವನದಲ್ಲಿ ಇಂದು ಬೆಳಿಗ್ಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯದ ಐತಿಹಾಸಿಕ ಕಟ್ಟಡಗಳಿಗೆ ವರ್ಣರಂಜಿತ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು, ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಇಂದು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ತ್ರಿವರ್ಣ ಧ್ವಜಾರೋಹಣದ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ರಾಷ್ಟಗೀತೆ, ವಂದೇ ಮಾತರಂ, ದೇಶಭಕ್ತಿ ಗೀತೆಗಳು ಮತ್ತು ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಭಾಷಣದ ಆಯ್ದ ಭಾಗಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಾಯಿತು. ಸಿಂಗಾಪುರ್, ಚೀನಾ, ಹಾಂಕಾಂಗ್ನಲ್ಲಿ ಸೇರಿದಂತೆ ವಿವಿಧ ದೇಶಗಳಲ್ಲಿನ ಅನಿವಾಸಿ ಭಾರತೀಯರು ಸ್ವಾತಂತ್ರ್ಯ ದಿನದ ಸಂಭ್ರಮದಿಂದ ಆಚರಿಸಿದ್ದು, ಅಲ್ಲಿನ ಜನರೊಂದಿಗೆ ಭಾರತದ ಜನರ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶಿಷ್ಟ ಮತ್ತು ಸಾಂಕೇತಿಕ ರೀತಿಯಲ್ಲಿ ಆಚರಿಸಲು ಇಂದು ಸೂರ್ಯ ಪಥ ತಿರಂಗ ಗ್ಲೋಬಲ್ ರಿಲೇಯನ್ನು ಆಯೋಜಿಸಲಾಗಿದೆ. ಈ ಉಪಕ್ರಮವು ಸೂರ್ಯನ ಪಥದಂತೆ ರಾಷ್ಟ್ರಧ್ವಜವು ಪಯಣಿಸುವಂತೆ ನೋಡುವುದಾಗಿದೆ. ಜರ್ಮನಿ, ನೆದರ್ಲ್ಯಾಂಡ್ಸ್, ಇಟಲಿ, ಈಜಿಪ್ಟ್, ಲಾಟ್ವಿಯಾ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ರಾಷ್ಟ್ರದ ಹೆಮ್ಮೆ ಮತ್ತು ಏಕತೆಯ ಈ ಆಚರಣೆಗಾಗಿ ಅನಿವಾಸಿಯರನ್ನು ಒಗ್ಗೂಡಿಸಿವೆ ಎಂದು ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ. ಸಣ್ಣ ತೆರಿಗೆದಾರರ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸುವಿಕೆ ಯೋಜನೆ ನಿಯಮಗಳು 2026ನ್ನು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಅಧಿಸೂಚಿಸಿದೆ. ಅರ್ಹ ತೆರಿಗೆದಾರರು ನಿರ್ದಿಷ್ಟ ತೆರಿಗೆ ಅಥವಾ ಶುಲ್ಕವನ್ನು ಪಾವತಿಸಿ ಕೆಲವು ಬಹಿರಂಗಪಡಿಸದ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸದ ವಿದೇಶಿ ಆದಾಯ ಅಥವಾ ಘೋಷಿಸದ ವಿದೇಶಿ ಆಸ್ತಿಗಳನ್ನು ಘೋಷಿಸಲು ಇದು ಅನುವು ಮಾಡಿಕೊಡಲಿದೆ.

0: ಈ ಯೋಜನೆ ನಾಳೆಯಿಂದ ಜಾರಿಗೆ ಬರಲಿದ್ದು, ಈ ಯೋಜನೆಯಡಿಯಲ್ಲಿ ಘೋಷಣೆ ಸಲ್ಲಿಸಲು ಈ ವರ್ಷಾಂತ್ಯ ಕೊನೆಯ ದಿನವಾಗಿದೆ. ಈ ದಿನಾಂಕದ ನಂತರ ಯಾವುದೇ ಘೋಷಣೆ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇದು ಒಂದು ಬಾರಿ ಸ್ವಯಂ ಪ್ರೇರಿತ ಬಹಿರಂಗಪಡಿಸುವಿಕೆ ಯೋಜನೆಯಾಗಿದೆ. ತೆರಿಗೆದಾರರಿಗೆ ಈ ಬಗ್ಗೆ ಅರಿವು ಮೂಡಿಸಲು ಆದಾಯ ತೆರಿಗೆ ಇಲಾಖೆಯು ಯೋಜನೆ ಮತ್ತು ನಿಯಮಗಳ ಕುರಿತ ಸಮಗ್ರ ಪ್ರಶ್ನೋತ್ತರವನ್ನು ಬಿಡುಗಡೆ ಮಾಡಿದೆ ಎಂದು ಸಿಬಿಡಿಟಿ ತಿಳಿಸಿದೆ. ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿರುವ ರಾಜ್ಯಪಾಲರ ಅಧಿಕೃತ ನಿವಾಸ ಲೋಕಭವನವನ್ನು ನಾಳೆಯಿಂದ 3 ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಅವಧಿಯಲ್ಲಿ ಪ್ರತಿದಿನ ಸಂಜೆ 5:30 to 7:30 ಸಾರ್ವಜನಿಕರಿಗೆ ಭೇಟಿ ನೀಡಬಹುದಾಗಿದ್ದು, ಆಸಕ್ತರು ಅಗತ್ಯ ದಾಖಲೆಗಳೊಂದಿಗೆ ನಿರ್ಬಂಧಕ್ಕೊಳಪಟ್ಟು ಲೋಕಭವನಕ್ಕೆ ಭೇಟಿ ನೀಡಬಹುದಾಗಿದೆ. ದೂರಸಂಪರ್ಕ ಇಲಾಖೆ ಆಯೋಜಿಸಿರುವ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಐಟಿಸಿ ಟ್ರ್ಯಾಕ್ ನಾಳೆಯಿಂದ 21ರವರೆಗೆ ನಡೆಯಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ಐಟಿಸಿ ಕಾರ್ಯ ಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟುಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕಾಗಿ ಐಸಿಟಿ ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಇಂಡೋನೇಷ್ಯಾದಲ್ಲಿ ಇಂದು ಸಂಭವಿಸಿದ 7.7 ತೀವ್ರತೆಯ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಪ್ರಬಲ ಭೂಕಂಪದ ಬಳಿಕ ಹಲವು ಕಂಪನಗಳಾಗಿದ್ದು ರಕ್ಷಣಾ ತಂಡಗಳು ಕಾರ್ಯಾಚರಣೆ ನಡೆಸಿವೆ. ದೇಶದ ಹಲವು ಭಾಗಗಳಲ್ಲಿ 1 ಮೀಟರ್ಗಿಂತ ಕಡಿಮೆ ಎತ್ತರದ ಸುನಾಮಿ ಅಲೆಗಳು ಕಾಣಿಸಿಕೊಂಡಿದ್ದು ನಂತರ ಪರಿಸ್ಥಿತಿ ಸುಧಾರಿಸಿದೆ. ಹಾನಿಗೊಳಗಾದ ಪ್ರದೇಶಗಳಲ್ಲಿ ಕಟ್ಟಡಗಳೊಳಗೆ ಇನ್ನೂ ಕೆಲವರು ಸಿಲುಕಿರುವ ಸಾಧ್ಯತೆ ಇದೆ. ಭೂಕುಸಿತಗಳು ಸಂಭವಿಸಿದ್ದು ಅವಶೇಷಗಳಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಎಂದು ವರದಿಯಾಗಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಇಂದು ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ತಂಡ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 228 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ. ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರುತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ, ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 288 ರನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರುಪಿ ಕೊಡಿ, ಫ್ರೀಡಂ ಪಡೀರಿ. BSNL 1 ರುಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
2: ಕೇವಲ 1 ರುಪಾಯಿಗೆ ಇಷ್ಟೆಲ್ಲ?
1: 1 ರುಪಾಯಿಗೆ BSNL ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
4: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದೆಲ್ಲೆಡೆ ಹರ್ ಘರ್ ತಿರಂಗಾ ಅಭಿಯಾನ. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, FKCCI ಸ್ಪಷ್ಟನೆ. ಬೆಂಗಳೂರು ಪೊಲೀಸರಿಂದ ಬೇಡಾಬ್ರೋ ಅಭಿಯಾನ. 55.80 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು ವಶ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ August 9-17 ದೇಶಾದ್ಯಂತ ಹರ್ ಘರ್ ತಿರಂಗಾ 2026 ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ತ್ರಿವರ್ಣ ಧ್ವಜ ಯಾತ್ರೆ ಜರುಗಿತು. ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದ ಸರ್ಕಾರಿ ಶಾಲೆಯ ಬಳಿಯಿಂದ ಆರಂಭವಾದ ಈ ಯಾತ್ರೆಯ ನೇತೃತ್ವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥ ನಾರಾಯಣ ಸೇರಿದಂತೆ ಹಲವು ಪ್ರಮುಖ ನಾಯಕರು ವಹಿಸಿದ್ದರು. ಯಾತ್ರೆಯ ಉದ್ದಕ್ಕೂ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಮೊಳಗಿದವು. ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ನಾಗಾವಿ ಗ್ರಾಮದಲ್ಲಿರುವಂತಹ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ರಾಷ್ಟೀಯ ಸೇವಾ ಯೋಜನೆಯ ಕೋಶದ ವತಿಯಿಂದ ಮಲ್ಲಸಮುದ್ರ ಗ್ರಾಮದಲ್ಲಿ ಹರ್ಘ ತಿರಂಗಾ ಅಭಿಯಾನ ಜರುಗಿತು. ತುಮಕೂರಿನಲ್ಲಿ ನಡೆದ ತಿರಂಗಾ ಯಾತ್ರೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಹಾಗೂ

ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಮಂದಿ ಉತ್ಸಾಹದಿಂದ ಭಾಗಿಯಾಗಿದ್ದರು. ಮಹಾನಗರ ಪಾಲಿಕೆ ಆವರಣದಲ್ಲಿ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು 100 ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜ ಹಾಗೂ ಸಹಸ್ರಾರು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಮತ್ತು 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಈ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ನಡೆದಂತಹ ವಿವಿಧ ಇಲಾಖೆಗಳ ಅಭಿವೃದ್ದಿಯ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನರ ನೀರಿನ ಸಮಸ್ಯೆಗೆ ವಿವಿಧ ರೀತಿಯ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ ಭಾಗದ ರೈತರು ರಾಜ್ಯಕ್ಕೆ ಮಾದರಿಯಾಗಿದ್ದು, ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೆಂಗಳೂರಿಗೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರು ನಮ್ಮೆಲ್ಲರ ಆಸ್ತಿ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನ ಕಿಲಾರಹಳ್ಳಿಯಲ್ಲಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರೈತರಿಗೆ ಮೇವಿನ ಬೀಜ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ನೀರಿನ ಸೌಲಭ್ಯ ಇರುವ ರೈತರು ಮೇವು ಬೆಳೆಸಲು ಉತ್ತೇಜಿಸುವ ನಿಟ್ಟನಲ್ಲಿ ಜಿಲ್ಲೆಯಲ್ಲಿ 1 ಲಕ್ಷ ಕ್ವಿಂಟಾಲ್ ಮೇವಿನ ಬೀಜ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿದೆ. ಪಾವಗಡ ತಾಲೂಕಿನಲ್ಲಿ 19,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಿತ್ತು, ಆದರೆ 4,000 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಸಚಿವರು ಬರ ಪರಿಸ್ಥಿತಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಅಗ್ರಸ್ಥಾನ ಲಭಿಸಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷರಾದಂತಹ ಉಮಾರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯದಿಂದ ಸಾಕಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತಾಗುತ್ತಿವೆ, ನವೋದ್ಯಮಗಳ ಉತ್ಪನ್ನಗಳು ರಫ್ತಾಗುತ್ತಿದ್ದು ಇದರಿಂದ ದೇಶದ ಜಿಎಸ್ಟಿಗೆ ರಾಜ್ಯದ ಉದ್ಯಮ ಕ್ಷೇತ್ರ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ 21ನೇ ಆವೃತ್ತಿಯ ಅತ್ಯುತ್ತಮ ರಫ್ತು ಶ್ರೇಷ್ಠತಾ ಪ್ರಶಸ್ತಿಗೆ ರಾಜ್ಯದ ವಿವಿಧ ಪ್ರದೇಶಗಳಿಂದ ರಫ್ತುದಾರರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಎಂಜಿನಿಯರಿಂಗ್, ಔಷಧೋದ್ಯಮ, ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಪೊಲೀಸರು ಬೇಡಾಬ್ರೋ ಅಭಿಯಾನದಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳ ಸಾಗಣೆ ವಿರುದ್ದ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 31 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28,07,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳ ಮಾರುಕಟ್ಟೆ ಮೌಲ್ಯ 55,80,00,000 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪೊಲೀಸರಿಗೆ ದೊರೆತ ಮಾಹಿತಿ ಅನುಸರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ದ ಸ್ವಚ್ಛತಾ ವೆಚ್ಚ ವಸೂಲಿ ಮಾಡಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ ತಿಂಗಳಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಖಾಲಿ ನಿವೇಶನಗಳನ್ನು ಸ್ವಚ್ಛ ಮತ್ತು ನೈರ್ಮಲ್ಯಯುತ ಸ್ಥಿತಿಯಲ್ಲಿ ನಿರ್ವಹಿಸುವುದು ಸಂಬಂಧಪಟ್ಟ ನಿವೇಶನ ಮಾಲೀಕರ ಕಡ್ಡಾಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ನಿವೇಶನದಲ್ಲಿರುವಂತಹ ತ್ಯಾಜ್ಯ, ಕಸ, ಮಣ್ಣು ಮತ್ತು ಇತರೆ ವಸ್ತುಗಳನ್ನು ತೆರವುಗೊಳಿಸಿ ನಿವೇಶನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸಿದ್ದಾರೆ. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರರೊಂದಿಗಿನ ಸಂವಾದದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಬಲ್ ಬಿಲ್, ನಕಲಿ ಬಿಲ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ಶೇರಿಂಗ್ ಮತ್ತು ಕೇರಿಂಗ್ ಮಂತ್ರ ಅನುಸರಿಸಿ ಸ್ಥಳೀಯ ಮಟ್ಟದ ಸಮಸ್ಯೆಗೆ ಪ್ರಜಾಸೇವೆ ಮೂಲಕ ಬಗೆಹರಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರತಿ ತಾಲೂಕು ಅಧಿಕಾರಿಗಳು ತಮ್ಮ ದಿನದ ಕಾರ್ಯಕ್ರಮದ ವಿವರ ಹಿರಿಯ ಅಧಿಕಾರಿಗಳಿಗೆ ನೀಡಬೇಕು. ಸಹಕಾರ ಮತ್ತು ಕಂದಾಯ ಅಧಿಕಾರಿಗಳಿಗೆ ನ್ಯಾಯ ನೀಡುವ ಅಧಿಕಾರವಿದ್ದು, ನ್ಯಾಯಪೀಠದಿಂದ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ತಿಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆತ್ಮಸಾಕ್ಷಿಗೆ ಒಪ್ಪುವಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಸದ್ಯದಲ್ಲೇ ಜಾರಿಗೊಳ್ಳಲಿರುವ ನೂತನ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಕ್ಷೇತ್ರದ ರಫ್ತು ಉತ್ತೇಜನಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಜವಳಿ ಅಭಿವೃದ್ದಿ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ 3 ದಿನಗಳ ರಫ್ತು ಮುಖಿ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಕೈಮಗ್ಗ ಮತ್ತು ಜವಳಿ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟನಲ್ಲಿ ಇಲಾಖೆಯ ಅಧಿಕಾರಿಗಳು ರಫ್ತು ಪ್ರಕ್ರಿಯೆಗಳು, ಮಾರುಕಟ್ಟೆ ಅವಕಾಶ ಮತ್ತು ಅಂತಾರಾಷ್ಟೀಯ ವ್ಯಾಪಾರದ ಅಗತ್ಯತೆಗಳ ಕುರಿತು ಸಮಗ್ರ ಜ್ಞಾನ ಹೊಂದುವುದು ಅಗತ್ಯ ಎಂದು ಹೇಳಿದ್ದಾರೆ. ರಫ್ತು ಕ್ಷೇತ್ರದ ಜ್ಞಾನ ಪಡೆದ ಅಧಿಕಾರಿ

ಕಾರ್ಯಗಳು ಅದನ್ನು ನೇಕಾರರು ಮತ್ತು ಉದ್ಯಮಿಗಳಿಗೆ ತಲುಪಿಸುವ ಮೂಲಕ ರಫ್ತು ವಿಸ್ತರಣೆಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದ ಸಂಸದರ ನಿಯೋಗ ನವದೆಹಲಿಯಲ್ಲಿ ಮನವಿ ಮಾಡಿದೆ. ಪ್ರಧಾನಮಂತ್ರಿ ಜನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಒಳಪಡುವ ಹರಪನಹಳ್ಳಿ ತಾಲೂಕಿನಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಅಗತ್ಯ ಅನುದಾನ ಮತ್ತು ಮಂಜೂರಾತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತರವನ್ನ ಕಡಿಮೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯ ಮೂಲ ಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಈ ಭಾಗದ ಜನರಿಗೆ ಉತ್ತಮ ಸೌಲಭ್ಯ ಮತ್ತು ಅವಕಾಶಗಳನ್ನು ಕಲ್ಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಮಾಡಿಸಿದ್ದು ತಾವೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಎರಡು ವಾರಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾಗ ಲೋಪ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಅನುಮತಿ ಪಡೆದು ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಾರಾಗೃಹಗಳ ಮೇಲೆ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಧಾರವಾಡದ 72 ಗ್ರಾಮ ಪಂಚಾಯತ್ಗಳನ್ನು ಕ್ಷಯಮುಕ್ತ ಎಂದು ಘೋಷಣೆ ಮಾಡಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಭಾರತಕ್ಕಾಗಿ ಜನಾಂದೋಲನ ರೂಪುಗೊಂಡಿದ್ದು ಶೇಕಡ 88% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. 2023ರಲ್ಲಿ ಕೇವಲ 2 ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಇತ್ತು. ಎರಡೇ ವರ್ಷದಲ್ಲಿ ಜಿಲ್ಲೆಯಲ್ಲಿನ 72 ಗ್ರಾಮ ಪಂಚಾಯಿತಿಗಳು ಟಿಬಿ ಮುಕ್ತ ಪಂಚಾಯಿತಿಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿ ಶಿರಾಡಿಘಾಟ್ನಲ್ಲಿ ಪ್ರಾಯೋಗಿಕ ಸಂಚಾರವನ್ನು ಯಶಸ್ವಿಯಾಗಿ ನಡೆಸಿತು. ಶಾಸಕ ಎಸ್ ಮಂಜುನಾಥ್ ಮಾತನಾಡಿ, ಶೀಘ್ರದಲ್ಲೇ ವಂದೇ ಭಾರತ್ ರೈಲು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಆಧುನಿಕ ಸೌಲಭ್ಯ, ಅತ್ಯುತ್ತಮ ಆಸನ ವ್ಯವಸ್ಥೆ, ವಿಮಾನ ಪ್ರಯಾಣದ ಅನುಭವ ದೊರೆಯಲಿದ್ದು ಬೆಂಗಳೂರು ಮಂಗಳೂರು ಪ್ರಯಾಣಿಕರಿಗೆ ವೇಗದ ಆರಾಮದಾಯಕ ಪ್ರಯಾಣ ದೊರೆಯಲಿದೆ ಎಂದು ಹೇಳಿದ್ದಾರೆ. ಆರೋಗ್ಯದ ಕಾಳಜಿಗಾಗಿ ಹಚ್ಚೆ ಹಾಕಿಸಿಕೊಳ್ಳುವುದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಇದರಿಂದ ಉಂಟಾಗುವ ಸಂಭಾವ್ಯ ಆರೋಗ್ಯ ಅಪಾಯಗಳು ಮತ್ತು ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳಲು ಬಳಸುವ ವಿಧಾನಗಳ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಿಯಮಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಪತ್ರ ಬರೆದಿದ್ದು, ಟ್ಯಾಟೂ ರಾಸಾಯನಿಕಗಳು ಹಲವಾರು ರೋಗಗಳಿಗೆ ಕಾರಣವಾಗಬಹುದು ಎಂದು ಉಲ್ಲೇಖಿಸಿದ್ದಾರೆ. ಅಸುರಕ್ಷಿತ ಟ್ಯಾಟೂಗಳಿಂದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸೇರಿದಂತೆ ಗಂಭೀರ ಕಾಯಿಲೆಗಳ ಸೋಂಕು ಹರಡುವ ಸಾಧ್ಯತೆ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 5.84 ಕೋಟಿ ಮತದಾರರ ಪೈಕಿ ಈವರೆಗೆ 1.80 ಕೋಟಿ ಮತದಾರರನ್ನು ಎಎಸ್ ಡಿಡಿಒ ಪಟ್ಟಿಯಡಿ ವರ್ಗೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ಬಿಎಲ್ಒಗಳು ವಿತರಣೆ ಮಾಡಿದ್ದು 4.45 ಕೋಟಿ ಅರ್ಜಿಗಳು ಡಿಜಿಟಲೀಕರಣಗೊಂಡಿವೆ ಎಂದು ಹೇಳಿದ್ದಾರೆ. ಮೊದಲ ಪಟ್ಟಿಯನ್ನು ಇದೇ 24ಕ್ಕೆ ಪ್ರಕಟಿಸಲಾಗುತ್ತಿದ್ದು, ಹೊಸ ಮತದಾರರು ಆನ್ಲೈನ್ನಲ್ಲಿ ಫಾರ್ಮ್ 6ರಡಿ ಅರ್ಜಿ ಸಲ್ಲಿಸಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಇಸ್ರೇಲ್ ರಾಯಭಾರಿ ಕಚೇರಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ 2026 ನಡೆಸಿತು. ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಸೈಬರ್ ಭದ್ರತಾ ತಜ್ಞರು ಈ ಸಂವಾದದಲ್ಲಿ ಪಾಲ್ಗೊಂಡು ಸೈಬರ್ ಭದ್ರತಾ ನಾವೀನ್ಯತೆ, ಅಭಿವೃದ್ಧಿ ಸಂಶೋಧನೆ ಕುರಿತಂತೆ ಚರ್ಚೆ ನಡೆಸಿದರು. ಸುಭದ್ರ ಭವಿಷ್ಯಕ್ಕೆ ಒಗ್ಗಟ್ಟಿನ ಮಂತ್ರ ಎಂಬ ವಿಷಯದ ಅಡಿಯಲ್ಲಿ ಸಂವಾದ ಆಯೋಜನೆ ಮಾಡಲಾಗಿತ್ತು. ಇಸ್ರೇಲ್ನ 10 ಸೈಬರ್ ಭದ್ರತಾ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವು. ಈ ವೇಳೆ ಮಾತನಾಡಿದ ರಾಜ್ಯದ ಐಟಿಬಿಟಿ ಇಲಾಖೆ ಕಾರ್ಯದರ್ಶಿ ಡಾ ಎನ್ ಮಂಜುಳ, ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ನೀತಿ 2024 ಮತ್ತು ಸೈಸೆಕ್ ಸೈಬರ್ ಸೆಕ್ಯೂರಿಟಿ ಸಂಬಂಧಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿರುವುದಾಗಿ ಪ್ರತಿಪಾದಿಸಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರು ಯೋಜನೆ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ, ಎದುರಾಗಿರುವಂತಹ ಸವಾಲು, ಮುಂದಿನ ಕಾರ್ಯ ಯೋಜನೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಯೋಜನೆಗೆ ಸಂಬಂಧಿಸಿದ ವಿಷಯದಲ್ಲಿ ವಿಳಂಬವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಮೇಕೆದಾಟು ಭವಿಷ್ಯದ ನೀರಾವರಿ ಯೋಜನೆಯಾಗಿದ್ದು ಮುಂದಿನ ಹಂತದ ಕ್ರಮಗಳ ಕುರಿತು ಶೀಘ್ರವಾಗಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ.
ವಿಶ್ವ ಪಾರಂಪರಿಕ ತಾಣವಾಗಿರುವಂತಹ ಹಂಪಿಯನ್ನು ಮತ್ತಷ್ಟು ಸ್ವಚ್ಛ, ಹಸಿರು ಮತ್ತು ಪ್ರವಾಸಿಗ

0: ಪರ್ಯಟಕರಿಗೆ ಅನುಕೂಲಕರ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಕ್ಲೇ ಅಂಡ್ ಗ್ರೀನ್ ಹಂಪಿ ಅಭಿಯಾನ ರೂಪಿಸಲು ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ರಾಮ್ಪ್ರಸಾದ್ ಮನೋಹರ್ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಗ್ರ ಕಾರ್ಯಯೋಜನೆ ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರ ಸಹಭಾಗಿತ್ವದೊಂದಿಗೆ ಸ್ವಚ್ಛ ಮತ್ತು ಹಸಿರು ಹಂಪಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ವ್ಯವಹಾರದ ಸಹಯೋಗದೊಂದಿಗೆ ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಕಾರ್ಯಕ್ರಮದ ಎರಡನೇ ಬ್ಯಾಚ್ ಆರಂಭಿಸಿದೆ. ಉದ್ಯೋಗದಲ್ಲಿರುವಂತಹ ವೃತ್ತಿಪರರನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾದ ಈ ಕಾರ್ಯಕ್ರಮವು ಹಣಕಾಸು ಮತ್ತು ಆರ್ಥಿಕ ಅಪರಾಧಗಳ ಮೇಲೆ ಕೇಂದ್ರೀಕರಿಸಲಿದೆ. ಹಣಕಾಸು ಭದ್ರತೆಯ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದ ಜಾಗತಿಕ ಮಟ್ಟದ ಮಾನವ ಸಂಪನ್ಮೂಲವನ್ನು ರೂಪಿಸುವ ಉದ್ದೇಶದಿಂದ ಎರಡನೇ ಬ್ಯಾಚ್ಗೆ ಅಂತಾರಾಷ್ಟೀಯ ಅಭ್ಯರ್ಥಿಗಳ ನೋಂದಣಿಯನ್ನು ವಿಶ್ವವಿದ್ಯಾಲಯ ಆರಂಭಿಸಿದೆ. ರಾಜ್ಯದ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳ ಪ್ರವೇಶಾತಿಯು ಮುಕ್ತವಾಗಿದೆ ಎಂದು ವಿಶ್ವವಿದ್ಯಾಲಯದ ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟರ್ ನಂದಕುಮಾರ್ ಪೂಜಾಂ ತಿಳಿಸಿದ್ದಾರೆ.
1: ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಎಕನಾಮಿಕ್ ಸೆಕ್ಯೂರಿಟಿ ಇದು ಒಂದು ಹೈಬ್ರಿಡ್ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಏನಾದರೂ ಒಂದು ಗ್ರಾಜ್ಯುಯೇಷನ್ ಇರಬೇಕು. ಈ ಪ್ರೋಗ್ರಾಮ್ ಬೇಸಿಕಲಿ ಫೈನಾನ್ಷಿಯಲ್ ಕ್ರೈಮ್, ಸೈಬರ್ ಥ್ರೆಟ್, ಆರ್ಗನೈಸ್ ಕ್ರೈಮ್, ಎಮರ್ಜಿಂಗ್ ಬಾರ್ಡರ್ ಸೆಕ್ಯೂರಿಟಿ ಇಶ್ಯೂಸ್ ಇದೆಲ್ಲ ಇದರಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಇದು ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಬಹಳ ಮುಖ್ಯ ಇದೆ. ಈಗ ಏನೆಲ್ಲ ಟೆಕ್ನಾಲಜಿ ರಿಲೇಟೆಡ್, ಎಐ ರಿಲೇಟೆಡ್ ಥ್ರೆಟ್ ಎಲ್ಲ ಇದೆ, ಈ ಪ್ರೋಗ್ರಾಮ್ ಒಳಗೆ ಎಲ್ಲ ಕವರ್ ಮಾಡ್ತಾ ಇದೀವಿ.
0: ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಬಳಿಕ ಸಂಪ್ರದಾಯದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ ನೂತನ ಸಭಾಧ್ಯಕ್ಷರನ್ನು ಕರೆತಂದು ಸಭಾಧ್ಯಕ್ಷರ ಪೀಠದಲ್ಲಿ ಕೂರಿಸಿದರು. ಸದನ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಟಿವಿ ಜಯಚಂದ್ರ ವಿಧಾನಸಭಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಎಸ್ ಪಾಟೀಲ್ ಅವರ ಹೆಸರನ್ನು ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಪ್ರಸ್ತಾಪಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಬಳಿಕ ಹಂಗಾಮಿ ಸಭಾಧ್ಯಕ್ಷರು ಪ್ರಸ್ತಾವನೆಯನ್ನು ಮತಕ್ಕೆ ಹಾಕಿ ಅಂಗೀಕಾರವಾದ ಬಳಿಕ ಜಿಎಸ್ ಪಾಟೀಲ್ ಅವರನ್ನು ನೂತನ ವಿಧಾನಸಭಾಧ್ಯಕ್ಷರೆಂದು ಅಧಿಕೃತವಾಗಿ ಘೋಷಿಸಿದರು. ವಿಧಾನ ಪರಿಷತ್ತಿನ ನೂತನ ಸಭಾಪತಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಪೀಠದಲ್ಲಿದ್ದಂತಹ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಸಭಾಪತಿ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ಕೈಗೊಂಡಾಗ ಸದಸ್ಯ ಬಿಕೆ ಹರಿಪ್ರಸಾದ್ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಧ್ವನಿಮತದ ಮೂಲಕ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಸಲೀಂ ಅಹಮದ್ ಅವರ ಪರವಾಗಿ ಒಟ್ಟು 38 ಮತಗಳು ಚಲಾವಣೆಯಾದರೆ ವಿರುದ್ಧವಾಗಿ 30 ಮತಗಳು ಬಿದ್ದಿವೆ. ಬಹುಮತ ಸಾಬೀತುಪಡಿಸಿದ ಹಿನ್ನೆಲೆ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ನೂತನ ಸಭಾಪತಿ ಸಲೀಂ ಅಹಮದ್ ಅವರನ್ನು ಕರೆತಂದು ಪೀಠದಲ್ಲಿ ಕೂರಿಸಿ ಅಭಿನಂದಿಸಿದರು. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ಇದು ಆಕಾಶವಾಣಿ.
3: ದೇಶದೆಲ್ಲೆಡೆಯಂತೆ ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಲೋಕಭವನದ ಅಂಗಳದಲ್ಲಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಪುಷ್ಪ ನಮನ ಸಲ್ಲಿಸಿ ಬಳಿಕ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತೋರಿದ ಅಪ್ರತಿಮ ಧೈರ್ಯ, ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ದಿನವಾಗಿದೆ. ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಇನ್ನು ಬೆಂಗಳೂರಿನ ಮಣೇಕ್ಷಾ ಪರೇಡ್ ಮೈದಾನದಲ್ಲಿಂದು ವ್ಯವಸ್ಥೆ ಮಾಡಲಾಗಿದ್ದ ರಾಜ್ಯಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಯುವ ಕರ್ನಾಟಕ ನವಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಅವರು ಸಮಾರಂಭದಲ್ಲಿ ತಿಳಿಸಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟಿನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ ಎಐ ಶಿಕ್ಷಣ ಪರಿಚಯಿಸುವ ಎ

0: ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ ಶೇಕಡ 7.5% ಒಳ ಮೀಸಲಾತಿ ಕಲ್ಪಿಸುವ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು.
1: ಪ್ರತಿಯೊಂದು ಕುಟುಂಬದ ಭದ್ರತೆ, ಪ್ರತಿ ನಾಗರಿಕರು ಕೂಡ ಗೌರವ, ಯುವ ಜನರಿಗೆ ಅವಕಾಶ, ಇದೇ ನಮ್ಮ ಸರ್ಕಾರದ ಮೂಲ ತತ್ವ ಕೂಡ ಆಗಿದೆ. ನಮ್ಮ ಮುಂದೆ ದೂರದೃಷ್ಟಿ ಅಭಿವೃದ್ಧಿಯ ಗುರಿ ಇದೆ. ನೆಮ್ಮದಿಯ ನಾಳಿನ ಕರ್ನಾಟಕವನ್ನು ಕಟ್ಟಲು ಹೊಸ ನೀಲಿ ನಕ್ಷೆಯನ್ನ ಈಗಾಗಲೇ ನಾವು ಸಿದ್ಧಪಡಿಸಿದ್ದೇವೆ. ಶಿಕ್ಷಣ, ಆರೋಗ್ಯ, ಕೃಷಿಗೆ, ಕೈಗಾರಿಕೆಗೆ ಮತ್ತು ಮೂಲ ಸೌಕರ್ಯಗಳಿಗೆ ಹೂಡಿಕೆ ಮಾಡಿ ಕರ್ನಾಟಕದ ಆರ್ಥಿಕತೆಯಲ್ಲಿ ಇನ್ನಷ್ಟು ಬಲಪಡಿಸುವ ಗುರಿಯನ್ನು ನನ್ನದು ಕೂಡ ಆಗಿದೆ. ಯುವ ಕರ್ನಾಟಕ, ನವ ಭಾರತ ನಮ್ಮ ಸ್ಪಂದನೆ ಕೂಡ ಆಗಿದೆ. ಇಡೀ ನಮ್ಮ ಭಾರತ ಯುವ ಜನರ ದೇಶ, ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವ ಜನರ ಮೇಲೆ ಹೆಚ್ಚು ಬಂಡವಾಳವನ್ನ ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಯುವ ಕರ್ನಾಟಕ ನವ ಭಾರತ ನನ್ನ ಧ್ಯೇಯ ವಾಕ್ಯವಾಗಿದೆ. ಈಗ ಹೊಸದಾಗಿ ನಾವು ತಂತ್ರಜ್ಞಾನದಲ್ಲಿ ನಾವು ಇದ್ದೇವೆ. ಎಐ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ, ಇದು ನಿಮ್ಮ ಯುಗ, ನವಯುಗ. ಈಗಿನ ಯುವ ಜನತೆ ಹೊಸ ರೂಪವನ್ನು ಕೊಡಲು, ವಿಶ್ವ ಮಟ್ಟದ ಸ್ಪರ್ಧೆಗೆ ಅನುಕೂಲವಾಗುವಂತೆ ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ನಾವು ರೂಪಿಸಿದ್ದೇವೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಎಐ ವಿಶ್ವವಿದ್ಯಾಲಯವನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಲು ಈಗಾಗಲೇ ಘೋಷಣೆಯನ್ನು ಕೂಡ ನಾನು ಮಾಡಿದ್ದೇನೆ. ಶಾಲಾ ಕಾಲೇಜು ಗುಣಮಟ್ಟ ಹೆಚ್ಚಿಸುವುದು ಬಹಳ ಮುಖ್ಯ. ಯುವ ಶಕ್ತಿಯೇ ಭಾರತದ ಶಕ್ತಿ, ಯುವ ಶಕ್ತಿಯೇ ಕರ್ನಾಟಕ ಶಕ್ತಿ.
0: ರಾಜ್ಯದ ಇತರ ಜಿಲ್ಲೆಗಳಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಕುರಿತು ನಮ್ಮ ರಾಜ್ಯದ ವಿವಿಧ ಆಕಾಶವಾಣಿ ನಿಲಯಗಳು ಸ್ವಾತಂತ್ರ್ಯೋತ್ಸವದ ವರದಿಯನ್ನು ಅಚ್ಚುಕಟ್ಟಾಗಿ ತಯಾರಿಸಿ ಕಳುಹಿಸಿದ್ದಾರೆ. ಬನ್ನಿ ಆಲಿಸೋಣ ವಿವಿಧ ಜಿಲ್ಲೆಗಳ ಸ್ವಾತಂತ್ರ್ಯೋತ್ಸವ ಆಚರಣೆಗಳ ಒಂದು ವರದಿ.
2: ದೇಶದೆಲ್ಲೆಡೆ ಇಂದು 80ನೆಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಅಂತೆಯೇ ಸ್ವಚ್ಛ ನಗರಿ ಕಲಾನಗರಿ ಮೈಸೂರಿನಲ್ಲಿಯೂ ಸಂಭ್ರಮದ ಸ್ವಾತಂತ್ರ್ಯೋತ್ಸವ ಜರುಗಿತು. ಮೈಸೂರು ಜಿಲ್ಲಾ ಆಡಳಿತ ಬನ್ನಿ ಮಂಟಪದಲ್ಲಿರುವ ಪಂಜಿನ ಕವಾಯಿತು ಮೈದಾನದಲ್ಲಿ ಏರ್ಪಾಟು ಮಾಡಿದ್ದ ಸಮಾರಂಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಪೊಲೀಸ್ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ನೀಡಿದ ನಗರಾಭಿವೃದ್ಧಿ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡುತ್ತಾ,
3: ಬ್ರಿಟಿಷರ ದಾಸ್ಯದಿಂದ ಮುಕ್ತವಾದ ಈ ದಿನ ಭಾರತೀಯರೆಲ್ಲರ ಪಾಲಿಗೆ ಸಂಭ್ರಮದ ದಿನವಾಗಿದೆ. ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲಗಂಗಾಧರ್ ತಿಲಕ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ದಾದಾಬಾಯಿ ನವರೋಜಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಸಹಸ್ರಾರು ಮಹನೀಯರ ತ್ಯಾಗ ಬಲಿದಾನದ ಫಲವಾಗಿ ಸ್ವಾತಂತ್ರ್ಯ ನಮಗೆ ದೊರಕಿದೆ. ಅದನ್ನು ನಾವೆಲ್ಲ ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕಾಗಿದೆ. ಸುಮಾರು 2 ಶತಮಾನಗಳ ಕಾಲ ನಡೆದ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಂಗೊಳ್ಳಿ ರಾಯಣ್ಣ, ರಾಣಿ ಅಬ್ಬಕ್ಕ, ಗಂಗಾಧರ ರಾವ್ ದೇಶಪಾಂಡೆ, ಎನ್ಎಸ್ ಹರ್ಡೀಕರ್, ಎಚ್ಎಸ್ ದೊರೆಸ್ವಾಮಿ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಇನ್ನು ಹಲವಾರು ನಾಯಕರು ರಾಜ್ಯದಲ್ಲಿ ಸ್ವಾತಂತ್ರ್ಯ ಚಳವಳಿಯ ನೇತೃತ್ವ ವಹಿಸಿ ತನು ಮನ ಧನ ಅರ್ಪಿಸಿ ಹೋರಾಡಿದ್ದಾರೆ. ಮೈಸೂರಿನಲ್ಲಿ ದಾಸಪ್ಪ, ಸಾಹುಕಾರ ಚೆನ್ನಯ್ಯ, ತಗಡೂರು ರಾಮಚಂದ್ರ ರಾವ್ ಸೇರಿದಂತೆ ಅನೇಕರು ಸ್ವಾತಂತ್ರ್ಯ ಚಳವಳಿಗೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇರಿದಂತೆ ನಮ್ಮ ದೇಶವನ್ನು ಮುನ್ನಡೆಸಿದ ಮಹನೀಯರ ದೂರದೃಷ್ಟಿಯ ಚಿಂತನೆ ಆಡಳಿತದ ಕಾರಣದಿಂದ ಪಂಚವಾರ್ಷಿಕ ಯೋಜನೆಗಳು ಸೇರಿದಂತೆ 16 ಜನಪರ ಯೋಜನೆಗಳ ಮೂಲಕ ಹಂತ ಹಂತವಾಗಿ ಇಂದು ಭಾರತವು ಬಲಿಷ್ಠವಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ಎನಿಸಿದೆ. ಮೈಸೂರಿನ ಅರಸರನ್ನು ನಾವೆಲ್ಲರೂ ಸದಾ ಸ್ಮರಿಸಬೇಕಾಗಿದೆ. ನಾಡಿನ ನೀರಾವರಿ, ಕಲೆ, ಸಾಹಿತ್ಯ, ಕೃಷಿ, ಮೂಲಭೂತ ಸೌಕರ್ಯ ನಿರ್ಮಾಣ, ಸಾರಿಗೆ ಸಂಪರ್ಕ ವ್ಯವಸ್ಥೆ, ಆರೋಗ್ಯ, ಶಿಕ್ಷಣಕ್ಕೆ ಕೃಷ್ಣರಾಜ ಒಡೆಯರ್ ಸೇರಿದಂತೆ ಅನೇಕ ಮೈಸೂರಿನ ಅರಸರು, ದಿವಾನರು ಹಾಗೂ ರಾಜಮಾತೆಯರು ಕಾರಣರಾಗಿದ್ದಾರೆ. ಅವರನ್ನು ನಾವು ಪದೇ ಪದೇ ಸ್ಮರಿಸಿಕೊಳ್ಳಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ.

ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಇಂದು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಡಗರದ ಸಂಭ್ರಮ.

0: ಇಡೀ ಕ್ರೀಡಾಂಗಣ ತಳಿರು ತೋರಣ ಹಾಗೂ ಪುಷ್ಪಾಲಂಕೃತದಿಂದ ಕಂಗೊಳಿಸುತ್ತಿತ್ತು. ಶುಭ್ರ ಸಮವಸ್ತ್ರ ಧರಿಸಿದ್ದ ಸಾವಿರಾರು ಮಕ್ಕಳು ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ದರು. ಧ್ವಜಾರೋಹಣ ಮಾಡಿ ವಿವಿಧ ತುಕಡಿಗಳ ಪರಿವೀಕ್ಷಣೆ ಮಾಡಿದವರು ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಶ್ರೀ ಮಧು ಬಂಗಾರಪ್ಪ ಅವರು. ಜಿಲ್ಲಾ ಸಶಸ್ತ್ರ ಪೊಲೀಸ್ ಮೀಸಲು ಪಡೆ, ಕೆಎಸ್ಆರ್ಪಿ, ನಾಗರಿಕ ಪೊಲೀಸ್, ಮಹಿಳಾ ಪೊಲೀಸ್, ಗೃಹರಕ್ಷಕ ದಳ, ಮಹಿಳಾ ಗೃಹರಕ್ಷಕ ದಳ, ಸೇವಾದಳ, ಅರಣ್ಯ ಇಲಾಖೆ, ಎನ್ಸಿಸಿ, ಪೌರ ಕಾರ್ಮಿಕರು ಹಾಗೂ ಶಾಲಾ ಮಕ್ಕಳಿಂದ ಆಕರ್ಷಕ ಪಥ ಸಂಚಲನ. ನಂತರ 80ನೇ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡಿದವರು ಶಿಕ್ಷಣ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಶ್ರೀ ಮಧು ಬಂಗಾರಪ್ಪ ಅವರು.
1: ನಿಮಗೆಲ್ಲರಿಗೂ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಇಡೀ ದೇಶವೇ ಹೆಮ್ಮೆಯಿಂದ, ದೇಶಭಕ್ತಿಯಿಂದ, ಭಾವನೆಯೊಂದಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದೆ. ಅಸಂಖ್ಯಾತ ದೇಶಭಕ್ತರ ತ್ಯಾಗ, ಹೋರಾಟ ಹಾಗೂ ಬಲಿದಾನದ ಫಲದಿಂದ ಭಾರತವು ಶತಮಾನ

0: ಮಧು ಬಂಗಾರಪ್ಪ ಅವರು.
1: ನಿಮಗೆಲ್ಲರಿಗೂ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಇಡೀ ದೇಶವೇ ಹೆಮ್ಮೆಯಿಂದ, ದೇಶಭಕ್ತಿಯಿಂದ, ಭಾವನೆಯೊಂದಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದೆ. ಅಸಂಖ್ಯಾತ ದೇಶಭಕ್ತರ ತ್ಯಾಗ, ಹೋರಾಟ ಹಾಗೂ ಬಲಿದಾನದ ಫಲದಿಂದ ಭಾರತವು ಶತಮಾನಗಳ ಶೋಷಣೆಯಿಂದ ಮುಕ್ತಿ ಪಡೆದಿದೆ. ಮಹಾತ್ಮ ಗಾಂಧೀಜಿ, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಸೇರಿದಂತೆ ಅನೇಕ ಮಹನೀಯರು ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರಕಿದೆ. ಅವರೆಲ್ಲರಿಗೂ ಇಂದು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ. ನಾವು ನಿಂತಿರುವ ಶಿವಮೊಗ್ಗ ನೆಲ ಸಾಮಾನ್ಯವಲ್ಲ. ಇದು ಹೋರಾಟದ ನೆಲ, ಸ್ವಾಭಿಮಾನದ ನೆಲ. ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಜಿಲ್ಲೆಯ ಅನೇಕರು ಭಾಗವಹಿಸಿದ್ದರು. ವಿಶೇಷವಾಗಿ ಶಾಂತವೀರಿ ಗೋಪಾಲಗೌಡರು, ಕಡಿದಾಳ ಮಂಜಪ್ಪನವರು ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿದ ಈಸೂರು ಸ್ವಾತಂತ್ರ್ಯ ಹೋರಾಟಗಾರನ ನೆನಪು ನಮ್ಮಲ್ಲಿ ಸದಾ ಹಸಿರಾಗಿದೆ. ನಮ್ಮ ಮುಂದೆ ಹೊಸ ಸವಾಲುಗಳಿವೆ. ಬಡತನ, ಹಸಿವು, ನಿರುದ್ಯೋಗ, ಅನ್ಯಾಯದ ವಿರುದ್ಧ ನಮ್ಮ ಹೊಸ ಸ್ವತಂತ್ರ ಹೋರಾಟ ಇರಬೇಕು. ಪ್ರೀತಿಯ ಯುವ ಗೆಳೆಯರೇ, ನಿಮ್ಮ ಒಂದು ಧ್ವನಿ ಹೊಸ ಚಳುವಳಿಗೆ ಶಕ್ತಿ ನೀಡುತ್ತಿದೆ. ಇಂದು ಯುವಕರು ಉದ್ಯೋಗ, ಶಿಕ್ಷಣ, ಅನ್ಯಾಯ ಮತ್ತು ತಮ್ಮ ಭವಿಷ್ಯದ ಬಗ್ಗೆ ಪ್ರಶ್ನೆ ಎತ್ತುತ್ತಿದ್ದಾರೆ. ಈ ಪ್ರಶ್ನಿಸುವ ಮನೋಭಾವನೆಯನ್ನು ನಾನು ಸ್ವಾಗತಿಸುತ್ತೇನೆ. ಯುವಕರು ಸರ್ಕಾರವನ್ನು ಪ್ರಶ್ನಿಸಬೇಕು, ಸಮಾಜವನ್ನು ಪ್ರಶ್ನಿಸಬೇಕು, ನಮ್ಮನ್ನು ಪ್ರಶ್ನಿಸಬೇಕು. ರಾಜ್ಯದಲ್ಲಿ SSLC ಪರೀಕ್ಷೆಯಲ್ಲಿ 98.08% ಮತ್ತು PUCಯಲ್ಲಿ 92.25% ಫಲಿತಾಂಶ ದಾಖಲಾಗಿದೆ. ಅಭಿವೃದ್ಧಿ ಎಂದರೆ ಕೇವಲ ತಂತ್ರಜ್ಞಾನವಲ್ಲ, ಸೌಹಾರ್ದತೆ, ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನವನ್ನ ಗೌರವ ಹಿಂದುಳಿದ ಸಮುದಾಯಗಳಿಗೆ ಶಕ್ತಿ ತುಂಬಿ ಕನ್ನಡದ ನೆಲ, ಜಲ, ಸಂಸ್ಕೃತಿ ಎತ್ತಿ ಹಿಡಿಯುತ್ತಾ ಶಿವಮೊಗ್ಗವನ್ನು ಅಭಿವೃದ್ಧಿ ಕೊಂಡೊಯ್ಯಲು ನಿಮ್ಮೆಲ್ಲರ ಸಹಕಾರ ಕೋರುತ್ತೇನೆ. ಬನ್ನಿ, ಒಟ್ಟಾಗಿ ನಡೆಯೋಣ, ಒಟ್ಟಾಗಿ ಹೋರಾಡೋಣ, ಒಟ್ಟಾಗಿ ಗೆಲ್ಲೋಣ.
0: ಈ ಸಮಾರಂಭದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಕಾರ್ಯಕ್ರಮದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ ಹಾಗೂ ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ನಾಗರಿಕರು, ಮಾಜಿ ಯೋಧರು, ಶಾಲಾ ಮಕ್ಕಳು 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಾಕ್ಷೀಕರಿಸಿದರು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ವರದಿ ನೀಡಿದ್ದು ನಾನು MK ಶಿವಕುಮಾರ್, ತಾಂತ್ರಿಕ ನೆರವು ವಿ ಗಣೇಶ್ ಮೂರ್ತಿ. ಈಗ ಚಿಕ್ಕಮಗಳೂರಿನಲ್ಲಿ ನಡೆದ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ವರದಿ.
2: ಚಿಕ್ಕಮಗಳೂರಿನಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಆಕಾಶವಾಣಿಗಾಗಿ ದಿನೇಶ್ ಪಟವರ್ಧನ್ ರವರಿಂದ ವಿಶೇಷ ವರದಿ. 80ನೇ ವರ್ಷದ ಸಂಭ್ರಮವು ಕೇವಲ ಹಬ್ಬದ ಆಚರಣೆಯಾಗದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೃತಜ್ಞತೆ ಸಲ್ಲಿಸುವ, ದೇಶದ ಸಾಧನೆಗಳನ್ನು ಸ್ಮರಿಸುವ, ಅರಿತುಕೊಳ್ಳುವ ಮತ್ತು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಂಕಲ್ಪ ದಿನವಾಗಿದೆ ಎಂದು ಸಚಿವರಾದ ಜಾರ್ಜ್ ಹೇಳಿದರು. ದೇಶ ಮೊದಲು ಎಂಬ ಭಾವನೆಯೊಂದಿಗೆ ಪ್ರತಿಯೊಬ್ಬರೂ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಬೆಳೆಸಿಕೊಂಡು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಮಾತ್ರ ಸ್ವಾತಂತ್ರ್ಯದ ನಿಜವಾದ ಅರ್ಥ ಸಾಕಾರಗೊಳ್ಳುತ್ತದೆ ಎಂದು ತಿಳಿಸಿದರು. ಹಲವರ ಹೋರಾಟ ತ್ಯಾಗದ ಫಲವಾಗಿ ದೊರಕಿರುವ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಂಡು ಅದರ ಮಹತ್ವವನ್ನು ಅರಿತುಕೊಂಡು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಬೆಳೆಸಿಕೊಳ್ಳುವುದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯವೂ ಆಗಿದೆ ಎಂದು ಸಚಿವರು ಹೇಳಿದರು. ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ರಾಷ್ಟ್ರೀಯ ಹಬ್ಬದ ಗೌರವ ಮತ್ತು ಅಭಿಮಾನ. ಭಾರತೀಯರಾದ ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಲು ಮತ್ತು ದೇಶದ ಭವಿಷ್ಯವನ್ನು ಆ ಮೂಲಕ ನಮ್ಮ ದೇಶದ ಸುರಕ್ಷಿತ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಂಕಲ್ಪಕ್ಕೆ ನಮ್ಮೆಲ್ಲರಿಗೂ ಇರುವ ಸುವರ್ಣ ಅವಕಾಶ ಇದು ಎಂದು ಸಚಿವರು ಹೇಳಿದರು. ದೇಶದ ಜನರಲ್ಲಿ ಮೂಡಿದ ತೀವ್ರ ರಾಷ್ಟ್ರೀಯತೆ ಹಾಗೂ ಸ್ವಾಭಿಮಾನದ ಭಾವನೆ, ಜಾತಿ ಧರ್ಮ ಮೀರಿ ಭಾರತೀಯರು ಒಗ್ಗಟ್ಟು ಬ್ರಿಟಿಷರ ವಿಭಜಿಸಿ ಆಳುವ ನೀತಿಗೆ ಬಲವಾದ ಪೆಟ್ಟನ್ನು ನೀಡಿತು ಎಂದು ಸಚಿವರು ಹೇಳಿದರು.
0: ಚಿಕ್ಕಮಗಳೂರಿನಲ್ಲಿ ನಡೆದ ವರದಿ ಕೇಳಿದಿರಿ. ಪ್ರಸ್ತುತಿ ದಿನೇಶ್ ಪಟವರ್ಧನ್.
3: ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಬಾನುಲಿ ವರದಿ. ಪ್ರಸ್ತುತಿ ತ್ರಿವೇಣಿ ಬೆಟಗೇರಿ ಹಾಗೂ ಸದಾಶಿವ ಯಕ್ಕುಂಡಿ ಮಠ.
4: ಸ್ವಾತಂತ್ರ್ಯೋತ್ಸವಕ್ಕಾಗಿ ಕ್ರೀಡಾಂಗಣವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಶಾಲಾ ವಿದ್ಯಾರ್ಥಿಗಳು, ಪಾಲಕರು, ವಿವಿಧ ಇಲಾಖೆಗಳ ನೌಕರರು ಉತ್ಸಾಹದಿಂದ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಯೋಧರ ಉಡುಗೆ ತೊಡುಗೆಗಳನ್ನು ಧರಿಸಿ ಸೇನಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪು ಮಾಡ್ತಾ ಇದ್ರು.

0: ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಮಾನ್ಯ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಧ್ವಜಾರೋಹಣ ನೆರವೇರಿಸಿ ವಿವಿಧ ದಳಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ನಂತರ ಸಚಿವರು ಮಾತನಾಡುತ್ತಾ,
1: ಧನ್ಯವಾದ ಹಾಗೂ ಗೌರವವನ್ನು ಸಲ್ಲಿಸಲಾಗಿದೆ. ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನು ರೂಪಿಸಿದ ನಮ್ಮ ಹಿರಿಯ ಹೋರಾಟಗಾರರಾದ ರಾಜಾರಾಮ್ ಮೋಹನ್ ರಾಯ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ದಾದಾ ಸಾಹೇಬ್ ನವರಾಜಿ, ಬಾಲಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಗೋಪಾಲ್ ಕೃಷ್ಣ ಗೋಖಲೆ, ಮಹಾತ್ಮ ಗಾಂಧೀಜಿ, ಅಬ್ದುಲ್ ಕಲಾಂ ಆಜಾದ್, ಜವಾಹರಲಾಲ್ ನೆಹರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಭಗತ್ ಸಿಂಗ್ ಮೊದಲಾದ ಮನ್ನರುಗಳನ್ನ ನೆನಪಿಸಿಕೊಳ್ಳೋಣ. ಧಾರವಾಡ ಜಿಲ್ಲೆಯ ಮಹಿಳಾ ಮಾದೇವಪ್ಪ, ಆರ್ ಆರ್ ದಿವಾಕರ್, ಉಮಾಬಾಯಿ ಕುಂದಾಪುರ್, ಎನ್ ಎಸ್ ಹರ್ಡೇಕರ್, ಕೆ ಎಸ್ ಪಾಟೀಲ್, ಗೋವಿಂದ ಆಚಾರ್ಯ ಅಗ್ನಿಹೋತ್ರಿ, ಡೆಪ್ಟಿ ಚನ್ನಬಸಪ್ಪ, ಸರ್ ಸುಂದಪ್ಪ ಕಂಬಳಿ, ಅರತಾಳ್ ರುದ್ರಗೌಡರು, ಇವರುಗಳು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಜೋಡಿಸಿದರು. ಬಂಧುಗಳೇ, ಮಾನ್ಯ ಮುಖ್ಯಮಂತ್ರಿಯವರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನೂತನ ಸರ್ಕಾರ ರೈತ ಮಿತ್ರ ಬಡವರ ಬಂದು ಅತಿ ಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣ ಬಾಡಿಗೆಗೆ ಮೊತ್ತದಲ್ಲಿ ಶೇಕಡ 50% ಸಹಾಯಧನವನ್ನು ನೀಡಲಾಗಿದೆ. ಗ್ರಾಮ ಅನುಭವ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಬದುಕಿನ ಅನುಭವಕ್ಕಾಗಿ ಗ್ರಾಮ ವಾಸ್ತವ್ಯಗಳನ್ನು ಆರಂಭಿಸುವುದು, ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಕಲೆ ಮತ್ತು ಸಂಸ್ಕೃತಿಯ ಪರಿಚಯ, ಯುವ ಕರ್ನಾಟಕ ನಿರ್ಮಾಣ, ಭಾರತ್ ಜೋಡೋ ಯುವ ಸಂಘ ಮಿಷನ್, ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ 6,000, ನಗರ ಪ್ರದೇಶದಲ್ಲಿ 4,000 ಸಂಘಟನೆ ಸ್ಥಾಪನೆ, ವಾರ್ಷಿಕ ತಲಾ 10 ಲಕ್ಷ ಅನುದಾನದಂತೆ ವಾರ್ಷಿಕ 1,000 ಕೋಟಿ ವೆಚ್ಚ, ಯುವಕರಲ್ಲಿ ಆರೋಗ್ಯ ಕೌಶಲ್ಯ ಸಾಮಾಜಿಕ ಸಾಮರಸ್ಯ ಉತ್ತೇಜನ ನೀಡಲಾಗುವುದು, ಪ್ರಜಾಸೇವೆ ಇಲಾಖೆ ಸಾರ್ವಜನಿಕರಿಗೆ ಕುಂದು ಕೊರತೆ ಆಲಿಸಲು ಪ್ರತ್ಯೇಕ ಇಲಾಖೆ ಸ್ಥಾಪಿಸಲಾಗಿದೆ. ಈ ದೇಶ ವಿಶೇಷವಾಗಿ 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶದಲ್ಲಿ ಸುಮಾರು 40 ಕೋಟಿಗೂ ಹೆಚ್ಚು ಯುವಜನತೆ ಇರತಕ್ಕಂಥ ದೇಶ ಆಗಿದೆ. ಹಾಗಾಗಿ ನಮ್ಮ ದೇಶ ಬೆಳಿಬೇಕಾಗಿದ್ರೆ ವಿಶೇಷವಾಗಿ ಯುವಕರು, ನೀವು ಬಸವಣ್ಣನ ಹಾದಿಯಲ್ಲಿ, ಅಂಬೇಡ್ಕರ್ ವಿಚಾರಧಾರದಲ್ಲಿ, ಬುದ್ಧನ ವಿಚಾರಧಾರದಲ್ಲಿ, ಭಗತ್ ಸಿಂಗ್ ವಿಚಾರಧಾರದಲ್ಲಿ, ಸುಭಾಷ್ ಚಂದ್ರ ಬೋಸ್ ವಿಚಾರಧಾರದಲ್ಲಿ ಇಂತಹ ಒಂದು ವಿಚಾರಗಳನ್ನ ತಾವು ಅಳವಡಿಸಿಕೋಬೇಕಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಕರೆಗಳಿಗೆ ಮನವಿ ಮಾಡಿಕೊಳ್ಳುತ್ತೆ.
0: ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿಯರನ್ನು ಒಳಗೊಂಡ ತಂಡಗಳು ನಡೆಸಿದ ಪಥಸಂಚಲನ ಎಲ್ಲರ ಕಣ್ಮನ ಸೆಳೆಯಿತು. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರನ್ನು ಸನ್ಮಾನಿಸಲಾಯಿತು. ಪ್ರಶಸ್ತಿ ವಿಜೇತರು ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದು ಹೀಗೆ.
2: ವೀರಣ್ಣ ಪತ್ತಾರ್, ನಾನು ರಂಗಭೂಮಿ ಮತ್ತು ಸಂಗೀತ ಕ್ಷೇತ್ರದೊಳಗೆ ಮಾಡಿದಂತಹ ಸಾಧನೆಗೆ ನನ್ನನ್ನು ಗುರುತಿಸ್ಯಾರ. ನನ್ನ ಈ ಪ್ರಶಸ್ತಿಯನ್ನ ಕಲಕೇರಿ ಸಂಗೀತ ವಿದ್ಯಾಲಯದ ಮಕ್ಕಳಿಗೆ ಮತ್ತು ನನ್ನ ಗುರುಗಳಿಗೆ ಅರ್ಪಿಸ್ತೀನಿ.
0: ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು.
3: ಇದುವರೆಗೆ ಧಾರವಾಡದ ಆರ್ಎನ್ಶೆಟ್ಟಿ ಕ್ರೀಡಾಂಗಣದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ತ್ರಿವೇಣಿ ಬೆಟಗೇರಿ ಹಾಗೂ ಸದಾಶಿವ ಯಕ್ಕುಂಡಿಮಠ್. ನಿರ್ವಹಣೆ ಮಾಲಾ ಸಾಮ್ರಾಣಿ.

ಶಿಲ್ಪಕಲೆಯ ತವರು ಬಡವರ ಊಟಿ ಹಾಸನದಲ್ಲಿ ಇಂದು ಭಾರತದ 80ನೇ ಸ್ವಾತಂತ್ರ್ಯ ಸಂಭ್ರಮ. ಮಲೆನಾಡಿನ ಸೆರಗು ಹಾಸನದ ಮುಂಜಾವು ತುಸು ಮಳೆ ಹಾಗೂ ಚಳಿಯೊಂದಿಗೆ ಆರಂಭವಾಯಿತು. ಸ್ವಾತಂತ್ರ್ಯೋತ್ಸವದ ಆಚರಣೆಗಾಗಿ ಮುಂಜಾನೆ ಸಡಗರದಿಂದೆದ್ದು ಸಿಂಗಾರಗೊಂಡ ವಿದ್ಯಾರ್ಥಿಗಳು ಶುಭ್ರ ಧಿರಿಸು ಧರಿಸಿ ತಮ್ಮ ಶಾಲಾ ಕಾಲೇಜುಗಳತ್ತ ಹೆಜ್ಜೆ ಹಾಕಿದರು. ಮುಂಜಾನೆಯ 8ರ ಸುಮಾರಿಗೆ ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ತ್ರಿವರ್ಣ ಧ್ವಜ ಹಾರಾಡುತ್ತಿತ್ತು.

0: ಹಾಸನ ಜಿಲ್ಲಾ ಆಡಳಿತ ನಗರದ ಕ್ರೀಡಾಂಗಣದಲ್ಲಿರುವ ಹಾಕಿ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವ ಸಮಾರಂಭ ಹಮ್ಮಿಕೊಂಡಿತ್ತು. ಹಾಸನದ ವಿದ್ಯಾರ್ಥಿ ವೃಂದ ಹಾಗೂ ನಾಗರಿಕರು ಅಪಾರ ಸಂಖ್ಯೆಯಲ್ಲಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಮುಂಜಾನೆ 9 ಗಂಟೆಗೆ ಸರಿಯಾಗಿ ಅಬಕಾರಿ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಂ ಶಿವಲಿಂಗೇಗೌಡ ಅವರು ಧ್ವಜಾರೋಹಣ ಮಾಡಿದರು. ತದನಂತರ ಪರೇಡ್ ವೀಕ್ಷಿಸಿದ ಸಚಿವರು ವಿವಿಧ ತುಕಡಿಗಳಿಂದ ಗೌರವ ರಕ್ಷೆ ಸ್ವೀಕರಿಸಿದರು. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶ ನೀಡಿದ ಸಚಿವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ದುಡಿದ ಮಹನೀಯರನ್ನು ಸ್ಮರಿಸಿದರು.
1: ದೇಶದ ಸ್ವತಂತ್ರ ಚಳುವಳಿಗೆ ಹಾಸನ ಜಿಲ್ಲೆಯ ಕೊಡುಗೆ ಅಪಾರವಾದದ್ದು. ರಾಮಸ್ವಾಮಿ ಅಯ್ಯಂಗಾರ್, ಸಂಪತ್ ಅಯ್ಯಂಗಾರ್, ಆರ್ನಳ್ಳಿ ರಾಮಸ್ವಾಮಿ ಮತ್ತು ಶ್ರೀಮತಿ ಯಶೋಧರಮ್ಮ ದಾಸಪ್ಪನವರು, ದುದ್ದದ ಮಂಜಪ್ಪಗೌಡರು, ಅವರ ಹೆಂಡತಿ ದೇವಮ್ಮನವರು, ಬಾಗಿವಾಳ್ ಚಿಕ್ಕಣ್ಣನವರು, ಕೆ ಎಂ ರುದ್ರಪ್ಪನವರಂಥ ಮಹಾನ್ ನಾಯಕರುಗಳು ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೇಶದ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ನೀಡಿದರು. ಸಾರ್ವಜನಿಕ ಬಂಧುಗಳೇ, ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ ವಾಡಿಕೆ ಮಳೆಗಿಂತ ಕಡಿಮೆ ಮಳೆಯಾಗಿದ್ದು, ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆಯಾಗಿದ್ದು, ಬರ ಸ್ಥಿತಿ ಉಂಟಾಗಿದ್ದು, ಈ ಸಂಬಂಧ ನಾವು ಖುದ್ದಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಎಲ್ಲ ಮಟ್ಟದ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕುಡಿಯುವ ನೀರಿನ ಪರಿಸ್ಥಿತಿಯ ಬಗ್ಗೆ ಎಲ್ಲ ತಾಲೂಕುಗಳಿಗೆ ವೀಕ್ಷಣೆ ಮಾಡಲಾಗಿದ್ದು, ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು.
0: ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಈ ಸಮಾರಂಭದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು. ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ನೀಡಿದರು.

0: 80ನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ವರದಿಗಾಗಿ ಹಾಸನ ಆಕಾಶವಾಣಿಯಿಂದ ಎಸ್ಆರ್ ಸೋಮಶೇಖರ್ ಹಾಗೂ ಡಿ ಅರವಿಂದನ್ ಅವರೊಂದಿಗೆ ನಾನು ಅರಕಲಗೂಡು ವಿ ಮಧುಸೂದನ್.
1: ಬಿಸಿಲ ನಗರಿ ತೊಗರಿಯ ಕಣಜವೆಂದೇ ಖ್ಯಾತಿ ಪಡೆದಿರುವ ಕಲಬುರಗಿ ಜಿಲ್ಲೆಯಲ್ಲಿಂದು 80ನೇ ಸ್ವಾತಂತ್ರ್ಯ ದಿನದ ಸಂಭ್ರಮ ಸಡಗರ ಎಲ್ಲೆಡೆ ಮನೆ ಮಾಡಿತು. ಮೋಡ ಕವಿದ ವಾತಾವರಣದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ರಂಗುರಂಗಿನ ವಸ್ತ್ರಗಳನ್ನು ಧರಿಸಿ ತಮ್ಮ ತಮ್ಮ ಕಚೇರಿ ಹಾಗೂ ಶಾಲಾ ಕಾಲೇಜುಗಳಿಗೆ ಧ್ವಜಾರೋಹಣ ನೆರವೇರಿಸಲು ಧಾವಿಸುತ್ತಿರುವ ದೃಶ್ಯ ಎಲ್ಲರ ಕಣ್ಮನ ಸೆಳೆಯುತ್ತಿತ್ತು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ನಗರದ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಏರ್ಪಡಿಸಲಾಗಿತ್ತು. ಕರ್ನಾಟಕ ಸರ್ಕಾರದ ಗೃಹ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, ಇ ಆಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಯವರು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ಸರ್ಕಾರ ಜಿಲ್ಲೆಯ ಅಭಿವೃದ್ಧಿಗಾಗಿ ಕೈಗೊಂಡಿರುವ ಕಾರ್ಯಗಳ ಕುರಿತು ಮಾತನಾಡಿದರು.
2: ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ನೀಡಿದಂತ ಮೊದಲನೇ ಆದೇಶ, ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ನೀಡಬೇಕು ಅಂತ. ಇವತ್ತು ನಮ್ಮ ಜಿಲ್ಲೆನಲ್ಲೇ ಸುಮಾರು 26,564 ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡಿತಾ ಇದ್ದಾರೆ. ನಮ್ಮ ರಾಜ್ಯದ ಯುವಶಕ್ತಿಗೆ ವೇದಿಕೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ 10,000 ಭಾರತ್ ಜೋಡೋ ಯುವ ಸಂಘಗಳನ್ನ ನಾವು ಸ್ಥಾಪಿಸ್ತಾ ಇದೆ. ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವನೆ, ನಾಯಕತ್ವ, ಸಾಮಾಜಿಕ ಸಾಮರಸ್ಯ ಹಾಗೂ ಸಂವಿಧಾನಿಕ ಮೌಲ್ಯಗಳನ್ನು ಯುವಜನರಲ್ಲಿ ಗಟ್ಟಿಗೊಳಿಸುವ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಸುಮಾರು 1,010 ಕೋಟಿ ರೂಪಾಯಿ ಅನುದಾನವನ್ನ ನಾವಾಗಲೇ ಮೀಸಲನ್ನ ಇಟ್ಟಿದ್ದೇವೆ. ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಡಬೇಕು, ಅವರು ಸರ್ಕಾರಿ ಉದ್ಯೋಗದಿಂದ ವಂಚಿತರಾಗಬಾರದು ಅಂದ್ಬಿಟ್ಟು 72,186 ಹುದ್ದೆಗಳಿಗೆ ಭರ್ತಿ ಮಾಡುವ ಪ್ರಕ್ರಿಯೆ ಈಗಾಗಲೇ ನಮ್ಮ ಸರ್ಕಾರ ಚಾಲನೆ ನೀಡಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಲ್ಯಾಣ ಪಥ ಅಂತ ಯೋಜನೆಯಲ್ಲಿ ಈಗಾಗಲೇ 1,000 ಕೋಟಿ ರೂಪಾಯಿಯನ್ನ ಕೊಟ್ಟು ಕೆಲಸಗಳು ಪ್ರಾರಂಭ ಆಗಿದೆ. ನಮ್ಮ ಜಿಲ್ಲೆನಲ್ಲಿ ಪ್ರಗತಿ ಪಥ ಅಂತ ಯೋಜನೆಯಲ್ಲಿ ಸುಮಾರು 185 ಕೋಟಿಯನ್ನ ಖರ್ಚು ಮಾಡಿ 59 ರಸ್ತೆಗಳಿಗೆ ನಾವು ಈಗಾಗಲೇ ಚಾಲನೆಯನ್ನ ನೀಡಿದೆ. ನಮ್ಮ ರೈತರಿಗೆ ನಮ್ಮ ಸರ್ಕಾರ ವಿಶೇಷ ಕಾಳಜಿಯನ್ನ ಇಟ್ಕೊಂಡಿದೆ.
1: ಈ ಸಂದರ್ಭದಲ್ಲಿ ವಿವಿಧ ತಂಡಗಳಿಂದ ಪಥಸಂಚಲನ ಜರುಗಿತು. 2025-26

0: ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿವಿಧ ಗಣ್ಯರು, ಅಧಿಕಾರಿಗಳು ಹಾಗೂ ಅಪಾರ ಜನಸ್ತೋಮ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟರು. ವಿಶೇಷ ವಾರ್ತಾ ಪ್ರಸಾರಕ್ಕಾಗಿ ಕಲಬುರಗಿಯಿಂದ ಪ್ರಭು ನಿಷ್ಠಿ ಅವರೊಂದಿಗೆ ನಾನು ಗೋವಿಂದರಾವ್ ಎನ್ ರಾಠೋಡ್.
1: 80ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ಬಳ್ಳಾರಿಯ ಬಿಎಂಸಿಆರ್ಸಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಯೋಜನೆ ಹಾಗೂ ಸಾಂಖ್ಯಿಕ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಬಿ ನಾಗೇಂದ್ರ ಧ್ವಜಾರೋಹಣವನ್ನ ನೆರವೇರಿಸಿದರು. ನಂತರ ತೆರೆದ ವಾಹನದಲ್ಲಿ ಉಪಸ್ಥಿತ ತುಕಡಿಗಳಿಂದ ಗೌರವ ವಂದನೆಯನ್ನ ಸ್ವೀಕರಿಸಿದರು. ಆ ನಂತರ ತುಕಡಿಗಳು ಪಥಸಂಚಲನವನ್ನ ಪ್ರದರ್ಶಿಸಲಾಯಿತು. ಮಾನ್ಯ ಸಚಿವರು 80ನೇ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಮಾಡಿದರು.
2: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಸಂದೇಶ. ಬಳ್ಳಾರಿ ಜಿಲ್ಲೆಯ ಸಮಸ್ತ ಬಾಂಧವರಿಗೂ ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ಕೊಡುಗೆಗಳನ್ನು ನೆನಪಿಸಿಕೊಳ್ಳುವುದು ಹಾಗೂ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುವುದು ಅಭಿಮಾನದ ಸಂಗತಿಯಾಗಿದೆ ಹಾಗೂ ಅದು ನಮ್ಮ ಆದ್ಯ ಕರ್ತವ್ಯವೂ ಆಗಿದೆ. ಶಾಲಾ ಕಾಲೇಜುಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ 2026 ಅಂತ್ಯಕ್ಕೆ 9500 ಪಾಸ್ಗಳನ್ನು ವಿತರಿಸಲಾಗಿದೆ. ಮತ್ತೊಮ್ಮೆ ಸರ್ವರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
1: ಕೊನೆಯಲ್ಲಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಪರಿಶೀಲಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ಮಹಾನಿರೀಕ್ಷಕರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಇನ್ನೂ ಹಲವು ಗಣ್ಯರು, ಮಾಧ್ಯಮದವರು, ಶಾಲಾ ಮಕ್ಕಳು, ಪೋಷಕರು ಹಾಗೂ ನಗರದ ಜನತೆ ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಸಂಪೂರ್ಣವಾಯಿತು. ಬಳ್ಳಾರಿ ಆಕಾಶವಾಣಿ ಕೇಂದ್ರದಿಂದ ಗೋಪಾಲಕೃಷ್ಣ.
3: ರಾಯಚೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಆಕರ್ಷಕ ಸಮಾರಂಭಕ್ಕೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ನಂತರ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು.
4: 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶದ ಇತಿಹಾಸದಲ್ಲಿ ಸುಮಾರು 200 ವರ್ಷಗಳ ಕಾಲ ನಮ್ಮನ್ನು ಆಳಿದ ಬ್ರಿಟಿಷರ ದಾಸದಿಂದ ಭಾರತ ಬಿಡುಗಡೆ ಹೊಂದಿರುವ ದಿನ ಇದಾಗಿದೆ. ಈ ಸ್ವಾತಂತ್ರ್ಯವು ಭವಿಷ್ಯದ ಜೊತೆಗೆ ಹೊಸ ಕನಸು, ಹೊಸ ಭರವಸೆ ಮೂಡಿತು. ನಮ್ಮ ದೇಶವು ಅಧಿಕೃತವಾಗಿ ಸ್ವಾತಂತ್ರ್ಯ ಪಡೆದುಕೊಂಡಿರುವ ಈ ದಿನ ಐತಿಹಾಸಿಕವಾಗಿದೆ. ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂದು ಹೇಳುತ್ತಾ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆ ಕೊಟ್ಟರು. ಸಿಪಾಯಿ ದಂಗೆಯ ಕಿಡಿಯಿಂದ ಪ್ರಾರಂಭವಾದ ಸ್ವಾತಂತ್ರ್ಯ ಭಾರತದ ಕಿಚ್ಚು 1947 ಆಗಸ್ಟ್ 15 ಭವ್ಯ ಭಾರತ ದೇಶವು ಸಾಧಿಸಿದ ಸ್ವಾತಂತ್ರ್ಯದ ಸಂದೇಶವನ್ನು ಜಗತ್ತಿನೆಡೆ ಸಾರಿತ್ತು. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರಲಾಲ್ ನೆಹರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಲಾಲಾ ಲಜಪತ್ ರಾಯ್, ರಾಣಿ ಲಕ್ಷ್ಮೀಬಾಯಿ, ಸರ್ದಾರ್ ವಲ್ಲಭಾಯಿ ಪಟೇಲ್, ಬಾಲ್ ಗಂಗಾಧರ್ ತಿಲಕ್, ಗೋಪಾಲ್ ಕೃಷ್ಣ ಗೋಖಲೆ ಮುಂತಾದ ಮಹನೀಯರು ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯವನ್ನು ಪಟ್ಟಿದ್ದೇವೆ. ದೇಶದ ನಾಗರಿಕರಾಗಿ ಭವ್ಯ ಪರಂಪರೆ, ಸಂಸ್ಕೃತಿ ಇವುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವತ್ತ ನಾವೆಲ್ಲರೂ ಸಾಗಬೇಕಾಗಿದೆ. ಜಾತಿ, ಭಾಷೆ, ಪಂಗಡಗಳ ಸಂಕುಚಿತ ಭಾವನೆಯಿಂದ ಹೊರಬಂದು ಸ್ನೇಹ ಹಾಗೂ ಸೌಹಾರ್ದತೆ ವಾತಾವರಣ ನಿರ್ಮಿಸಿ ಮತ್ತು ಐಕ್ಯತೆಯನ್ನು ಕಾಪಾಡಿ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವು ಒಟ್ಟಾಗಿ ಶ್ರಮಿಸೋಣ.
3: ಈ ಸಮಾರಂಭದಲ್ಲಿ ಲೋಕಸಭೆ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ತು ಸದಸ್ಯರು ಹಾಗೂ ಹಿರಿಯ ರಾಜಕೀಯ ಮುಖಂಡರು ಹಾಗೂ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು, ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಧ್ವಜಾರೋಹಣ ಸಮಾರಂಭದಲ್ಲಿ ಉತ್ತಮ ಸೇವೆ ನೀಡಿದ ಸರ್ಕಾರಿ ನೌಕರರಿಗೆ ಸರ್ವೋತ್ತಮ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಗೆಲುವು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಈ ರಾಷ್ಟ್ರ ಧ್ವಜಾರೋಹಣ ಸಮಾರಂಭದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು ದೇಶಭಕ್ತಿ ಸಾರವಾದ

0: ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಎಲ್ಲರನ್ನು ರಂಜಿಸಿದರು. ವಿಶೇಷ ವಾರ್ತಾ ಚಿತ್ರಕ್ಕಾಗಿ ರಾಯಚೂರಿನಿಂದ ವೆಂಕಟೇಶ್ ಬೇವಿನಬೆಂಚಿ.
1: ಮೋಡದ ಮನೆಯಲ್ಲಿ ರವಿಯ ಕಳೆ, ವರುಣನ ಕೃಪೆಯಿಂದ ತಂಪಾಗಿರುವ ಇಳೆ, ಸ್ವರ್ಣ ಬಣ್ಣದ ವಸ್ತ್ರ ಧರಿಸಿರುವಳೇನೋ ಎಂಬಂತೆ ಕಾಣುತ್ತಿರುವಂತಹ ಸುಂದರ ಪ್ರಕೃತಿ, ತ್ರಿವರ್ಣ ಧ್ವಜದ ಹಾರಾಟ, ಸ್ವಾತಂತ್ರ್ಯೋತ್ಸವದ ಸಂಸ್ಕೃತಿ, ಪ್ರತಿದಿನದ ಸ್ಮರಣೆ, ಕಾವೇರಿ ಮಾತೆಯ ಹೆಸರು, ಜನರಲ್ ಕೆಎಸ್ ತಿಮ್ಮಯ್ಯ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪನವರ ಅಚ್ಚಳಿಯದ ಸಾಧನೆಯೇ ಕೊಡಗಿನ ಮಣ್ಣಿನ ಉಸಿರು, ದಕ್ಷಿಣ ಕಾಶ್ಮೀರ ಎಂಬ ಖ್ಯಾತಿ, ಸೇನಾನಿಗಳ ನಾಡು ಎಂಬ ಪ್ರಖ್ಯಾತಿ, ಮಂಜಿನ ನಗರಿಗೆ ಮತ್ತೊಂದು ಹೆಸರೇ ಇಬ್ಬನಿಗಳ ನಗರಿ, ಅದೇ ಕೊಡಗಿನ ಮಡಿಕೇರಿ.

0: ಕೊಡಗು ಜಿಲ್ಲಾಡಳಿತದ ವತಿಯಿಂದ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಸ್ಥಳ ಕೋಟೆ ಆವರಣದಲ್ಲಿ ಇಂದು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ನಮ್ಮ ಹೆಮ್ಮೆಯ ರಾಷ್ಟೀಯ ಹಬ್ಬಗಳಲ್ಲಿ ಒಂದಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶಭಕ್ತಿಯೊಂದಿಗೆ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮಡಿಕೇರಿಯ ಹೃದಯ ಭಾಗದಲ್ಲಿರುವ ಕೋಟೆ ಮುತ್ತುರಾಜನಕೇರಿ ಮಡಿಕೇರಿ ಎಂಬ ಮಾಹಿತಿಯ ಫಲಕದೊಂದಿಗೆ ಇರುವಂತಹ ಪ್ರವೇಶ ದ್ವಾರದಲ್ಲಿ ಕೇಸರಿ ಬಿಳಿ ಹಸಿರು ಬಾವುಟದ ವರ್ಣನೆ ಹೋಲುವಂತಹ ಬೆಲೂನ್ಗಳು ಸ್ವಾಗತ ಕೋರುತ್ತಿದ್ದರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಇವರೇ ಮುಂತಾದಂತಹ ಸ್ವಾತಂತ್ರ್ಯ ಹೋರಾಟಗಾರರ ವೇಷ ಧರಿಸಿದಂತಹ ಮಕ್ಕಳೊಂದಿಗೆ ಪೋಷಕರ ಉತ್ಸಾಹ ಎದ್ದು ಕಾಣುತ್ತಿತ್ತು. ಜನರಲ್ ತಿಮ್ಮಯ್ಯ ಶಾಲೆಯ ವಿದ್ಯಾರ್ಥಿಗಳಿಂದ ರಾಷ್ಟ್ರ ಪ್ರೇಮ ಸಾರುವ ಬಂಕಿಂ ಚಂದ್ರ ಚಟರ್ಜಿ ವಿರಚಿತ ವಂದೇ ಮಾತರಂ ಗೀತೆಯನ್ನ ಶ್ರದ್ಧೆಯಿಂದ ಹಾಡಿದ ನಂತರ ಮಾನ್ಯ ಸಚಿವರು ಧ್ವಜಾರೋಹಣ ನೆರವೇರಿಸಿದರು. ರವೀಂದ್ರನಾಥ್ ಟ್ಯಾಗೂರ್ ವಿರಚಿತ ಜನಗಣಮನ ರಾಷ್ಟ್ರಗೀತೆ ಮೊಳಗಿತು. ಮಾನ್ಯ ಸಚಿವರು ಧ್ವಜಾರೋಹಣ ನೆರವೇರಿಸುತ್ತಿದ್ದಂತೆಯೇ ರಾಷ್ಟ್ರಕವಿ ಕುವೆಂಪು ಅವರ ಜಯ ಭಾರತ ಜನನಿಯ ತನುಜಾತೆ ಎಂಬ ನಾಡಗೀತೆಯನ್ನು ಮಡಿಕೇರಿಯ ಪಿಎಂ ಶ್ರೀ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹಾಡಿದರು. ಹಾಗೂ ಕೊಡಗು ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕೃಷಿಕರನ್ನು ಸ್ಮರಿಸುವ ನೇಗಿಲ ಯೋಗಿ ಹಾಡನ್ನು ಹಾಡಿದರು. ತದನಂತರ ಮಾನ್ಯ ಕೃಷಿ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಪಿಎಂ ನರೇಂದ್ರ ಸ್ವಾಮಿ ಅವರು ಧ್ವಜಾರೋಹಣ ನೆರವೇರಿಸಿ ಕೊಡಗಿನ ನೆಲದ ಸೇನಾನಿಗಳನ್ನು ಸ್ಮರಿಸುತ್ತಾ ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುತ್ತಾ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜನತೆಗೆ ಸಂದೇಶವನ್ನು ಸಾರುತ್ತಾ
1: ಕರ್ನಾಟಕದ ಕೋಟ್ಯಾಂತರ ಜನರ ಬದುಕಿನ ಜೀವನಾಡಿ ಕಾವೇರಿಯ ನೀರು ನಮ್ಮ ಜೀವಜಲ, ಕುಡಿಯುವ ನೀರಿನ ಜಲಮೂಲವೂ ಆಗಿದೆ. ಕೊಡಗು ಜಿಲ್ಲೆ ಪ್ರಕೃತಿ ಮತ್ತು ಆಧ್ಯಾತ್ಮ ಪರಸ್ಪರ ಬೆಸೆದುಕೊಂಡಿವೆ. ಅರಣ್ಯವನ್ನು ದೇವರಂತೆ ಕಾಣುವ ಸಂಸ್ಕೃತಿ, ನದಿಯನ್ನು ತಾಯಿಯಂತೆ ಪೂಜಿಸುವ ಮನೋಭಾವ ಮತ್ತು ಪ್ರಕೃತಿಯೊಂದಿಗೆ ಸಹಬಾಳ್ವೆ ನಡೆಸುವ ಜೀವನ ಪದ್ಧತಿ ಕೊಡಗಿನ ವಿಶಿಷ್ಟ ಪರಂಪರೆ.
0: ಆನಂತರ ಕೊಡಗಿನ ನೆಲಕ್ಕೆ ಸೇವೆ ಸಲ್ಲಿಸಿದಂತಹ ಸೇನಾನಿಗಳನ್ನು ಸ್ಮರಿಸುತ್ತಾ ನೆರೆದಿದ್ದ ಜನತೆಗೆ ಶುಭಾಶಯವನ್ನು ಕೋರಿದರು.
1: ಗುಡ್ಡೆಮನೆ ಅಪ್ಪಯ್ಯಗೌಡರ ಧೈರ್ಯ, ಪಂದ್ಯಣ್ಣ ಬೆಳ್ಳಿಯಪ್ಪನವರ ಗಾಂಧಿ ಚಿಂತನೆ, ಸಿಎಂ ಪೂಣಚ್ಚನವರ ರಾಷ್ಟ್ರೀಯ ಬದ್ಧತೆ, ಕೆಎಂ ಕಾರ್ಯಪ್ಪ ಮತ್ತು ಕೆಎಸ್ ತಿಮ್ಮಯ್ಯ ಅವರ ದೇಶ ಸೇವೆ ನಮ್ಮ ಮುಂದಿನ ಪಯಣಕ್ಕೆ, ಇಡೀ ನಾಡಿನ ಸೌಹಾರ್ದ ಪರಂಪರೆ ಮತ್ತು ಪ್ರಗತಿಗೆ ದಾರಿದೀಪವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೊಡಗು. ಎಲ್ರಿಗೂ
0: ಆನಂತರ ಕೊಡಗಿನ ವಿವಿಧ ಶಾಲೆಗಳು ವೇದಿಕೆ ಎದುರು ಸ್ವಾತಂತ್ರ್ಯದ ಸಂಭ್ರಮವನ್ನು ಸಾರುವಂತಹ ದೇಶಭಕ್ತಿ ಗೀತೆಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟದ್ದು ಅಲ್ಲಿ ನೆರೆದಿದ್ದಂತಹವರ ಮನ ಸೂರೆಗೊಂಡಿತು ಎಂಬುದಕ್ಕೆ ಅಲಂಕಾರದಿಂದ ನಲಿಯುವಂತೆ ಕಾಣುತ್ತಿದ್ದಂತಹ ಅರಮನೆ ಕೋಟೆ ಆವರಣ ಸಾಕ್ಷಿಯಾಗಿತ್ತು. ವರದಿ ನಾನು ಎಂ ಶಕುಂತಲಾ, ತಾಂತ್ರಿಕ ಸಹಕಾರ ಬಿಕೆ ಲೋಕೇಶ್ ಹಾಗೂ ಕೆಎಸ್ ಉದಯ್ಕುಮಾರ್, ಸಹಕಾರ ಪಂಕಜ್ ಪಿ ಕುರ್ತರ್ಕರ್, ಸಮಗ್ರ ನಿರ್ವಹಣೆ ಪಿಎಂ ಜಗದೀಶ್. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
2: ಸಹ್ಯಾದ್ರಿ ಬೆಟ್ಟಗಳ ತಪ್ಪಲು, ಕಾಳಿ ನದಿಯ ಪ್ರಸ್ಥಭೂಮಿ, ಅರಬ್ಬಿ ಸಮುದ್ರದ ದಡದಲ್ಲಿದೆ ಕರ್ನಾಟಕದ ಕಾಶ್ಮೀರ. ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನ ಕಾರವಾರ.

0: ಕಾರವಾರದ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಕವಾಯಿತು ಮೈದಾನದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಮುಖ್ಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲಾಡಳಿತ ಆಯೋಜಿಸಿ ಆಚರಿಸಿತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು, ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಗಳನ್ನು ಅರ್ಪಿಸಿ ನಮಿಸಿ ಧ್ವಜಾರೋಹಣವನ್ನು ನೆರವೇರಿಸಿದರು.
1: ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು 80ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ನೀಡುತ್ತಾ ಮಾತನಾಡಿದರು.
2: 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳು. ಪ್ರಾಂಜಲ ಮನಸ್ಸಿನಿಂದ ನಮಸ್ಕಾರಗಳು.
1: ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ದಿನಗಳನ್ನು ನೆನಪಿಸುತ್ತಾ, ಪ್ರಾಣ ಬಲಿದಾನಗಳನ್ನು ಮಾಡಿದವರನ್ನು ನೆನಪಿಸುತ್ತಾ ಶ್ರದ್ಧಾಪೂರ್ವ ನಮನಗಳನ್ನು ಸಲ್ಲಿಸಿದರು. ಹಾಗೂ ಸ್ವಾತಂತ್ರ್ಯ ಚಳವಳಿಯ ರೂಪ ಸ್ವರೂಪಗಳನ್ನು ನೆನಪಿಸಿಕೊಂಡು ಹೀಗೆಂದರು.
2: ಬ್ರಿಟಿಷರು ಕ್ರೂರ ದಾಶ್ಯದಿಂದ ಬಿಡುಗಡೆ ಹೊಂದಿ ನಮ್ಮ ದೇಶ ಸ್ವಾತಂತ್ರ್ಯದ ಬೆಳಕನ್ನು ಕಂಡು ಸುದಿನ ಇದು. ಹೆಚ್ಚು ಪ್ರಾಮಾಣಿಕವಾದ ಮತ್ತು ಆಯುಷಾತ್ಮಕವಾದ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಚರಿತ್ರೆಯಲ್ಲಿ ನಡೆದಿಲ್ಲ. ಇಂಥ ಅಭೂತಪೂರ್ವವಾದ ಹೋರಾಟಕ್ಕಾಗಿ ನಮ್ಮ ಬದುಕನ್ನೇ ಮುಡಿಪಾಗಿಟ್ಟ, ತಮ್ಮ ಅಮೂಲ್ಯವಾದ ಪ್ರಾಣವನ್ನೇ ಬಲಿದಾನ ಮಾಡಿದ ಎಲ್ಲ ಮಹಾನ್ ಚೇತನಗಳಿಗೆ ಈ ಸಂದರ್ಭದಲ್ಲಿ ನಾನು ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಅರ್ಪಿಸುತ್ತೇನೆ.
1: ಸ್ವಾತಂತ್ರ್ಯ ಹೋರಾಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕೊಡುಗೆಯನ್ನು ನೆನಪಿಸಿದರು. ಬಸವಾದಿ ಶರಣರ ಸೇವೆಗಳನ್ನು ಸ್ಮರಿಸುತ್ತಾ ಹೀಗೆಂದರು.
2: ಸ್ವತಂತ್ರ ಭಾರತ ಹೋರಾಟದ ಉತ್ತರ ಕನ್ನಡ ಜಿಲ್ಲೆ ಕೊಡುಗೆಯೂ ಸಾಕಷ್ಟಿದೆ. ಕರ ನಿರಾಕರಣೆ ಚಳವಳಿಯಲ್ಲಿ ಅಪೂರ್ವ ತ್ಯಾಗಗೈದ ಅಂಕೋಲಾ ತಾಲೂಕ ಕರ್ನಾಟಕದ ಬಾರ್ಡೋಲಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದು, ಅಸಹಕಾರ ಮತ್ತು ಸ್ವದೇಶಿ ಚಳವಳಿಯ ಸಮಯದಲ್ಲಿ ಗಾಂಧಿ ತಾಲೂಕ ಎಂದು ಪ್ರಸಿದ್ಧವಾಗಿತ್ತು. ಜಿಲ್ಲೆಯ ಹಲವು ಸ್ವಾತಂತ್ರ್ಯ ಹೋರಾಟಗಾರರು ದೇಶವು ಸ್ವಾತಂತ್ರ್ಯ ಪಡೆಯುವಲ್ಲಿ ನಮ್ಮ ಕೊಡುಗೆಯು ನೀಡಿರತಕ್ಕಂಥದ್ದು ನಾವು ಸ್ಮರಿಸಬೇಕಾಗತ್ತೆ.
1: ಎಲ್ಲ ತಾರತಮ್ಯ ಮರೆತು ದೇಶದ ಅಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಕರ್ತವ್ಯವಾಗಬೇಕೆಂದು ಆಶಿಸುತ್ತಾ, ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮ ಮಾತುಗಳನ್ನು ಮುಗಿಸಿದರು.
2: ಸ್ವಸ್ಥ ಸಮೃದ್ಧ ಸಮಾಜ ನಾಡು ಕಟ್ಟೋಣ ಎಂದು ಆಶಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಯುವ ಕರ್ನಾಟಕ, ನವಭಾರತ, ಎಲ್ರಿಗೂ ನಮಸ್ಕಾರ.
1: ವಿಶೇಷ ಸಮಾಚಾರ ದರ್ಶನಕ್ಕಾಗಿ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ನಾನು ಶಿವಾನಂದ ನಾಯ್ಕ್, ತಾಂತ್ರಿಕ ಸಹಾಯ ಅಭಿಜಿನ್.
3: ಭಾರತದ 80ನೇ ಸ್ವಾತಂತ್ರ್ಯೋತ್ಸವವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾ ಕೇಂದ್ರವಾದ ಮಂಗಳೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಗರದ ನೆಹರೂ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಕೆನರಾ ಮೇನ್ ಪ್ರೌಢಶಾಲೆಯ ಮಕ್ಕಳು ದೇಶಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ದೇಶಭಕ್ತಿಯ ವಾತಾವರಣವನ್ನು ಸೃಜಿಸಿದರು. ರಾಷ್ಟ್ರಗಾನವಾದ ವಂದೇ ಮಾತರಂ ಹಾಡಿದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರು, ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಹಜ್ ಮತ್ತು ವಕ್ಫ್ ಸಚಿವರೂ ಆಗಿರುವ ಯುಟಿ ಖಾದರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ನಂತರ ನಾಡಗೀತೆ ಹಾಗೂ ರೈತಗೀತೆಗಳನ್ನು ಹಾಡಲಾಯಿತು. ಬಳಿಕ ತೆರೆದ ವಾಹನದಲ್ಲಿ ಸಚಿವರು ಕವಾಯತ್ತನ್ನು ಪರಿವೀಕ್ಷಿಸಿದರು. ಬಳಿಕ ಆಕರ್ಷಕ ಪಥ ಸಂಚಲನ ನಡೆಯಿತು. ವಿವಿಧ ಪೊಲೀಸ್ ತುಕಡಿಗಳೊಂದಿಗೆ ಎನ್ಸಿಸಿ, ರೆಡ್ ಕ್ರಾಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ಸೇವಾದಳದಂತಹ ವಿದ್ಯಾರ್ಥಿ ತುಕಡಿಗಳು ಕೂಡ ಪಥಸಂಚಲನದಲ್ಲಿ ಭಾಗವಹಿಸಿದ್ದವು. ನಂತರ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡಿದ ಸಚಿವರು ಹೇಳಿದ್ದು ಹೀಗೆ.
4: ಈ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಬೇಕಾದ್ರೆ ಅದು ಬರೀ ಜನಪ್ರತಿನಿಧಿಗಳಿಂದ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಇಲ್ಲ. ಇದಕ್ಕೆ ಸಮಾಜದ ಪ್ರತಿಯೊಂದು ಮನೆಯವರು, ಪ್ರತಿಯೊಂದು ತಾಯಂದಿರು, ಪ್ರತಿಯೊಂದು ಹಿರಿಯರು ಎತ್ತು ನಿಂತು ತನ್ನ ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಗ್ಗಟ್ಟಿನಿಂದ, ಏಕತೆಯಿಂದ, ಪ್ರೀತಿ ವಿಶ್ವಾಸ ಹೋಗುವಂಥ ಅವಕಾಶ ಮತ್ತು ಜವಾಬ್ದಾರಿ ನಮ್ಮೆಲ್ಲರದ್ದು ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಂಬುತ್ತೇನೆ. ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಅದು ಇನ್ನೊಬ್ಬರ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡುವಂಥ ಕತ್ತಿ ಎಂದಿಗೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಅದು ಇನ್ನೊಬ್ಬರ ಮನಸ್ಸಿನ ಮತ್ತು ಇನ್ನೊಬ್ಬರ ದೇಹದ ಗಾಯವನ್ನು ಗುಣ

0: ಸಿಂಪಡಿಸುವಂತಹ ಔಷಧದ ಒಂದು ಆ ಗುಲಾಮಿನ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
1: ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆಗಳನ್ನು ಹಾಡುವ ಮೂಲಕ ಕಾರ್ಯಕ್ರಮವು ಮುಕ್ತಾಯಗೊಂಡಿತು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವಿಶೇಷ ವಾರ್ತಾ ಸಂಚಿಕೆಗಾಗಿ ಮಂಗಳೂರಿನಿಂದ ಲತೀಶ್ ಪಾಲ್ದಾನೆ, ತಾಂತ್ರಿಕ ಸಹಕಾರ ಚಂದ್ರಶೇಖರ್ ಪಾಣಾಜೆ ಹಾಗೂ ಗಣೇಶ್ ಕುಮಾರ್ ಬೆಟ್ಟಂಪಾಡಿ.
2: ಐತಿಹಾಸಿಕ ನಗರಿ ಚಿತ್ರದುರ್ಗದಲ್ಲಿ ಇಂದು ಮುಂಜಾವಿನಿಂದಲೇ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಬಯಲು ಸೀಮೆಯ ಇಂದಿನ ಮುಂಜಾವಿನಲ್ಲಿ ಮೋಡ ಮುಸುಕಿದ ವಾತಾವರಣ. ಸ್ವಾತಂತ್ರ್ಯ ಸಂಭ್ರಮಾಚರಣೆಗಾಗಿ ಒತ್ತಾರೆ ಎದ್ದು ಸಿಂಗಾರಗೊಂಡು ಶಾಲಾ ಕಾಲೇಜುಗಳತ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಜ್ಜೆ ಹಾಕಿದರು. ಸುಮಾರು 8 ಗಂಟೆ ವೇಳೆಗೆ ಶಾಲಾ ಕಾಲೇಜು ಹಾಗೂ ಎಲ್ಲಾ ಕಚೇರಿಗಳ ಆವರಣದಲ್ಲಿ ತ್ರಿವರ್ಣ ಧ್ವಜ ನೀಲಾಗಾಸದಲ್ಲಿ ಹಾರಾಡುತ್ತಿತ್ತು. ಜಿಲ್ಲಾ ಆಡಳಿತದ ವತಿಯಿಂದ ನಗರದ ಸರ್ಕಾರಿ ವಿಜ್ಞಾನ ಕಾಲೇಜಿನ ಶ್ರೀ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಅಪಾರ ಸಂಖ್ಯೆಯ ವಿದ್ಯಾರ್ಥಿ ಬಳಗ ಹಾಗೂ ನಾಗರಿಕರು ನೆರೆದಿದ್ದರು. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವರಾದ ಸನ್ಮಾನ್ಯ ಟಿ ರಘುಮೂರ್ತಿ ಧ್ವಜಾರೋಹಣ ನೆರವೇರಿಸಿದರು. ಆನಂತರ ಪೊಲೀಸ್ ತುಕಡಿಗಳು, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಅಗ್ನಿಶಾಮಕ ದಳ, ಎನ್ಸಿಸಿ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ಒಟ್ಟು 29 ತಂಡಗಳಿಂದ ಗೌರವ ರಕ್ಷೆ ಸ್ವೀಕರಿಸಿದರು. ತಮ್ಮ ಸ್ವಾತಂತ್ರ್ಯೋತ್ಸವದ ಸಂದೇಶದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳು ಹಾಗೂ ಯೋಜನೆಗಳ ಕುರಿತು ಮಾತನಾಡಿದರು.
3: ಆತ್ಮೀಯರೇ, ತಮ್ಮೆಲ್ಲರಿಗೂ 80ನೇ ವರ್ಷದ ಭಾರತದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಇಂಥ ಒಂದು ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಇದು ಅಮೃತ ಗಳಿಗೆ ಅಂತ ಭಾವಿಸ್ತಾ, ನಮಗೆ ಸ್ವಾತಂತ್ರ್ಯ ದೊರೆತ ಫಲದ ಅಮೃತ ಗಳಿಗೆ, ಭಾರತಾಂಬೆ ನಮ್ಮ ತಾಯಿ, ಈ ತಾಯಿಯನ್ನು ಉಳಿಸಿಕೊಳ್ಳಲು ನಡೆದಂತ ಹೋರಾಟ, ತ್ಯಾಗ ಬಲಿದಾನಗಳ ಪವಿತ್ರವಾದ ದಿನ. ವಿಶೇಷವಾಗಿ ನಮ್ಮ ಚಿತ್ರದುರ್ಗಕ್ಕೆ ಸಂಬಂಧಿಸಿದಂತೆ ಹೊಸದುರ್ಗ ತಾಲೂಕಿನ ಬಾಗೂರು, ಕೊಳಾಳು ಮೊದಲಾದ ಸತ್ಯಾಗ್ರಹ ಕೇಂದ್ರಗಳು ಸ್ವಾತಂತ್ರ್ಯ ಸೇನಾನಿಗಳ ಬೀಡಾಗಿದ್ದವು. ನಮ್ಮ ಜಿಲ್ಲೆಯ ತುರ್ನೂರು ಕೇಂದ್ರ ಏನಿದೆ ಅಲ್ಲಿ ಕೂಡ ಈಚಲು ಮರದ ಹೋರಾಟ ಪ್ರಾರಂಭ ಆಯಿತು, ಮತ್ತು ತುರ್ನೂರಿಗೂ ಗಾಂಧೀಜಿಯವರಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಅಂತ ಹೇಳಿ ನಮಗೆ ಇತಿಹಾಸದಲ್ಲಿ ನಾವು ನೋಡ್ಬೋದು. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.
2: ಪಥಸಂಚಲನದಲ್ಲಿ ಪಾಲ್ಗೊಂಡು ಅತ್ಯುತ್ತಮ ಪ್ರದರ್ಶನ ನೀಡಿದ ತಂಡಗಳಿಗೆ ಸಚಿವರು ಪ್ರಶಸ್ತಿ ನೀಡಿದರು. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಡೆಸಿಕೊಟ್ಟ ನೃತ್ಯ ಪ್ರದರ್ಶನದಲ್ಲಿ ನಮ್ಮ ದೇಶದ ಸಾಧನೆ, ಶೌರ್ಯ, ಸಂಸ್ಕೃತಿ ಮತ್ತು ಸ್ವಾಭಿಮಾನ ಬಿಂಬಿಸುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನತೆಯ ಮನಸೆಳೆದವು. ವಿಶೇಷ ಬಾನುಲಿ ವರದಿಗಾಗಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ತಾಂತ್ರಿಕ ಸಹಕಾರ ಡಿಪಿ ತ್ಯಾಗರಾಜ್ ಹಾಗೂ ಜೆ ಪ್ರಶಾಂತ್ ಅವರೊಂದಿಗೆ ನಾನು ಜಗದೀಶ್ ಗೋಪನಹಳ್ಳಿ.
4: ಮೂಡಣದಲ್ಲಿ ನೇಸರ್ನ ಉದಯದೊಂದಿಗೆ ಎಲ್ಲ ಮನೆಗಳ ಮೇಲೆ ರಂಗೋಲಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಹಾಗೂ ಪ್ರಮುಖ ವೃತ್ತಗಳಲ್ಲಿ ರಾರಾಜಿಸಿದ ರಾಷ್ಟ್ರಧ್ವಜ, ತಳಿರು ತೋರಣಗಳಿಂದ ಸಿಂಗರಿಸಿದ ನಗರ, ಎಲ್ಲೆಡೆ ಚಿನ್ನರಿಂದ ಮೊಳಗಿದ ದೇಶಭಕ್ತಿಯ ಅನುರಣ. ಈ ದೃಶ್ಯ ಕಂಡುಬಂದಿದ್ದು ದ್ರಾಕ್ಷಿ, ದಾಳಿಂಬೆ, ಲಿಂಬೆನಾಡು ಐತಿಹಾಸಿಕ ಸ್ಮಾರಕಗಳ ನಗರಿ ವಿಜಯಪುರದಲ್ಲಿ. ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಡಾಕ್ಟರ್ ಎಂಬಿ ಪಾಟೀಲ್ ಅವರು ಆಗಮಿಸಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಅರ್ಪಿಸಿದರು. ವಂದೇ ಮಾತರಂ ಹಾಡಿದ ನಂತರ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಪೊಲೀಸ್ ವಾದ್ಯವೃಂದದೊಂದಿಗೆ ರಾಷ್ಟ್ರಗೀತೆ, ವೀರೇಶ್ ವಾಲಿ ಮತ್ತು ತಂಡದವರೊಂದಿಗೆ ನಾಡಗೀತೆ ಹಾಡಲಾಯಿತು. ಪಥಸಂಚಲನ ತಂಡಗಳನ್ನು ವೀಕ್ಷಿಸಿ

0: ಒಂಬತ್ತು ಗಂಟೆ ಮೂವತ್ತು ನಿಮಿಷವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುವುದು.
1: ಆಕಾಶವಾಣಿ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಂದು ಬೆಳಗ್ಗೆ ದೆಹಲಿಯ ಕೆಂಪುಕೋಟೆಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾಡಿದ ಭಾಷಣದ ಎಐ ಆಧಾರಿತ ಧ್ವನಿ ಕ್ಲೋನ್ ಮಾಡಿದ ಕನ್ನಡ ಆವೃತ್ತಿಯನ್ನು ಇದೀಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳುವಿರಿ. ಈ ಕಾರ್ಯಕ್ರಮವು ಆರ್ಎನ್ಯು ಡಿಡಿ ಚಂದನದ ಕೊಡುಗೆಯಾಗಿದೆ.
2: ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ನಾವೆಲ್ಲರೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇಂದು ಪ್ರತಿಯೊಬ್ಬರ ಹೃದಯದ ಬಡಿತವು ಒಂದೇ ಮಾತರಂ ಎಂಬ ನಾದದೊಂದಿಗೆ ಅನುರಣಿಸುತ್ತಿದೆ. ಇಂದು ಪ್ರತಿಯೊಂದು ಮನೆಯಲ್ಲೂ ತಿರಂಗ ಇದೆ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ತಿರಂಗ ಇದೆ, ಮತ್ತು ಇಂದು ದೇಶವು ಅತ್ಯಂತ ಉತ್ಸಾಹ ಹಾಗೂ ಉಲ್ಲಾಸದೊಂದಿಗೆ ಹೊಸ ಸಂಕಲ್ಪಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯುತ್ತಿದೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ರಾಷ್ಟ್ರ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮತ್ತು ಬಲಿದಾನದ ಪರಾಕಾಷ್ಠೆಯನ್ನು ಮೆರೆದ ಆ ಮಹಾನ್ ಪುತ್ರರನ್ನು ಇಂದು ದೇಶವು ಭಕ್ತಿಯಿಂದ ಸ್ಮರಿಸುತ್ತಿದೆ. ತಮ್ಮ ತಪಸ್ಸು, ತ್ಯಾಗ ಮತ್ತು ಬಲಿದಾನದ ಮೂಲಕ ಕೇವಲ ಸ್ವಾತಂತ್ರ್ಯವನ್ನೇ ಏಕೈಕ ಗುರಿಯನ್ನಾಗಿಸಿಕೊಂಡು ಅವರು ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟರು. ಪೂಜ್ಯ ಬಾಪು ಸೇರಿದಂತೆ ಬಲಿದಾನದ ಮಹಾನ್ ಪರಂಪರೆಯನ್ನು ಜಾಗೃತಗೊಳಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಮಹಾನ್ ಕ್ರಾಂತಿಕಾರಿಗಳಿಗೆ ಇಂದು ನಾನು ಶ್ರದ್ಧಾಪೂರ್ವಕವಾಗಿ ನಮಿಸುತ್ತೇನೆ. ಇಂದು ಯಾರೆಲ್ಲ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದೀರೋ ಅವರೆಲ್ಲರಿಗೂ ಸಹ ಇದೊಂದು ಐತಿಹಾಸಿಕ ಕ್ಷಣವಾಗಿದೆ. ಸ್ವಾತಂತ್ರ್ಯಾನಂತರ ಆಗಸ್ಟ್ 15ರಂದು ಕೆಂಪುಕೋಟೆಯ ಮೇಲೆ ಮೊದಲ ಬಾರಿಗೆ ಒಂದೇ ಮಾತರಂ ಗೀತೆ ಮೊಳಗುತ್ತಿದೆ. ಇಂದು ನಾವೆಲ್ಲ ದೇಶದ ಜನರು ಒಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯನ್ನು ಆಚರಿಸುತ್ತಿರುವಾಗ ಇದಕ್ಕಿಂತ ದೊಡ್ಡದಾದ ಹಾಗೂ ಉತ್ತಮವಾದ ಸಂದರ್ಭ ಬೇರೆ ಯಾವುದು ತಾನೇ ಇರಲು ಸಾಧ್ಯ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಳೆದ ಕೆಲವು ದಿನಗಳಿಂದ ದೇಶದ ಕೆಲವು ಭಾಗಗಳಲ್ಲಿ ಪ್ರವಾಹದ ಭೀಕರತೆ ಕಂಡುಬಂದಿದೆ, ಭೂಕುಸಿತದ ಆತಂಕ ಎದುರಾಗಿದೆ ಮತ್ತು ಇದರಿಂದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೀಡಾಗಿವೆ. ಅವರ ನೋವು ಮತ್ತು ಸಂಕಟವನ್ನು ನಾವು ಸಂಪೂರ್ಣವಾಗಿ ಅನುಭವಿಸುತ್ತಿದ್ದೇವೆ. ಸಂತ್ರಸ್ತ ಕುಟುಂಬಗಳಿಗೆ ನಾನು ವಿಶ್ವಾಸ ನೀಡ ಬಯಸುತ್ತೇನೆ. ಏನೆಂದರೆ ಇಡೀ ದೇಶವೇ ಇಂದು ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಯಾವುದೇ ರಾಷ್ಟ್ರವು ಮಹಾನ್ ಎನಿಸಿಕೊಳ್ಳುವುದು, ಅದು ತನ್ನ ಸಿದ್ಧಿಗಳನ್ನು ಪಡೆಯುವುದು ಮತ್ತು ತನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳುವುದು ಕೇವಲ ತನ್ನ ಸಂಕಲ್ಪಗಳು ಮತ್ತು ತನ್ನ ಸಾಮರ್ಥ್ಯದ ಬಲದ ಮೇಲೆ ಮುಂದೆ ಸಾಗಿದಾಗ ಮಾತ್ರ ಸಾಧ್ಯವಾಗುತ್ತದೆ. ನನ್ನ ದೇಶವಾಸಿಗಳೇ, ಇನ್ನು ಮುಂದೆ ಕೇವಲ ಸಣ್ಣ ಕನಸುಗಳನ್ನು ಕಾಣುತ್ತಾ ಕುಳಿತರೆ ಖಂಡಿತ ನಡೆಯುವುದಿಲ್ಲ. ನಾವು ದೊಡ್ಡ ಕನಸುಗಳನ್ನೇ ಕಾಣಬೇಕಿದೆ, ಏಕೆಂದರೆ ದೊಡ್ಡ ಕನಸುಗಳು ನಮ್ಮ ಆಲೋಚನೆಗಳನ್ನು ವಿಸ್ತರಿಸುತ್ತವೆ, ಅವು ನಮ್ಮ ಆಲೋಚನೆಯ ಕ್ಷಿತಿಜವನ್ನು ವಿಶಾಲವಾಗಿಸುತ್ತವೆ. ನಮ್ಮ ಸಂಕಲ್ಪಗಳು ದೃಢವಾಗಿರಬೇಕು. ಸಂಕಲ್ಪವು ದೃಢವಾಗಿದ್ದಾಗ ಎಂತಹ ಕಷ್ಟಕಾರ್ಪಣ್ಯಗಳು ಮತ್ತು ವಿಪತ್ತುಗಳ ನಡುವೆಯೂ ದಾರಿಗಳನ್ನು ಕಂಡುಕೊಳ್ಳುವ ಸಾಮರ್ಥ್ಯವು ತನ್ನಷ್ಟಕ್ಕೆ ತಾನೇ ಜಾಗೃತಗೊಂಡು ಹೊರಹೊಮ್ಮುತ್ತದೆ. ಮತ್ತು ನನ್ನ ಪ್ರೀತಿಯ ದೇಶ ಬಾಂಧವರೇ,

ನಮ್ಮ ಸಂಕಲ್ಪಗಳು ಕೂಡ ಉನ್ನತವಾಗಿರಬೇಕು. ಏಕೆಂದರೆ ಕನಸುಗಳು ದೊಡ್ಡದಾಗಿದ್ದಾಗ ಮತ್ತು ಸಂಕಲ್ಪಗಳು ಉನ್ನತವಾಗಿದ್ದಾಗ ಮಾತ್ರ ನಮ್ಮ ಸಾಮರ್ಥ್ಯದ ಎತ್ತರವೂ ಹೆಚ್ಚಾಗುತ್ತದೆ, ನಮ್ಮ ಪ್ರಯತ್ನಗಳ ವ್ಯಾಪ್ತಿಯೂ ವಿಸ್ತಾರಗೊಳ್ಳುತ್ತದೆ. ಆಗ ಮಾತ್ರ ನಾವು ಕಂಡ ಕನಸುಗಳನ್ನು ನನಸಾಗಿಸಲು ಸಾಧ್ಯವಾಗುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಭಾರತವು ಕೂಡ ಅಂತಹದ್ದೇ ಒಂದು ಬೃಹತ್ ಕನಸನ್ನು ಕಂಡಿದೆ, ದೃಢವಾದ ಸಂಕಲ್ಪದೊಂದಿಗೆ ಈ ಕನಸನ್ನು ಕಂಡಿದೆ, ಹೊಸ ಎತ್ತರಗಳನ್ನು ಮುಟ್ಟಲು ಈ ಕನಸನ್ನು ಕಂಡಿದೆ. ಮತ್ತು ಆ ಕನಸು ಏನೆಂದರೆ, ಸ್ವಾತಂತ್ರ್ಯದ 100 ವರ್ಷಗಳ ಸಂಭ್ರಮದ ಸಂದರ್ಭದಲ್ಲಿ 2047ರಲ್ಲಿ ನಾವು ಭಾರತವನ್ನು ಒಂದು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುತ್ತೇವೆ. 140 ಕೋಟಿ ದೇಶವಾಸಿಗಳ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದೊಂದಿಗೆ ನಾವು ಈ ಗುರಿಯನ್ನು ಸಾಧಿಸಬೇಕಿದೆ. ವಿಶ್ವದ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ದೇಶವೊಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಸಂಕಲ್ಪ ಮಾಡಿದಾಗ ಅದು ಇಡೀ ಜಗತ್ತಿನ ದೃಷ್ಟಿಯಲ್ಲಿಯೂ ನಮ್ಮ ಅಪ್ರತಿಮ ಸಾಹಸದ ಸಂಕೇತವಾಗಿ ಹೊರಹೊಮ್ಮುತ್ತದೆ. ಆಗ ಜಗತ್ತು ನಮ್ಮನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಿಸಿಕೊಳ್ಳಲು ಅನಿವಾರ್ಯವಾಗುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಮತ್ತು ನಾನು ಈ ಮಾತನ್ನು ಸುಮ್ಮನೆ ಹೇಳುತ್ತಿಲ್ಲ, ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಂತರ ನಾಗರಿಕರು, ಅವರು ಹಿಂದುಳಿದವರು, ಪೀಡಿತರಿರಲಿ, ವಂಚಿತರಿರಲಿ, ಆದಿವಾಸಿಗಳಾಗಿರಲಿ ಅಥವಾ ಹಳ್ಳಿ ಅಥವಾ ನಗರಗಳಲ್ಲಿ ವಾಸಿಸುವವರಾಗಿರಲಿ, ಬಡವರಾಗಿರಲಿ, ಮಧ್ಯಮ ವರ್ಗದವರಾಗಿರಲಿ, ಯುವಕರು, ಹಿರಿಯರು, ಮಹಿಳೆಯರು, ಪುರುಷರು ಅಥವಾ ನಮ್ಮ ದೇಶದ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ಭಾಗದವರೇ ಆಗಿರಲಿ, ಪ್ರತಿಯೊಬ್ಬರೂ ಕಳೆದ 12 ವರ್ಷಗಳಲ್ಲಿ ಒಂದು ದೃಢ ಸಂಕಲ್ಪ ಮತ್ತು ಸಮರ್ಪಣಾ ಭಾವದೊಂದಿಗೆ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಪ್ರತಿಯೊಂದು ರೀತಿಯಿಂದಲೂ ಅವರು ಪ್ರಯತ್ನಗಳನ್ನು ಮಾಡಿದ್ದಾರೆ. ನಾನು ಅವರ ಈ ಪ್ರಯತ್ನಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವೀಕರಿಸುತ್ತೇನೆ. ಮತ್ತು ಅದರ ಫಲವಾಗಿಯೇ ಇಷ್ಟು ಅಲ್ಪ ಅವಧಿಯಲ್ಲಿ 25 ಕೋಟಿ ದೇಶವಾಸಿಗಳು ಬಡತನವನ್ನು ಮೆಟ್ಟಿ ನಿಂತು ಬಡತನದಿಂದ ಹೊರಬಂದಿದ್ದಾರೆ. ಇದೇ ದೇಶವಾಸಿಗಳ ಪ್ರಯತ್ನದ ಫಲವಾಗಿಯೇ ಹಿಂದೆ ನಾವು ಫ್ರೆಜೈಲ್ 5 ಪಟ್ಟಿಯಲ್ಲಿ ಸೇರಿಸಲ್ಪಡುತ್ತಿದ್ದೆವು. ಆದರೆ ಕೇವಲ 12 ವರ್ಷಗಳ ಒಳಗಾಗಿಯೇ ಈ ಬದಲಾವಣೆ ಸಾಧ್ಯವಾಗಿದೆ. ನಾವಿಂದು ವಿಶ್ವದ ಪ್ರಮುಖ ಆರ್ಥಿಕತೆಗಳ ಪೈಕಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದ್ದೇವೆ. ನನ್ನ ಪ್ರೀತಿಯ ಸಹೋದ್ಯೋಗಿಗಳೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ಅಸಂಖ್ಯ ಕನಸುಗಳನ್ನು ಹೊತ್ತು ನಾವು ಸ್ವತಂತ್ರರಾದೆವು. ಆದರೆ ದುರದೃಷ್ಟವಶಾತ್ ನಾವು ನಿರೀಕ್ಷಿತ ವೇಗವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಎಲ್ಲೋ ಒಂದು ಕಡೆ ಮಂದಗತಿಯ ಆಮೆ ನಡಿಗೆಗೆ ಒಗ್ಗಿಕೊಂಡು ಏನೋ ನಡೆಯುತ್ತಿದೆ, ಮುಂದೆ ನೋಡೋಣ ಎನ್ನುವ ಉದಾಸೀನದ ಮನೋಭಾವದಲ್ಲೇ ನಾವು ಕಳೆದು ಹೋಗಿದ್ದೆವು. 2014ರ ವೇಳೆಗೆ ಇಡೀ ಜಗತ್ತು ನಮ್ಮನ್ನು ಫ್ರೆಜೈಲ್ 5 ಪಟ್ಟಿಗೆ ಸೇರಿಸಿ ಕೈಬಿಟ್ಟಿತ್ತು. ಅಂತಹ ಸಂದರ್ಭದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತವು ಒಂದು ಹೊಸ ವೇಗವನ್ನು ಪಡೆದುಕೊಂಡಿದೆ. ನಾವಿಂದು ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಿದ್ದೇವೆ, ಮತ್ತು ಇದು ದೇಶವಾಸಿಗಳ ದೃಢ ಸಂಕಲ್ಪವಾಗಿದೆ. ನಿಮ್ಮ ಹಾಗೂ 140 ಕೋಟಿ ದೇಶವಾಸಿಗಳ ಈ ಸಂಕಲ್ಪದ ಶಕ್ತಿಯನ್ನು ತಡೆಯುವುದು ಅಸಾಧ್ಯವಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗದ ಉತ್ಪಾದನೆಯು ಸುಮಾರು 5 ಪಟ್ಟು ಹೆಚ್ಚಾಗಿದೆ. ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸರಿಸುಮಾರು 7 ಪಟ್ಟು ವೃದ್ಧಿಸಿದೆ. ಆಧುನಿಕ ರೈಲ್ವೆ ಬೋಗಿಗಳ ನಿರ್ಮಾಣವು 21 ಪಟ್ಟು ಹೆಚ್ಚಾಗಿದ್ದರೆ ಮೊಬೈಲ್ ಫೋನ್ ಉತ್ಪಾದನೆಯು ಬರೋಬ್ಬರಿ 37 ಪಟ್ಟು ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಈ ಆಧುನಿಕ ಯುಗದ ಅಗತ್ಯಗಳಿಗೆ ಅನುಗುಣವಾಗಿ ಡಿಜಿಟಲ್ ಮತ್ತು ನಾವೀನ್ಯತೆಯ ಜಗತ್ತಿನಲ್ಲಿಯೂ ನಾವು ನಮ್ಮ ವಿಜಯದ ಪತಾಕೆಯನ್ನು ಹಾರಿಸಿದ್ದೇವೆ. ಇಂಟರ್ನೆಟ್ ಬಳಕೆದಾರರು ಮತ್ತು ಇಂಟರ್ನೆಟ್ ಗ್ರಾಹಕರ ಸಂಖ್ಯೆ ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಪೇಟೆಂಟ್ ನೀಡುವ ಸಂಖ್ಯೆಯೂ 4 ಪಟ್ಟಿನಷ್ಟು ವೃದ್ಧಿಸಿದೆ. ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಿವೆ. ಇವುಗಳ ಜೊತೆಗೆ ಸಾಮಾನ್ಯ ಜನರ ಸೌಲಭ್ಯಗಳ ಕಡೆಗೂ ನಾವು ಅಷ್ಟೇ ಗಂಭೀರವಾಗಿ ಗಮನರಿಸಿ ಕೆಲಸ ಮಾಡಿದ್ದೇವೆ. ಪ್ರತಿ ವರ್ಷ ಸರಾಸರಿ 15 ಪಟ್ಟು ಹೆಚ್ಚು ವೇಗವಾಗಿ ನಾವು ಮನೆ ಮನೆಗೆ ನಲ್ಲಿಯ ಮೂಲಕ ನೀರಿನ ಸಂಪರ್ಕಗಳನ್ನು ನೀಡಿದ್ದೇವೆ. ಹಾಗೂ ಪ್ರತಿ ವರ್ಷ ಸರಾಸರಿ 6 ಪಟ್ಟು ಹೆಚ್ಚಿನ ವೇಗದಲ್ಲಿ ಗ್ಯಾಸ್ ಸಂಪರ್ಕಗಳನ್ನು ಒದಗಿಸಿದ್ದೇವೆ. ನಾವು ಪ್ರತಿ ವರ್ಷ 4 ಪಟ್ಟು ವೇಗದಲ್ಲಿ ಬಡವರಿಗಾಗಿ ಶೌಚಾಲಯಗಳನ್ನು ನಿರ್ಮಿಸುವ ಕೆಲಸ ಮಾಡಿದ್ದೇವೆ. ಪ್ರತಿ ವರ್ಷ 3 ಪಟ್ಟು ಹೆಚ್ಚಿನ ವೇಗದಲ್ಲಿ ಬಡವರಿಗೆ ಮನೆಗಳನ್ನು ಒದಗಿಸುವ ಕೆಲಸ ಮಾಡಿದ್ದೇವೆ. ದೇಶವು ಆಡಳಿತ ವ್ಯವಸ್ಥೆಯಲ್ಲೂ ಸಹ ಬಹಳಷ್ಟು ಬದಲಾವಣೆಗಳನ್ನು ತಂದಿದೆ. 1000ರ ಸಂಖ್ಯೆಯ ಅನಗತ್ಯ ನಿಯಮಗಳನ್ನು ಅಂದರೆ ಕಂಪ್ಲೇಂಟ್ಸ್ಗಳನ್ನು ರದ್ದುಗೊಳಿಸಿದ್ದೇವೆ.
ನೂರಾರು ವರ್ಷಗಳಷ್ಟು ಹಳೆಯದಾದ ಕಾನೂನುಗಳನ್ನು ಕಿತ್ತೆಸೆದಿದ್ದೇವೆ. ಏಕೆಂದರೆ ಕಳೆದ ಶತಮಾನದ ಕಾನೂನು

ಗಳ ಮೂಲಕ 21ನೇ ಶತಮಾನದ ಮುನ್ನಡೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ನಾವು ಆಧುನಿಕ ಮೂಲ ಸೌಕರ್ಯಕ್ಕಾಗಿ ಮೆಟ್ರೋ ಜಾಲವನ್ನು ವಿಸ್ತರಿಸಿದ್ದೇವೆ. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ದೇವೆ. ನಾವು ಕೆಲಸ ಮಾಡಿದ ಆ ವೇಗ, ಆ ವ್ಯಾಪ್ತಿ, ಈ ಅಭಿವೃದ್ಧಿಯ ರಭಸ, ಈ ವಿಸ್ತರಣೆ ಮತ್ತು ಸಾಧನೆಗಳನ್ನು ಸ್ವಾತಂತ್ರ್ಯದ ನಂತರ ಕಳೆದ ಒಂದು ದಶಕದಲ್ಲಿ ನಾವು ಮೊದಲ ಬಾರಿಗೆ ನೋಡುತ್ತಿದ್ದೇವೆ. ಇಷ್ಟೊಂದು ಸಾಧನೆಗಳು ನಮ್ಮ ಕಣ್ಣ ಮುಂದಿರುವಾಗ, ಇಂತಹ ತೀವ್ರ ಗತಿಯ ಪ್ರಗತಿ ಕಾಣಿಸುತ್ತಿರುವಾಗ ದೇಶವಾಸಿಗಳ ಸಾಮರ್ಥ್ಯವು ಪ್ರತಿ ಕ್ಷಣವೂ ಅನಾವರಣಗೊಳ್ಳುತ್ತೆ. ಹಾಗಾದಾಗ ಮಾತ್ರ 2047ರ ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ಮಾಡುವ ಸಂಕಲ್ಪವು ಎಂದಿಗೂ ಅಪೂರ್ಣವಾಗಿ ಉಳಿಯಲು ಸಾಧ್ಯವಿಲ್ಲ. ನಾವು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿದ್ದೇವೆ ಎಂಬುದಕ್ಕೆ ಈ ಎಲ್ಲ ಅಂಕಿ ಅಂಶಗಳೇ ಸಾಕ್ಷಿಯಾಗಿವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಆದರೆ ಆ ಗುರಿ ತಲುಪಲು ಆತ್ಮವಿಶ್ವಾಸದ ಅಗತ್ಯವಿದೆ, ಆತ್ಮಗೌರವದ ಅವಶ್ಯಕತೆ ಇದೆ, ಮತ್ತು ಅದರೊಂದಿಗೆ ನಾವು ಆತ್ಮನಿರ್ಭರ ಭಾರತವಾಗುವುದು ಸಹ ಬಹಳ ಮುಖ್ಯವಾಗಿದೆ. ಅದಕ್ಕಾಗಿಯೇ ಕಳೆದ ವರ್ಷಗಳಲ್ಲಿ ಭಾರತವು ಇನ್ನು ಮುಂದೆ ಇತರ ದೇಶಗಳ ಮೇಲೆ ಅವಲಂಬಿತವಾಗಿ ಬದುಕಬಾರದು ಎಂಬುದು ನಮ್ಮ ದೃಢವಾದ ನಿಲುವಾಗಿದೆ. ನಾವು ಸ್ವಾವಲಂಬಿಗಳಾಗಬೇಕು, ಅಂದ್ರೆ ಆತ್ಮನಿರ್ಭರರಾಗಬೇಕು. ಜಗತ್ತಿನಲ್ಲಿ ನಮಗೆ ಬೇಕಾದ ಬಹಳಷ್ಟು ವಸ್ತುಗಳು ಲಭ್ಯವಿವೆ, ಅವು ಅಗ್ಗವಾಗಿ ಮತ್ತು ಬೇಗನೆ ಸಿಗಬಹುದು. ಆದರೂ ಸ್ವಾವಲಂಬನೆಯೇ ಮುಖ್ಯ. ಆದರೆ ಅದರಿಂದ ನಮ್ಮ ಸಾಮರ್ಥ್ಯವು ವೃದ್ಧಿಸುವುದಿಲ್ಲ ಅಥವಾ ನಮ್ಮ ಶಕ್ತಿಯ ಪರೀಕ್ಷೆಯೂ ಆಗುವುದಿಲ್ಲ. ಆದ್ದರಿಂದ ನಾವು ಕೂಡ ನಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ, ಮತ್ತು ನಮ್ಮ ಹಿತಾಸಕ್ತಿಗಳ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕಿದೆ. ಇದೇ ಕಾರಣಕ್ಕಾಗಿ ನಾವು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಅತ್ಯಂತ ದೃಢತೆಯೊಂದಿಗೆ ಹೊತ್ತು ಮುನ್ನಡೆಯುತ್ತಿದ್ದೇವೆ. ಮೇಕ್ ಇನ್ ಇಂಡಿಯಾ, ಸ್ವದೇಶಿ, ವೋಕಲ್ ಫಾರ್ ಲೋಕಲ್, ಇವೆಲ್ಲ ಕ್ಷೇತ್ರಗಳೊಂದಿಗೆ ಇಂದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಬೆಸೆಯುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾನು ನಿಮಗೆ ಸೆಮಿಕಂಡಕ್ಟರ್ನ ಒಂದು ಉದಾಹರಣೆಯನ್ನು ನೀಡುತ್ತೇನೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಜಗತ್ತಿನಲ್ಲಿ ಈಗಾಗಲೇ ಸೆಮಿಕಂಡಕ್ಟರ್ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು, ಮತ್ತು ನಮ್ಮಲ್ಲಿಯೂ ಸಹ ಈ ಬಗ್ಗೆ ಮಾತುಕತೆಗಳು ನಡೆಯುತ್ತಿದ್ದವು. ಆದರೆ ಸೆಮಿಕಂಡಕ್ಟರ್ ವಿಷಯದಲ್ಲಿ ಯಾವುದೇ ದೊಡ್ಡ ಯೋಜನೆಯನ್ನು ನಾವು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಇಂದು ಪರಿಸ್ಥಿತಿ ಏನಿದೆ, ಇಂದಿನ ಡಿಜಿಟಲ್ ಯುಗದಲ್ಲಿ, ಇಂದಿನ ತಂತ್ರಜ್ಞಾನದಲ್ಲಿ ಚಿಪ್ನ ಮಹತ್ವವೇನೆಂಬುದು ನಮಗೆ ಚೆನ್ನಾಗಿ ತಿಳಿದಿದೆ. ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಿರಲಿ, ನಮ್ಮ ವೈದ್ಯಕೀಯ ಉಪಕರಣಗಳಿರಲಿ, ಅಥವಾ ನಮ್ಮ ಸಾರಿಗೆ ಮಾರ್ಗಗಳಿರಲಿ, ಪ್ರತಿಯೊಂದರಲ್ಲೂ ಇಂದು ಚಿಪ್ ಅತ್ಯಗತ್ಯವಾಗಿದೆ. ಇಂದು ಈ ಚಿಪ್ ಇಲ್ಲದೆ ಜಗತ್ತೇ ಸ್ತಬ್ಧವಾಗಿ ಬಿಡಬಹುದು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿಯೇ ಭಾರತವು ಆತ್ಮನಿರ್ಭರವಾಗುವ ದಿಕ್ಕಿನಲ್ಲಿ ತನ್ನದೇ ಆದ ಸೆಮಿಕಂಡಕ್ಟರ್ ಪ್ಲಾಂಟ್, ಬೃಹತ್ ಸೆಮಿಕಂಡಕ್ಟರ್ ಪ್ಲಾಂಟ್, ಹೀಗೆ ಒಟ್ಟು 3 ಸೆಮಿಕಂಡಕ್ಟರ್ ಘಟಕಗಳನ್ನು ಈಗಾಗಲೇ ಪ್ರಾರಂಭಿಸಿದೆ, ಮತ್ತು ಅಲ್ಲಿ ನಡೆಯುತ್ತಿರುವ ಉತ್ಪಾದನೆಯು ಈಗ ರಫ್ತಾಗಲು ಸಹ ಪ್ರಾರಂಭವಾಗಿದೆ ಎಂದು ನನಗೆ ತಿಳಿಸಲಾಗಿದೆ. ನಾನು ದೇಶವಾಸಿಗಳಿಗೆ ಹೇಳ ಬಯಸುತ್ತೇನೆಂದ್ರೆ, ಮುಂಬರುವ 7-8 ವರ್ಷಗಳಲ್ಲಿ ಇನ್ನೂ 5-6 ಅಥವಾ 8 ಸೆಮಿಕಂಡಕ್ಟರ್ ಘಟಕಗಳು ಅತ್ಯಂತ ಶೀಘ್ರದಲ್ಲೇ ಪ್ರಾರಂಭವಾಗಲಿವೆ. ಈ ಆತ್ಮನಿರ್ಭರ ಭಾರತವು ನಮಗೆ ವಿಕಸಿತ ಭಾರತದತ್ತ ಸಾಗಲು ಒಂದು ಸುಭದ್ರವಾದ ಹೆದ್ದಾರಿಯನ್ನು ನಿರ್ಮಿಸಿಕೊಡುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇತ್ತೀಚೆಗೆ ನಿರ್ಣಾಯಕ ಖನಿಜಗಳ ಬಗ್ಗೆ ಒಂದು ಮಹತ್ವದ ಚರ್ಚೆ ನಡೆಯುತ್ತಿದೆ. ಇಂದು ಜಗತ್ತಿನ ಇಡೀ ತಂತ್ರಜ್ಞಾನವೇ ಈ ನಿರ್ಣಾಯಕ ಖನಿಜಗಳ ಮೇಲೆ ಅವಲಂಬಿತವಾಗಿದೆ. ಭಾರತವು ಈ ಕ್ಷೇತ್ರದಲ್ಲಿಯೂ ತನ್ನ ಹಿತಾಸಕ್ತಿಗಳನ್ನು ಸುರಕ್ಷಿತವಾಗಿರಿಸಲು ಈಗ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ. ಈ ನಿರ್ಣಾಯಕ ಖನಿಜಗಳ ಗುರಿಯನ್ನು ನಾವೆಲ್ಲರೂ ಒಟ್ಟಾಗಿ ಹಂಚಿಕೊಳ್ಳೋಣ. ನಾವು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅನ್ನು ಪ್ರಾರಂಭಿಸಿದ್ದೇವೆ, ಮತ್ತು ವಿದೇಶಗಳಲ್ಲಿ ಕ್ರಿಟಿಕಲ್ ಮಿನರಲ್ ಕಾರಿಡಾರ್ ಅನ್ನು ಸಹ ಘೋಷಿಸಿದ್ದೇವೆ. ಇದರ ಅಡಿಯಲ್ಲಿ ಇಂದು ಅನೇಕ ದೇಶಗಳೊಂದಿಗೆ ಒಪ್ಪಂದಗಳು ನಡೆಯುತ್ತಿವೆ. ಜಗತ್ತಿನ ಹಲವಾರು ದೇಶಗಳು ಇಂದು ಈ ಕ್ರಿಟಿಕಲ್ ಮಿನರಲ್ ವಿಷಯದಲ್ಲಿ ಭಾರತದ ಮೇಲೆ ನಂಬಿಕೆ ಇಡಲು ಪ್ರಾರಂಭಿಸಿವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸೆಮಿಕಂಡಕ್ಟರ್ ವಿಷಯವಿರಲಿ ಅಥವಾ ಕ್ರಿಟಿಕಲ್ ಮಿನರಲ್ ವಿಷಯವಿರಲಿ, ಇಂದು ನಾವು ಮತ್ತು ಇಡೀ ಜಗತ್ತು ಯಾವ ತಂತ್ರಜ್ಞಾನದ ದಿಕ್ಕಿನಲ್ಲಿ ಸಾಗುತ್ತಿದ್ದೇವೆಯೋ ಅದರಲ್ಲಿ ಇವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ. ಇಂಧನದ ಪ್ರಾಮುಖ್ಯತೆಯು ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಇಂದು ಇಂಧನವಿಲ್ಲದೆ ಹೊಸ ಜಗತ್ತನ್ನು ಮುನ್ನಡೆಸುವುದು ಅಸಾಧ್ಯವಾಗಿದೆ. ಚಿಪ್ ಇರಲಿ, AI ಇರಲಿ, ಅಥವಾ ಡೇಟಾ ಸೆಂಟರ್ಗಳೇ ಇರಲಿ, ಇವೆಲ್ಲವನ್ನೂ ನಡೆಸಲು ಭಾರೀ ಪ್ರಮಾಣದಲ್ಲಿ ವಿದ್ಯುಚ್ಛಕ್ತಿಯ ಅಗತ್ಯವಿರುತ್ತದೆ. ಇಂಧನ ಭದ್ರತೆಯು ನಮ್ಮ ಕಾಲದ ಇಂದಿನ ಅನಿವಾರ್ಯ ಬೇಡಿಕೆಯಾಗಿದೆ.

ಆದ್ದರಿಂದಲೇ ನಾವು ಈಗಾಗಲೇ ಆ ದಿಕ್ಕಿನಲ್ಲಿ ಒಂದಾದ ನಂತರ ಒಂದರಂತೆ ಬಲಿಷ್ಠವಾದ ಹೆಜ್ಜೆಗಳನ್ನು ಇರಿಸಿದ್ದೇವೆ. ನ್ಯೂಕ್ಲಿಯರ್ ಎನರ್ಜಿಯು ಇಂದು ಇಂಧನ ಭದ್ರತೆಯ ಒಂದು ದೊಡ್ಡ ಮಾಧ್ಯಮವಾಗಿದೆ. ನಾವು ಸಂಸತ್ತಿನಲ್ಲಿ ಅಣುಶಕ್ತಿ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮೂಲಕ ಒಂದು ಹೊಸ ದಿಕ್ಕಿನಲ್ಲಿ ಸಾಗುವ ದಾರಿಯನ್ನು ಸುಗಮಗೊಳಿಸಿದ್ದೇವೆ. 2047ರ ವೇಳೆಗೆ ನಾವು 100 ಗಿಗಾವಾಟ್ ನ್ಯೂಕ್ಲಿಯರ್ ಪವರ್ ಉತ್ಪಾದಿಸುವ ಗುರಿಯನ್ನು ಹೊಂದಿದ್ದೇವೆ. ಇದೇ ದಶಕದಲ್ಲಿ ನಾವು 5 ಹೊಸ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಪ್ರಾರಂಭಿಸುವ ಗುರಿ ಹಾಕಿಕೊಂಡು ಮುನ್ನಡೆಯುತ್ತಿದ್ದೇವೆ. ಈ ವರ್ಷ ಭಾರತವು ಫಾಸ್ಟ್ ಬ್ರೀಡರ್ ನ್ಯೂಕ್ಲಿಯರ್ ತಂತ್ರಜ್ಞಾನದಲ್ಲಿ ಪರಿಣತಿಯನ್ನು ಸಾಧಿಸುವ ಮೂಲಕ ಒಂದು ಅತ್ಯಂತ ಪ್ರಮುಖ ಮೈಲಿಗಲ್ಲನ್ನು ದಾಟಿದೆ ಮತ್ತು ಅದರ ಫಲವಾಗಿ ಪರಮಾಣು ಇಂಧನ ಕ್ಷೇತ್ರದಲ್ಲಿ ಆತ್ಮನಿರ್ಭರರಾಗುವತ್ತ ನಾವು ಒಂದು ಅತ್ಯಂತ ದೊಡ್ಡ ಯಶಸ್ವಿ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಹಲವು ಬಾರಿ ಸಂಪನ್ಮೂಲಗಳ ಕೊರತೆಯಿಂದಾಗಿ ದೇಶವು ಎಂದಿಗೂ ನಿಂತು ಹೋಗುವುದಿಲ್ಲ. ಆದರೆ ಅಭಿವೃದ್ಧಿಯ ಹಾದಿಯಲ್ಲಿ ನಾವು ಹಿಂದುಳಿಯಲು ಕಾರಣವೆಂದರೆ ಅದು ನಮ್ಮ ಆಲೋಚನೆಗಳ ಮಿತಿಗಳು. ಯಾವಾಗ ನಮ್ಮ ಆಲೋಚನಾ ಕ್ರಮವು ಸಂಕುಚಿತಗೊಳ್ಳುತ್ತದೆಯೋ ಮತ್ತು ಆ ಮಿತಿಗಳಲ್ಲೇ ಸಿಲುಕುತ್ತದೆಯೋ ಆಗ ನಮಗೆ ನಮ್ಮ ಸ್ವಂತ ಸಾಮರ್ಥ್ಯವನ್ನು ಗುರುತಿಸಲು ಸಹ ಸಾಧ್ಯವಾಗುವುದಿಲ್ಲ. ಇಂದು ನಮ್ಮ ದೇಶವು ಕಚ್ಚಾ ತೈಲಕ್ಕಾಗಿ ಇತರರ ಮೇಲೆ ಅವಲಂಬಿತವಾಗುವ ಅನಿವಾರ್ಯತೆ ಎದುರಾಗಿದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ತಪ್ಪು ಆಲೋಚನೆಗಳೇ ಕಾರಣವಾಗಿದೆ. ನೀವು ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಪಡುತ್ತೀರಿ. ಏಕೆಂದರೆ ಇಂತಹ ಸಂಕುಚಿತ ಆಲೋಚನಾ ಕ್ರಮದಿಂದಾಗಿ ನಮ್ಮ ಒಟ್ಟು ಸಮುದ್ರ ತೀರದ ಸುಮಾರು 99%ರಷ್ಟು ಭಾಗವನ್ನು ನೋ ಗೋ ಏರಿಯಾ ಎಂದು ಘೋಷಿಸಲಾಗಿತ್ತು. ನಾವೇ ನಮ್ಮ ಸಮುದ್ರದ ಆಳಕ್ಕೆ ಇಳಿದು ಅಲ್ಲಿ ಅನ್ವೇಷಣೆಯನ್ನು ನಡೆಸಬಾರದು ಎಂಬ ನಿರ್ಧಾರವನ್ನು ಕೈಗೊಂಡಿದ್ದೆವು. ಇದು ನಮ್ಮ ಆಲೋಚನೆಯಲ್ಲಿದ್ದ ಬಡತನವಾಗಿತ್ತು, ಆದರೆ ಇನ್ನು ಮುಂದೆ ಇದು ನಡೆಯುವುದಿಲ್ಲ ಎಂದು ನಾವು ಈಗ ದೃಢವಾಗಿ ನಿರ್ಧರಿಸಿದ್ದೇವೆ. ಹಿಂದೆ 99%ರಷ್ಟು ಯಾವ ಭಾಗಗಳು ನೋ ಗೋ ಏರಿಯಾ ಆಗಿದ್ದವೋ ನಾವು ಅವುಗಳನ್ನು ಗೋ ಅಹೆಡ್ ಏರಿಯಾಗಳಾಗಿ ಮುಕ್ತಗೊಳಿಸಿದ್ದೇವೆ. ಈಗ ನಾವು ಸಮುದ್ರದ ಆಳದಲ್ಲಿಯೂ ಸಹ ಎಕ್ಸ್ಪ್ಲೋರೇಷನ್ ಮಾಡಲು ಹೊಸ ಹೊಸ ನೈಸರ್ಗಿಕ ನಿಕ್ಷೇಪಗಳನ್ನು ಹುಡುಕುವ ದಿಕ್ಕಿನಲ್ಲಿ ಮುನ್ನಡೆಯುತ್ತಿದ್ದೇವೆ. ಇದಕ್ಕಾಗಿ ನಾವು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇವೆ ಮತ್ತು ಕಳೆದ ವರ್ಷ ಇದೇ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟು ಸಮುದ್ರ ಮಂಥನ ಕಾರ್ಯಕ್ರಮವನ್ನು ಘೋಷಿಸಿದ್ದೇವೆ. ಕಳೆದ ಕೆಲವು ದಿನಗಳಲ್ಲಿ ನಾವು ಈ ಕೆಲಸಕ್ಕಾಗಿ 85,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ಈ ಕಾರ್ಯಕ್ಕೆ ಹೆಚ್ಚಿನ ವೇಗವನ್ನು ನೀಡಲು ನಿರ್ಧರಿಸಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂಧನ ಭದ್ರತೆಯ ವಿಷಯದಲ್ಲಿ ನಾನು ಮೊದಲೇ ಹೇಳಿದಂತೆ ನಾವು ಪರ್ಯಾಯ ಇಂಧನ ಮೂಲಗಳತ್ತಲೂ ನಮ್ಮ ಸಂಪೂರ್ಣ ಶಕ್ತಿಯನ್ನು ವಿನಿಯೋಗಿಸುವುದು ಇಂದು ಬಹಳ ಅಗತ್ಯವಾಗಿದೆ. ಇದೇ ಕಾರಣಕ್ಕಾಗಿಯೇ ಇಂಧನದ ಸರಿಯಾದ ಬಳಕೆಯನ್ನು ಉತ್ತೇಜಿಸುತ್ತಾ ಭಾರತವು ಇಂದು ಈ ದಿಕ್ಕಿನಲ್ಲಿ ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತಿದೆ. 2014ಕ್ಕಿಂತ ಮೊದಲು, ಅಂದರೆ ಇಂದಿಗೆ 12 ವರ್ಷಗಳ ಹಿಂದೆ, ನಮ್ಮ ದೇಶದ ಕೇವಲ 70 ನಗರಗಳಲ್ಲಿ ಮಾತ್ರ ಪೈಪ್ ಮೂಲಕ ಗ್ಯಾಸ್ ವಿತರಣೆಯ ವ್ಯವಸ್ಥೆ ಇತ್ತು. ಕೇವಲ 12 ವರ್ಷಗಳಲ್ಲಿ ಈ 70 ನಗರಗಳ ಸಂಖ್ಯೆಯನ್ನು ನಾವು 700 ನಗರಗಳಿಗೆ ತಲುಪಿಸಿದ್ದೇವೆ. ಇದನ್ನೇ ವೇಗ ಎನ್ನುವುದು, ಇದನ್ನೇ ವಿಸ್ತಾರ ಎನ್ನುವುದು. 2014ಕ್ಕಿಂತ ಮೊದಲು ಅತಿ ಕಷ್ಟದಿಂದ ಕೇವಲ 20-22 ಲಕ್ಷ ಮನೆಗಳಿಗೆ ಮಾತ್ರ ಪೈಪ್ ಮೂಲಕ ಗ್ಯಾಸ್ ತಲುಪುತ್ತಿತ್ತು. ಆದರೆ ಇಂದು ಸುಮಾರು 1.25 ಕೋಟಿ ಮನೆಗಳಿಗೆ ಪೈಪ್ ಮೂಲಕ ಗ್ಯಾಸ್ ತಲುಪಿಸುವ ಕೆಲಸ ನಡೆಯುತ್ತಿದೆ. 12 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಸೋಲಾರ್ ಎನರ್ಜಿ ಸಾಮರ್ಥ್ಯವು ಕೇವಲ 2 ಗಿಗಾವ್ಯಾಟ್ ಮಾತ್ರ ಇತ್ತು. ಕೇವಲ 2 ಗಿಗಾವ್ಯಾಟ್. ಇಂದು ನಾವು 160 ಗಿಗಾವ್ಯಾಟ್ ಗುರಿಯನ್ನು ತಲುಪಿ ಸಾಧಿಸಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮಗೆ ಮತ್ತೊಂದು ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ದೇಶದ ಮಧ್ಯಮ ವರ್ಗದವರಿಗೆ ಮತ್ತು ಸಾಮಾನ್ಯ ಕುಟುಂಬಗಳಿಗೆ ಇದರ ಪ್ರಯೋಜನ ಸಿಗಬೇಕು ಎಂಬ ಬಗ್ಗೆಯೂ ಅಷ್ಟೇ ಗಮನ ಹರಿಸಿದ್ದೇವೆ. ಇದಕ್ಕಾಗಿ ನಾವು ಪಿಎಂ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ ಮತ್ತು ಇಷ್ಟು ಕಡಿಮೆ ಅವಧಿಯಲ್ಲಿ 50 ಲಕ್ಷ ಮನೆಗಳು ಈ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿರುವುದು ಇಂದು ನನಗೆ ತೃಪ್ತಿ ನೀಡಿದೆ. ಸೌರಶಕ್ತಿಯ ಕ್ಷೇತ್ರದಲ್ಲಿ ನಾವು ಈಗಾಗಲೇ ನಿಗದಿತ ಗುರಿಯನ್ನು ದಾಟಿದ್ದೇವೆ. ಈ ಕೆಲಸವು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದರ ಪರಿಣಾಮವಾಗಿ 1,000+ ಮನೆಗಳ ವಿದ್ಯುತ್ ಬಿಲ್ ಶೂನ್ಯಕ್ಕೆ ಇಳಿದಿದೆ. 1,000+ ಕುಟುಂಬಗಳು ಇಂದು ತಮ್ಮ ಮನೆಗೆ ಬೇಕಾದ ವಿದ್ಯುತ್ ಬಳಸುವುದರ ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡಿ ಹಣವನ್ನು ಸಹ ಗಳಿಸುತ್ತಿವೆ. ಪ್ರತಿಯೊಂದು ಕುಟುಂಬಕ್ಕೂ ಈ ಕಾರ್ಯಕ್ಕಾಗಿ ನಮ್ಮ ಸರ್ಕಾರವು 80,000 ರೂಪಾಯಿಗಳ ಸಹಾಯಧನ

0: ನೀಡುತ್ತಿದೆ. ಈ ಮೂಲಕ ನಾವು ಈ ಮಹತ್ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮಗೆ ಈ ವಿಷಯ ಕೇಳಿ ಆಶ್ಚರ್ಯವಾಗಬಹುದು. ನಮ್ಮ ದೇಶದ ರೈಲ್ವೆಯ ವಿದ್ಯುದೀಕರಣದ ಕೆಲಸವು ಮೊದಲ ಬಾರಿಗೆ 1925ರಲ್ಲೇ, ಅಂದ್ರೆ ಬ್ರಿಟಿಷರ ಕಾಲದಲ್ಲೇ ಆರಂಭವಾಗಿದೆ. 1925ರಲ್ಲಿ ರೈಲ್ವೆ ವಿದ್ಯುದೀಕರಣದ ಕೆಲಸ ಆರಂಭವಾಯಿತು. ಆದರೆ ಸುಮಾರು 90 ವರ್ಷಗಳಲ್ಲಿ, ಅಂದ್ರೆ 1925ರಿಂದ ಮುಂದಿನ 90 ವರ್ಷಗಳ ಅವಧಿಯಲ್ಲಿ ಕೇವಲ 30% ರೈಲ್ವೆ ವಿದ್ಯುದೀಕರಣದ ಕೆಲಸ ಮಾತ್ರ ಪೂರ್ಣಗೊಂಡಿತು. ಅಂದರೆ ಆ 90 ವರ್ಷಗಳಲ್ಲಿನ ನಮ್ಮ ವೇಗವನ್ನು ನೀವೇ ಗಮನಿಸಿ ಮತ್ತು ಗುರಿಯನ್ನು ತಲುಪಲು ನಾವು ನಡೆಸಿದ ಓಟವನ್ನು ನೋಡಿ. ಆದರೆ ನಾವು ಕೇವಲ ಈ 1 ದಶಕದ ಅವಧಿಯಲ್ಲಿಯೇ 100% ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. 90 ವರ್ಷಗಳಲ್ಲಿ 30% ಕೆಲಸವಾದರೆ ಕಳೆದ ಕೇವಲ 10 ವರ್ಷಗಳಲ್ಲಿ 70% ಕೆಲಸವಾಗಿದೆ. ಇದನ್ನೇ ನಿಜವಾದ ಕೆಲಸ ಎನ್ನುವುದು. ಮತ್ತು ಇದರ ಪರಿಣಾಮವಾಗಿ ನಾವು ಹೊರದೇಶಗಳಿಂದ ತರಿಸುತ್ತಿದ್ದ ಡೀಸೆಲ್ನಲ್ಲಿ ದೊಡ್ಡ ಮಟ್ಟದ ಉಳಿತಾಯವಾಯಿತು. ರೈಲುಗಳು ವಿದ್ಯುತ್ ಶಕ್ತಿಯಿಂದ ಸಂಚರಿಸಲಾರಂಭಿಸಿ ಪರಿಸರಕ್ಕೂ ಸಾಕಷ್ಟು ಪ್ರಯೋಜನವಾಗತೊಡಗಿತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾವು ಇಲ್ಲಿಗೆ ನಿಂತಿಲ್ಲ, ನಮ್ಮ ಈ ಪ್ರಗತಿಯ ಪಯಣ ಮುಂದುವರಿಯುತ್ತಿದೆ. ಏಕೆಂದರೆ ನಾವು ಈ ಜಗತ್ತಿನಲ್ಲಿ ಯಾರಿಗಿಂತಲೂ ಹಿಂದೆ ಇರಲು ಬಯಸುವುದಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ನೀವು ಒಂದು ಸುದ್ದಿಯನ್ನ ಕೇಳಿರಬಹುದು. ಭಾರತವು ಇಂಧನ ವಲಯದಲ್ಲಿ ಒಂದು ಮೈಲಿಗಲ್ಲನ್ನು ಸ್ಥಾಪಿಸಿದೆ. ದೇಶ ಮೊದಲ ಬಾರಿಗೆ ಹೈಡ್ರೋಜನ್ ನಿಂದ ಚಲಿಸುವ ರೈಲನ್ನು ಪ್ರಾರಂಭಿಸಿದೆ. ಮತ್ತು ನನಗೆ ಸಂತೋಷವಿದೆ ಎಂದರೆ ಇದು ಅತ್ಯಂತ ಉದ್ದವಾದ ರೈಲಾಗಿದೆ, ಅತ್ಯಂತ ಶಕ್ತಿಶಾಲಿ ರೈಲಾಗಿದೆ. ಮತ್ತು ವಿಶ್ವದ ಹೈಡ್ರೋಜನ್ ರೈಲುಗಳ ಕ್ಷೇತ್ರದಲ್ಲಿ ಭಾರತವು ತನ್ನ ವಿಜಯದ ಧ್ವಜವನ್ನು ಹಾರಿಸಿದೆ. ನನ್ನ ಸಮಸ್ತ ದೇಶವಾಸಿಗಳೇ, ಕಳೆದ 10-12 ವರ್ಷಗಳಿಂದ ನಾವು ನಿರಂತರವಾಗಿ 2047ರ ಗುರಿಯನ್ನು ತಲುಪಲು ನಾವು ವೇಗವಾಗಿ ಮುನ್ನುಗ್ಗುತ್ತಿದ್ದೇವೆ. ಮತ್ತು ಒಂದಾದ ನಂತರ ಒಂದು ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸುತ್ತಿದ್ದೇವೆ. ನಾವು ಎಂದೂ ಊಹಿಸಿರಲಿಲ್ಲ ನಮ್ಮ ಈ ಪಯಣದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಎಂದು. ಕಳೆದ 10-12 ವರ್ಷಗಳಲ್ಲಿ ನಾವು ಎಷ್ಟೋ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿದ್ದೇವೆ. ಕರೋನಾದಂತಹ ಜಾಗತಿಕ ಸಾಂಕ್ರಾಮಿಕ ರೋಗವು ಇಡೀ ಜಗತ್ತನ್ನೇ ಆತಂಕಕ್ಕೆ ತಳ್ಳಿತು. ಮತ್ತು ಇದರ ಪರಿಣಾಮವಾಗಿ ಪ್ರಪಂಚದ ಎಲ್ಲಾ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕುಸಿದು ಹೋಗಿದ್ದವು. ಕೊರೋನಾದ ಸಂಕಷ್ಟದಿಂದ ಹೊರಬರುತ್ತಿದ್ದಂತೆಯೇ ಯುದ್ಧದ ಭೀಕರ ಸುದ್ದಿಗಳು ಕೇಳಿ ಬರಲಾರಂಭಿಸಿದವು. ಒಂದೆಡೆ ಉಕ್ರೇನ್, ಮತ್ತೊಂದೆಡೆ ಪಶ್ಚಿಮ ಏಷ್ಯಾ, ಹೀಗೆ ಎಲ್ಲೆಡೆ ಉದ್ವಿಗ್ನತೆಯ ವಾತಾವರಣ ನಿರ್ಮಾಣವಾಯಿತು. ಮತ್ತು ಈ ಬಗ್ಗೆ ಭವಿಷ್ಯ ಹೇಳುವವರು ಏನೇನೋ ಭವಿಷ್ಯವಾಣಿಗಳನ್ನು ನುಡಿಯುತ್ತಿದ್ದರು. ದೇಶವನ್ನು ಹೆದರಿಸುವುದು ಜನರಲ್ಲಿ ಭಯ ಹುಟ್ಟಿಸುವುದು ಮತ್ತು ಅವರನ್ನು ಸದಾ ಚಿಂತೆಗೀಡು ಮಾಡುವುದರಲ್ಲೇ ಕೆಲವು ಜನರು ಆನಂದ ಪಡುತ್ತಾರೆ. ಭಾರತದ ಜನರಿಗೆ ಸರಿಯಾದ ಸಮಯದಲ್ಲಿ ಲಸಿಕೆ ಸಿಗುವುದಿಲ್ಲ ಎಂದು ಅವರು ಅಪಪ್ರಚಾರ ಮಾಡಿದರು. ಕೋವಿಡ್ ಸಮಯದಲ್ಲಿ ಜನರು ಬದುಕುಳಿಯುವುದು ಕಷ್ಟ, ಏನೂ ಉಳಿಯುವುದಿಲ್ಲ ಎನ್ನುವಾಗಲೇ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ಎದುರಾಯಿತು. ಆಗ ಪೆಟ್ರೋಲ್ ಪಂಪ್ಗಳಲ್ಲಿ ಪೆಟ್ರೋಲ್ ಸಿಗುವುದಿಲ್ಲ, ಗ್ಯಾಸ್ ಸಿಗುವುದಿಲ್ಲ, ಡೀಸೆಲ್ ಮತ್ತು ರಸಗೊಬ್ಬರಗಳು ಸಿಗುವುದಿಲ್ಲ ಎಂದೆಲ್ಲ ಇಡೀ ಜಗತ್ತಿನಾದ್ಯಂತ ವದಂತಿಗಳನ್ನು ಹಬ್ಬಿಸಿ ಭಾರತ ಜನರನ್ನು ಭಯಭೀತರನ್ನಾಗಿ ಮಾಡುವ ಮತ್ತು ಅವರನ್ನು ಹೆದರಿಸುವ ಕೆಲಸ ನಡೆಯಿತು. ಜನರನ್ನು ಸದಾ ಚಿಂತೆಯ ಸಾಗರದಲ್ಲಿ ಮುಳುಗಿಸಿಡುವುದರಲ್ಲೇ ಕೆಲವು ಜನರಿಗೆ ಒಂದು ರೀತಿಯ ಆನಂದ ಸಿಗುತ್ತಿತ್ತು. ಕಳೆದ 10-12 ವರ್ಷಗಳ ಉತ್ತಮ ಯೋಜನೆಗಳು ಇಂದು ಫಲ ನೀಡುತ್ತಿವೆ ಎಂಬುದನ್ನು ಇಡೀ ದೇಶವೇ ನೋಡಿದೆ. ಮತ್ತು ಇಂತಹ ದೊಡ್ಡ ಬಿಕ್ಕಟ್ಟಿನ ನಡುವೆಯೂ ಅತಿಥಿ ದೇವೋಭವ ಅಥವಾ ನಾಗರಿಕರೇ ದೇವರು ಎಂಬ ಮಂತ್ರದೊಂದಿಗೆ ಬದುಕುತ್ತಿರುವ ಭಾರತವು ಹಿಂದೆಯೇ ಮಾಡಿಕೊಂಡಿದ್ದ ಸಿದ್ಧತೆಗಳು ನಮಗೆ ನೆರವಾದವು. ಸಂಕಷ್ಟಗಳು ಬರುತ್ತವೆ ಎಂದು ನಾವು ಮೊದಲೇ ಊಹಿಸಿರಲಿಲ್ಲ. ಆದರೆ ಬಿಕ್ಕಟ್ಟಿನ ಸಮಯದಲ್ಲಿ ಆ ಎಲ್ಲಾ ಸಿದ್ಧತೆಗಳು ನಮಗೆ ಆಸರೆಯಾದವು. ಅದರ ಫಲವಾಗಿ ಇಂದು ದೇಶದಲ್ಲಿ ಅನಿಲದ ಕೊರತೆ ಇಲ್ಲ, ಪೆಟ್ರೋಲ್ ಸಹ ಲಭ್ಯವಿದೆ ಮತ್ತು ರಸಗೊಬ್ಬರವಾದ ಯೂರಿಯಾ ಕೂಡ ಹೇರಳವಾಗಿದೆ. ನಾವಿಂದು ನಮ್ಮ ಸ್ವಂತ ಶಕ್ತಿಯ ಮೇಲೆ ಎದ್ದು ನಿಲ್ತಿದ್ದೇವೆ, ಹೆಮ್ಮೆಯಿಂದ ಮುನ್ನಡೆಯುತ್ತಿದ್ದೇವೆ.
1: ನನ್ನ ಪ್ರೀತಿಯ ದೇಶವಾಸಿಗಳೇ, ಜಗತ್ತಿನ ಈ ಎಲ್ಲಾ ಬಿಕ್ಕಟ್ಟುಗಳ ಪ್ರಭಾವವು ಪ್ರತಿಯೊಬ್ಬರ ಮೇಲೂ ಉಂಟಾಗಿದೆ. ನಾವು ಕೂಡ ಅದರಿಂದ ಹೊರತಾಗಿಲ್ಲ. ವಿಶ್ವ ಮಾರುಕಟ್ಟೆಯಲ್ಲಿ 1 ಚೀಲ ಯೂರಿಯಾದ ಬೆಲೆ ಇಂದು ಸುಮಾರು 3,000 ರೂಪಾಯಿಗಳಷ್ಟಾಗಿದೆ. ಆದರೆ ಇಂದಿಗೂ ಸಹ ನಮ್ಮ ದೇಶದ ರೈತರು ಆ ಭಾರಿ ಹೊರೆಯನ್ನು ಹೊರುವಂತೆ ನಾವು ಒತ್ತಾಯಿಸುತ್ತಿಲ್ಲ. ಬದಲಾಗಿ ಸರ್ಕಾರವೇ ಆ ಹೊರೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಿದೆ. ಮತ್ತು ಪ್ರಪಂಚದಿಂದ ನಮಗೆ 3,000 ರೂಪಾಯಿಗೆ ಸಿಗುವ ಯೂರಿಯಾ ಚೀಲವನ್ನು ನಮ್ಮ ರೈತರಿಗೆ ಕೇವಲ 300 ರೂಪಾಯಿಗಳಿಗೆ ನೀಡಲು ನಾವು ಶಕ್ತರಾಗಿದ್ದೇವೆ. ಅಷ್ಟೇ ಅಲ್ಲದೆ ಇಂದು ವಿಶ್ವದ ಮಾರುಕಟ್ಟೆಯಲ್ಲಿ DAP ಬೆಲೆಯು 5,000 ರೂಪಾಯಿಗಳನ್ನು ತಲುಪಿದೆ. ಆದರೆ ನಮ್ಮ ದೇಶದ ರೈತರಿಗೆ ಯಾವುದೇ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ನಾವು ಇಂದಿಗೂ ಅವರಿಗೆ ಕೇವಲ 1,350 ರೂಪಾಯಿಗಳಿಗೆ DAP ಒದಗಿಸುವ ಕೆಲಸ ಮಾಡುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಒಂದು ಕಾಲವಿತ್ತು ನಾನು ಆತ್ಮನಿರ್ಭರತೆಯ ಬಗ್ಗೆ ಮಾತನಾಡುತ್ತಿದ್ದಾಗ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕುಳಿತು ಯೋಚಿಸುವ ಕೆಲವು ಜನರು ಹಾಗಾದರೆ ಜಾಗತೀಕರಣದ ಗತಿ ಏನು ಎಂದು ನಮ್ಮನ್ನು ಪ್ರಶ್ನಿಸುತ್ತಿದ್ದರು.

ಆದರೆ ಕಳೆದ ಒಂದು ದಶಕದಲ್ಲಿ ಜಗತ್ತು ಗ್ಲೋಬಲೈಸೇಷನ್ ಎಂಬ ಪದವನ್ನೇ ಬಳಸುವುದನ್ನು ನಿಲ್ಲಿಸಿದಂತೆ ತೋರುತ್ತಿದೆ ಎಂಬುದನ್ನು ಇಡೀ ಜಗತ್ತು ನೋಡುತ್ತಿದೆ. ಎಲ್ಲಿಂದ ಈ ಗ್ಲೋಬಲೈಸೇಷನ್ ಧ್ವನಿ ಕೇಳಿ ಬರುತ್ತಿತ್ತೋ ಇಂದು ಅದು ಕೇಳಿಸದಂತಾಗಿದೆ. ವಿಶ್ವದ ಪ್ರತಿಯೊಂದು ದೇಶವೂ ಇಂದು ತನ್ನದೇ ಆದ ಸವಾಲುಗಳ ಮತ್ತು ಹಿತಾಸಕ್ತಿಗಳತ್ತ ಮುಖ ಮಾಡಿವೆ. ಆದರೆ ದುರದೃಷ್ಟವಶಾತ್ ಈ ಬಿಕ್ಕಟ್ಟಿನ ಕಾಲಘಟ್ಟದಲ್ಲಿ ಕೆಲವು ಜನರು ತಮ್ಮ ವರ್ಚಸ್ಸನ್ನು ಪ್ರದರ್ಶಿಸಲು ಸಂಪನ್ಮೂಲಗಳನ್ನು ವೆಪನೈಸ್ ಮಾಡುವ ಆಟವಾಡಿದ್ದಾರೆ. ಜಗತ್ತು ಇಂದು ತನ್ನ ಬಳಿ ಇರುವ ಪ್ರತಿಯೊಂದನ್ನು ವೆಪನೈಸ್ ಮಾಡಲು ಮುಂದಾಗಿದೆ. ಸಂಪನ್ಮೂಲಗಳನ್ನು ವೆಪನೈಸ್ ಮಾಡುವುದು ಅಂದರೆ ಸಂಪನ್ಮೂಲಗಳ ಸಶಸ್ತ್ರೀಕರಣ ಮಾಡುವುದರಲ್ಲೇ ಇಂದು ಜಗತ್ತು ತೊಡಗಿಸಿಕೊಂಡಿದೆ. ಪೆಟ್ರೋಲ್, ಡೀಸೆಲ್, ರಸಗೊಬ್ಬರ, ಔಷಧಿಗಳು, ತಂತ್ರಜ್ಞಾನದ ಚಿಪ್ಗಳು ಅಷ್ಟೇ ಅಲ್ಲದೆ ಇಂದು ಭೂಭಾಗವನ್ನು ಕೂಡ ಶಸ್ತ್ರಾಸ್ತ್ರವನ್ನಾಗಿ ಬಳಸಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ನಾವು ಕಳೆದ 10 ವರ್ಷಗಳಿಂದ ಆತ್ಮನಿರ್ಭರತೆಯ ಮಂತ್ರದೊಂದಿಗೆ ಸರಿಯಾದ ದಿಕ್ಕಿನಲ್ಲಿ ಸಾಗದಿದ್ದಲ್ಲಿ ಇಂತಹ ಸವಾಲುಗಳನ್ನು ಇಷ್ಟು ಬಲವಾಗಿ ಎದುರಿಸುವುದು ಹೇಗೆ ಸಾಧ್ಯವಾಗುತ್ತಿತ್ತು ಎಂಬುದನ್ನು ನಾವು ಊಹಿಸಿಕೊಳ್ಳಲು ಅಸಾಧ್ಯವಾಗಿರುತ್ತಿತ್ತು. ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಸಿದ್ಧತೆಗಳು ಇಂದು ನಿರಂತರವಾಗಿ ಹೆಚ್ಚುತ್ತಲೇ ಇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಭಾರತದ ವರ್ಚಸ್ಸು ಸಂಪೂರ್ಣವಾಗಿ ಹೆಚ್ಚುತ್ತಿದೆ. ಇಂದು ಭಾರತವು ಇಡೀ ಜಗತ್ತಿಗೆ ಒಂದು ಭರವಸೆಯ ಕಿರಣವಾಗಿ ಮತ್ತು ಗೌರವಾನ್ವಿತ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ. ಭಾರತದ ಬಳಿ ಸ್ಥಿರವಾದ ರಾಜಕೀಯ ಬೆಂಬಲವಿದೆ, ಸುಭದ್ರ ಸರ್ಕಾರವಿದೆ, ಭಾರತವು ರೋಮಾಂಚಕ ಪ್ರಜಾಪ್ರಭುತ್ವವನ್ನು ಹೊಂದಿದೆ, ಹಾಗೂ ನಮ್ಮಲ್ಲಿ ಅತ್ಯಂತ ಬಲಿಷ್ಠವಾದ ನ್ಯಾಯಾಂಗ ವ್ಯವಸ್ಥೆಯೂ ಇದೆ. ಮತ್ತು ನಮಗೆಲ್ಲರಿಗೂ ದಾರಿದೀಪವಾಗಿರುವುದು ಭಾರತದ ಸಂವಿಧಾನ. ಇಂದು ಇಡೀ ಜಗತ್ತು ನಮ್ಮ ಈ ಸಾಮರ್ಥ್ಯವನ್ನು ಗುರುತಿಸಲು ಆರಂಭಿಸಿದೆ. ಇದೇ ಕಾರಣಕ್ಕಾಗಿ 2014 ನಂತರ ವಿಶ್ವದ ಸುಮಾರು 40 ದೇಶಗಳೊಂದಿಗೆ ನಮ್ಮ FTA ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಏರ್ಪಡುತ್ತಿವೆ. ನೋಡಿ, ಇಂದು ಎಂತಹ ದೊಡ್ಡ ಅವಕಾಶ ನಮ್ಮ ಮುಂದೆ ಬಂದಿದೆ. ವಾಸ್ತವವಾಗಿ ಈ ಒಪ್ಪಂದಗಳು ನಮಗೆ ದೊರೆತಿರುವ ಒಂದು ಸುಸಂದರ್ಭವಾಗಿದೆ. ಮತ್ತು ಆದ್ದರಿಂದ ನಾನು ವಿಶೇಷವಾಗಿ ನನ್ನ MSME ವಲಯದವರಿಗೆ ಈ ಮಾತನ್ನು ಹೇಳಲು ಬಯಸುತ್ತೇನೆ. ನಾವು ಈ ಸುವರ್ಣ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೈಬಿಡಬಾರದು. ನಾವೀಗ ಜಗತ್ತಿನ ಮೂಲೆ ಮೂಲೆಗೂ ತಲುಪಬೇಕಿದೆ. ಭಾರತದ ಉತ್ಪನ್ನಗಳು ವಿಶ್ವದ ಮಾರುಕಟ್ಟೆಯ ಎಲ್ಲೆಡೆ ಪಸರಿಸಬೇಕು. ಅದು ಜವಳಿ ಉದ್ಯಮ ಇರಲಿ, ನಮ್ಮ ಮೆಷಿನರಿ ಆಗಿರಲಿ, ಅಥವಾ ನಮ್ಮ ಔಷಧಿಗಳೇ ಆಗಿರಲಿ, ನಾವು ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೈಬಿಡಬಾರದು. ಆದರೆ ಜಾಗತಿಕವಾಗಿ ನಿಗದಿಪಡಿಸಲಾದ ಮಾನದಂಡಗಳನ್ನು ನಾವು ಯಶಸ್ವಿಯಾಗಿ ದಾಟಬೇಕಿದೆ. ಪ್ರಪಂಚದಲ್ಲಿ ಈಗ ಲಭ್ಯವಿರುವುದಕ್ಕಿಂತ ಉತ್ತಮವಾದ ಗುಣಮಟ್ಟವನ್ನು ನಾವು ನೀಡಬೇಕಾಗುತ್ತೆ, ಮತ್ತು ಜಗತ್ತಿಗೆ ಸಿಗುತ್ತಿರುವುದಕ್ಕಿಂತ ಕಡಿಮೆ ದರದಲ್ಲಿ ನಾವು ಪೂರೈಸಬೇಕಾಗುತ್ತೆ. ಹಾಗೂ ಪಂಜಾಬಿನ ಲೂಧಿಯಾನದಿಂದ ಹಿಡಿದು ತಮಿಳುನಾಡಿನ ತಿರುಪುರದವರೆಗೆ ವ್ಯಾಪಿಸಿರುವ ನಮ್ಮ ಜವಳಿ ಉದ್ಯಮ ಕ್ಷೇತ್ರವು ಇಡೀ ವಿಶ್ವದಾದ್ಯಂತ ತಲುಪುವ ಸಾಮರ್ಥ್ಯ ಹೊಂದಿದೆ. ಅಷ್ಟೇ ಅಲ್ಲದೆ ಕೇರಳದಿಂದ ಹಿಡಿದು ಗುಜರಾತ್ವರೆಗೆ ಮತ್ತು ತಮಿಳುನಾಡಿನಿಂದ ಹಿಡಿದು ಬಂಗಾಳದವರೆಗೆ ಹರಡಿರುವ ನಮ್ಮ ಸಮುದ್ರ ತೀರ ಮತ್ತು ಅಲ್ಲಿನ ನಮ್ಮ ಮೀನುಗಾರ ಸಹೋದರ ಸಹೋದರಿಯರೇ, ಇಂದು ಈ ಮುಕ್ತ ವ್ಯಾಪಾರ ಒಪ್ಪಂದಗಳ ಕಾರಣದಿಂದಾಗಿ ನಮ್ಮ ಸೀಗಡಿ ಅಂದರೆ ಜಿಂಗಾ ರಫ್ತು ಮಾಡಲು ಮತ್ತು ನಮ್ಮ ಇತರ ಸೀಫುಡ್ ಅಂದರೆ ಸಮುದ್ರ ಆಹಾರಗಳಿಗೆ ವಿಶ್ವದ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟ ಪ್ರವೇಶವನ್ನು ಪಡೆಯಲು ಇಂದು ಅಪಾರ ಸಾಧ್ಯತೆಗಳು ಸೃಷ್ಟಿಯಾಗಿವೆ. ನಾನು ಬಯಸುವುದೇನೆಂದರೆ ನಾವು ಈ ಸನ್ನಿವೇಶ ಪಡೆದುಕೊಳ್ತಾ ಮುಂದೆ ಸಾಗುತ್ತಾ ಈ ಎಲ್ಲ ಗುರಿಗಳನ್ನು ತಲುಪಲು ಸಂಪೂರ್ಣವಾಗಿ ಪ್ರಯತ್ನಿಸೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ನಿಮ್ಮ ಮುಂದೆ ಮಂಡಿಸಿರುವ ಈ ಕಾರ್ಯಯೋಜನೆಯ ಹಿಂದಿರುವ 2047 ಗುರಿಯು ಅಚಲವಾದ ಅಡಿಪಾಯದ ಮೇಲೆ ನಿಂತಿದೆ. 2047 ಹೊತ್ತಿಗೆ ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಗುರಿಯು ಕಳೆದ 10 ರಿಂದ 12 ವರ್ಷಗಳಲ್ಲಿ ನಮ್ಮ ದೇಶವಾಸಿಗಳು ಪ್ರದರ್ಶಿಸಿದ ಅಸಾಧಾರಣ ಸಾಮರ್ಥ್ಯದ ಒಂದು ಭಾಗವಾಗಿದೆ. ಮತ್ತು ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶತಮಾನದ ಕಾಲು ಭಾಗ ಈಗಾಗಲೇ ಕಳೆದು ಹೋಗಿದೆ, ಮತ್ತು ಮುಂದಿನ ಕಾಲು ಭಾಗವು ನಮಗೆ ಅತ್ಯಂತ ನಿರ್ಣಾಯಕವಾಗಿದೆ. ಈಗ ನಾವು ವಿರಮಿಸಲು ಸಾಧ್ಯವಿಲ್ಲ, ನಮ್ಮ ವೇಗಕ್ಕೆ ತಡೆ ಉಂಟಾಗಬಾರದು. ನಮ್ಮ ಗುರಿ ಮತ್ತು ಹಾದಿ ಈಗಾಗಲೇ ನಿರ್ಧಾರವಾಗಿದೆ, ನಾವು ಅದನ್ನು ತಲುಪಲೇಬೇಕಿದೆ. ಇದಕ್ಕಾಗಿ ನಾವು ನಮ್ಮ ಕೆಲಸದ ಸಂಸ್ಕೃತಿಯನ್ನು ಬದಲಿಸಿಕೊಳ್ಳಬೇಕು. ನಮ್ಮ ಕಾರ್ಯವೈಖರಿಯನ್ನು ಬದಲಿಸಿಕೊಳ್ಳುವುದರ ಜೊತೆಗೆ ನಮ್ಮ ಆಲೋಚನಾ ಕ್ರಮವನ್ನು ಬದಲಾಯಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ನಾವು ನಮ್ಮ ಕೆಲಸದ ವೇಗವನ್ನು ಕೂಡ ಹೆಚ್ಚಿಸಬೇಕಿದೆ. ಕಳೆದ 5-6 ದಶಕಗಳಲ್ಲಿ ಯಾವ ಕೆಲಸಗಳು ಸಾಧ್ಯವಾಗಿಲ್ಲವೋ ಆ ಕೆಲಸಗಳನ್ನು ನಾವು ಮುಂಬರುವ 5-6 ವರ್ಷಗಳಲ್ಲಿ ಮಾಡಿ ತೋರಿಸಬೇಕಿದೆ. ಮತ್ತು ಈ ಕನಸನ್ನು ನನಸು ಮಾಡಲು ನಮಗೆ ಸಾಧ್ಯವಾಗುತ್ತದೆ ಎಂಬ ಅಚಲವಾದ ನಂಬಿಕೆ ನನಗೆ ನನ್ನ ದೇಶದ ಯುವ ಶಕ್ತಿಯ ಮೇಲೆ, ನನ್ನ ದೇಶದ ನವಯುವಕರ ಮೇಲೆ, ನನ್ನ ದೇಶದ ತಾಯಂದಿರು ಮತ್ತು ಸಹೋದರಿಯರ ಮೇಲೆ, ನನ್ನ ದೇಶದ ರೈತರ ಮೇಲೆ ಮತ್ತು ನನ್ನ ದೇಶದ ಕಾರ್ಮಿಕರ ಮೇಲೆ ಇದೆ. ಆದುದರಿಂದಲೇ ನಾವು ಸುಧಾರಣೆಯ ವೇಗವನ್ನು ಇನ್ನಷ್ಟು ಮುಂದಕ್ಕೆ ಕೊಂಡೊಯ್ಯಬೇಕಿದೆ. ಮತ್ತು ನಾನು ಸುಧಾರಣೆಯ ಬಗ್ಗೆ ಮಾತನಾಡುವಾಗ ಆ ಸುಧಾರಣೆಯು ನಮ್ಮ ಪಾಲಿಗೆ ಕೇವಲ ಒಂದು ಅನಿವಾರ್ಯತೆಯಲ್ಲ, ಅಥವಾ ಅದು ಕೇವಲ ಪ್ರಚಲಿತದಲ್ಲಿರುವ ಒಂದು ಪದವೂ ಅಲ್ಲ. ನಮಗೆ ಸುಧಾರಣೆ ಎಂಬುದು ಒಂದು ಅಚಲವಾದ ವಿಶ್ವಾಸವಾಗಿದೆ. ಮತ್ತು ಅದೇ ದೃಢ ವಿಶ್ವಾಸದೊಂದಿಗೆ ನಾವಿಂದು ರಿಫಾರ್ಮ್ ಎಕ್ಸ್ಪ್ರೆಸ್ ಹಳಿಯ ಮೇಲೆ ವೇಗವಾಗಿ ಸಾಗುತ್ತಿದ್ದೇವೆ.
ಮತ್ತು ನಾವು ಮುಂಬರುವ ದಿನಗಳಲ್ಲಿ ಕೂಡ

ನೆಕ್ಸ್ಟ್ ಲೆವೆಲ್ ರಿಫಾರ್ಮ್ ನ ತಂದ್ರೆ ಮುಂದಿನ ಹಂತದ ಸುಧಾರಣೆಗಳತ್ತ ಹೆಜ್ಜೆ ಹಾಕಲಿದ್ದೇವೆ. ಆದ್ದರಿಂದ ಸರ್ಕಾರ, ಸಮಾಜ, ಉದ್ಯಮ, ಉತ್ಪಾದಕರು, ರೈತರು, ಹೀಗೆ ಪ್ರತಿಯೊಬ್ಬರೂ ತಮ್ಮ ಟ್ರೆಡಿಷನಲ್ ವ್ಯವಸ್ಥೆಗಳಲ್ಲಿ ಸುಧಾರಣೆಗಳನ್ನು ತರಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಆಲೋಚನಾ ಕ್ರಮದಲ್ಲಿ ಕೂಡ ಸುಧಾರಣೆ ತರಬೇಕಿದೆ. ನಮ್ಮ ಗುರಿಗಳನ್ನು ಸುಧಾರಿಸಿಕೊಳ್ಳಬೇಕಿದೆ. ಮತ್ತು ಆದ್ದರಿಂದ ನನ್ನ ಪ್ರೀತಿಯ ದೇಶವಾಸಿಗಳೇ, ನಾವೆಲ್ಲರೂ ಒಂದು ನಿರ್ದಿಷ್ಟ ದಿಕ್ಕನ್ನು ಹಿಡಿದು ಸಾಗಬೇಕಿದೆ. ಭಾರತದ ಸಾಮರ್ಥ್ಯವನ್ನು ಸಪ್ತ ಸಿಂಧುವಿನ ರೂಪದಲ್ಲಿ ನಾವು ಅರಿತಿದ್ದ, ನಾವು ಅರ್ಥೈಸಿಕೊಂಡಿದ್ದ ಮತ್ತು ನಾವು ಕೇಳಿದ್ದ ಆ ಯುಗವನ್ನು ನಾನಿಂದು ನೆನಪಿಸಿಕೊಳ್ಳಲು ಬಯಸುತ್ತೇನೆ. ಈಗ ವಿಕಸಿತ ಭಾರತವನ್ನು ನಿರ್ಮಿಸಲು ನಮಗೆ ಹೊಸ ಪ್ರವಾಹದ ಅವಶ್ಯಕತೆ ಇದೆ. ಇಂದು ನಾನು ಕೆಂಪುಕೋಟೆಯ ಈ ಭದ್ರಕೋಟೆಯಿಂದ ದೇಶದ ಮುಂದೆ ಶಕ್ತಿಯ ಸಪ್ತಧಾರೆಗಳಿಗೆ ಕರೆ ನೀಡುತ್ತಿದ್ದೇನೆ. ಕಳೆದ 5-6 ದಶಕಗಳಲ್ಲಿ ಸಾಧ್ಯವಾಗದ್ದು ಮುಂಬರುವ 5-6 ವರ್ಷಗಳಲ್ಲಿ ಆ ಸಪ್ತಧಾರೆಗಳ ಸಾಮರ್ಥ್ಯದಿಂದ, ಅವುಗಳ ಶಕ್ತಿಯಿಂದ ಸಾಧ್ಯವಾಗಲಿದೆ. ನಾವು ದೇಶಕ್ಕೆ ಹೊಸ ಎತ್ತರ, ಹೊಸ ವೇಗವನ್ನು ನೀಡುತ್ತೇವೆ ಮತ್ತು ಹೊಸ ಗುರಿಗಳನ್ನು ದಾಟುವಂತಹ ಸಾಮರ್ಥ್ಯವನ್ನು ಒದಗಿಸುತ್ತೇವೆ. ಮತ್ತು ಇದರ ಜೊತೆ ಜೊತೆಗೆ ದೇಶದ ಯುವ ಶಕ್ತಿಯ ಸಾಮರ್ಥ್ಯವನ್ನು ರಾಷ್ಟ್ರ ನಿರ್ಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗುವುದು, ಅವರ ಶಕ್ತಿಯನ್ನು ಒಗ್ಗೂಡಿಸಲಾಗುವುದು. ಮುಂಬರುವ ದಿನಗಳಲ್ಲಿ ನಾನು ಸಪ್ತಧಾರೆಗಳ ಬಗ್ಗೆ ಮಾತನಾಡುವಾಗ ಆ ಸಪ್ತಧಾರೆಗಳ ಮೊದಲ ಶಕ್ತಿ ಎಂದರೆ ಮ್ಯಾನುಫ್ಯಾಕ್ಚರಿಂಗ್ ಪವರ್, ಅಂದ್ರೆ ಉತ್ಪಾದನಾ ಶಕ್ತಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯಬೇಕಿದೆ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆ ಜೊತೆಗೆ ನಾವು ಸಣ್ಣ ಸಣ್ಣ ಹಂತಗಳಲ್ಲಿಯೂ ಬದಲಾವಣೆ ತರಬೇಕಿದೆ. ನಾವು ಇಂದು ಇಂಧನವನ್ನು ಉತ್ಪಾದಿಸಬೇಕಿದೆ, ಬೃಹತ್ ಉತ್ಪನ್ನಗಳನ್ನು ತಯಾರಿಸಬೇಕಿದೆ. ಇಡೀ ಮೌಲ್ಯ ಸರಪಳಿಯು ನಮ್ಮದಾಗಿರಬೇಕು ಮತ್ತು ಅದನ್ನು ಗುರಿಯಾಗಿಸಿಕೊಂಡು ನಮಗೆ ಬಿಡಿ ಭಾಗಗಳು ಬೇಕು, ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬೇಕು. ಕಂಪ್ಲೀಟ್ ಪ್ರಾಡಕ್ಟ್ ಅಂದ್ರೆ ಪೂರ್ಣ ಪ್ರಮಾಣದ ಉತ್ಪನ್ನಗಳು ನಮಗೆ ಬೇಕಿವೆ. ವಿನ್ಯಾಸದಿಂದ ಹಿಡಿದು ಉತ್ಪಾದನೆಯವರೆಗೆ ಭಾರತವು ಜಾಗತಿಕ ಸಪ್ಲೈ ಚೈನ್ನ ನಂಬಿಕೆ ಕೇಂದ್ರವಾಗಿ ಹೊರಹೊಮ್ಮಬೇಕಿದೆ. ಇದಕ್ಕಾಗಿ ನಾನು 3 ವಿಷಯಗಳ ಮೇಲೆ ವಿಶೇಷವಾಗಿ ಒತ್ತು ನೀಡಲು ಬಯಸುತ್ತೇನೆ. ಉತ್ಪಾದನಾ ಕ್ಷೇತ್ರದಲ್ಲಿರುವ ನನ್ನ ಸಹೋದರ ಸಹೋದರಿಯರೇ, ಇದು ಕಾಲವು ನಮಗೆ ನೀಡಿದ ಸುಸಂದರ್ಭವಾಗಿದೆ. ಈ ಅವಕಾಶವನ್ನು ನಾವು ಕೈ ಬಿಡಬಾರದು ಮತ್ತು ಇದಕ್ಕಾಗಿ ನಾವು ಬೆಲೆ, ಗುಣಮಟ್ಟ ಹಾಗೂ ಪ್ರಮಾಣದ ವಿಷಯಗಳಲ್ಲಿ ಜಾಗತಿಕ ಮಾನದಂಡಗಳಿಗೆ ತಕ್ಕಂತೆ ಸಿದ್ಧರಾಗಬೇಕಿದೆ. ನಮ್ಮ ಫ್ಯಾಕ್ಟರಿಗಳು ಕಾಂಪಿಟಿಟಿವ್ ಆಗಿರಬೇಕು, ನಮ್ಮ ಪ್ರಾಡಕ್ಟ್ಗಳು ಯೂಸರ್ ಫ್ರೆಂಡ್ಲಿ ಆಗಿರಬೇಕು ಮತ್ತು ನಮ್ಮ ಪ್ಯಾಕೇಜಿಂಗ್ ಇಡೀ ವಿಶ್ವದ ಜನರನ್ನು ಸೆಳೆಯುವಂತಿರಬೇಕು, ಅವರನ್ನು ಆಕರ್ಷಿಸುವಂತಿರಬೇಕು. ನಮ್ಮ ಜೀರೋ ಡಿಫೆಕ್ಟ್ ಮತ್ತು ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಗುರುತಾಗಬೇಕು. ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರ್, ಪ್ರತಿಯೊಬ್ಬ ಎಂಟರ್ಪ್ರಿನಿಯರ್, ಪ್ರತಿ ಎಂಎಸ್ಇ ಮತ್ತು ಎಂಎಸ್ಎಂಇಗಳಿಗೆ ನಾನು ಹೇಳ ಬಯಸುವುದೇನೆಂದರೆ, ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಗುರುತು ವಿಶ್ವಾಸಾರ್ಹತೆ ಮತ್ತು ಗುಣಮಟ್ಟದ ಆಧಾರದ ಮೇಲೆ ಇರಬೇಕು. ಗುಣಮಟ್ಟದ ವಿಷಯದಲ್ಲಿ ಯಾವುದೇ ರಾಜಿ ಇರಬಾರದು. ಆದ್ದರಿಂದ ನಮ್ಮ ಮಂತ್ರ ಕ್ವಾಲಿಟಿ, ಕ್ವಾಲಿಟಿ ಮತ್ತು ಕ್ವಾಲಿಟಿ ಎಂದೇ ಆಗಿರಬೇಕು. ಇದೇ ನಮ್ಮ ಜಾಗತಿಕ ಬ್ರ್ಯಾಂಡ್ ಮೌಲ್ಯವಾಗಿ ಬೆಳೆಯಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸಪ್ತಧಾರೆಯ 2ನೇ ಶಕ್ತಿ ಎಂದರೆ ಕೃಷಿ ಮತ್ತು ಫುಡ್ ಪ್ರೊಡಕ್ಷನ್. ನಾವು ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಅಪಾರವಾಗಿ ಪ್ರಗತಿ ಸಾಧಿಸಬೇಕಿದೆ ಮತ್ತು ಈ ನಿಟ್ಟಿನಲ್ಲಿ ಮುನ್ನಡೆಯಬೇಕಿದೆ. ನಮ್ಮ ರೈತರಿಗಾಗಿ ಈಗ ವಿಶ್ವದ ಮಾರುಕಟ್ಟೆಗಳು ಮುಕ್ತವಾಗಿವೆ. ಎಫ್ಪಿಒಗಳ ಮೂಲಕ ನಮಗೆ ಒಂದು ಬೃಹತ್ ಮಾರುಕಟ್ಟೆ ಲಭಿಸುತ್ತಿದೆ. ನಾವು ಅಲ್ಲಿಗೆ ತಲುಪಬೇಕಿದೆ, ಆ ಜಾಗವನ್ನು ನಾವು ವಶಪಡಿಸಿಕೊಳ್ಬೇಕಿದೆ. ನಾವು ಹೊಲಗದ್ದೆಗಳಿಂದ ಹಿಡಿದು ರಫ್ತು ಮಾರುಕಟ್ಟೆಯವರೆಗೆ ಸಾಗಬೇಕಿದೆ. ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಇರಲಿ, ನಮ್ಮ ಸಿರಿಧಾನ್ಯಗಳಿರಲಿ, ನಮ್ಮ ಮಸಾಲೆ ಪದಾರ್ಥಗಳಿರಲಿ ಅಥವಾ ನಮ್ಮ ಹಣ್ಣು ಹಂಪಲು ಮತ್ತು ಹೂವುಗಳಿರಲಿ, ಇವೆಲ್ಲವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕಿದೆ. ನಮ್ಮಲ್ಲಿ ಏನಿಲ್ಲ ಹೇಳಿ ಅವು ಜಾಗತಿಕ ಬ್ರ್ಯಾಂಡ್ಗಳಾಗಬೇಕು. ನಮ್ಮ ರೈತರು ರಾಸಾಯನಿಕ ಮುಕ್ತ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಿದ್ದಾರೆ ಮತ್ತು ಜಗತ್ತಿನಲ್ಲಿ ಇವುಗಳಿಗೆ ಬೇಡಿಕೆ ಇನ್ನಷ್ಟು ಹೆಚ್ಚಾಗಲಿದೆ. ಜಾಗತಿಕ ಮಾನದಂಡಗಳ ಅಡಿಯಲ್ಲಿ ಎಲ್ಲಾ ರೀತಿಯಿಂದಲೂ ಸಾಬೀತಾಗುವ ನಮ್ಮ ಕೃಷಿ ಉತ್ಪನ್ನಗಳು ಸಿದ್ಧವಾದರೆ ನಾವು ಸುಲಭವಾಗಿ ವಿಶ್ವದ ಮಾರುಕಟ್ಟೆಯನ್ನು ತಲುಪಬಹುದು. ನನ್ನ ಸಪ್ತಧಾರೆಯ 3ನೇ ಶಕ್ತಿ ಎಂದರೆ ಟೆಕ್ನಾಲಜಿ ಮತ್ತು ಇನ್ನೋವೇಷನ್. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದಿನ ಕಾಲವು AI, ಕ್ವಾಂಟಮ್, ಸ್ಪೇಸ್, ರೋಬೋಟಿಕ್ಸ್ ಮತ್ತು ಡೇಟಾ ಸೆಂಟರ್ಗಳ ಕಾಲವಾಗಿದೆ. ಇಂದು ಸಂಪೂರ್ಣವಾಗಿ ಒಂದು ಹೊಸ ಕ್ಷೇತ್ರವೇ ತೆರೆದುಕೊಂಡಿದೆ ಮತ್ತು ಈ ಎಮರ್ಜಿಂಗ್ ಟೆಕ್ನಾಲಜಿಯು ಪ್ರತಿ ಕ್ಷಣವೂ ನಮಗೆ ಸವಾಲು ನೀಡುತ್ತಿದೆ. ಮತ್ತು ಆದ್ದರಿಂದ ನಮ್ಮ ದೇಶವನ್ನು ಕೇವಲ ವಿಶ್ವದ ಮಾರುಕಟ್ಟೆಯನ್ನಾಗಿ ಮಾಡಬಾರದು, ಬದಲಿಗೆ ನಾವು ಇನ್ನೋವೇಷನ್ ಹಬ್ ಆಗಿ ಹೊರಹೊಮ್ಮಬೇಕು. ನಾವು ಈಗಾಗಲೇ UPI ಮತ್ತು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ನಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದೇವೆ ಮತ್ತು ನಮ್ಮ ಶಕ್ತಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ್ದೇವೆ. ಈಗ ಭಾರತವು ತನ್ನ ಡಿಜಿಟಲ್ ಪಬ್ಲಿಕ್ ಟೆಕ್ನಾಲಜೀಸ್ ಅನ್ನು ವಿಶ್ವದ ಮೂಲೆ ಮೂಲೆಗೂ ತಲುಪಿಸಬೇಕಿದೆ. ಭಾರತವು ನೆಕ್ಸ್ಟ್ ಜನರೇಷನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ ಜಗತ್ತನ್ನು ಮುನ್ನಡೆಸಬೇಕಿದೆ. ಮೇಡ್ ಇನ್ ಇಂಡಿಯಾ 6G ದೇಶದ ಪ್ರತಿ ಮೂಲೆ ಮೂಲೆಗೂ ತಲುಪಬೇಕು, ಇದು ನಮ್ಮ ಗುರಿಯಾಗಬೇಕು ಮತ್ತು ನಾವು ಈ ನಿಟ್ಟಿನಲ್ಲಿ ವೇಗವನ್ನ ಹೆಚ್ಚಿಸಬೇಕು. ಇದಕ್ಕಾಗಿ ನಮ್ಮ ಪ್ರಯತ್ನಗಳು ಎಂದಿಗೂ ಕುಂದಬಾರದು. ಇದು ಸಪ್ತಧಾರೆಯ 4ನೇ ಶಕ್ತಿಯ ಗತಿಶಕ್ತಿ. ಈ ಗತಿಶಕ್ತಿಯ ಮೂಲಕ ದೇಶದೊಳಗೆ ಸೀಮ್ಲೆಸ್ ಫಾಸ್ಟ್ ಕನೆಕ್ಟಿವಿಟಿಗೆ ನಾವು ಹೆಚ್ಚಿನ ಒತ್ತು ನೀಡಬೇಕಿದೆ ಮತ್ತು ನಗರಗಳನ್ನು ಹೈಸ್ಪೀಡ್ ರೈಲುಗಳ ಮೂಲಕ ನಾವು ಪರಸ್ಪರ ಸಂಪರ್ಕಿಸಬೇಕಿದೆ. ನಮಗೆ ಮಾಡರ್ನ್ ಹೈವೇಗಳು ಬೇಕು, ಇನ್ಲ್ಯಾಂಡ್ ವಾಟರ್ ವೇಸ್ ಬೇಕು.

ಏರ್ಪೋರ್ಟ್ಗಳು ಬೇಕು ಮತ್ತು ಮಲ್ಟಿ ಮಾಡಲ್ ಲಾಜಿಸ್ಟಿಕ್ ವ್ಯವಸ್ಥೆ ಬೇಕು. ನಮಗೆ ಬಂದರುಗಳು ಕೇವಲ ಸರಕುಗಳನ್ನು ಇಳಿಸುವ ಮತ್ತು ಏರಿಸುವ ಜಾಗಗಳಾಗಬಾರದು. ವಿಶ್ವದ ಹಡಗುಗಳು ಬಂದು ಕೇವಲ ಲಂಗರು ಹಾಕುವ ತಾಣಗಳು ಆಗಬಾರದು. ನಮ್ಮ ಬಂದರುಗಳನ್ನು ಪೋರ್ಟ್ಲೆಟ್ ಡೆವಲಪ್ಮೆಂಟ್ ಗ್ರೋತ್ ಅಂದ್ರೆ ಬಂದರು ಆಧಾರಿತ ಅಭಿವೃದ್ಧಿ ಮತ್ತು ಪ್ರಗತಿಯತ್ ನಾವು ಕೊಂಡೊಯ್ಯಬೇಕಿದೆ. ನಮ್ಮ ಸಪ್ತಧಾರೆಯ ಐದನೇ ಶಕ್ತಿ ಎಂದರೆ ಅದು ರಕ್ಷಣಾ ಶಕ್ತಿ. ನೋಡಿ, ರಕ್ಷಣಾ ಶಕ್ತಿಯ ಪ್ರಾಮುಖ್ಯತೆಯು ಎಲ್ಲ ರೀತಿಯಿಂದಲೂ ಅತ್ಯಂತ ಮಹತ್ವದ್ದಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರರಾಗುವ ಅವಶ್ಯಕತೆಯನ್ನು ಈಗ ಭಾರತವು ಅನುಭವಿಸಿದೆ ಮತ್ತು ಇಡೀ ಜಗತ್ತು ಇದನ್ನು ಮನಗಂಡಿದೆ. ಇದನ್ನು ಹೊರತುಪಡಿಸಿ ನಮಗೆ ಬೇರೆ ದಾರಿಯೇ ಇಲ್ಲ. ಇಡೀ ಜಗತ್ತು ಇಂದು ಕೇವಲ ತನ್ನ ಸ್ವಂತ ಹಿತಾಸಕ್ತಿಯ ಬಗ್ಗೆ ಯೋಚಿಸುತ್ತಿರುವಾಗ ಭಾರತವು ಕೇವಲ ವಿಶ್ವದ ಒಂದು ಮಾರುಕಟ್ಟೆಯಾಗಿ ಉಳಿಯಲು ಸಾಧ್ಯವಿಲ್ಲ. ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬಿಗಳಾಗುವುದು ಅನಿವಾರ್ಯವಾಗಿದೆ. ನೆಕ್ಸ್ಟ್ ಜನರೇಷನ್ ಡಿಫೆನ್ಸ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುವ ಮೂಲಕ ನಾವು ಜಾಗತಿಕ ಪೂರೈಕೆದಾರರಾಗುವ ದಿಕ್ಕಿನಲ್ಲಿ ಒಂದು ದೊಡ್ಡ ಗುರಿಯನ್ನು ಹೊತ್ತು ಮುನ್ನಡೆಯಬೇಕಿದೆ. ನಾವು ಡ್ರೋನ್ ಕೌಂಟರ್ ಡ್ರೋನ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಹೈಪರ್ಸಾನಿಕ್ ಡಿಫೆನ್ಸ್ ಟೆಕ್ನಾಲಜೀಸ್ನಲ್ಲಿ ನಾವು ನಾಯಕತ್ವವನ್ನು ಸಾಧಿಸಬೇಕಿದೆ. ಇದರೊಂದಿಗೆ ಸೈಬರ್ ಭದ್ರತೆಯೂ ಸಹ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಅದು ಇಂದು ಪ್ರತಿ ಮನೆಯ ಸಮಸ್ಯೆ ಆಗುತ್ತಿದೆ. ಇದು ಕೂಡ ಒಂದು ರಕ್ಷಣಾ ಕ್ಷೇತ್ರವೇ ಆಗಿದ್ದು ಇದರಲ್ಲಿ ನಮ್ಮ ಯುವಕರ ಸಾಮರ್ಥ್ಯವನ್ನು ನಾವು ದೇಶಕ್ಕಾಗಿ ಮತ್ತು ಇಡೀ ಜಗತ್ತಿಗಾಗಿ ಬಳಸಿಕೊಳ್ಳಬಹುದು. ನಮ್ಮ ಸಪ್ತಧಾರೆಯ ಆರನೇ ಶಕ್ತಿ ಎಂದರೆ ಗ್ರೀನ್ ಇಕಾನಮಿ ಮತ್ತು ಬ್ಲೂ ಇಕಾನಮಿ. ಇದು ಗ್ರೀನ್ ಜಾಬ್ಗಳ ಸೃಷ್ಟಿಗೂ ಕಾರಣವಾಗುತ್ತದೆ. ನಾವು ಗ್ರೀನ್ ಹೈಡ್ರೋಜನ್, ರಿನ್ಯೂವೆಬಲ್ ಎನರ್ಜಿ, ಎನರ್ಜಿ ಸ್ಟೋರೇಜ್, ಗ್ರೀನ್ ಮೊಬಿಲಿಟಿ ಮತ್ತು ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಜಾಗತಿಕ ಮಟ್ಟದಲ್ಲಿ ನಾವು ಸಾಧಿಸಬೇಕು. ಇಡೀ ಜಗತ್ತು ಇಂದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೇವಲ ಚರ್ಚೆ ಮಾಡುತ್ತಿರುವಾಗ ನಾವು ಅದಕ್ಕೆ ಪರಿಹಾರದ ಹಾದಿಗಳನ್ನು ಹುಡುಕುತ್ತಿದ್ದೇವೆ. ನಾವು ಇಂದು ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುತ್ತಿದ್ದೇವೆ ಮತ್ತು ಭಾರತವು ಗ್ರೀನ್ ಮೂವ್ಮೆಂಟ್ನ ಅತಿ ದೊಡ್ಡ ಸಾಮರ್ಥ್ಯದೊಂದಿಗೆ ಮುನ್ನಡೆಯುತ್ತಿದೆ. ಇದರೊಂದಿಗೆ ಭಾರತಕ್ಕೆ ಬ್ಲೂ ಇಕಾನಮಿ ಕ್ಷೇತ್ರದಲ್ಲಿಯೂ ಸಹ ಒಂದು ಬೃಹತ್ ಅವಕಾಶವಿದೆ. ನಮ್ಮ ದೇಶವು ಸುದೀರ್ಘವಾದ ಕರಾವಳಿ ತೀರವನ್ನು ಹೊಂದಿದೆ ಮತ್ತು ಬ್ಲೂ ಇಕಾನಮಿ ನಮಗೆ ಇಂದು ದೊಡ್ಡ ಅವಕಾಶಗಳನ್ನು ಒದಗಿಸಿದೆ. ಇದರಲ್ಲಿ ಫಿಶರೀಸ್ ಅಂದ್ರೆ ಮೀನುಗಾರಿಕೆ ಇರಬಹುದು, ಕೋಸ್ಟಲ್ ಟೂರಿಸಂ ಇರಬಹುದು, ಅಥವಾ ಓಷನ್ ಟೆಕ್ನಾಲಜಿ ಇರಬಹುದು. ಇಂತಹ ಎಷ್ಟೋ ಕ್ಷೇತ್ರಗಳಲ್ಲಿ ನಾವು ಇಂದು ಮುಂದೆ ಸಾಗಬಹುದಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತವು ಸಪ್ತಧಾರೆಯ ಬಗ್ಗೆ ಮಾತನಾಡುತ್ತಾ ಸಾಗುತ್ತಿರುವಾಗ ಇದು ನಮ್ಮ ಏಳನೇ ಧಾರೆಯಾಗಿದೆ. ಜಗತ್ತಿನ ಪಾಲಿಗೆ ಇದರದ್ದೇ ಆದ ಒಂದು ವಿಶೇಷ ಮಹತ್ವವಿದೆ. ಅದೇ ಭಾರತದ ಸಾಫ್ಟ್ ಪವರ್. ಇದು ಭಾರತದ ಸಾಫ್ಟ್ ಪವರ್ನ ಶಕ್ತಿಯಾಗಿದೆ. ಇಂದು ಯೋಗವು ಇಡೀ ಜಗತ್ತನ್ನು ಭಾರತದೊಂದಿಗೆ ಬೆಸೆದು ನಿಲ್ಲಿಸಿದೆ. ಯೋಗವು ಜಗತ್ತಿಗೆ ಒಂದು ಶಕ್ತಿಯಾಗುತ್ತಾ ಸಾಗುತ್ತಿದೆ ಮತ್ತು ಭಾರತದ ಪಾಲಿಗೆ ಇದು ನಂಬಿಕೆಯ ದೊಡ್ಡ ಕಾರಣವಾಗುತ್ತಿದೆ. ಯಾವ ಭಾರತ ಬಳಿ ಉತ್ತಮ ವ್ಯವಸ್ಥೆಯ ಕೇಂದ್ರಗಳಿವೆಯೋ, ಯಾವ ಭಾರತ ಬಳಿ ಆಯುರ್ವೇದವಿದೆಯೋ ಮತ್ತು ಭಾರತದಲ್ಲಿ ಇಂದು ಯಾವ ರೀತಿಯಲ್ಲಿ ಹೋಲಿಸ್ಟಿಕ್ ಹೆಲ್ತ್ ಕೇರ್ ವ್ಯವಸ್ಥೆ ಇದೆಯೋ, ಅಂತಹ ನಾವು ಹೀಲ್ ಇನ್ ಇಂಡಿಯಾ ಚಳುವಳಿಯ ಮೂಲಕ ನಮ್ಮ ಸಾಮರ್ಥ್ಯವನ್ನು ಜಗತ್ತಿನೆಲ್ಲೆಡೆ ಕೊಂಡೊಯ್ಯಬಹುದು. ಅದು ಹ್ಯಾಂಡಿಕ್ರಾಫ್ಟ್ ಇರಬಹುದು, ಸಂಸ್ಕೃತಿ ಇರಬಹುದು, ನಮ್ಮ ಚಲನಚಿತ್ರಗಳಿರಬಹುದು, ನಮ್ಮ ಕ್ರಿಯೇಟಿವ್ ವರ್ಲ್ಡ್, VFX, ಅನಿಮೇಷನ್, ಗೇಮಿಂಗ್ ಅಥವಾ ಡಿಜಿಟಲ್ ಕಂಟೆಂಟ್ ಇರಬಹುದು. ಕ್ರಿಯೇಟಿವ್ ವರ್ಲ್ಡ್ ಅಂದ್ರೆ ಸೃಜನಶೀಲ ಜಗತ್ತಿನಲ್ಲಿ ಭಾರತವು ಇಂದು ತನ್ನ ಪ್ರಭಾವವನ್ನು ಬೀರಬಲ್ಲದು. ನಾವು ಅದನ್ನು ಒಂದು ಜಾಗತಿಕ ಸಾಮರ್ಥ್ಯವಾಗಿ ಅಭಿವೃದ್ಧಿಪಡಿಸಬೇಕಿದೆ. ಇಂದು ಭಾರತವು ವೇವ್ ಸಮಿಟ್ಗೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿದೆ. ಇಡೀ ಜಗತ್ತು ಇಂದು ಭಾರತದ ಈ ವರ್ಲ್ಡ್ ಆಡಿಯೋ ಎಂಟರ್ಟೈನ್ಮೆಂಟ್ ಸಮಿಟ್ ಮೇಲೆ ಕಣ್ಣಿಟ್ಟಿದೆ ಮತ್ತು ಅದರ ಹಾದಿಯನ್ನು ಕುತೂಹಲದಿಂದ ನಿರೀಕ್ಷಿಸುತ್ತಿದೆ. ಇದು ಭಾರತದ ಸಾಫ್ಟ್ ಪವರ್ ಹಾಗೂ ಸೃಜನಶೀಲ ಪ್ರಪಂಚವನ್ನು ಇಡೀ ಜಗತ್ತಿಗೆ ಪರಿಚಯಿಸಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತವು ಅತ್ಯಂತ ವಿಶಾಲವಾದ ವನ್ಯ ಸಂಪತ್ತನ್ನು ಸಹ ಹೊಂದಿದೆ. ನಮ್ಮಲ್ಲಿ 100ಕ್ಕೂ ಹೆಚ್ಚು ನ್ಯಾಷನಲ್ ಪಾರ್ಕ್ಗಳಿವೆ ಮತ್ತು ನಮ್ಮ ಸಾಮರ್ಥ್ಯವು ಅಪಾರವಾಗಿದೆ. ಆದರೆ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ನಾವು ಇಂದಿಗೂ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ನಮ್ಮ ಸಾಫ್ಟ್ ಪವರ್ ಮೂಲಕ ಇಡೀ ವಿಶ್ವದ ಪ್ರವಾಸಿಗರನ್ನು ಭಾರತದತ್ತ ಆಕರ್ಷಿಸಲು ನಮಗೊಂದು ದೊಡ್ಡ ಅವಕಾಶವಿದೆ ಮತ್ತು ನಮ್ಮ ಈ ಸಾಮರ್ಥ್ಯವನ್ನು ನಾವು ಜಗತ್ತಿಗೆ ತೋರಿಸಬೇಕಿದೆ. ನಾವು ಇದನ್ನು ಶೀಘ್ರವಾಗಿ ಮಾಡಲಿದ್ದೇವೆ ಮತ್ತು ಇಂದು ಜಗತ್ತಿನಲ್ಲಿ ಕ್ರೀಡಾ ಕ್ಷೇತ್ರವು ಕೂಡ ಒಂದು ದೊಡ್ಡ ಭಾರತದತ್ತ ಆಕರ್ಷಣೆಯ ಕೇಂದ್ರವಾಗುತ್ತಿದೆ. ಜಾಗತಿಕ ಕ್ರೀಡಾಕೂಟಗಳು ಭಾರತದಲ್ಲಿ ಯಾಕೆ ನಡೆಯಬಾರದು? ಕಂಟೆಂಟ್ ಇಕಾನಮಿ ಕೂಡ ಬಹಳ ವೇಗವಾಗಿ ಬೆಳೆಯುತ್ತಿದ್ದು ಇದು ದೇಶದ ಯುವಜನತೆಯನ್ನು ತನ್ನತ್ತ ಸೆಳೆಯುತ್ತಿದೆ. ಜಗತ್ತಿನ ಪ್ರತಿಯೊಬ್ಬ ಕಲಾವಿದನು ಜೀವನದಲ್ಲಿ ಒಮ್ಮೆಯಾದರೂ ಭಾರತದ ಮಣ್ಣಿನಲ್ಲಿ ತನ್ನ ಕಲಾ ಪ್ರದರ್ಶನ ನೀಡಬೇಕೆಂದು ಬಯಸುತ್ತಾನೆ. ಇದು ನಮಗೆ ದೊರೆತಿರುವ ಅತ್ಯಂತ ದೊಡ್ಡ ಅವಕಾಶವಾಗಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳಲು ನಾವು ಅಗತ್ಯ ವ್ಯವಸ್ಥೆಗಳನ್ನು ರೂಪಿಸಬೇಕಿದೆ. ಮಿತ್ರರೇ, ಈ ಸಪ್ತಧಾರೆಯ 7 ಶಕ್ತಿಗಳ ಮೂಲ ಉದ್ದೇಶ ಕೇವಲ ಒಂದು ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವುದಲ್ಲ, ಬದಲಾಗಿ ಒಂದು ಸಮಗ್ರವಾದ ಅಂದರೆ ಹೋಲಿಸ್ಟಿಕ್ ಅಪ್ರೋಚ್ನೊಂದಿಗೆ ಮುನ್ನಡೆಯುವುದಾಗಿದೆ. ನಾವು ಇಂದು ರಾಷ್ಟ್ರಕ್ಕಾಗಿ ಯಾವ ಗುರಿಯನ್ನು ಹೊಂದಿದ್ದೇವೆಯೋ, ಯಾವ ಮಹತ್ವಾಕಾಂಕ್ಷೆಯೊಂದಿಗೆ ಮುನ್ನಡೆಯುತ್ತಿದ್ದೇವೆಯೋ, ಆ ಬೃಹತ್ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ಕೆಲವು ವಿಷಯಗಳನ್ನು ನಿಮಗೆ ತಿಳಿಸಿದ್ದೇನೆ, ಆದರೆ ನನ್ನ ಯೋಚನೆ ಇದಕ್ಕಿಂತಲೂ ಮುಂದಿನದ್ದಾಗಿದೆ. ನಾನು ಯಾವಾಗ ದೇಶವನ್ನು ಜಾಗೃತಗೊಳಿಸಲು ಬಯಸುತ್ತೇನೋ ಆಗ ನಾನು ದೇಶದ ಶಕ್ತಿಯನ್ನು ಸಹ ಬಡಿದೆಬ್ಬಿಸಲು ಬಯಸುತ್ತೇನೆ. ದೇಶ ಎಂದರೆ ಕೇವಲ ಸರ್ಕಾರವಲ್ಲ, ದೇಶ ಎಂದರೆ ಪ್ರತಿಯೊಬ್ಬ ನಾಗರಿಕನೂ ಅದರೊಂದಿಗೆ ಬೆಸೆಯುವುದು ಎಂದರ್ಥ. ನಾವು ಇಂದು Fortune 500 ಕಂಪನಿಗಳ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನು ಕೇಳುತ್ತೇವೆ. ಹಾಗಾದರೆ ಮುಂಬರುವ ಒಂದು ದಶಕದಲ್ಲಿ ಈ ಫಾರ್ಚೂನ್

500 ಪಟ್ಟಿಯಲ್ಲಿ ಭಾರತದ ಕಂಪನಿಗಳು ಏಕೆ ಇರಬಾರದು ಎಂದು ನಾವು ಯೋಚಿಸಲು ಸಾಧ್ಯವಿಲ್ಲವೇ? ಅದರಲ್ಲಿ ಕನಿಷ್ಠ 50 ಕಂಪನಿಗಳು ಭಾರತದ್ದು ಯಾಕೆ ಆಗಿರಬಾರದು? ಇದು ನಮ್ಮ ಗುರಿ ಏಕೆ ಆಗಿರಬಾರದು? ಇಂದು ಬ್ಯಾಂಕಿಂಗ್ ಕ್ಷೇತ್ರವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ವಿಶ್ವದ ಅಗ್ರಗಣ್ಯ ಬ್ಯಾಂಕ್ಗಳ ಪಟ್ಟಿಯಲ್ಲಿ ಭಾರತದ ಬ್ಯಾಂಕಿನ ಧ್ವಜವು ಸಹ ಏಕೆ ಹಾರಬಾರದು? ವಿಶ್ವದ ಟಾಪ್ 5 ಬ್ಯಾಂಕ್ಗಳ ಪಟ್ಟಿಯಲ್ಲಿ ಖಂಡಿತವಾಗಿಯೂ ಭಾರತದ ಒಂದು ಬ್ಯಾಂಕ್ ಇರಲೇಬೇಕು. ನಾವು ಭಾರತದ ಫಾರ್ಮಾ ಅಂದ್ರೆ ಔಷಧ ತಯಾರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇವೆ, ಆದರೆ ಈಗಿನ ಸಮಯದ ಬೇಡಿಕೆಯು ಮತ್ತಷ್ಟು ಹೆಚ್ಚಿದೆ.

ಆರ್ಥಿಕವಾಗಿಯೂ ಭಾರತದ ಒಂದು ಬ್ಯಾಂಕ್ ಇರಲೇಬೇಕು. ನಾವು ಭಾರತದ ಫಾರ್ಮಾ ಅಂದ್ರೆ ಔಷಧ ತಯಾರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇವೆ. ಆದರೆ ಈಗಿನ ಸಮಯದ ಬೇಡಿಕೆಯು ಮತ್ತಷ್ಟು ಹೆಚ್ಚಿದೆ. ಜಗತ್ತಿನ 5 ಅತಿದೊಡ್ಡ ಫಾರ್ಮಾ ಕಂಪನಿಗಳಲ್ಲಿ ಭಾರತದ 1 ಅಥವಾ 2 ಫಾರ್ಮಾ ಕಂಪನಿಗಳ ಹೆಸರು ಸಹ ದಾಖಲಾಗಬೇಕು ಮತ್ತು ಭಾರತವು ಅಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಳ್ಳಬೇಕು. ಇಂದು ಲಾ ಫರ್ಮ್ಗಳಿವೆ, ರೇಟಿಂಗ್ ಏಜೆನ್ಸಿಗಳಿವೆ. ಆದರೆ ಜಾಗತಿಕ ನಾಯಕತ್ವ ಅಂದ್ರೆ ಗ್ಲೋಬಲ್ ಲೀಡರ್ಶಿಪ್ ಈಗ ನಮ್ಮ ಕೈಯಲ್ಲಿರಬೇಕು ಎಂಬುದು ಸಮಯದ ಬೇಡಿಕೆಯಲ್ಲವೇ? ನಮ್ಮಲ್ಲಿ ಪ್ರತಿಭೆ ಇದೆ, ಸಾಮರ್ಥ್ಯವಿದೆ ಮತ್ತು ನಮ್ಮ ಇತಿಹಾಸವು ಬಹಳ ಸುದೀರ್ಘವಾಗಿದೆ. ಭಾಷೆಗಳ ಮೇಲಿನ ನಮ್ಮ ಪ್ರಭುತ್ವದೊಂದಿಗೆ ನಾವು ವಿಶ್ವವನ್ನೇ ತಲುಪಬೇಕು. ಜಗತ್ತಿನ ಅತ್ಯುನ್ನತ ಕಂಪನಿಗಳ ಪಟ್ಟಿಯಲ್ಲಿ ಭಾರತದ ಕನ್ಸಲ್ಟಿಂಗ್ ಫರ್ಮ್ ಅಥವಾ ಅಕೌಂಟಿಂಗ್ ಫರ್ಮ್ಗಳು ಏಕೆ ಇರಬಾರದು? ಭಾರತ ತಂತ್ರಜ್ಞಾನ ಕಂಪನಿಗಳು ಜಗತ್ತಿನಲ್ಲಿ ಅಗ್ರಸ್ಥಾನಕ್ಕೆ ಇರಬೇಕು, ಇದು ನಮ್ಮ ಗುರಿಯಾಗಬೇಕು. ಜಗತ್ತು ಆಕರ್ಷಿತವಾಗುವಂತಹ ಬ್ರ್ಯಾಂಡ್ಗಳು ನಮ್ಮಲ್ಲಿರಬೇಕು. ನಮ್ಮ ಈ ಬ್ರ್ಯಾಂಡ್ಗಳು ನಮ್ಮ ದೇಶದ ಹೆಗ್ಗುರುತಾಗಬೇಕು ಮತ್ತು ವಿಶ್ವಕ್ಕೆ ಒಂದು ಪ್ರಮುಖ ಡೆಸ್ಟಿನೇಷನ್ ಆಗಿ ಹೊರಹೊಮ್ಮಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಿದೆ. ಇದಕ್ಕಾಗಿ ನಾನು ರಾಜ್ಯ ಸರ್ಕಾರಗಳಿಗೆ ತಿಳಿಸಲು ಬಯಸುತ್ತೇನೆ ಮತ್ತು ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳಿಗೂ ಹೇಳಲು ಇಚ್ಛಿಸುತ್ತೇನೆ. ಅಲ್ಲದೆ ನಮ್ಮ ರಿಫಾರ್ಮ್ಗಳ ವೇಗವನ್ನು ಹೆಚ್ಚಿಸುವುದು ಭಾರತ ಸರ್ಕಾರದ ಹೊಣೆಗಾರಿಕೆಯೂ ಆಗಿದೆ. ನಾವು 2047 ಗುರಿಗೆ ಅನುಗುಣವಾಗಿ ನಮ್ಮ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕಿದೆ. ಹಳೆಯ ಕಾಲದ ನೀತಿ ನಿಯಮಗಳ ಪ್ರಕಾರ ನಾವಿನ್ನು ನಡೆಯಲು ಸಾಧ್ಯವಿಲ್ಲ. ಮುಂಬರುವ ಕನಸುಗಳಿಗೆ ತಕ್ಕಂತೆ ನಾವು ಹೊಸ ನೀತಿ ನಿಯಮಗಳನ್ನು ರೂಪಿಸಬೇಕಿದೆ ಮತ್ತು ಈ ನಿಟ್ಟಿನಲ್ಲಿ ನಾವು ಮುನ್ನಡೆದರೆ ನಮಗೆ ಯಶಸ್ಸು ಸಿಗಲಿದೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಾನು ದೇಶದ ಜನತೆಗೆ ಭರವಸೆ ನೀಡುತ್ತೇನೆಂದರೆ ಇದೇ ಹಾದಿಯಲ್ಲಿ ಶ್ರಮವಹಿಸಿ ಕೆಲಸ ಮಾಡುವಲ್ಲಿ ಯಾವುದೇ ಕೊರತೆ ಇಲ್ಲದೆ ನಾವೆಲ್ಲರೂ ಸೇರಿ ವಿಕಸಿತ ಭಾರತದ ಕನಸನ್ನು ಖಂಡಿತವಾಗಿಯೂ ನನಸು ಮಾಡುತ್ತೇವೆ. ನಾವೆಲ್ಲರೂ ಒಗ್ಗೂಡಿ ಮುನ್ನಡೆಯಬೇಕಿದೆ. ಕೇಂದ್ರ ಸರ್ಕಾರವಿರಲಿ, ರಾಜ್ಯ ಸರ್ಕಾರವಿರಲಿ ಅಥವಾ ಕೈಗಾರಿಕಾ ಕ್ಷೇತ್ರವೇ ಇರಲಿ, ನಾವೆಲ್ಲರೂ ಜೊತೆಯಾಗಿ ಮುಂದೆ ಸಾಗಬೇಕಿದೆ. ನಾವು ನಿರಂತರವಾಗಿ ರಿಫಾರ್ಮ್ಸ್ ಮಾಡುತ್ತಿರಬೇಕು ಮತ್ತು ಈ ಸುಧಾರಣೆಗಳನ್ನು ಮುಂದುವರಿಸುತ್ತಿರಬೇಕು. ನಾನು ಮೊದಲೇ ಹೇಳಿದಂತೆ ನಾವು ರಿಫಾರ್ಮ್ಸ್ ಮಾಡುತ್ತಿರುವುದು ಯಾವುದೋ ಒತ್ತಾಯಕ್ಕಲ್ಲ, ಬದಲಾಗಿ ನಮ್ಮ ಗುರಿಯನ್ನು ತಲುಪುವ ಅಚಲವಾದ ನಂಬಿಕೆಯಿಂದ ನಾವು ಇದನ್ನು ಮಾಡುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ವಿಕಸಿತ ಭಾರತ ಬಗ್ಗೆ ಮಾತನಾಡುವಾಗ ದೇಶವನ್ನು ಅತ್ಯಂತ ವೇಗವಾಗಿ ಮುನ್ನಡೆಸುವ ಬಗ್ಗೆ ಮಾತನಾಡುತ್ತಿದ್ದೇನೆ. ಇದರ ಅತ್ಯಂತ ದೊಡ್ಡ ಫಲಾನುಭವಿ ಯಾರು? ಈ ಎಲ್ಲಾ ಪ್ರಯತ್ನಗಳ ಅತಿ ದೊಡ್ಡ ಸಾಧಕ ಯಾರು? ಒಂದು ವೇಳೆ ಅಂತಹ ಸಾಧಕರಿದ್ದರೆ ಅದು ನನ್ನ ದೇಶದ ಯುವ ಜನತೆ, ನನ್ನ ದೇಶದ ಯುವ ಶಕ್ತಿ. ವಿಕಸಿತ ಭಾರತದ ಪಯಣದಲ್ಲಿ ಯುವ ಜನರ ಪಾತ್ರ ಬಹಳ ದೊಡ್ಡದಿದೆ. ಅಷ್ಟೇ ಅಲ್ಲ, ವಿಕಸಿತ ಭಾರತದ ಅತ್ಯಂತ ದೊಡ್ಡ ಫಲಾನುಭವಿ ಕೂಡ ನನ್ನ ದೇಶದ ಯುವ ಜನರೇ ಆಗಿದ್ದಾರೆ. ಮತ್ತು ಆದ್ದರಿಂದಲೇ ನಾವು ವಿಕಸಿತ ಭಾರತದ ಗುರಿಯನ್ನು ಯುವಜನರೊಂದಿಗೆ ಜೋಡಿಸಿ ಮುಂದೆ ಸಾಗಬೇಕಿದೆ. ಯುವಜನರೇ ನಮ್ಮ ಸರ್ವೋಚ್ಚ ಆದ್ಯತೆಯೊಂದಿಗೆ ನಾವು ಮುಂದೆ ಸಾಗಬೇಕಿದೆ. ಮಿತ್ರರೇ, ಕಳೆದ 10ರಿಂದ 12 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ನಡೆದಿವೆ. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯಡಿ ಇಂದು ದೇಶಾದ್ಯಂತ 2.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳು ಸ್ಥಾಪಿತವಾಗಿವೆ. ದೇಶದ ಯುವಕರು ಇಂದು ಸ್ವಯಂ ಉದ್ಯೋಗಿಗಳಾಗುವುದರ ಜೊತೆಗೆ ಅದೆಷ್ಟೋ ಜನರಿಗೆ ಉದ್ಯೋಗವನ್ನು ನೀಡುತ್ತಿದ್ದಾರೆ. ಭಾರತ ಸರ್ಕಾರವು ಈಗಾಗಲೇ 1 ಲಕ್ಷ ಕೋಟಿ ರೂಪಾಯಿಗಳ ಇನ್ನೋವೇಷನ್ ಫಂಡ್ ಅನ್ನು ಘೋಷಿಸಿದೆ. ನಾನು ದೇಶದ ಯುವಜನತೆಗೆ ಹೇಳಲು ಬಯಸುವುದೇನೆಂದ್ರೆ, ನೀವು ನಿಮ್ಮ ಕನಸುಗಳೊಂದಿಗೆ ಮುಂದೆ ಬನ್ನಿ. ನಾವು ಸಂಪನ್ಮೂಲಗಳ ಕೊರತೆಯಾಗಲು ಬಿಡುವುದಿಲ್ಲ. ನಿಮ್ಮ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಬಲ ತುಂಬಲು ನಾವು 1 ಲಕ್ಷ ಕೋಟಿ ರೂಪಾಯಿಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರಿಂದ ಸಂಶೋಧನೆಗೆ ಹೊಸ ಅವಕಾಶಗಳು ದೊರೆಯಲಿವೆ. ಡಿಜಿಟಲ್ ಇಂಡಿಯಾದ ಅಗ್ಗದ ಡೇಟಾ ಮೂಲಕ ಯುವಕರನ್ನು ಸಶಕ್ತಗೊಳಿಸಲಾಗಿದೆ. ಜಗತ್ತಿನಲ್ಲೇ ಅತ್ಯಂತ ಅಗ್ಗದ ಡೇಟಾ ಎಲ್ಲಾದರೂ ಇದ್ರೆ ಅದು ಭಾರತ ಮಣ್ಣಿನಲ್ಲಿದೆ. ಮತ್ತು ಇದು ದೇಶದ ಯುವ ಜನತೆಗೆ ಒಂದು ಹೊಸ ಶಕ್ತಿಯನ್ನು ನೀಡಿದೆ. ನಾವು ಸ್ಕಿಲ್ ಇಂಡಿಯಾ ಎಂಬ ರಾಷ್ಟ್ರೀಯ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಮತ್ತು ಬಾಹ್ಯಾಕಾಶ ಕ್ಷೇತ್ರವನ್ನು ಅಂದ್ರೆ ಸ್ಪೇಸ್ ಸೆಕ್ಟರ್ ಅನ್ನು ನಾವು ಈಗ ಎಲ್ಲರಿಗಾಗಿ ಮುಕ್ತಗೊಳಿಸಿದ್ದೇವೆ. ನಾವೇ ನ್ಯಾಷನಲ್ ಡ್ರೋನ್ ಕಾಲೇಜನ್ನು ಸ್ಥಾಪಿಸಿದ್ದೇವೆ, ಖೇಲೋ ಇಂಡಿಯಾ ಪಾಲಿಸಿಯನ್ನು ರೂಪಿಸಿದ್ದೇವೆ. ಸುಮಾರು 35 ವರ್ಷಗಳ ಕಾಲ ದೇಶದಲ್ಲಿ ಯಾವುದೇ ಹೊಸ ಶಿಕ್ಷಣ ನೀತಿ ಇರಲಿಲ್ಲ. ಅಂತಹದರಲ್ಲಿ ನಾವು ಹೊಸ ಎಜುಕೇಶನ್ ಪಾಲಿಸಿಯನ್ನು ಜಾರಿಗೆ ತಂದೆವು ಮತ್ತು ಇದರ ಲಾಭವು ಮಧ್ಯಮ ವರ್ಗದ ಕುಟುಂಬಗಳಿಗೆ ತಲುಪಿದೆ. ಮಿತ್ರರೇ, 2004ರಿಂದ 2014ರ ವರೆಗಿನ ಅಂಕಿ ಅಂಶಗಳನ್ನು ನಾನು ನಿಮಗೆ ನೀಡಲೇಬೇಕು. 2004ರಿಂದ 2014ರ ಅವಧಿಯಲ್ಲಿ ನಮ್ಮ ದೇಶದಲ್ಲಿ 350ಕ್ಕಿಂತಲೂ ಕಡಿಮೆ ವಿಶ್ವವಿದ್ಯಾಲಯಗಳಿದ್ದವು. ಆದರೆ ಇಂದು ಕೇವಲ 10ರಿಂದ 12 ವರ್ಷಗಳ ಅವಧಿಯಲ್ಲೇ ಸುಮಾರು 650 ಹೊಸ ವಿಶ್ವವಿದ್ಯಾಲಯಗಳು ನಮ್ಮೊಂದಿಗೆ ಸೇರ್ಪಡೆಗೊಂಡಿವೆ. ನಾವು ಸುಮಾರು 1,000 ಮೆಡಿಕಲ್ ಕಾಲೇಜುಗಳ ಅಂಕಿ ಅಂಶವನ್ನು ತಲುಪುತ್ತಿದ್ದೇವೆ. 2014ಕ್ಕಿಂತ ಮೊದಲು ವೈದ್ಯಕೀಯ ಶಿಕ್ಷಣದಲ್ಲಿ ಕೇವಲ 400 ಸೀಟುಗಳು ಮಾತ್ರ ಲಭ್ಯವಿದ್ದವು. ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು 8.5 ಸಾವಿರ ಸೀಟುಗಳು ಲಭ್ಯವಾಗುತ್ತಿವೆ. ಅಷ್ಟೇ ಅಲ್ಲದೆ ವಿದೇಶಿ ವಿಶ್ವವಿದ್ಯಾಲಯಗಳು ಕೂಡ ಈಗ ಭಾರತ ನೆಲಕ್ಕೆ ಬರುತ್ತಿವೆ. ಭಾರತ ಒಳಗಡೆ ವಿದೇಶಿ ವಿಶ್ವವಿದ್ಯಾಲಯದ ಡಿಗ್ರಿ ನನ್ನ ದೇಶದ ಯುವಕರಿಗೆ ದೊರೆಯುವಂತಾಗಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಲಾಗಿದೆ. ನಮ್ಮ ದೇಶದ ಯುವ ಮನಸ್ಸುಗಳು ಬಾಲ್ಯದಿಂದಲೇ ತಂತ್ರಜ್ಞಾನದ ಕಡೆಗೆ ಆಕರ್ಷಿತರಾಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಮತ್ತು ಆದ್ದರಿಂದಲೇ ನಾವು ಈ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದೇವೆ. ಸುಮಾರು 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸಣ್ಣ ಪುಟ್ಟ ಮಕ್ಕಳ ವಶಕ್ಕೆ ಒಪ್ಪಿಸಲಾಗಿದೆ. ಇದರಿಂದಾಗಿ ಇನ್ನೋವೇಷನ್ ಮತ್ತು ತಂತ್ರಜ್ಞಾನದ

ಅವರಲ್ಲಿ ಆಸಕ್ತಿ ಮೂಡಲಿ. ಯುವಜನರಿಗಾಗಿ ನಾವು ಅನೇಕ ದಾರಿಗಳನ್ನು ತೆರೆದಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚಿನ ಒತ್ತು ನೀಡಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ಭಾರತದ ಪ್ರೈವೇಟ್ ಸ್ಟಾರ್ಟ್ಅಪ್ಗಳಲ್ಲಿ ಸರಾಸರಿ 28 ವರ್ಷ ವಯಸ್ಸಿನ ಯುವಕರು ಕೇವಲ ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಜಗತ್ತೇ ಬೆರಗಾಗುವಂತೆ ತಮ್ಮದೇ ಆ ಸ್ಯಾಟಲೈಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ ಮತ್ತು ಅವರು ಸ್ವತಃ ರಾಕೆಟ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಮಿತ್ರರೇ, ಅವರು ನಿಜಕ್ಕೂ ದೊಡ್ಡ ಸಾಧನೆ ಮಾಡಿದ್ದಾರೆ. ಇಂದು ದೇಶದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳಿವೆ. ನಾವು ಇತ್ತೀಚಿನ ದಿನಗಳಲ್ಲಿ AI ಇಂಪ್ಯಾಕ್ಟ್ ಸಮಿಟ್ ಅನ್ನು ಆಯೋಜಿಸಿದ್ದೆವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ವಿಸ್ತರಣೆಯು ಇಂದು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಆದ್ದರಿಂದ ಕೆಂಪುಕೋಟೆಯ ಈ ವೇದಿಕೆಯಿಂದ ನಾನು ದೇಶದ ಯುವ ಜನತೆಗಾಗಿ ಒಂದು ಮಹತ್ವದ ಘೋಷಣೆಯನ್ನು ಮಾಡಲು ಬಯಸುತ್ತೇನೆ. ಬರುವ ಒಂದು ವರ್ಷದಲ್ಲಿ ದೇಶದ ಸುಮಾರು 1 ಕೋಟಿ ಯುವಕರಿಗೆ AI ಸ್ಕಿಲ್ಸ್ ಅಡಿಯಲ್ಲಿ ತರಬೇತಿ ನೀಡುವ ಕೆಲಸವನ್ನು ಮಾಡುವುದಾಗಿ ನಾವು ನಿರ್ಧರಿಸಿದ್ದೇವೆ. ನಮ್ಮ ದೇಶದ ಯುವಕರು AI ಪ್ರಪಂಚದಲ್ಲೂ ಸಹ ನಾಯಕತ್ವ ವಹಿಸುವ ಸಾಮರ್ಥ್ಯವನ್ನು ಹೊಂದಲಿ ಎನ್ನುವುದೇ ನಮ್ಮ ಆಶಯವಾಗಿದೆ. ನನ್ನ ಮಿತ್ರರೇ, ಬಯೋ ಎಕಾನಮಿ ಎಂಬುದು ಇಂದು ಒಂದು ಹೊಸ ಕ್ಷೇತ್ರವಾಗಿ ಹೊರಹೊಮ್ಮಿದೆ. 2014ಕ್ಕಿಂತ ಮೊದಲಿನ ಒಂದು ಕಾಲವಿತ್ತು. ಆಗ ಬಯೋ ಎಕಾನಮಿ ಕ್ಷೇತ್ರದಲ್ಲಿ ಕೇವಲ 60,000 ಕೋಟಿ ರೂಪಾಯಿಗಳಷ್ಟು ಕೆಲಸ ನಡೆಯುತ್ತಿತ್ತು. ಆದರೆ ನನ್ನ ದೇಶದ ಯುವಶಕ್ತಿಯೇ ನೀವು ಎಂತಹ ಅದ್ಭುತವನ್ನು ಮಾಡಿದ್ದೀರಿ ಎಂದೊಮ್ಮೆ ನೋಡಿ. ಯಾವಾಗ ನೀತಿಗಳು ಸರಿಯಾಗಿರುತ್ತವೆಯೋ ಮತ್ತು ಗುರಿ ಸ್ಪಷ್ಟವಾಗಿರುತ್ತದೆಯೋ ಆಗ ನನ್ನ ದೇಶದ ಯುವಕರು ಬಯೋ ಎಕಾನಮಿ ಕ್ಷೇತ್ರದಲ್ಲಿ ಎಂತಹ ಮಹತ್ತರ ಸಾಧನೆಯನ್ನು ಮಾಡಬಲ್ಲರು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ನಮ್ಮ ದೇಶದ ಯುವಶಕ್ತಿಯು ಇಂದು ತನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ. 2014ಕ್ಕಿಂತ ಮೊದಲು ಕೇವಲ 60,000 ಕೋಟಿ ರೂಪಾಯಿಗಳಷ್ಟಿದ್ದ ಬಯೋ ಎಕಾನಮಿಯ ವಹಿವಾಟು ಇಂದು ಬರೋಬ್ಬರಿ 20 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ ಗೆಳೆಯರೆ. ಅದು 2009-10 ಕಾಲಘಟ್ಟವಾಗಿದೆ. ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಕೇವಲ 25 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಗಳು ಮಾತ್ರ ಮಾರಾಟವಾಗಿದ್ದವು. 2009-10 ಕಾಲಘಟ್ಟದಲ್ಲಿ ಕೇವಲ 1.5 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು ಮಾರಾಟವಾಗಿದ್ದವು. 1.5 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು. ಆದರೆ ಈ 25-26 ಅವಧಿಯಲ್ಲಿ 25 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು ಮಾರಾಟವಾಗಿವೆ. ನನ್ನ ಪ್ರಿಯ ದೇಶ ಬಾಂಧವರೇ, ಏವಿಯೇಷನ್ ವಲಯ ಕೂಡ ನಮ್ಮ ಯುವ ಜನತೆಗಾಗಿ ಅತ್ಯಂತ ವೇಗವಾಗಿ ಮುನ್ನಡೆಯುತ್ತಿದೆ. ಹೊಸ ವಿಮಾನ ನಿಲ್ದಾಣಗಳು ಮತ್ತು ಹೊಸ ಮಾರ್ಗಗಳು ಉದ್ಯೋಗದ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಇನ್ನು ವಿಮಾನಗಳ ಮೇಂಟೆನೆನ್ಸ್ ಹಾಗೂ ಓವರ್ ಹೋಲಿಂಗ್ ನಂತಹ ಕೆಲಸಗಳ ಕಾರಣದಿಂದಾಗಿ ದೇಶದಲ್ಲಿ ಇಂದು ಅಪಾರ ಪ್ರಮಾಣದ ಸ್ಕಿಲ್ಡ್ ಮ್ಯಾನ್ ಪವರ್ಗೆ ಕೆಲಸ ಸಿಗುತ್ತಿದೆ. ಮೇಡ್ ಇನ್ ಇಂಡಿಯಾ ವಿಮಾನಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ಇಂದು ನಾವು ದೊಡ್ಡ ಯಶಸ್ಸನ್ನು ಸಾಧಿಸಿದ್ದೇವೆ. ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ C-295 ಈಗಾಗಲೇ ತನ್ನ ಹಾರಾಟವನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ ಸಾಧನೆಯು ದೇಶದ ಯುವಜನರಿಗಾಗಿ ಆಗಿದೆ. ನನ್ನ ಮಿತ್ರರೇ, ಡ್ರೋನ್ಗಳು ಕೂಡ ಇಂದು ಬಹಳ ದೊಡ್ಡ ಕೆಲಸವನ್ನು ಮಾಡಿವೆ. ಗ್ರಾಮಗಳಲ್ಲಿ ಡ್ರೋನ್ ಸಹಾಯದಿಂದ ಜಾರಿಗೆ ತಂದಿರುವ ಸ್ವಾಮಿತ್ವ ಯೋಜನೆಯು ಇಂದು ಅತ್ಯಂತ ಯಶಸ್ವಿಯಾಗುತ್ತಿದೆ. ಸುಮಾರು 3.5 ಕೋಟಿ ಕುಟುಂಬಗಳಿಗೆ ಸ್ವಾಮಿತ್ವ ಯೋಜನೆಯ ಲಾಭ ದೊರೆತಿದೆ ಮತ್ತು ಇದರ ಪರಿಣಾಮವಾಗಿ 140 ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಆಸ್ತಿ ದಾಖಲೆಗಳನ್ನು ಒದಗಿಸಲಾಗಿದೆ. ಆಸ್ತಿಗಳ ಮೌಲ್ಯೀಕರಣದಿಂದಾಗಿ ಇಂದು ಅವು ಅನ್ಲಾಕ್ ಆಗಿವೆ. ಇದರ ಪರಿಣಾಮವಾಗಿ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ದೊರೆಯುತ್ತಿದೆ ಮತ್ತು ಜನರು ತಮ್ಮದೇ ಆದ ವ್ಯವಹಾರಗಳನ್ನು ನಡೆಸಲು ಸಾಧ್ಯವಾಗುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ನಮ್ಮ ಮಧ್ಯಮ ವರ್ಗದ ಕುಟುಂಬಗಳ ಮುಂದೆ ಒಂದು ದೊಡ್ಡ ಹೊರೆ ಸೃಷ್ಟಿಯಾಗಿದೆ. ಅದೇ ಕೋಚಿಂಗ್ ಕ್ಲಾಸ್ಗಳ ನಡುವಿನ ಸ್ಪರ್ಧೆ. ಇಂದು ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಗುವನ್ನು ಕೋಚಿಂಗ್ ಕ್ಲಾಸ್ಗೆ ಕಳುಹಿಸದಿದ್ದರೆ ತಾವು ಪ್ರತಿಷ್ಠಿತ ಕುಟುಂಬವಲ್ಲ ಎನ್ನುವಂತಹ ಭಾವನೆ ಮೂಡುತ್ತಿದೆ. ಈ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಬಗ್ಗೆ ನಾವು ಕಾಳಜಿ ವಹಿಸುತ್ತಿದ್ದೇವೆ. ಇದರಿಂದಾಗಿ ಅವರ 1,000,000,000 ಕೋಟಿ ರೂಪಾಯಿಗಳ ಅನಗತ್ಯ ಖರ್ಚು ಕೂಡ ಉಳಿತಾಯವಾಗಲಿ. ಮಕ್ಕಳು ಕೂಡ ತಮ್ಮವರ ಹತ್ತಿರವೇ ಇರಲು ಸಾಧ್ಯವಾಗಲಿ, ಅವರ ಸರಿಯಾದ ಆರೈಕೆಯಾಗಲಿ ಮತ್ತು ಕುಟುಂಬದ ಮೇಲೆ ಯಾವುದೇ ಆರ್ಥಿಕ ಹೊರೆ ಬೀಳಬಾರದು ಎಂಬುದು ನಮ್ಮ ಆಶಯ. ಇದಕ್ಕಾಗಿಯೇ ನಾವು ಯುವ ಜನತೆಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ಕೋಚಿಂಗ್ ನೀಡಲು ನಿರ್ಧರಿಸಿದ್ದೇವೆ. ಇಂದು ನಮ್ಮಲ್ಲಿ ಅತ್ಯುತ್ತಮ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮ್ಮಲ್ಲಿ ಅದ್ಭುತ ಪ್ರತಿಭೆಗಳಿವೆ ಮತ್ತು ನುರಿತ ಶಿಕ್ಷಕರಿದ್ದಾರೆ. ಈ ಎಲ್ಲ ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ನಾವು ದೇಶದ ಯುವಕರಿಗೆ ಉಚಿತ ಕೋಚಿಂಗ್ ನೀಡಲು ಒಂದು ಬಲಿಷ್ಠ ನೆಟ್ವರ್ಕ್ ಅನ್ನು ರೂಪಿಸಲಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾನು ಯಾವಾಗಲೂ ಹೇಳುತ್ತಾ ಬಂದಿದ್ದೇನೆ, ಯಾರು ಆಟವಾಡುತ್ತಾರೋ ಅವರೇ ಬದುಕಿನಲ್ಲಿ ಅಳುತ್ತಾರೆ. ನಾನು ಆಟವಾಡುವವರು ಅರಳುತ್ತಾರೆ ಎಂಬ ಮಾತನ್ನು ಹೇಳುತ್ತಿರುವಾಗ, ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಭಾರತವು ಕ್ರೀಡಾ ಜಗತ್ತಿನಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಕಂಡುಕೊಳ್ಳುತ್ತಿದೆ. ಈಗ ಕ್ರೀಡಾಕೂಟಗಳ ವಿಜೇತ ವೇದಿಕೆಯ ಮೇಲೆ ಭಾರತ ರಾಷ್ಟ್ರಗೀತೆ ಮೊಳಗುತ್ತಿದೆ, ಭಾರತ ರಾಷ್ಟ್ರಗೀತೆ ಕೇಳಿಬರುತ್ತಿದೆ ಮತ್ತು ಭಾರತ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರಾಡುತ್ತಿರುವುದು ಕಾಣಿಸುತ್ತಿದೆ. ನಮ್ಮ ಟಾಪ್ಸ್ ಯೋಜನೆ ಕೂಡ ಇಂದು ಅತ್ಯಂತ ದೊಡ್ಡ ಯಶಸ್ಸನ್ನು ಸಾಧಿಸಿದೆ. ಖೇಲೋ ಇಂಡಿಯಾ ಗೇಮ್ಸ್, ಯೂನಿವರ್ಸಿಟಿ ಗೇಮ್ಸ್, ವಿಂಟರ್ ಗೇಮ್ಸ್, ಬೀಚ್ ಗೇಮ್ಸ್, ಕ್ರೀಡಾ ಮೂಲಸೌಕರ್ಯ, ಕ್ರೀಡಾ ತರಬೇತಿ ಹಾಗೂ ಸ್ಪೋರ್ಟ್ಸ್ ಮೆಡಿಸಿನ್ ನಂತಹ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಸೇರಿದಂತೆ ಈ ಎಲ್ಲಾ ವಿಷಯಗಳಲ್ಲಿ ಭಾರತವು ಇಂದು ಪರಿಣತಿಯನ್ನು ಸಾಧಿಸುವ ದಾಪುಗಾಲು ಹಾಕುತ್ತಿದೆ. ಇದು ಯುವಜನತೆಗಾಗಿ ಸಂಪೂರ್ಣವಾದ ಹೊಸ ಕ್ಷೇತ್ರವಾಗಿದ್ದು, ಒಂದು ವೇಳೆ ಅವರು ಕ್ರೀಡಾಪಟುಗಳಾಗಲು ಸಾಧ್ಯವಾಗದಿದ್ದರೂ ಸಹ ಈ ಕ್ರೀಡಾ ಬೆಂಬಲ ವ್ಯವಸ್ಥೆಯಲ್ಲಿ ಅವರಿಗೆ ಇಂದು ದೊಡ್ಡ ಮಟ್ಟದ ಅವಕಾಶಗಳು ತೆರೆದುಕೊಳ್ಳುತ್ತಿವೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಕ್ರೀಡಾ ಜಗತ್ತಿನಲ್ಲಿ ಇಂದು ಭಾರತ ಪ್ರದರ್ಶನವು ನಿರಂತರವಾಗಿ ಉತ್ತಮಗೊಳ್ಳುತ್ತಾ ಸಾಗಿದೆ ಮತ್ತು ನಾವು 2036 ಒಲಿಂಪಿಕ್ಸ್ ಆಯೋಜನೆಯ ಬಲಿಷ್ಠ ಹಕ್ಕುದಾರರಾಗಿ ಇಂದು ಮುಂದೆ ಸಾಗುತ್ತಿದ್ದೇವೆ. ಹಾಗೆಯೇ 2030 ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಭಾರತವು ಆಯೋಜಿಸಿದೆ.

0: ಸಲ್ಲಿದೆ. ಮತ್ತು ನನ್ನ ಮಿತ್ರರೇ, ಜಗತ್ತಿನಲ್ಲಿ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಸುಮಾರು 40 ವಿವಿಧ ರೀತಿಯ ಕ್ರೀಡೆಗಳಿರುತ್ತವೆ ಮತ್ತು ಸುಮಾರು 300ಕ್ಕೂ ಹೆಚ್ಚು, ಅಂದರೆ ಸುಮಾರು 325-350ರಷ್ಟು ವಿವಿಧ ಸ್ಪರ್ಧೆಗಳು ಈ ಒಲಿಂಪಿಕ್ಸ್ನಲ್ಲಿ ನಡೆಯುತ್ತವೆ. ಮತ್ತು ನನ್ನ ದೇಶದ ಬಾಂಧವರೇ, ನನ್ನ ಯುವ ಮಿತ್ರರೇ, ಇದನ್ನು ಕೇಳಿ ನಿಮಗೆ ತುಂಬಾ ನೋವಾಗಬಹುದು, ಆದರೆ ನಾನು ನಿಮಗೆ ಒಂದು ಸವಾಲನ್ನು ಒಡ್ಡುತ್ತಿದ್ದೇನೆ ಮತ್ತು ಇದಕ್ಕಾಗಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಈ ವಿಷಯದಲ್ಲಿ ನನಗೆ ನಿಮ್ಮೆಲ್ಲರ ಸಹಾಯ ಬೇಕಾಗಿದೆ. ಒಲಿಂಪಿಕ್ಸ್ನ ಸುಮಾರು 325ರಷ್ಟು ವಿವಿಧ ಸ್ಪರ್ಧೆಗಳಲ್ಲಿ ಭಾರತವು ಇಂದು ಕನಿಷ್ಠ 1/2 ಕ್ರೀಡೆಗಳಲ್ಲಿ ಎಲ್ಲಿಯೂ ಭಾಗವಹಿಸುತ್ತಿಲ್ಲ, ಅಲ್ಲಿ ನಮ್ಮ ಉಪಸ್ಥಿತಿಯೇ ಇರುವುದಿಲ್ಲ, ನಾವು ಆ ಕ್ರೀಡೆಗಳಿಗೆ ಅರ್ಹತೆಯನ್ನೇ ಪಡೆಯುತ್ತಿಲ್ಲ. ಆದರೆ 2036ರಲ್ಲಿ ನಡೆಯಲಿರುವ ಒಲಿಂಪಿಕ್ ಕ್ರೀಡಾಕೂಟವು ಭಾರತದಲ್ಲಿ ನಡೆಯಬೇಕೆಂದು ನಾವು ಬಯಸಿದ್ದೇವೆ ಮತ್ತು ಇದಕ್ಕಾಗಿ ನಾವು ಈಗಿನಿಂದಲೇ ದೃಢವಾದ ನಿರ್ಧಾರವನ್ನು ಮಾಡಿದ್ದೇವೆ.
1: ಯಾವ ಕ್ರೀಡೆಗಳಲ್ಲಿ ಇಂದು ಭಾರತವು ಭಾಗವಹಿಸುತ್ತಿಲ್ಲವೋ, ಯಾವ ಕ್ರೀಡಾ ವಿಭಾಗಗಳಲ್ಲಿ ಭಾರತವು ಅರ್ಹತೆಯನ್ನು ಪಡೆಯುತ್ತಿಲ್ಲ ಮತ್ತು ಯಾವ ಸ್ಪರ್ಧೆಗಳಿಂದ ಭಾರತವು ಇಂದು ದೂರ ಉಳಿದಿದೆಯೋ,
0: ಅಂತ ಕಡೆಗಣಿತ ಕ್ರೀಡಾ ಕ್ಷೇತ್ರಗಳ ಮುಕ್ಕಾಲು ಭಾಗವು ಇಂದು ನಮ್ಮ ನಿರೀಕ್ಷೆಯಲ್ಲಿದೆ. ಭಾರತವು ಅಂತಹ ಕ್ರೀಡೆಗಳಿಗೆ ಹೆಚ್ಚಿನ ಒತ್ತು ನೀಡಲಿದೆ ಮತ್ತು ಇದಕ್ಕಾಗಿ ನಾವು ಟ್ಯಾಲೆಂಟ್ ಹಂಟ್ ಎಂಬ ವಿಶೇಷ ಅಭಿಯಾನವೊಂದನ್ನು ನಡೆಸಲು ಉದ್ದೇಶಿಸಿದ್ದೇವೆ. ಒಂದು ವೇಳೆ ನಮಗೆ 2036 ಒಲಿಂಪಿಕ್ಸ್ಗಾಗಿ ಕ್ರೀಡಾಪಟುಗಳು ಬೇಕಿದ್ರೆ ಇಂದು 5, 10 ಅಥವಾ 15 ವರ್ಷ ವಯಸ್ಸಿನ ಯುವಕರು ಮತ್ತು ಮಕ್ಕಳ ಕಡೆಗೆ ನಾವು ಗಮನ ಹರಿಸಬೇಕಿದೆ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಗಮನ ಹರಿಸಬೇಕಿದೆ. ಆದ್ರಿಂದಲೇ 5-15 ವರ್ಷದೊಳಗಿನ ಮಕ್ಕಳಲ್ಲಿ ಅಡಗಿರುವ
1: ಕ್ರೀಡಾ ಪ್ರತಿಭೆಯನ್ನು ಹುಡುಕಲು ನಾವು ಪ್ರತಿ ಹಳ್ಳಿ ಹಳ್ಳಿಗೂ, ನಗರ ನಗರಗಳಿಗೂ ಮತ್ತು ಪ್ರತಿ ಶಾಲೆಗಳಿಗೂ ತಲುಪಲಿದ್ದೇವೆ.
0: ಈ ನಿಟ್ಟಿನಲ್ಲಿ ಪ್ರತಿಭಾನ್ವೇಷಣೆಯ ಒಂದು ಬೃಹತ್ ಅಭಿಯಾನವನ್ನು ನಡೆಸಲಾಗುವುದು. ಮಕ್ಕಳಲ್ಲಿರುವ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ನಂತರ ಅವರಿಗೆ ವಿಶೇಷ ತರಬೇತಿಯನ್ನು ನೀಡುವ ಮೂಲಕ ದೇಶಕ್ಕಾಗಿ ಆಡುವ ಅತ್ಯುತ್ತಮ ಕ್ರೀಡಾಪಟುಗಳನ್ನಾಗಿ ಸಿದ್ಧಪಡಿಸಲಾಗುವುದು. ನನ್ನ ಪ್ರೀತಿಯ ಯುವಜನರೇ, ಇಂದು ದೇಶದ ಮುಂದೆ, ನಮ್ಮ ದೇಶದ ಯುವಶಕ್ತಿಯ ಮುಂದೆ ಮಾದಕ ವ್ಯಸನವು ಅತಿ ದೊಡ್ಡ ಸಂಕಟವಾಗಿ ಪರಿಣಮಿಸುತ್ತಿದೆ. ಮಾದಕ ಮುಕ್ತ ಭಾರತವನ್ನು ನಿರ್ಮಿಸುವುದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಬೇಕು. ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಯುವ ಪೀಳಿಗೆಯು ಬಲಿಷ್ಠವಾಗಬೇಕಿದೆ. ನಮ್ಮ ಯುವ ಸಾಮರ್ಥ್ಯವು ನಮ್ಮ ದೇಶದ ಏಳಿಗೆಗಾಗಿ ಬಳಕೆಯಾಗಬೇಕು. ಈ ಕಾರಣಕ್ಕಾಗಿಯೇ ಮಾದಕ ಮುಕ್ತ ಭಾರತಕ್ಕಾಗಿ ಕಳೆದ ದಿನಗಳಲ್ಲಿ ಮೈ ಭಾರತ್ ಸ್ವಯಂ ಸೇವಕರು ಕಾರ್ಯೋನ್ಮುಖರಾಗಿದ್ದಾರೆ. ದೇಶದ NGOಗಳು, ದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳು ಹಾಗೂ ದೇಶದ ಆಧ್ಯಾತ್ಮಿಕ ಪುರುಷರು ಸೇರಿಕೊಂಡು ಮಾದಕ ಮುಕ್ತ ಭಾರತಕ್ಕಾಗಿ 100 ವಾರಗಳ ಒಂದು ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇದು 100 ವಾರಗಳ ಕಾಲ ಸತತವಾಗಿ ನಡೆಯಲಿರುವ ಒಂದು ಬೃಹತ್ ಅಭಿಯಾನವಾಗಿದೆ. ನಾನು ಪ್ರತಿಯೊಂದು ಕುಟುಂಬಕ್ಕೂ ಮನವಿ ಮಾಡುವುದೇನೆಂದರೆ ನೀವು ಸಹ ಈ ಅಭಿಯಾನದ ಭಾಗವಾಗಿ ಮತ್ತು ಇದರೊಂದಿಗೆ ಕೈಜೋಡಿಸಿ ನನ್ನ ಪ್ರೀತಿಯ ದೇಶ ಬಾಂಧವರೇ, ಮಾದಕ ಮುಕ್ತ ಭಾರತದ ಕನಸನ್ನು ನನಸು ಮಾಡಲು ನೀವೆಲ್ಲರೂ ಇಂದು ಮುಂದೆ ಬಂದಿದ್ದೀರಿ. 21ನೇ ಶತಮಾನದಲ್ಲಿ ದಶಕಗಳಷ್ಟು ಹಳೆಯದಾದ ಸವಾಲುಗಳು ಏನಿದ್ದವೋ ಅಂತಹ ಸವಾಲುಗಳನ್ನು ಬುಡಸಮೇತ ಕಿತ್ತೊಗೆಯುವುದು ಇಂದು ಅತ್ಯಂತ ಅನಿವಾರ್ಯವಾಗಿದೆ. ನಕ್ಸಲ್ವಾದ ಮತ್ತು ಮಾವೋವಾದಗಳು ಲಕ್ಷಾಂತರ ಯುವಕರ ಭವಿಷ್ಯವನ್ನೇ ಹಾಳು ಮಾಡಿವೆ. ಇವು ಅನೇಕ ತಾಯಂದಿರ ಎಳೆಯ ಪ್ರಾಯದ ಮಕ್ಕಳನ್ನು ಅವರಿಂದ ಕಿತ್ತುಕೊಂಡು ಅವರ ಬದುಕನ್ನು ನಾಶಗೊಳಿಸಿವೆ ಮತ್ತು ಪೋಷಕರ 100 ಕನಸುಗಳನ್ನು ಚೂರು ಚೂರು ಮಾಡಿವೆ. ಈ ನಕ್ಸಲ್ವಾದವು ಸುಮಾರು 4 ದಶಕಗಳ ಕಾಲ ಭಾರತದ ಒಂದು ದೊಡ್ಡ ಭೂಭಾಗವನ್ನು ಹಾಗೂ ಅಲ್ಲಿನ ಅಪಾರ ಜನಸಂಖ್ಯೆಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿತ್ತು. ಇವರು ಬಂದೂಕಿನ ಬಲದಿಂದ ಜನರ ಮೇಲೆ ಸವಾರಿ ಮಾಡುತ್ತಾ ನಮ್ಮ ಸಂವಿಧಾನದ ಆಶಯಗಳನ್ನೇ ಗಾಳಿಗೆ ತೂರಿದ್ದರು ಮತ್ತು ದೇಶದ ಸಾಮಾನ್ಯ ನಾಗರಿಕರ ರಕ್ಷಣೆಯಲ್ಲಿ ನಮ್ಮ ಪೊಲೀಸ್ ಭದ್ರತಾ ಪಡೆಯ 3,500 ಯುವಕರು ಹುತಾತ್ಮರಾಗಿದ್ದಾರೆ. ಯುದ್ಧದಲ್ಲಿ ಎಷ್ಟು ಸೈನಿಕರು ಮಡಿಯುತ್ತಾರೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿಗಳು ದೇಶದ ಸಾಮಾನ್ಯ ಜನರಿಗೆ ರಕ್ಷಣೆ ನೀಡಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡಬೇಕಾಯಿತು. ಈ ನಕ್ಸಲ್ವಾದವು ನಮ್ಮ ನೆಲವನ್ನು ರಕ್ತಸಿಕ್ತವನ್ನಾಗಿ ಮಾಡಿತ್ತು. 2014ರಲ್ಲಿ ನೀವು ನಮಗೆ ಅವಕಾಶ ನೀಡಿದಾಗ ಅದೇ ದಿನ ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೆವು. ನಾವು ದೇಶವನ್ನು ನಕ್ಸಲ್ವಾದದಿಂದ ಮುಕ್ತಗೊಳಿಸುತ್ತೇವೆ ಎಂದು ಸಂಕಲ್ಪ ಮಾಡಿದ್ದೆವು ಮತ್ತು ಇಂದು ನನಗೆ ಸಂತೋಷವಾಗುತ್ತಿದೆ. ಏನೆಂದರೆ ನಕ್ಸಲೀಯ ಮಾವೋವಾದಿ ಹಿಂಸಾಚಾರವು ತನ್ನ ಕೊನೆಯುಸಿರು ಎಳೆಯುತ್ತಿದೆ. ಬಹುಶಃ ಈಗ ಅದಕ್ಕೆ ಉಳಿಯುವ ಶಕ್ತಿಯೇ ಇಲ್ಲದಂತಾಗಿದೆ. ಎಲ್ಲಿ ಒಂದು ಕಾಲದಲ್ಲಿ ನಕ್ಸಲ್ವಾದಿಗಳ ಗುಂಡಿನ ಸದ್ದು ಕೇಳಿ ಬರುತ್ತಿತ್ತೋ, ಎಲ್ಲಿನ ಭೂಮಿ ಯಾವಾಗಲೂ ರಕ್ತಸಿಕ್ತವಾಗಿರುತ್ತಿತ್ತೋ, ಇಂದು ಅದೇ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ, ಅದೇ ಭಾಗಗಳಲ್ಲಿ ನಕ್ಸಲ್ ಮುಕ್ತವಾಗಿರುವ ಕಾರಣದಿಂದಾಗಿ ಅಭಿವೃದ್ಧಿ, ವಿಶ್ವಾಸ ಮತ್ತು ಸಾಮೂಹಿಕ ಪ್ರಯತ್ನದ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರಾಡುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸವಾಲನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು. ಈ ಸವಾಲಿನ ಕುರಿತು ನಾವು ಇನ್ನಷ್ಟು ಜಾಗರೂಕರಾಗಿರಬೇಕಾದ ಅಗತ್ಯವಿದೆ. ಹಲವು ವರ್ಷಗಳ ಕಾಲ ದೇಶದ ಅಧಿಕಾರ ವ್ಯವಸ್ಥೆಯಲ್ಲಿ ಮಾವೋವಾದಿ ಚಿಂತನೆಯ ಜನರು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡು ಕುಳಿತಿದ್ದರು ಮತ್ತು ಇವರು ಸರ್ಕಾರಿ ಸಮಿತಿಗಳಲ್ಲಿ ಸಲಹೆಗಾರರ ರೂಪದಲ್ಲಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಈ ಮಾವೋವಾದಿ ಚಿಂತನೆಯು ದೇಶದ ನೀತಿಗಳ ಮೇಲೆ ಪ್ರಭಾವ ಬೀರಿತ್ತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಾಡುಗಳಲ್ಲಿ ಸಶಸ್ತ್ರ ನಕ್ಸಲೀಯರನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಲ್ಲಿ ಮತ್ತು ಆ ಸಂಕಟದಿಂದ ದೇಶವನ್ನು ಮುಕ್ತಗೊಳಿಸುವಲ್ಲಿ ಇಂದು ನಮಗೆ ಯಶಸ್ಸು ಸಿಕ್ಕಿದೆ. ಆದರೆ ಸಶಸ್ತ್ರ ನಕ್ಸಲೀಯರು ಏನೋ ಹೋದರೂ

0: ವೈಚಾರಿಕ ನಕ್ಸಲೀಯರು, ಈ ಬುದ್ಧಿಜೀವಿ ನಕ್ಸಲೀಯರು ಈಗಲೂ ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ಹಿಂಸೆ ಮತ್ತು ಅರಾಜಕತೆಯನ್ನು ಹರಡಲು ಅವರು ಹೊಸ ದಾರಿಗಳನ್ನು ಹುಡುಕುತ್ತಿದ್ದಾರೆ ಹಾಗೂ ಸಮಾಜವನ್ನು ತಪ್ಪು ಹಾದಿಗೆ ಎಳೆಯಲು ತರಹೇವಾರಿ ಸಂಚುಗಳನ್ನು ರೂಪಿಸುತ್ತಿದ್ದಾರೆ. ಇಂಥ ವೈಚಾರಿಕ ನಕ್ಸಲೀಯರನ್ನು ನಾವು ಗುರುತಿಸಬೇಕಾಗಿದೆ, ಇವರನ್ನು ಸಮಾಜದಿಂದ ಪ್ರತ್ಯೇಕಿಸಬೇಕಾಗಿದೆ ಮತ್ತು ದೇಶವನ್ನು ಒಂದು ವಿಕಸಿತ ರಾಷ್ಟ್ರವನ್ನಾಗಿ ಮಾಡುವ ಮುಖ್ಯ ವಾಹಿನಿಯತ್ತ ನಾವೆಲ್ಲರೂ ಒಗ್ಗೂಡಿಸಾಕಬೇಕಿದೆ. ದೇಶದ ಯುವ ಪೀಳಿಗೆಯನ್ನು ನಾವು ಈ ಕಾರ್ಯದಲ್ಲಿ ಜೋಡಿಸಬೇಕಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಸುರಕ್ಷಿತ ಭಾರತವನ್ನು ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸವಾಲುಗಳು ದೇಶದ ಗಡಿಯ ಒಳಗಿರಲಿ ಅಥವಾ ಗಡಿಯ ಹೊರಗಿರಲಿ, ಭಾರತವು ಇಂದು ಪ್ರತಿ ಸನ್ನಿವೇಶವನ್ನು ಎದುರಿಸಲು ಸಜ್ಜಾಗಿದೆ. ಇಂದು ಯುದ್ಧದ ಸ್ವರೂಪವೇ ಬದಲಾಗುತ್ತಿದೆ. ಈಗ ಯುದ್ಧವು ಕೇವಲ ಗಡಿಯಲ್ಲಿಯೇ ನಡೆಯುತ್ತದೆ ಎಂಬ ಗ್ಯಾರಂಟಿ ಏನೂ ಇಲ್ಲ. ಯುದ್ಧವು ದೇಶದ ಗಡಿಯೊಳಗೆ ಯಾವುದೋ ರಿಫೈನರಿ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ದಾಳಿ ಮಾಡುವ ಮೂಲಕವೂ ನಡೆಯಬಹುದು. ಯುದ್ಧವು ಡೇಟಾ ಸೆಂಟರ್ಗಳ ಮೇಲೆ ದಾಳಿ ಮಾಡುವ ಮೂಲಕವೂ ನಡೆಯಬಹುದು. ಅಂದ್ರೆ ಇದು ಒಂದು ರೀತಿಯ ಹೊಸ ರೂಪದ ಯುದ್ಧವಾಗಿದೆ. ಇಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾಶಪಡಿಸಲಾಗುತ್ತೆ ಮತ್ತು ಫ್ಯಾಕ್ಟರಿಗಳನ್ನು ಗುರಿ ಮಾಡಲಾಗುತ್ತೆ. ಇದಕ್ಕಾಗಿಯೇ ನಾವು ಕಳೆದ ವರ್ಷಗಳಲ್ಲಿ ಮಿಷನ್ ಸುದರ್ಶನ ಚಕ್ರವನ್ನು ಘೋಷಿಸಿದ್ದೆವು ಮತ್ತು ಈಗ ಆ ಮಿಷನ್ನ ಕೆಲಸವು ಅತ್ಯಂತ ವೇಗವಾಗಿ ನಡೆಯುತ್ತಿದೆ. ಇಂದು ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಸುಮಾರು 50 ಪಟ್ಟು ಹೆಚ್ಚಾಗಿದೆ ಮತ್ತು ವಿಶ್ವ ಸುಮಾರು 100 ದೇಶಗಳಿಗೆ ನಮ್ಮ ಶಸ್ತ್ರಾಸ್ತ್ರಗಳು ತಲುಪುತ್ತಿವೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆಯು ಹಂತ ಹಂತವಾಗಿ ಬೆಳೆಯುತ್ತಿದೆ ಮತ್ತು ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಾವು ಶಸ್ತ್ರಾಸ್ತ್ರಗಳ ಸುಧಾರಣೆಯ ನಿಟ್ಟಿನಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕಿದೆ.
1: ನಮ್ಮ ಸಶಸ್ತ್ರ ಪಡೆಗಳ ಸಾಮರ್ಥ್ಯವನ್ನು ನಾವು ವೃದ್ಧಿಸಬೇಕಿದೆ.
0: ಇದರ ಜೊತೆ ಜೊತೆಯಾಗಿಯೇ ನಮ್ಮ ನಾಗರಿಕರನ್ನು ಸಜ್ಜುಗೊಳಿಸಬೇಕಾಗಿದೆ. ಕಳೆದ ಶತಮಾನದ ಯುದ್ಧಗಳ ಸ್ವರೂಪಕ್ಕೆ ಅನುಗುಣವಾಗಿ ನಮ್ಮ ದೇಶದಲ್ಲಿ ಸಿವಿಲ್ ಡಿಫೆನ್ಸ್ ವ್ಯವಸ್ಥೆಗಳು ಅಭಿವೃದ್ಧಿಗೊಂಡಿದ್ದವೋ ಅವು ಈಗ ಅಪ್ರಸ್ತುತವಾಗಿವೆ. ಆದ್ದರಿಂದಲೇ ನಾನು ಇಂದು ಕೆಂಪುಕೋಟೆಯ ಮೇಲೆ ನಿಂತು ಘೋಷಣೆ ಮಾಡುತ್ತಿದ್ದೇನೆ. ಏನೆಂದ್ರೆ, ನಾವು ಮುಂಬರುವ ದಿನಗಳಲ್ಲಿ ಸಿವಿಲ್ ಡಿಫೆನ್ಸ್ನ ಒಂದು ವೈಬ್ರೆಂಟ್ ನೆಟ್ವರ್ಕ್ ಅನ್ನು ನಿರ್ಮಿಸಲಿದ್ದೇವೆ.
1: ನಾವು ಜನರಿಗೆ ಆಧುನಿಕ ವ್ಯವಸ್ಥೆಗಳ ಪರಿಚಯ ಮಾಡಿಕೊಡುವುದರ ಜೊತೆಗೆ ಆಧುನಿಕ ಕಾಲದ ಸಂಕಟಗಳ ಬಗ್ಗೆಯೂ ನಾಗರಿಕರಿಗೆ ಅರಿವು ಮೂಡಿಸುತ್ತೇವೆ.
0: ನಾಗರಿಕ ರಕ್ಷಣೆಗಾಗಿ ಎಂಥ ವ್ಯವಸ್ಥೆ ಇರಬಹುದು? ನಾವು ಸಿವಿಲ್ ಡಿಫೆನ್ಸ್ನ ಒಂದು ಬೃಹತ್ ಸ್ವಯಂ ಸೇವಾ ಪಡೆಯನ್ನು ನಿರ್ಮಿಸಲಿದ್ದೇವೆ. ಇದು ಆಧುನಿಕ ಸವಾಲುಗಳನ್ನು ಎದುರಿಸಲು ಸಮರ್ಥವಾಗಿರುವ ಆಧುನಿಕ ಪಡೆಯಾಗಿರಲಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಸಹೋದರಿಯರ ಮತ್ತು ಹೆಣ್ಣು ಮಕ್ಕಳ ಕೊಡುಗೆಯು ನಮ್ಮೆಲ್ಲರಿಗೂ ಅತ್ಯಂತ ದೊಡ್ಡದಾಗಿದೆ ಮತ್ತು ಅದು ನಮ್ಮೆಲ್ಲರಿಗೂ ಪ್ರೇರಣೆಯ ಮೂಲವಾಗಿದೆ. ಫೈಟರ್ ಜೆಟ್ ಇರಲಿ ಅಥವಾ ಸಿವಿಲ್ ಏವಿಯೇಷನ್ ಇರಲಿ, ನಮ್ಮ ಹೆಣ್ಣು ಮಕ್ಕಳು ಇಂದು ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕ್ರೀಡಾ ಮೈದಾನವಿರಲಿ ಅಥವಾ ಸ್ಟೆಮ್ ಎಜುಕೇಷನ್ನಲ್ಲಿ ದಾಖಲಾತಿ ಪ್ರಕ್ರಿಯೆ ಇರಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಹೆಣ್ಣು ಮಕ್ಕಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುನ್ನಡೆ ಸಾಧಿಸುತ್ತಿರುವುದು ನಮಗೆ ಇಂದು ಕಂಡುಬರುತ್ತಿದೆ. ಇಂದು ಸೇನೆಯಲ್ಲೂ ಸಹ NDA ಮೂಲಕ ತೇರ್ಗಡೆಯಾದ ಹೆಣ್ಣು ಮಕ್ಕಳು ದೇಶದ ಸಶಸ್ತ್ರ ಪಡೆಗಳನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಬಹಳ ಹೆಮ್ಮೆಯಿಂದ ಪ್ರದರ್ಶಿಸುತ್ತಿದ್ದಾರೆ. ನಮ್ಮ ಈ ಹೆಣ್ಣು ಮಕ್ಕಳ ಶಕ್ತಿ ಎಂಥದ್ದು ಎಂದರೆ, ನಾನು ಇತ್ತೀಚೆಗೆ ಸಾನಂದ ಸೆಮಿಕಂಡಕ್ಟರ್ ಪ್ಲಾಂಟ್ಗೆ ಭೇಟಿ ನೀಡಿದ್ದೆ. ಅಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಬಂದ ಬುಡಕಟ್ಟು ಸಮುದಾಯದ ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಿದ್ದರು. ಪಾಸ್ಪೋರ್ಟ್ ಎಂದ್ರೆ ಏನು ಎಂಬುದು ಕೂಡ ತಿಳಿಯದಂತಹ ಹಳ್ಳಿಗಳಿಂದ ಅವರು ಬಂದಿದ್ರು. ಅಂತಹ ಹೆಣ್ಣು ಮಕ್ಕಳು ಇಂದು ವಿದೇಶಗಳಿಗೆ ಹೋಗಿ ತರಬೇತಿ ಪಡೆದು ಬಂದು ಚಿಪ್ ತಯಾರಿಕೆ ಕೆಲಸದಲ್ಲಿ ತೊಡಗಿದ್ದಾರೆ. ಅವರಲ್ಲಿ ನಾನು ಕಂಡ ಆತ್ಮವಿಶ್ವಾಸ ನಿಜಕ್ಕೂ ನನ್ನ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿತು. ನಾವು 3 ಕೋಟಿ ಸಹೋದರಿಯರನ್ನು ಲಖ್ಪತಿ ದೀದಿಯರನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದೆವು ಮತ್ತು ಈಗಾಗಲೇ ನಾವು ಆ ಗುರಿಯನ್ನು ದಾಟಿದ್ದೇವೆ. ಈಗ ನಾವು 6 ಕೋಟಿ ಲಖ್ಪತಿ ದೀದಿಯರನ್ನು ಸೃಷ್ಟಿಸುವ ಗುರಿಯೊಂದಿಗೆ ಮುಂದೆ ಸಾಗುತ್ತಿದ್ದೇವೆ. ಈ 3 ಕೋಟಿ ಹೊಸ ಲಖ್ಪತಿ ದೀದಿಯರಾಗುವುದು ಅಂದರೆ ಅದು ಮಾತೃಶಕ್ತಿಯ ಮೂಲಕ ಗ್ರಾಮೀಣ ಆರ್ಥಿಕತೆಯಲ್ಲಿ ಬರಲಿರುವ ಬಹಳ ದೊಡ್ಡ ಬದಲಾವಣೆಯಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಪಂಚಾಯತ್ಗಳಲ್ಲಿ, ಪುರಸಭೆಗಳಲ್ಲಿ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ನಮ್ಮ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಪ್ರತಿನಿಧಿಗಳಾಗಿ ದೇಶಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಮಹಿಳೆಯರು ಇಂದು ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ಮತ್ತು ಅತ್ಯಂತ ಸಮರ್ಥವಾದ ನಾಯಕತ್ವವನ್ನು ನೀಡುತ್ತಿದ್ದಾರೆ. ಇದೇ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ನಾವು ಸಂಸತ್ತಿನಲ್ಲಿ ನಾರಿ ಶಕ್ತಿ ವಂದನ ಅಧಿನಿಯಮವನ್ನು ಅಂಗೀಕರಿಸಿದ್ದೆವು. ಆದರೆ ಯಾವುದೋ ಒಂದು ಕಾರಣದಿಂದ ರಾಜಕೀಯದ ಅಖಾಡದಲ್ಲಿ ಕಳೆದ 40 ವರ್ಷಗಳಿಂದ ಈ ಕನಸು ಯಾವಾಗಲೂ ರಾಜಕೀಯ ಜಿದ್ದಾಜಿದ್ದಿಗೆ ಬಲಿಯಾಗುತ್ತಲೇ ಬಂದಿದೆ. ನಾನು ದೇಶದ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಕೆಂಪುಕೋಟೆಯ ಈ ಮೇಲ್ತುದಿಯಿಂದ ತ್ರಿವರ್ಣ ಧ್ವಜದ ನೆರಳಿನಲ್ಲಿ ನಿಂತು ನಾನು ಪ್ರಾರ್ಥಿಸುತ್ತೇನೆ, ಮನವಿ ಮಾಡುತ್ತೇನೆ. ಬನ್ನಿ, ಅಂತಹ ಮಹಿಳೆಯರ ಸಾಮರ್ಥ್ಯದ ಆರಾಧಕರಾಗಿ, ಆ ಮಹಿಳೆಯರ ಗೌರವಕ್ಕಾಗಿ ನೀವು ಮುಂದೆ ಬನ್ನಿ ಮತ್ತು ಆದಷ್ಟು ಬೇಗ ನಮ್ಮ ತಾಯಂದಿರು ಹಾಗೂ ಸಹೋದರಿಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 33% ಪ್ರಾತಿನಿಧ್ಯ ದೊರೆಯಲಿ. ಅವರು ಭಾರತದ ನೀತಿ ನಿರೂಪಣೆಯ ಪ್ರಕ್ರಿಯೆಯಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡುವಂತಾಗಲಿ.
1: ಇದು ಸಮಯದ ಬೇಡಿಕೆಯಾಗಿದೆ ಮತ್ತು ನಾನು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮತ್ತೊಮ್ಮೆ ಮನವಿ ಮಾಡುತ್ತೇನೆ, ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರುವ ಮೂಲಕ ಮಹಿಳೆಯರ ಗೌರವವನ್ನು ಹೆಚ್ಚಿಸುವಲ್ಲಿ ನೀವು ಸಹ ಕೈಜೋಡಿಸಿ, ನೀವು ಸಹ ಇದರ ಕೀರ್ತಿಯನ್ನು ಪಡೆಯಿರಿ, ನೀವು ಸಹ ಕ್ರೆಡಿಟ್ ತೆಗೆದುಕೊಳ್ಳಿ. ಆದರೆ ನನ್ನ ತಾಯಂದಿರು ಮತ್ತು ಸಹೋದರಿಯರಿಗೆ ಅವರ ಹಕ್ಕನ್ನು ನೀಡಿ.
0: ನನ್ನ ಪ್ರೀತಿಯ ದೇಶ ಬಾಂಧವರೇ, ವಿಕಸಿತ ಭಾರತದ ಸಂಕಲ್ಪವು

0: ಅಭಿವೃದ್ಧಿಯು ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಪೂರ್ಣಗೊಳ್ಳುತ್ತದೆ. 2014ಕ್ಕಿಂತ ಮೊದಲು ಕೇವಲ 25 ಕೋಟಿ ಜನರ ಬಳಿ ಮಾತ್ರ ಸೋಷಿಯಲ್ ಸೆಕ್ಯೂರಿಟಿ ಕವರ್ ಇತ್ತು. ಕೇವಲ 25 ಕೋಟಿ ಜನರ ಬಳಿ ಮಾತ್ರ ಅದು ಲಭ್ಯವಿತ್ತು. ಗೆಳೆಯರೇ, ಕಳೆದ 5-6 ದಶಕಗಳಲ್ಲಿ ಕೇವಲ 25 ಕೋಟಿ ಜನರಿಗೆ ಸಿಕ್ಕಿದ್ದ ಸೌಲಭ್ಯವನ್ನು ನಾವು ಕೇವಲ 1 ದಶಕದ ಅವಧಿಯಲ್ಲಿ 100 ಕೋಟಿ ದೇಶವಾಸಿಗಳಿಗೆ ಸೋಷಿಯಲ್ ಸೆಕ್ಯೂರಿಟಿ ಕವಚದ ರೂಪದಲ್ಲಿ ನೀಡಿದ್ದೇವೆ. ಆಯುಷ್ಮಾನ್ ಭಾರತ ಯೋಜನೆಯ ಮೂಲಕ ಇಂದು 70 ವರ್ಷ ದಾಟಿದೆ. ಹಿರಿಯ ನಾಗರಿಕರಿಗೂ ಸಹ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಔಷಧಿ ಮತ್ತು ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಇದರಿಂದಾಗಿ ಇಂದು ಕೋಟ್ಯಂತರ ಕುಟುಂಬಗಳಿಗೆ ಬಹಳ ದೊಡ್ಡ ಮಟ್ಟದ ಅನುಕೂಲ ಲಭಿಸಿದೆ. ಆಯುಷ್ಮಾನ್ ಕಾರ್ಡ್ನಿಂದ ಔಷಧಿ ಮತ್ತು ಶಸ್ತ್ರಚಿಕಿತ್ಸೆಗಳಿಗಾಗಿ ಇಂದು ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳು ಉಳಿತಾಯವಾಗಿವೆ.
1: ಆ ಹಣವನ್ನ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳು ಉಳಿಸಿಕೊಂಡಿದ್ದಾರೆ. ಇದು ನಿಜಕ್ಕೂ ಅಭೂತಪೂರ್ವವಾದ ಸಹಾಯ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇದರ ನಾಯಕತ್ವವನ್ನು ವಹಿಸಿಕೊಳ್ಳಲು ನಿಮ್ಮ ಸಹಾಯ ಬೇಕಾಗಿದೆ.
0: ನಾನು ದೇಶದ ಎಲ್ಲಾ ಯುವ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನೀವೆಲ್ಲರೂ ಮುಂದೆ ಬಂದು ಇದರ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು. ನಿಮ್ಮ 1 ಅಥವಾ 2 ಗಂಟೆಗಳ ಸಮಯವು ದೇಶಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ನೀಡಲಿದೆ. ಕೇವಲ 1 ಅಥವಾ 2 ಗಂಟೆಗಳಲ್ಲಿ ನಾನು ದೇಶಕ್ಕೆ ಎಂತಹ ಶಕ್ತಿಯನ್ನು ನೀಡಲು ಸಾಧ್ಯ ಎಂದು ನಿಮಗೆ ಅನಿಸಬಹುದು, ಆದರೆ ನಾನು ಅದನ್ನು ವಿವರಿಸುತ್ತೇನೆ. ನೀವು ದೇಶದ 1 ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದ್ದೀರಿ. ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ಅಂತಹ ವಾತಾವರಣವು ನಿರ್ಮಾಣವಾಗಬೇಕು. ಈ ದಿನಗಳಲ್ಲಿ ದೇಶದಲ್ಲಿ ಜನಗಣತಿಯ ಕಾರ್ಯವು ನಡೆಯುತ್ತಿದೆ. ಹೌದು, ಈ ಸೆನ್ಸಸ್ ಕಾರ್ಯವು ನಡೆಯುತ್ತಿದೆ, ಎಣಿಕೆ ಕಾರ್ಯವು ಸಾಗುತ್ತಿದೆ. ಆದರೆ ಕೇವಲ ಅಂಕಿ ಅಂಶಗಳಿಂದ ಮಾತ್ರ ಕೆಲಸ ಸಾಧ್ಯವಿಲ್ಲ. ಆ ಅಂಕಿ ಅಂಶಗಳ ಸೂಕ್ಷ್ಮತೆಗಳ ಆಧಾರದ ಮೇಲೆ ದೇಶವು ಮುಂದೆ ಸಾಗಲು ಬೇಕಾದ ನೀತಿಗಳು ಮತ್ತು ಯೋಜನೆಗಳು ರೂಪಿತವಾಗುತ್ತವೆ. ದೇಶದ ಭವಿಷ್ಯದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತದೆ. ಆದ್ದರಿಂದ ನಿಖರವಾದ ಮಾಹಿತಿಯನ್ನು ಹೊಂದಿರುವುದು ಅತ್ಯಂತ ಅವಶ್ಯಕವಾಗಿದೆ. ಕೆಲವೊಮ್ಮೆ ಸರ್ಕಾರದ ಪರವಾಗಿ ಬರುವ ಪ್ರತಿನಿಧಿಗಳು ಎಷ್ಟು ಅವಸರದಲ್ಲಿರುತ್ತಾರೆಂದರೆ, ಅವರು ಒಂದು ಹೆಸರಿನ ಕಾಗುಣಿತವನ್ನು ಒಮ್ಮೆ ಒಂದು ರೀತಿ ಬರೆದರೆ ಮತ್ತೊಮ್ಮೆ ಬೇರೆ ರೀತಿಯಲ್ಲಿ ಬರೆಯುತ್ತಾರೆ, ಮತ್ತು ಈ ಕಾರಣದಿಂದಾಗಿ ಅಂತಿಮ ಫಲಿತಾಂಶವು ನಮಗೆ ಸರಿಯಾಗಿ ಸಿಗುವಲ್ಲಿ ತೊಂದರೆಗಳು ಎದುರಾಗುತ್ತವೆ. ಈಗ ತಂತ್ರಜ್ಞಾನವು ಲಭ್ಯವಿರುವುದರಿಂದ ಈ ಬಾರಿ 1 ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದೇನೆಂದರೆ, ಜನಗಣತಿಯಲ್ಲಿ ನೀವೇ ಸ್ವತಃ ನಿಮ್ಮ ಮಾಹಿತಿಯನ್ನು ನಿಮ್ಮ ಮೊಬೈಲ್ ಫೋನ್ ಮೂಲಕ ಭರ್ತಿ ಮಾಡಿ ನೀಡಬಹುದಾಗಿದೆ. ನಂತರ ಯಾರಾದರೂ ಅಧಿಕಾರಿಗಳು ಅಥವಾ ಪ್ರತಿನಿಧಿಗಳು ಬಂದು ನಿಮ್ಮೊಂದಿಗೆ ಈ ಬಗ್ಗೆ ಚರ್ಚಿಸುತ್ತಾರೆ. ಆದರೆ ಕುಟುಂಬದವರೆಲ್ಲ ಒಟ್ಟಾಗಿ ಕುಳಿತು ಡಿಜಿಟಲ್ ರೂಪದಲ್ಲಿ ನಿಮ್ಮ ನೋಂದಣಿಯನ್ನು ಮಾಡಿಕೊಂಡರೆ ಅದು ಹೆಚ್ಚು ಉತ್ತಮ. ಕಾಗುಣಿತದಲ್ಲಿ ತಪ್ಪುಗಳಾಗದಂತೆ ಪ್ರತಿಯೊಂದು ಸೂಕ್ಷ್ಮ ಅಂಶಗಳನ್ನು ಗಮನಿಸಿ ಯಾವುದೇ ಮಾಹಿತಿಯಲ್ಲಿ ಸಣ್ಣ ತಪ್ಪು ಇರದಂತೆ ಎಚ್ಚರ ವಹಿಸಿ. ನೀವು ಎಷ್ಟು ನಿಖರವಾದ ಮಾಹಿತಿಯನ್ನು ನೀಡುತ್ತೀರೋ ದೇಶವು ಪ್ರಗತಿಯತ್ತ ಸಾಗಲು ಅಷ್ಟೇ ದೊಡ್ಡ ಸಹಾಯವಾಗುತ್ತದೆ. ಮತ್ತು ಈ ಕಾರಣಕ್ಕಾಗಿಯೇ ನಾನು ದೇಶದ ಯುವ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ಕುಟುಂಬದ ಸದಸ್ಯರನ್ನೆಲ್ಲ ಜೊತೆಯಲ್ಲಿ ಕುಳ್ಳಿರಿಸಿಕೊಂಡು ಈ ಸಂಪೂರ್ಣ ಫಾರ್ಮ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಮೊದಲು ಕಾಗದದ ಮೇಲೆ ಫಾರ್ಮ್ ಅನ್ನು ಭರ್ತಿ ಮಾಡಿ ಏನಾದರೂ ತಪ್ಪುಗಳಿದ್ದರೆ ಅವುಗಳನ್ನು ಸರಿಪಡಿಸಿಕೊಳ್ಳಿ, ಮತ್ತು ನಂತರ ತಂತ್ರಜ್ಞಾನವನ್ನು ಬಳಸಿಕೊಂಡು ಅದನ್ನು ಡಿಜಿಟಲ್ ರೂಪದಲ್ಲಿ ಅಪ್ಲೋಡ್ ಮಾಡಿ. ನೋಡಿ, ದೇಶವು ಇಷ್ಟು ದೊಡ್ಡ ಕೆಲಸವನ್ನು ಪೂರ್ಣಗೊಳಿಸುತ್ತದೆ, ಮತ್ತು ಇದರಿಂದ ದೇಶದ ಸಮಯ ಮತ್ತು ಶಕ್ತಿಯು ಉಳಿತಾಯವಾಗಿ ಒಂದು ಸರಿಯಾದ ಕೆಲಸಕ್ಕಾಗಿ ಬಳಕೆಯಾಗುತ್ತದೆ. ಆದ್ದರಿಂದಲೇ ನನ್ನ ದೇಶದ ಯುವಜನರು ಜನಗಣತಿಯ ಈ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ನನ್ನ ಪ್ರೀತಿಯ ದೇಶದ ಯುವಶಕ್ತಿಯೇ, ನಾನು ಕೆಂಪುಕೋಟೆಯಿಂದ ಪಂಚ ಶಪಥಗಳು ಕುರಿತು ಮಾತನಾಡಿದ್ದೆ. ಈ ಪಂಚ ಶಪಥಗಳು ದೇಶವನ್ನು ತನ್ನ ಆತ್ಮಗೌರವದ ಹಾದಿಯಲ್ಲಿ ಮುನ್ನಡೆಸಲು ಮತ್ತು ನಿಗದಿಪಡಿಸಿದ ಗುರಿಗಳನ್ನು ಮೀರಿ ಬೆಳೆಯುವ ಸಾಮರ್ಥ್ಯದೊಂದಿಗೆ ಮುನ್ನಡೆಯಲು ಈ ಪಂಚ ಶಪಥಗಳು ನಮಗೆ 1 ದೊಡ್ಡ ಶಕ್ತಿಯನ್ನು ನೀಡಿವೆ. ನಾವು ಪ್ರತಿ ಕ್ಷಣವೂ ನಮ್ಮಲ್ಲಿರುವ ಗುಲಾಮಿ ಮಾನಸಿಕತೆಯನ್ನು ತೊಡೆದುಹಾಕುತ್ತಲೇ ಇರಬೇಕು. ಯಾವ ಭಾರತದ ಕನಸನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಂಡಿದ್ರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ರೋ, ಪಂಡಿತ್ ನೆಹರು ಕಂಡಿದ್ರೋ, ಸರ್ದಾರ್ ಪಟೇಲ್, ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರುಗಳು ಕಂಡಿದ್ದರೋ, ಅಂತಹ ಭಾರತದ ಕನಸನ್ನು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕಂಡಿದ್ದರು, ಭಗವಾನ್ ಬಿರ್ಸಾ ಮುಂಡಾ ಅವರು ಕಂಡಿದ್ದರು, ಹಾಗೂ ಜ್ಯೋತಿಬಾ ಫುಲೆ ಅವರು ಕೂಡ ಕಂಡಿದ್ದರು. ನಾವೆಲ್ಲರೂ ಆ ಮಹಾನ್ ವ್ಯಕ್ತಿಗಳಿಂದ ಸ್ಫೂರ್ತಿ ಪಡೆದು ಮುಂದೆ ಸಾಗೋಣ. ಬನ್ನಿ, ಈ ಸಂಕಲ್ಪವನ್ನು ನಾವು ಪುನರುಚ್ಚರಿಸೋಣ. ಸ್ವಹಿತಕ್ಕಿಂತ ರಾಷ್ಟ್ರಹಿತವೇ ಮಿಗಿಲಾಗಿರಲಿ, ಸ್ವಹಿತಕ್ಕಿಂತ ರಾಷ್ಟ್ರಹಿತವೇ ಮಿಗಿಲಾಗಿರಲಿ, ಮತ್ತು ಕರ್ತವ್ಯವೇ ನಮ್ಮ ಗುರುತಾಗಲಿ. ನಾನು ಎಲ್ಲಾ ದೇಶವಾಸಿಗಳಿಗೆ ಹೇಳಬಯಸುವುದೇನೆಂದರೆ, ಇದು ನಮ್ಮ ಸಮಯ. ನಾನು ಎಲ್ಲಾ ದೇಶವಾಸಿಗಳಿಗೆ ಹೇಳುತ್ತೇನೆ, ಇದು ನಮ್ಮ ಸಮಯ, ಇದು ನಮ್ಮ ಅವಕಾಶ, ಮತ್ತು ಇದು ನಮ್ಮ ಸಂಕಲ್ಪ. ಬನ್ನಿ, ನಮ್ಮ ಕನಸುಗಳನ್ನು ಸಂಕಲ್ಪವನ್ನಾಗಿ ಮಾಡೋಣ, ಸಂಕಲ್ಪವನ್ನು ಸಾಮರ್ಥ್ಯವನ್ನಾಗಿ ಪರಿವರ್ತಿಸೋಣ, ಮತ್ತು ಆ ಸಾಮರ್ಥ್ಯವನ್ನು ಯಶಸ್ಸನ್ನಾಗಿ ಬದಲಿಸೋಣ. ಬನ್ನಿ, ನಾವು ಇರಿಸುವ ಪ್ರತಿಯೊಂದು ಹೆಜ್ಜೆಯನ್ನು ಅಭಿವೃದ್ಧಿಯ ಹೆಜ್ಜೆಯನ್ನಾಗಿ ಮಾಡೋಣ. ನಮ್ಮ ಕಾರ್ಯಗಳು ಒಂದಾಗಲಿ, ಮನಸ್ಸುಗಳು ಬೆರೆಯಲಿ, ಗುರಿಯೆಡೆಗೆ ನಮ್ಮ ನಿಷ್ಠೆ ಅಚಲವಾಗಿರಲಿ. 1 ದೀಪದಿಂದ 1,000 ದೀಪಗಳು ಬೆಳಗುವಂತೆ ನಾವೆಲ್ಲರೂ ಒಗ್ಗೂಡೋಣ. ವಿಕಸಿತ ಭಾರತವನ್ನು ನಿರ್ಮಿಸುವ ಈ 1 ಭಾವನೆಯೊಂದಿಗೆ ಈ ಮಂಗಳಕರ ಪರ್ವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈಗ ನನ್ನೊಂದಿಗೆ ಧ್ವನಿಗೂಡಿಸಿ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ.

ಇದುವರೆಗೂ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಂದು ಬೆಳಗ್ಗೆ ದೆಹಲಿಯ ಕೆಂಪುಕೋಟೆಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾಡಿದ ಭಾಷಣದ ಎಐ ಆಧಾರಿತ ಧ್ವನಿ ಕ್ಲೋನ್ ಮಾಡಿದ ಕನ್ನಡ ಆವೃತ್ತಿಯನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿದಿರಿ. ಈ ಕಾರ್ಯಕ್ರಮವು ಆರ್ಎನ್ಯು ಡಿಡಿ ಚಂದನದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 10:39. ಶ್ರೋತೃಗಳೇ, ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ವೃಂದಗಾನದಲ್ಲಿ ಡಿ ಎಸ್ ಕರ್ಕಿ ವಿರಚಿತ ಈ ಒಂದು ದೇಶಭಕ್ತಿ ಗೀತೆಯನ್ನು.

ಇನ್ನೀಗ ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ವಿರಚಿತ ಈ ಒಂದು ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ. ಒಂದೇ ಒಂದೇ ನಾವೆಲ್ಲರೂ ಒಂದೇ, ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮಗೊಂದೇ.

ಇನ್ನು ಮುಂದೆ ಕೇಳಿ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರ ಈ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ದೇಶ ದೇವಿ ಉತ್ಸವದಲ್ಲಿ ಹಬ್ಬದೋಸೆಗೆ ಸಂಭ್ರಮದಲ್ಲಿ ಉತ್ಸಾಹದಿ ಪಾಲ್ಗೊಳ್ಳುತ್ತಾ ಧನ್ಯರಾಗಿರೆಲ್ಲರೂ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು

0: जारी किया है। और इसके साथ ही समाचार बुलेटिन समाप्त हुआ।
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 11:28 ಇದರೊಂದಿಗೆ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. ಆತ್ಮೀಯ ಕೇಳುಗರಿಗೆಲ್ಲ ಶಾರದಾ ಇವರು ಹೇಳುವ ಶುಭರಾತ್ರಿ. ಜೈ ಹಿಂದ್.